ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 20ನೇ ದಿನ. ಸ್ಥಳೀಯ ಪಂಚಾಂಗ ನಿಜದೇಷ್ಠ ಮಾಸ ಕೃಷ್ಣ ಪಕ್ಷದ ದ್ವಾದಶಿ ಅಂದರೆ 2026 ಇಸವಿ ಜುಲೈ ತಿಂಗಳ 11ನೇ ತಾರೀಖು ಶನಿವಾರ. ಈಗ ಸಮಯ 5:58:20. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಬಾನುಲಿ ಕೆಳತಿ ಶಭಾನ ಮಾಡುವ ಮುಂಜಾನೆಯ ನಮನಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬಿಂಡಿಗ ನವಿಲೆ ಭಗವಾನ್ ಅವರಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತ್ಯ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ ಈ ಬೆಳಿಗ್ಗೆ 6:50. 7:15 ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಉದ್ದೇಶ ಹಾಗೂ ಧ್ಯೇಯವಾಕ್ಯ, ಈ ಕುರಿತು ಮೈಸೂರು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಎಸ್ ಗೋಪಿನಾಥ್ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 7:30 ಸೇವಾ ವಾಹಿನಿ. 7:45 ಹಾಗೂ 8:30 ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಆನಂದ್ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನ. ಪಕ್ಕವಾದ್ಯ ಸಹಕಾರ ಡೋಲು ಎಸ್ ಪುಟ್ಟರಾಜು. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೋರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:05 ವನಿತಾ ವಿಹಾರ. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಸುಮಾ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು 12:35. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ರಾಮಸಮುದ್ರದ ಚಿನ್ನಮ್ಮ ಮತ್ತು ಸಂಗಡಿಗರಿಂದ ಜೋಗುಳ ಪದ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಕುರಿತು ಮಾಹಿತಿ ನೀಡುತ್ತಾರೆ ಬಿದೇವರಾಜ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಅಕ್ಷತ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ಹೆನಕಲ್ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ, ಡಿವಿಜಿ ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ ಪ್ರದೀಪ್ ಕೆಆರ್. 4:00 ನಾಟಕ ಇಂತಹವರು ಇದ್ದಾರೆ, ಎಸ್ ಸಾಯಿಲಕ್ಷ್ಮಿ ಅವರ ಲಲಿತ ಪ್ರಬಂಧ ಆಧಾರಿತ ನಾಟಕ. ನಾಟಕ ರೂಪ ಎಸ್ ಕೇಶವರಾವ್, ನಿರ್ಮಾಣ ಉಮೇಶ್ ಎಸ್ ಎಸ್. 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಾಹಿತಿ ಚದುರಂಗ ಅವರೊಂದಿಗೆ ಪ್ರೊಫೆಸರ್ HSK ಅವರು ನಡೆಸಿದ ಸಂವಾದ. ಈ ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತ್ಯ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ, ಕೋಕೋ ಬೇಸಾಯ ಹಾಗೂ ಚಾಕೊಲೇಟ್ ತಯಾರಿಕೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹುರಾ ಗ್ರಾಮದ ಕೃಷಿಕ ದಂಪತಿಗಳಾದ ತಂಗಚನ್ ಚೆಂಪೋ ಹಾಗೂ ಜೆಸ್ಸಿ ತಂಗಚನ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಸಮಾಚಾರ ದರ್ಶನ. ಈ ರಾತ್ರಿ 8:00 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ, ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದನ್ ನಂಗನಬೆಟ್ಟು ಅವರೊಂದಿಗಿನ ಮಾತುಕತೆ. ಪ್ರಸ್ತುತಿ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ ಆರ್ ಮಾಧುರಿ ದೇವಿ ಅವರಿಂದ ವೀಣಾ ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ವೃಂದಗಾನದಲ್ಲಿ ಡಾಕ್ಟರ್ ಜಿ ವರದರಾಜರಾವ್ ವಿರಚಿತ ದೇಶಭಕ್ತಿಗೀತೆ. ನೆಲವಿಹುದು ಜಲವಿಹುದು ಸೃಷ್ಟಿ ಸೌಭಾಗ್ಯವಿಹುದು ನಾಡ ಕಟ್ಟುವೆವು ಎಂದು ಮನವೊಂದೇ ಬೇಕಿಹುದು ಇಂದು.

ಇದುವರೆಗೂ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ವಾಗಲಿದೆ. ಇನ್ನು ಮುಂದೆ ಕೇಳಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ಬಿಂಡಿಗನವಿಲೆ ಭಗವಾನ್ ಅವರಿಂದ.
1: ಕೃತಕ ಬುದ್ಧಿಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಬಹು ತ್ವರಿತವಾಗಿ ಅಭಿವೃದ್ಧಿಯಾಗುತ್ತಿದೆ. ಆಧುನಿಕ ಜೀವನವನ್ನು ಅದು ಹಲವು ಬಗೆಗಳಲ್ಲಿ ಪರಿವರ್ತಿಸುತ್ತಿದೆ. ಎಐ ಮನುಷ್ಯನ ಬುದ್ಧಿವಂತಿಕೆಯನ್ನು ಪ್ರಚೋದಿಸುವ ತಂತ್ರಜ್ಞಾನಗಳ ಸರಣಿಯನ್ನು ಒಳಗೊಂಡಿದೆ. ಯಂತ್ರ ಕಲಿಕೆ, ಸ್ವಾಭಾವಿಕ ಭಾಷೆಯ ಸಂಸ್ಕರಣೆ ಮತ್ತು ಕಂಪ್ಯೂಟರ್ ದೃಷ್ಟಿ ಕೃತಕ ಬುದ್ಧಿಮತ್ತೆಯ ವ್ಯಾಪ್ತಿಯಲ್ಲಿದೆ. ಆರೋಗ್ಯ, ಹಣಕಾಸು ಹಾಗೂ ಶಿಕ್ಷಣ

0: ದಲ್ಲಿ ಎಐನ ಅನ್ವಯಗಳು ಪ್ರಚಲಿತವಾಗುತ್ತಿವೆ. ಎಐ ಕೇವಲ ತಾಂತ್ರಿಕ ಆವಿಷ್ಕಾರವಲ್ಲ, ಅದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಗುಹೋಗುಗಳನ್ನು ಪ್ರಭಾವಿಸುತ್ತವೆ. ಎಐ ಉತ್ತೇಜಿತ ಪರಿಕರಗಳು ರೋಗಗಳನ್ನು ಶೀಘ್ರವಾಗಿ ಪತ್ತೆ ಮಾಡುತ್ತವೆ. ರೋಗಿಗಳಿಗೆ ಅವರವರ ರೋಗ ನಿರೋಧಕ ಶಕ್ತಿಗೆ ತಕ್ಕಂತೆ ಚಿಕಿತ್ಸಾ ವಿಧಾನಗಳನ್ನು, ಔಷಧ ಉಪಚಾರವನ್ನು ಯೋಜಿಸುತ್ತವೆ. ಶಿಕ್ಷಣ ರಂಗದಲ್ಲಿ ಎಐ ತಂತ್ರಜ್ಞಾನಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಗತ್ಯಕ್ಕೆ ಅನುಗುಣವಾಗಿ ಕಲಿಕಾನುಭವ ನೀಡುತ್ತದೆ. ಶಿಕ್ಷಕರ ದಕ್ಷತೆಯನ್ನು ಸುಧಾರಿಸಿಕೊಳ್ಳುವ ಸಲಹೆ ಸೂಚನೆಗಳನ್ನು ಎಐ ಒದಗಿಸಬಲ್ಲದು. ಇನ್ನು ಉತ್ಪಾದನಾ ಕ್ಷೇತ್ರದಲ್ಲಿ ಆಟೋಮೇಷನ್ ಅಂದರೆ ಸ್ವಯಂಚಾಲನ ತಂತ್ರ, ಕೈಗಾರಿಕೆಗಳಲ್ಲಿ ಕಡಿಮೆ ಅವಧಿಯಲ್ಲಿ ಅಧಿಕ ಉತ್ಪಾದನೆ ಎಐ ದೆಸೆಯಿಂದ ಸಾಧ್ಯವಾಗಿದೆ. ಗ್ರಾಹಕರ ತೃಪ್ತಿಯೂ ಹೆಚ್ಚಿದೆ. ಸಾಮಾಜಿಕ ಸಂಪರ್ಕವನ್ನು ಕೃತಕ ಬುದ್ಧಿಮತ್ತೆ ವೃದ್ಧಿಸಿದೆ. ಸರಾಗವಾಗಿ ಭಾಷಾಂತರವಾಗುವ ಕಾರಣ ಸಾಮುದಾಯಿಕ ಒಡನಾಟ ಇಂದು ಜಟಿಲವಾಗುತ್ತಿಲ್ಲ. ಯಾವುದೇ ವಲಯಗಳಲ್ಲಿ ಸುಗಮ ಆಡಳಿತಕ್ಕೆ ಎಐ ಹಿಂದೆಂದಿಗಿಂತಲೂ ವೇಗವನ್ನು ಹೆಚ್ಚಿಸಿದೆ. ಹೇಳಿ ಕೇಳಿ ಕೃತಕ ಬುದ್ಧಿಮತ್ತೆ ಮನುಷ್ಯನದೇ ನಿರ್ಮಾಣ. ಎಷ್ಟಾದರೂ ಕೃತಕವಾದ ಅದಕ್ಕೆ ಇತಿಮಿತಿಗಳಿವೆ. ಎಐನಿಂದ ಕಾರೊಂದು ಓಡುತ್ತಿದೆ ಎಂದ ಮಾತ್ರಕ್ಕೆ ಸೀಟ್ ಬೆಲ್ಟ್ ಬೇಡ ಎನ್ನಲಾಗುತ್ತದೆಯೇ? ನಮ್ಮ ಎಚ್ಚರಿಕೆ ನಮಗಿರಬೇಕು. ಎಐ ಮೇಲಿನ ಸಹಜ ಆರೋಪವೆಂದರೆ ಅದು ಉದ್ಯೋಗ ಕಲ್ಪಿಸುತ್ತದೆ ಎಂದು. ಇದಲ್ಲದೆ ನೌಕರರಲ್ಲಿ ಅಭದ್ರತೆ ಕಾಡುತ್ತದೆ, ನಾಳೆ ಹೇಗೋ ಏನೋ ಎನ್ನುವ ಭಾವವು ಅವರಲ್ಲಿ ಆತಂಕ, ಕೀಳರಿಮೆ ಮೂಡಿಸುತ್ತದೆ. ಕೃತಕ ಬುದ್ಧಿಮತ್ತೆ ಬಿಟ್ಟರೆ ನಾವಿಲ್ಲ, ಅದೇ ಸರ್ವಸ್ವ ಎನ್ನುವ ಭ್ರಮೆಯಿಂದ ನಾವು ಹೊರಬರಬೇಕಿದೆ. ಎಐನ ಅತಿ ಅವಲಂಬನೆಯಿಂದ ನಾವು ನಮ್ಮ ವಿಮರ್ಶಾತ್ಮಕ ಆಲೋಚನೆಯನ್ನು ಕಳೆದುಕೊಳ್ಳುತ್ತೇವೆ. ಎಐನ ಶಿಫಾರಸುಗಳನ್ನು ಪ್ರಶ್ನಿಸದೇ ಒಪ್ಪುವ ಮನೋಭಾವ ಸರಿಯಲ್ಲ. ಮಾನವ ನಿರ್ಣಯಗಳ ಮೌಲ್ಯ ಕುಸಿಯುವ ಪ್ರಸಂಗ ಬರಬಾರದು. ಸ್ಕ್ರೀನ್ ಅಂದರೆ ಪರದೆಯ ಮೇಲೆಯೇ ನಮ್ಮ ಸಮಯ ಹೆಚ್ಚು ವ್ಯಯವಾಗುವುದರಿಂದ ಸಾಮಾಜಿಕ ಒಂಟಿತನ, ಮಾನಸಿಕ ಅನಾರೋಗ್ಯ ಕಾಡುತ್ತದೆ. ಎಐಗೆ ಮಾನವ ಸಹಾನುಭೂತಿ ಇಲ್ಲ. ತನಗೆ ಒದಗಿಸಿದ ಅಂಕಿಅಂಶಗಳ ಆಧಾರದಿಂದಲೇ ಅವು ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ಅದು ತಪ್ಪು ಮಾಹಿತಿ, ತಪ್ಪು ಚಿತ್ರ, ತಪ್ಪು ಸುದ್ದಿಗಳನ್ನು ನೀಡಬಹುದು. 2020 ನಾವು ಈ ಬಾಧೆಗೊಳಗಾಗಿದ್ದೇವೆ. ಎಲ್ಲರಿಗೂ ಖಾಸಗಿತನ ಎನ್ನುವುದಿದೆ. ಪಾರದರ್ಶಕ ಗೋಡೆಗಳಿರುವ ಮನೆಗಳಲ್ಲಿ ಯಾರು ತಾನೇ ವಾಸಿಸ ಬಯಸುತ್ತಾರೆ? ಪ್ರೊಫೈಲಿಂಗ್ ಅಥವಾ ವ್ಯಕ್ತಿ ಚಿತ್ರ ವಿವರಣವನ್ನು ಎಐ ಸಿದ್ಧಪಡಿಸುತ್ತದೆ. ಇದು ಆತಂಕಕಾರಿ. ಈ ನ್ಯೂನತೆಯನ್ನು ವಾಸ್ತವತೆಯ ಕುಸಿತ ಎನ್ನುತ್ತಾರೆ. ನಕಲಿ ಫೋಟೋ, ಪತ್ರ, ದಾಖಲೆ ಸೃಷ್ಟಿಸಿ ಹೆದರಿಸಿ ಬೆದರಿಸಿ ವಂಚಿಸುವ ಪ್ರವೃತ್ತಿ ನಾಗರಿಕತೆಗೆ ಸವಾಲಾಗಿದೆ. ಮಾಡೆಲ್ ಎಂದರೆ ಕಂಪ್ಯೂಟರ್ ಮೂಲಕ ಸಿದ್ಧಪಡಿಸುವ ಕೃತಕ ಮೆದುಳು. ವಿವಿಧ ಉದ್ದೇಶಗಳಿಗಾಗಿ ಮಾಡೆಲ್ಗಳನ್ನು ಸಿದ್ಧಪಡಿಸಲಾಗುತ್ತದೆ. ಒಂದು ಎಐ ಮಾಡೆಲ್ ಅಣಿಯಾಗಲು ಅಪಾರ ವಿದ್ಯುತ್ತು, ದುಬಾರಿ ಸಂಸ್ಕರಕ ಸಾಧನಗಳು ಮತ್ತು ಮಾನವನ ಬುದ್ಧಿಶಕ್ತಿ ವ್ಯಯವಾಗುತ್ತದೆ. ಎಲ್ಲಕ್ಕೂ ಮುಖ್ಯವಾಗಿ ಇದರಿಂದ ಪರಿಸರಕ್ಕೂ ಗಂಭೀರ ಹಾನಿಯಾಗುತ್ತದೆ. ಒಂದೇ ಒಂದು ಮಾಡೆಲ್ ಸಿದ್ಧಗೊಳಿಸುವಾಗ 300,000 kg ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಜಮೆ ಆಗುತ್ತದೆ. ಉಪಾಯ ಅಪಾಯವನ್ನೂ ತರಬಹುದು ಎನ್ನುವುದು ಚೆನ್ನುಡಿ. ಎಐ ಒಡ್ಡುವ ಓರೆಕೋರೆಗಳ ಬಗ್ಗೆಯೂ ಸಾರ್ವಜನಿಕ ಜಾಗೃತಿ ವರ್ಧಿಸಬೇಕಿದೆ.
1: ಇದುವರೆಗೆ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು FM 100.6. ಗಮನಿಸಿ, ಈ ಬೆಳಿಗ್ಗೆ 7:15 ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಉದ್ದೇಶ ಹಾಗೂ ಧ್ಯೇಯವಾಕ್ಯ, ಈ ಕುರಿತು ಮೈಸೂರು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಎಸ್ ಗೋಪಿನಾಥ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಈಗ ಸಮಯ 6:35.
3: ಆಕಾಶವಾಣಿ ಮೈಸೂರು.
4: ಹರಿತೇ ಜಗತ್ತು,
3: ಸಸ್ಯವೈದ್ಯರ ಕಿವಿಮಾತು,
4: ಪ್ರಾಯೋಜಿತ ಬಾನುಲಿ ಸರಣಿ.
5: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
6: ಹೊಸ ಚಿಗುರು ಹಳೆಬೇರು
5: ಕೂಡಿರಲು ಮರಸವಗು.
3: ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್.

0: ಚೇಂಗೋಡ
1: ಕೇಳಿ ಕಾರ್ಯಕ್ರಮ ಹರಿತೇ ಜಗತ್ತು.
2: ಕಳೆದ ಕೆಲವು ದಿನಗಳಿಂದ ನಮ್ಮಲ್ಲಿ ಬಹುತೇಕರ ದಿನದ ಆರಂಭವೇ ಆಕಾಶದ ಕಡೆ ಒಂದು ನೋಟ ಬೀರೋದ್ರಿಂದ ಆಗ್ತಿದೆ. ಇವತ್ತಾದರೂ ಮಳೆ ಬರಬಹುದೇ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಇದೆ. ಆದರೆ ಇದೇ ಪ್ರಶ್ನೆ ಒಬ್ಬ ರೈತನ ಮನಸ್ಸಿನಲ್ಲಿ ಮೂಡಿದಾಗ ಅದರ ಅರ್ಥನೇ ಬೇರೆ. ಅವನು ಆಕಾಶವನ್ನು ನೋಡೋದು ಮಳೆಯನ್ನು ಮಾತ್ರವಲ್ಲ, ತನ್ನ ಬೆಳೆಯ ಭವಿಷ್ಯವನ್ನು, ತನ್ನ ಕುಟುಂಬದ ಬದುಕನ್ನು, ತನ್ನ ವರ್ಷದ ಶ್ರಮವನ್ನು ನೋಡ್ತಿರ್ತಾನೆ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಾರ್ಥನೆ, ದೇವರೇ ಇವತ್ತಾದರೂ ಮೋಡಗಳು ಕರುಣೆ ತೋರಿಸ್ಲಪ್ಪ ಅಂತ. ಈ ವರ್ಷ ಮುಂಗಾರು ತಡವಾಗಿದೆ, ಹಲವೆಡೆ ನಿರೀಕ್ಷಿಸಿದಷ್ಟು ಮಳೆಯಾಗಿಲ್ಲ. ಬಿತ್ತನೆ ಮಾಡಬೇಕೋ ಇನ್ನೂ ಕಾಯಬೇಕೋ ಎಂಬ ಗೊಂದಲದಲ್ಲಿ ಸಾವಿರಾರು ರೈತರು ದಿನ ಕಳೀತಿದ್ದಾರೆ. ಒಂದು ವಾರ ಮಳೆ ತಡವಾದರೂ ರೈತನ ಮನಸ್ಸಿನಲ್ಲಿ ಆತಂಕ ಮೂಡುತ್ತೆ. ಆದರೂ ಅವನು ಭರವಸೆಯನ್ನು ಕಳ್ಕೊಳ್ಳೋದಿಲ್ಲ, ನಾಳೆ ಮಳೆ ಬರುತ್ತೆ ಎಂಬ ಆಶಯದಲ್ಲೇ ಮತ್ತೆ ಮತ್ತೆ ಹೊಲಕ್ಕೆ ಹೋಗ್ತಾನೆ. ಈ ದೃಶ್ಯವನ್ನು ನಾವು ಕ್ಷಣಕಾಲ ಮನಸ್ಸಿನಲ್ಲಿ ಕಟ್ಕೊಂಡ್ರೆ ಒಂದು ಪ್ರಶ್ನೆ ನಮ್ಮನ್ನು ನಾವೇ ಕೇಳ್ಕೋಬೇಕು. ನಾವು ಪ್ರತಿದಿನ ತಿನ್ನುವ ಒಂದು ತುತ್ತು ಅನ್ನದ ಹಿಂದೆ ಯಾರ ಶ್ರಮವಿದೆ ಅಂತ. ಹಸಿವಾದಾಗ ಒಂದು ತುತ್ತು ಅನ್ನವನ್ನು ಬಾಯಿಗೆ ಹಾಕ್ತೇವೆ, ಆದರೆ ಆ ಒಂದು ತುತ್ತು ಅನ್ನ ನಮ್ಮ ತಟ್ಟೆಗೆ ಬರೋವರಿಗೆ ಎಷ್ಟೋ ಕೈಗಳು, ಎಷ್ಟೋ ಶ್ರಮ, ಎಷ್ಟೋ ತ್ಯಾಗ ಮತ್ತು ಎಷ್ಟೋ ಆಶೀರ್ವಾದಗಳು ಅದರ ಹಿಂದೆ ಅಡಗಿವೆ ಎಂಬುದನ್ನು ನಾವು ಎಷ್ಟು ಬಾರಿ ಯೋಚಿಸಿದ್ದೇವೆ. ಒಂದು ಅಕ್ಕಿಯ ಕಾಳು ಹೊಲದಲ್ಲಿ ಹುಟ್ಟೋ ಮೊದಲು ರೈತನು ಭೂಮಿಯನ್ನು ಸಿದ್ಧಪಡಿಸ್ತಾನೆ, ಉತ್ತಮ ಬೀಜವನ್ನು ಆಯ್ಕೆ ಮಾಡ್ತಾನೆ, ಮಳೆಗಾಗಿ ಆಕಾಶದ ಕಡೆ ಕಾತರದಿಂದ ನೋಡ್ತಾನೆ, ಮಳೆ ಬರೆದಿದ್ದರೆ ನೀರಿನ ವ್ಯವಸ್ಥೆಗೆ ಪರದಾಡ್ತಾನೆ. ಬಿಸಿಲು, ಗಾಳಿ, ಕೀಟ, ರೋಗ, ಮಾರುಕಟ್ಟೆಯ ಅನಿಶ್ಚಿತತೆ ಇವೆಲ್ಲವನ್ನೂ ಎದುರಿಸ್ತಾ ತನ್ನ ಬೆಳೆಯನ್ನು ತನ್ನ ಮಕ್ಕಳಂತೆ ಕಾಪಾಡ್ತಾನೆ. ಆದರೆ ಒಂದು ತುತ್ತು ಅನ್ನದ ಹಿಂದೆ ರೈತ ಒಬ್ಬನೇ ಇರೋದಿಲ್ಲ. ಹಿಂದೆ ಕೃಷಿ ವಿಜ್ಞಾನಿಗಳಿದ್ದಾರೆ, ಕೃಷಿ ವಿಸ್ತರಣಾ ಸಿಬ್ಬಂದಿ, ಉತ್ತಮ ಬೀಜಗಳನ್ನು ಅಭಿವೃದ್ಧಿಪಡಿಸುವ ಸಂಶೋಧಕರಿದ್ದಾರೆ, ಬೀಜ ಉತ್ಪಾದಕರು, ಗೊಬ್ಬರ ಮತ್ತು ಜೈವಿಕ ಉತ್ಪನ್ನಗಳನ್ನು ತಯಾರಿಸೋರು, ಕೃಷಿ ಯಂತ್ರಗಳನ್ನು ನಿರ್ಮಿಸೋರು, ನೀರಾವರಿ ವ್ಯವಸ್ಥೆ ರೂಪಿಸೋರು, ವಿದ್ಯುತ್ ಪೂರೈಸೋರು, ಲಾರಿ ಚಾಲಕರು, ಮಾರುಕಟ್ಟೆಯ ವ್ಯಾಪಾರಿಗಳು, ಅಂಗಡಿಯವರು, ಹೀಗೆ ಅನೇಕ ಸಾವಿರ ಜನರ ಶ್ರಮದ ಸರಪಳಿಯ ಕೊನೆಯ ಕೊಂಡಿಯೇ ನಮ್ಮ ಮನೆಯ ಊಟದ ತಟ್ಟೆಯಲ್ಲಿರುವ ಅನ್ನ. ಇದರ ಜೊತೆಗೆ ಸೂರ್ಯನ ಬೆಳಕು, ಮಣ್ಣಿನ ಫಲವತ್ತತೆ, ನೀರು, ಗಾಳಿ, ಜೇನುಗಳಂತಹ ಪರಾಗಸ್ಪರ್ಶಕಗಳು ಮತ್ತು ಮಣ್ಣಿನಲ್ಲಿರುವ ಕೋಟ್ಯಾಂತರ ಸೂಕ್ಷ್ಮಜೀವಿಗಳು ಇವರೆಲ್ಲರೂ ಈ ಅನ್ನದ ಸಹಸೃಷ್ಟಿಕರ್ತರು. ಹೀಗಾಗಿ ಒಂದು ತುತ್ತು ಅನ್ನ ಅಂದರೆ ಕೇವಲ ಆಹಾರವಲ್ಲ, ಅದು ರೈತನ ಬೆವರಿನ ಹನಿ, ಪ್ರಕೃತಿಯ ಆಶೀರ್ವಾದ, ವಿಜ್ಞಾನದ ಸಾಧನೆ ಮತ್ತು ಸಮಾಜದ ಸಹಕಾರದ ಪ್ರತೀಕ. ಇಂದು ಹವಾಮಾನ ಬದಲಾವಣೆ ನಮ್ಮ ಮುಂದೆ ಹೊಸ ಸವಾಲುಗಳನ್ನು ತಂದಿದೆ. ಮಳೆ ಸಮಯಕ್ಕೆ ಬರದೇ ಇರೋದು, ಕೆಲವೆಡೆ ಅತಿವೃಷ್ಟಿ, ಮತ್ತೊಂದೆಡೆ ಬರ, ಹೆಚ್ಚುತ್ತಿರುವ ಉಷ್ಣತೆ ಇವೆಲ್ಲ ಕೃಷಿಯನ್ನು ಇನ್ನಷ್ಟು ಸವಾಲಿನದಾಗಿಸುತ್ತವೆ. ಈ ಪರಿಸ್ಥಿತಿಯಲ್ಲಿ ರೈತನ ಹೋರಾಟ ಎಂದರೆ ಅದು ರೈತನೊಬ್ಬನ ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ನಮ್ಮೆಲ್ಲರ ಆಹಾರ ಭದ್ರತೆಯ ಪ್ರಶ್ನೆ. ಆದ್ದರಿಂದ ರೈತನಿಗೆ ನೆರವಾಗುವುದು ಅಂದರೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಇಡೀ ಸಮಾಜದ ಜವಾಬ್ದಾರಿಯೂ ಹೌದು. ನಾವು ರೈತನನ್ನು ಗೌರವಿಸುವುದು ಹೇಗೆ? ಅವನ ಶ್ರಮವನ್ನು ಗೌರವಿಸುವ ಮೂಲಕ, ಆಹಾರವನ್ನು ವ್ಯರ್ಥ ಮಾಡದೇ ಇರೋ ಮೂಲಕ, ನೀರನ್ನು ಮಿತವಾಗಿ ಬಳಸುವ ಮೂಲಕ, ಮರಗಳನ್ನು ಬೆಳೆಸಿ ಪರಿಸರವನ್ನು ಕಾಪಾಡುವ ಮೂಲಕ, ಕೃಷಿಯ ಬಗ್ಗೆ ಮಕ್ಕಳಲ್ಲಿ ಗೌರವ ಮೂಡಿಸುವ ಮೂಲಕ ಮತ್ತು ರೈತನ ಯಶಸ್ಸು ನಮ್ಮೆಲ್ಲರ ಯಶಸ್ಸು ಎಂಬ ಅರಿವನ್ನು ಬೆಳೆಸುವ ಮೂಲಕ.
0: ಹರಿತೆ ಜಗತ್ತು
1: ಸಸ್ಯ ವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
3: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
0: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
1: ಪವರ್ ಪ್ಲಸ್ ಬಳಸಿ
0: ಬೆಳೆಗೆ ಸಾರ,
1: ರೋಗ ದೂರ,
0: ಬೆಳೆ ಚಂದ,
1: ರೈತನ ಮೊಗವಂದ.
0: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
1: ಪವರ್ ಪ್ಲಸ್.
0: ಸಂಪರ್ಕಿಸಿ
1: ಗ್ರೀನ್ ಲೈಫ್ ಕ್ರಾಪ್ ಟೆಕ್ ವಿಜಯನಗರ 3ನೇ ಹಂತ ಮೈಸೂರು.
0: ಮೊಬೈಲ್ ಸಂಖ್ಯೆ 9880627279.
1: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಈಗ ಸಮಯ 6:40.
0: ಆಕಾಶವಾಣಿ
5: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
0: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.
6: ಹಾಡುವ ಹಾಡಲಿ ಅಡಗಿದೆ ಕನ್ನಡ ನುಡಿ ಸಂಪದವು.
0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. ಪದಪರಿಚಯ.

0: ವ್ಯಕ್ತಿ ವಾಚಕವಾಗಿಯೂ ಬಳಸಲಾಗುತ್ತದೆ. ಅವನು ಅಯಿನಾತಿ ಇದ್ದಾನೆ ಎಂಬಲ್ಲಿ ವ್ಯಂಗ್ಯವಾಗಿ ಬಹಳ ಬುದ್ಧಿವಂತ ಎಂಬ ಅರ್ಥ ಹೊರಡುತ್ತದೆ. ಇದು ಹೊಗಳಿಕೆಯಲ್ಲ, ಬದಲಿಗೆ ಅವನು ತನ್ನ ಬುದ್ಧಿವಂತಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ ಎಂದು ಅರ್ಥ. ಇನ್ನೊಂದು ಪದ ಕುಲಾವಿ. ಇದು ಅರಬ್ಬಿ ಭಾಷೆಯ ಕುಲಾದ್ನಿಂದ ಬಂದ ಪದ. ತಲೆಗೆ ಹಾಕಿಕೊಳ್ಳುವ ಒಂದು ರೀತಿಯ ಟೋಪಿ ಎಂದು ಇದಕ್ಕೆ ಅರ್ಥ. ಹಿಂದಿಯಲ್ಲಿ ಕುಲಾಹ್ ಎಂದು, ಕನ್ನಡದಲ್ಲಿ ಕುಲಾಯ, ಕುಲಾಯಿ, ಕುಳ್ಳಾವಿ ಎಂಬ ಪರ್ಯಾಯ ರೂಪಗಳಿವೆ. ಕೂಸು ಹುಟ್ಟುವುದಕ್ಕೂ ಮೊದಲೇ ಕುಲಾವಿ ಹೊಲಿಸಿದಂತೆ ಎಂಬ ಗಾದೆ ಮಾತು ಪ್ರಸಿದ್ಧವಾದುದು. ಖ್ಯಾತ ಕವಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರ ಇತ್ತೀಚಿನ ಕವನ ಸಂಕಲನದ ಶೀರ್ಷಿಕೆ ಕುಲಾಯಿ ಇರಲಿ ನನ್ನಲ್ಲಿಯೇ.
1: ತಪ್ಪು ಒಪ್ಪು.
0: ಚಳುವಳಿ ಎಂದೇ ಸಾಮಾನ್ಯವಾಗಿ ಬಳಸಲಾಗುವ ಪದದ ಸರಿಯಾದ ರೂಪ ಚಳವಳಿ. ಇದು ಸಂಸ್ಕೃತದ ಚಲನವಲನದ ತದ್ಭವವಾದ ಮರಾಠಿ ಪದ ಚಳವಳದಿಂದ ಬಂದದ್ದು. ಹೀಗಾಗಿ ಚಳವಳಿಯೇ ಸರಿಯಾದ ರೂಪವಾಗಿದ್ದು ಚಳುವಳಿ ತಪ್ಪು ಪ್ರಯೋಗ.
1: ಸುಮಧುರ.
0: ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರ ಸುಪ್ರಸಿದ್ಧ ಭಾವಗೀತೆ ಇದು. ಅವರ ಚಕ್ರತೀರ್ಥ ಕವನ ಸಂಕಲನದಲ್ಲಿ ಬೆಸುಗೆ ಎಂಬ ಶೀರ್ಷಿಕೆಯ ಈ ಗೀತೆ ಇದೆ.

ಕೇವಲ 4 ನುಡಿಗಳ ಈ ಗೀತೆ ಸೃಷ್ಟಿಶೀಲತೆಯ ರಹಸ್ಯವನ್ನು ನವಿರಾಗಿ ನಿರೂಪಿಸಿದೆ. ಮುಂಗಾರು ಮಳೆಯ ಅಭಿಷೇಕಕ್ಕೆ ಮೃದುವಾದ ನೆಲ ಮತ್ತು ಅದರಿಂದ ಕಾವು ಆರಿದ ಹೃದಯದಲ್ಲಿ ಪುಟಿದೆದ್ದ ಚೆಲುವು, ಇವೆರಡೂ ಪಡೆಯುವ ಕಾರ್ಯ

0: ಕಾರಣ ಸಂಬಂಧ ಅನುರೂಪವಾದುದು. ಪ್ರಕೃತಿ ಮತ್ತು ಜೀವನದ ನಡುವಿನ ಅನನ್ಯ ಸಂಬಂಧವನ್ನು ಇಲ್ಲಿ ಕಾಣುತ್ತೇವೆ. ಹಾಗೆ ಸುರಿದ ಮಳೆ ಬಾಯಾರಿಕೆಯ ಬಯಕೆಯನ್ನು ಹಿಂಗಿಸುವುದರೊಂದಿಗೆ ಕಣ್ಣಿಗೆ ತಂಪೆನಿಸುವ ಪ್ರೀತಿಯಂಥ ಹಸಿರನ್ನೂ ಮೂಡಿಸಿದೆ. ಇದರ ಮುಂದಿನ ಹಂತವಾಗಿ ಮೈಮನಗಳ ಕೊಂಬೆಯಲ್ಲಿ ಹೊಮ್ಮುವ ಇಂಪಾದ ದನಿ ಮತ್ತು ನಾಳೆಗೆ ನನಸಾಗುವ ಕನಸಿಗಾಗಿ ಹೂವರಳುವ ಕಂಪುಗಳಿವೆ. ಇವು ಬದುಕಿನ ಸಮೃದ್ಧಿಯನ್ನು ಸೂಚಿಸುವ ಪದಗಳಾಗಿವೆ. ಕೊನೆಯ ನುಡಿಯಲ್ಲಿ ಭರವಸೆ ಎಂಬ ಹೊಲದಲ್ಲಿ ನೇಗಿಲ ಗೆರೆ ಮೂಡುವುದು, ಅದು ಸೃಷ್ಟಿಶೀಲತೆಯ ಕವನವಾಗುವುದು, ಅಂತಿಮವಾಗಿ ಶ್ರಾವಣದ ವೈಭವದಲ್ಲಿ ತೆನೆದೂಗಿ ಮೆರೆಯುವ ಪೈರು ಎಂಬ ಜೀವೋತ್ಸವದ ಗಾನ ಕೇಳುವುದರ ಸೂಚನೆಯಿದೆ. ಈ ಹಾಡಿನಲ್ಲಿ ಕವಿ ಶಿವರುದ್ರಪ್ಪನವರು ಪ್ರಕೃತಿಯನ್ನು ಸೃಷ್ಟಿಶೀಲತೆಯ ಆಡುಂಬಲವಾಗಿ ಪ್ರೀತಿಸುತ್ತಾರೆ. ಅದರ ನಿತ್ಯ ನವೀಕರಣ ವೃತ್ತಿ ಅವರನ್ನು ರೋಮಾಂಚನಗೊಳಿಸಿದೆ. ನವೋದಯದ ಕವಿಗಳು ಪ್ರಕೃತಿಯನ್ನು ನೋಡುವ ಕ್ರಮಕ್ಕೂ ಶಿವರುದ್ರಪ್ಪನವರು ಅದನ್ನು ಪರಿಭಾವಿಸುವ ಕ್ರಮಕ್ಕೂ ಇರುವ ವ್ಯತ್ಯಾಸ ಇಲ್ಲಿ ಕಾಣಿಸುತ್ತದೆ. ಪ್ರಕೃತಿ ಇವರಲ್ಲಿ ಆಧ್ಯಾತ್ಮಿಕ ತುಡಿತವನ್ನೋ ಆರಾಧನಾ ಭಾವವನ್ನೋ ಉಂಟು ಮಾಡುವುದಿಲ್ಲ. ಪ್ರಕೃತಿ ಅದರ ಸೃಷ್ಟಿಶೀಲತೆಯಿಂದ ಅವರಿಗೆ ಪ್ರಿಯವಾಗುತ್ತದೆ. ಹದವಾದ ನೆಲದಲ್ಲಿ ಬೀಜವನ್ನು ಬಿತ್ತುವಿಕೆ ಮತ್ತು ಅದರಿಂದ ಚಿಗುರುವ ಹಸಿರು ಶಿವರುದ್ರಪ್ಪನವರ ಕಾವ್ಯದ ಪ್ರಧಾನ ಕಾಳಜಿಗಳಲ್ಲಿ ಒಂದು. ಬರಡನ್ನು ಫಲವತ್ತಾಗಿಸುವ ಏಕಮೇವ ಉಪಾಯವಿದು ಎಂದೇ ಅವರ ಕಾವ್ಯ ನಂಬುತ್ತದೆ. ಪ್ರಕೃತಿ ಮತ್ತು ಮನುಷ್ಯನ ಅಂತರಂಗಗಳನ್ನು ಮುಖಾಮುಖಿಗೊಳಿಸುವಲ್ಲಿ, ಅಂತಹ ತಾತ್ವಿಕತೆಯನ್ನು ಕಟ್ಟುವಲ್ಲಿ ಕವಿತೆಯ ಯಶಸ್ಸಿದೆ. ಪ್ರೀತಿಯೊಂದೇ ಇಂತಹ ಸೃಷ್ಟಿಶೀಲತೆಯ ಮಾರ್ಗವೆನ್ನುವಲ್ಲಿ ಇದೇ ತಾತ್ವಿಕತೆಯ ಮಾನವೀಯ ವಿಸ್ತರಣವಿದೆ. ಭಾಷೆಯಲ್ಲಾಗಲಿ ಭಾವದಲ್ಲಾಗಲಿ ಯಾವುದೇ ಕ್ಲಿಷ್ಟತೆಯಿಲ್ಲದ ಶಿವರುದ್ರಪ್ಪನವರ ಕವನಗಳು ತಮ್ಮ ಸರಳತೆಯಿಂದಲೇ ಇಷ್ಟವಾಗುತ್ತವೆ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್.
2: ಸಹಕಾರ ಆಕಾಶವಾಣಿ ಧಾರವಾಡ ಕೇಂದ್ರ.
3: ಕನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
4: ಕನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
3: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ DVG ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು ಪ್ರಸಾರವಾಗ್ತಾ ಇದೆ. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ KR ಪ್ರದೀಪ್.
6: ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿಬೇಡ ಎಲ್ಲಿಯೂ ಮಂಕುತಿಮ್ಮ.
5: ತಪ್ಪದೆ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
7: ಆಕಾಶವಾಣಿ ಮೈಸೂರು FM 100.6. ಸಮಯ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
8: ಬಹಳಷ್ಟು ಕೃಷಿ ಪದ್ಧತಿಗಳ ಹೆಸರನ್ನ ತಾವು ಕೇಳಿರ್ತೀರಿ. ರಾಸಾಯನಿಕ ಕೃಷಿ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಶಾಶ್ವತ ಕೃಷಿ, ಸುಸ್ಥಿರ ಕೃಷಿ ಅಂತ. ಆದರೆ ಒತ್ತಡರಹಿತ ಕೃಷಿ ಹೆಸರು ಕೇಳಿದಿರಾ? ಇದು ಬಹಳ ವಿಶೇಷ ಅಂತ ನಿಮಗೂ ಅನ್ನಿಸ್ಬೋದು. ಆದರೆ ಹಸುವನ್ನು ಸಾಕಿರುವಂತಹ ಕೃಷಿಕರೊಬ್ಬರು ಇದರ ಬಗ್ಗೆ ತುಂಬ ಸ್ವಾರಸ್ಯಕರವಾಗಿ ಹೇಳಿದರು. ನೋಡಿ, ನಾನು ಬಹಳಷ್ಟು ಜನ ಹಸುಗಳನ್ನು ಸಾಕಿರುವಂತಹ ಕೃಷಿಕರ ಮನೆಗೆ ಹೋಗಿದ್ದೀನಿ. ಕೃಷಿಕರೇನೋ ನಗನಗ್ತಾ ಇರ್ತಾರೆ, ಆದರೆ ಅವರು ಸಾಕಿರುವಂತಹ ಹಸುಗಳು ಅಷ್ಟು ನಗ್ತಾ ಇದ್ದಾವೆ ಅಂತ ನನಗನ್ಸೋದಿಲ್ಲ ಅಂತ. ಈಗ ಪ್ರಾಣಿಗಳು ನಗೋದಿಲ್ಲ ಸಾಮಾನ್ಯವಾಗಿ, ಅದಕ್ಕೆ ನಾನು ಕೇಳಿದೆ, ಅಲ್ಲ ಸ್ವಾಮಿ ಹಸುಗಳು ಹೆಂಗೆ ನಗ್ತವೆ, ನೀವಾದರೂ ಅದನ್ನು ಹೇಗೆ ಗುರುತಿಸ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ಈಗ ನೀವು ಹಳ್ಳಿಕಾರು, ಅಮೃತ್ ಮಹಲ್ಲು ಈ ಹಸುಗಳು ಹೊರಗಡೆ ಓಡಾಡ್ತಾ ಇದ್ದಾಗ ನೋಡಿದ್ದೀರಾ? ಅವು ಬಾಲಾನು ಎತ್ಕೊಂಡು

0: ಕಣ್ಣನ್ನು ಅರಳಿಸ್ಕೊಂಡು ಏನು ಖುಷಿಯಾಗಿ ಹೋಗ್ತಾ ಇರ್ತವೆ ಅಂತ ನಿಮಗನ್ಸುತ್ತೆ. ಅವು ಖುಷಿಯಾಗಿರ್ತವೆ. ಆದರೆ ಈಗ ಹೊತ್ತಿಗೆ ಒಂದು 15-20 ಲೀಟ್ರ್ ಹಾಲು ಕರೆಯುವಂತಹ ಹಸುಗಳನ್ನು ನೀವು ನೋಡಿದ್ದೀರಾ, ಕೊಟ್ಟಿಗೆನಲ್ಲೇ ಕಟ್ಕೊಂಡಿರ್ತಾರೆ, ಅದಕ್ಕೆ ಯಂತ್ರದ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ, ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಕೆಚ್ಚಲನ್ನು ನೋಡಿದ್ರಂತೂ ಆ ಮೊಲೆ ತೊಟ್ಟುಗಳು ನೆಲವನ್ನು ಮುಟ್ಟೋ ರೀತಿಯಲ್ಲಿ ಕೆಚ್ಚಲು ಭಾರವಾಗಿರುತ್ತೆ, ಹಾಲು ತುಂಬಿ ನಿಂತಿರುತ್ತೆ. ಆ ಹಸುಗಳು ತೇಗ್ತಾ ಇರ್ತವೆ, ಅವು ತೇಗಬಾರದು ಅಂಥೇಳಿ ಫ್ಯಾನ್ನು ಕೂಡ ಎಷ್ಟೋ ಜನ ಹಾಕಿರೋದನ್ನು ನಾನು ನೋಡಿದ್ದೀನಿ. ತುಂಬ ಕಷ್ಟಪಟ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾರೆ ರೈತರು, ಆದರೆ ಹಸುಗಳು ಆನಂದವಾಗಿದ್ದಾವೆಯೇ? ಅದು ಯೋಚನೆ ಮಾಡಬೇಕಾಗಿರುವಂತಹ ಪ್ರಶ್ನೆ ಅಂತ. ಸಾಮಾನ್ಯವಾಗಿ ಹಸುಗಳನ್ನು ಒಂದು ಯಂತ್ರದ ರೀತಿ ಯಾರೂ ನೋಡಬಾರ್ದು. ಈಗ ಅವು ಹೊತ್ತಿಗೆ 20 ಲೀಟ್ರ್ ಹಾಲು ಕೊಡಬಹುದು, ಇಲ್ಲ ಅಂತ ಇಲ್ಲ. ಆದರೆ ಅವಕ್ಕೂ ವ್ಯಾಯಾಮ ಬೇಕು, ಹೊರಗಡೆ ಕರ್ಕೊಂಡು ಹೋಗಬೇಕು, ಅವು ಕಾಲಾಡಿಸ್ಬೇಕು, ಪ್ರಪಂಚ ನೋಡಬೇಕು. ಈ ಎಲ್ಲವನ್ನು ಬಿಟ್ಟು ಅವು ಕೇವಲ ನಾವು ಈ ಕಡೆಯಿಂದ ತಿಂಡಿ ತಿನ್ನಿಸೋದು, ಆ ಕಡೆಯಿಂದ ಹಾಲು ಕರ್ಕೊಳ್ಳೋದು ಆಗ್ಬಿಟ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಆ ರೈತರ ಆಲೋಚನೆ. ಈಗ ಕೆಲವು ಬಾರಿ ಅನಿಸುತ್ತೆ, ಈಗ ರೈತರು ಬಂಡವಾಳ ಹಾಕಿರ್ತಾರೆ, 1 ಲಕ್ಷ 1.25 ಲಕ್ಷ ರೂಪಾಯಿ ಕೊಟ್ಟು ಅಧಿಕ ಇಳುವರಿ ಕೊಡುವಂತಹ ಹಸುಗಳನ್ನು ತೆಗೆದುಕೊಂಡು ಬಂದಿರ್ತಾರೆ. ಅವರಿಗೆ ಆ ನೋವಿರುತ್ತೆ, ಇಲ್ಲ ಅಂತಲ್ಲ, ನಾನು ಇದನ್ನು ಭಾಳ ಚೆನ್ನಾಗಿ ನೋಡ್ಕೋಬೇಕು ಅಂತ. ಎಷ್ಟೋ ಸಂದರ್ಭಗಳಲ್ಲಿ ಅವಕ್ಕೆ ರಬ್ಬರ್ ಮ್ಯಾಟನ್ನು ಹಾಕ್ಸಿರ್ತಾರೆ ನೆಲದ ಮೇಲೆ, ಯಾಕೆಂದರೆ ಕಾಲು ಒಂಚೂರು ಜಾರಿದ್ರೂ ಸಾಕು, ಚಪ್ಪೆನೇ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಕಾಲು ಜಾರಬಾರ್ದು, ಒಂದು ಸಾರಿ ಸಗಣಿ ಹಾಕಿದರೆ ಸಾಕು, ಗಂಜಲ ಹೊಯ್ದರೆ ಸಾಕು, ಪಟ್ ಅಂತ ಹೋಗಿ ಸಗಣಿನ ತೆಗಿತಾರೆ, ಗಂಜಲನ ತೊಳಿತಾರೆ, ರಬ್ಬರ್ ಮ್ಯಾಟು ಯಾವುದೇ ರೀತಿ ಹಾಳಾಗದಾಗೆ ನೋಡ್ಕೋತಾರೆ. ಅವು ಕೂತಾಗ ಎದ್ದಾಗ ಗಮನಿಸ್ತಾ ಇರ್ತಾರೆ, ಎಲ್ಲವೂ ಸರಿನೇ. ಆದರೆ ಅವಕ್ಕೂ ಕೂಡ ಒಂದಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟು ಹೊರಗಡೆ ಕರ್ಕೊಂಡು ಹೋಗಿ ಒಂದಷ್ಟು ಜಾಗದಲ್ಲಿ ಅವನ್ನು ಸುತ್ತಾಡಿಸಿ ಹೊರಗಡೆ ಮೇಯೋದಕ್ಕೆ ಬಿಟ್ಟು ಕರುಗಳ ಜೊತೆ ಅವುಗಳನ್ನಿಟ್ಟು ಹೀಗೆ ಒಂದಷ್ಟು ಖುಷಿಯಿಂದನೂ ಸಾಕಬಹುದಲ್ವಾ? ಇದು ಒತ್ತಡರಹಿತ ಕೃಷಿ ಅಂದರು. ಅಂದರೆ ಕೃಷಿ ಮಾಡುವಂತಹ ಕೃಷಿಕನೂ ಕೂಡ ಒತ್ತಡದಲ್ಲಿರಬಾರ್ದು, ಸಾಕಿರುವಂತಹ ಜಾನುವಾರುಗಳೂ ಕೂಡ ಒತ್ತಡದಲ್ಲಿರಬಾರ್ದು ಅನ್ನೋದು ಆ ಕೃಷಿಕರ ಅಭಿಮತ. ನಿಮಗೇನು ಅನಿಸುತ್ತೆ ನೀವು ತಿಳಿಸಿ ಹೇಳಬೇಕಷ್ಟೆ.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗದಲ್ಲಿ ಕೋಕೋ ಬೇಸಾಯ ಹಾಗೂ ಚಾಕೊಲೇಟ್ ತಯಾರಿಕೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹುರ ಗ್ರಾಮದ ಕೃಷಿಕ ದಂಪತಿಗಳಾದ ತಂಗಚನ್ ಚೆಂಪೋ ಹಾಗೂ ಜೆಸ್ಸಿ ತಂಗಚನ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮರೆಯದೆ ಕೇಳಿ ಈ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಹಳ್ಳಿಹಾಡು ಭಾಗವಹಿಸುತ್ತಾರೆ ಹಿನಕಲ್ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮಧ್ಯಾಹ್ನ 3:30 ಮಕ್ಕಳ ಮಂಟಪ. ಡಿವಿಜಿ ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ ಪ್ರದೀಪ್ ಕೆಆರ್. ಆಕಾಶವಾಣಿ ಮೈಸೂರು FM 100.6. ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
4: ನಮ್ಮ ಆಹಾರದ ಒಂದಂಶ,
3: ನಮ್ಮ ಸಮಯದ ಒಂದಂಶ,
4: ನಮ್ಮ ಆದಾಯದ ಒಂದಂಶ,
3: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
4: ಆಗ ನಮ್ಮ ಬದುಕು ಪಾವನವಾಗುವುದು.
3: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ ಮೂರನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನಾಡಹಬ್ಬ ಮೈಸೂರು ದಸರಾ ಈ ಬಾರಿ 11 ದಿನ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿನ ದಸರಾ ಪೂರ್ವ ಸಿದ್ದತೆ ಸಭೆ ಬಳಿಕ

0: ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಆಗಸ್ಟ್ 26ರಂದು ಬೆಳಗ್ಗೆ 10 ಗಂಟೆಗೆ ಗಜಪೂಜೆ ನಡೆಯಲಿದ್ದು, ದಸರಾ ಉದ್ಘಾಟನೆ ಅಕ್ಟೋಬರ್ 11ರಂದು ಬೆಳಗ್ಗೆ 11:50ಕ್ಕೆ ನಿಗದಿಯಾಗಿದೆ. ರಾಜ್ಯದ ಸಂಸ್ಕೃತಿ ಪರಂಪರೆಗೆ ಅನುಗುಣವಾಗಿ ಹೊಸ ಕಾರ್ಯಕ್ರಮಗಳನ್ನು ಸಹ ಅಳವಡಿಸಲು ತೀರ್ಮಾನಿಸಲಾಗಿದೆ ಎಂದರು. ಜಂಬೂ ಸವಾರಿಯ ನಂದಿ ಪೂಜೆ ಕಾರ್ಯಕ್ರಮ ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ನಡೆಯಲಿದ್ದು, ಭಾರತೀಯ ವಾಯುಸೇನೆಯಿಂದ ಏರ್ ಶೋ ನಡೆಸುವ ಕುರಿತು ಕೇಂದ್ರಕ್ಕೆ ಸದ್ಯದಲ್ಲೇ ಪ್ರಸ್ತಾವ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ನುಡಿದರು. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ದಾಖಲೆಗಳ ಡಿಜಿಟಲೀಕರಣಕ್ಕಾಗಿ ನಿನ್ನೆಗೆ ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಎನ್ಯುಮರೇಷನ್ನಲ್ಲಿ 7ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ.
1: ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿ ಚೆನ್ನಾಗಿ ಇದೆ. 335,342 ಮತದಾರರ ಪೈಕಿ ಈಗಾಗಲೇ ನಾವು 13,25,775 ನ್ಯೂಮರೇಷನ್ ಫಾರ್ಮ್ಸ್ ಅನ್ನ ಹಂಚಿಕೆ ಮಾಡಿದ್ದೇವೆ. ಪ್ರತಿಶತ 99.28 ಪ್ರಗತಿಯಾಗಿದೆ. ಸ್ವೀಕೃತಿ ಮಾಡಿದಂತಹ ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನ ಗಣಕೀಕರಣ ಮಾಡುವಂತಹ ಕೆಲಸವೂ ಸಹ ಈಗಾಗಲೇ 473,466 ಹಂಚಿಕೆ ನಾವು ಮಾಡಿದ್ದೇವೆ. ಪ್ರತಿಶತ 35.46 ಇದೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಶೇಕಡ 85.52% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆ ಪೈಕಿ 151,231 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗದಗ್ ಜಿಲ್ಲೆಯಲ್ಲಿ ಇದುವರೆಗೆ 89,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತಗಟ್ಟೆ ಅಧಿಕಾರಿಗಳು ವಿತರಿಸಿದ್ದು, 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಿಸಲಾಗಿದೆ ಎಂದು ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಶೇಕಡ 95%ರಷ್ಟು ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ಶೇಕಡ 17.85%ರಷ್ಟು ಫಾರ್ಮ್ಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಕಚೇರಿ ಆವರಣದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿಗಾಗಿ ರಂಗೋಲಿ ಸ್ಪರ್ಧೆ ಜರುಗಿತು. ಕೇಂದ್ರ ಪುರಸ್ಕೃತ ಹಾಗೂ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯೋಜಿತ 14-15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆ ಎಚ್ಪಿವಿ ಲಸಿಕಾ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಶೇಕಡ 95%ರಷ್ಟು ಗುರಿ ಸಾಧಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಕ್ಕಳ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಮಾಹಿತಿ ನೀಡಿದ್ದಾರೆ.
2: ವಿಜಯನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ ಎಚ್ಪಿವಿ ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 10,793 ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ನೀಡಿ ಇದಕ್ಕೆ ಸಹಕಾರ ನೀಡಿದ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು, ಶುಶ್ರೂಷಣಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು, ಸಿಎಚ್ಒ, ಎಚ್ಐಒ ಇವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂಬರುವ ದಿನಗಳಲ್ಲಿ ಎಲ್ಲ 14 ವರ್ಷ ತುಂಬಿ 15 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಈ ಲಸಿಕೆಯನ್ನು ಪಡೆದುಕೊಳ್ಳಂತ ಕೇಳಿಕೊಳ್ತೇವೆ.
0: ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿ ಕಚೇರಿಗಳು ನಾಳೆ 12 ಭಾನುವಾರದಂದು ಸಾರ್ವಜನಿಕರ ಅನುಕೂಲ ಹಾಗೂ ಇಲಾಖೆಯ ಕಾರ್ಯದೊತ್ತಡ ನಿರ್ವಹಣೆಗಾಗಿ ಕಾರ್ಯನಿರ್ವಹಿಸಲಿವೆ ಎಂದು ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕಗಳ ಇಲಾಖೆ ತಿಳಿಸಿದೆ. ಸಾರ್ವಜನಿಕರು ತಮ್ಮ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ದೈನಂದಿನಂತೆ ಪಡೆಯಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಯುವಜನರ ಭರವಸೆಗಳು ಹಾಗೂ ಆಕಾಂಕ್ಷೆಗಳನ್ನು ಇಂದಿಗೆ ಹಾಗೂ ಭವಿಷ್ಯಕ್ಕಾಗಿ ಅರಿತುಕೊಳ್ಳುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ.

0: ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಧಾರವಾಡ ಜಿಲ್ಲೆ ಅಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ವಿಶ್ವ ಜನಸಂಖ್ಯಾ ದಿನಾಚರಣೆ ಮುಖ್ಯ ಉದ್ದೇಶ ಓಡಿಸುತ್ತಿರುವ ಜನಸಂಖ್ಯೆಯಿಂದ ಆಗ್ತಕ್ಕಂತ ಸಮಸ್ಯೆಗಳನ್ನು ತಡೆಗಟ್ಟುವುದು. ಆಹಾರ ಕೊರತೆ ಇರಬಹುದು, ನೀರಿನ ಕೊರತೆ ಇರಬಹುದು, ಶಿಕ್ಷಣ ಕೊರತೆ ಆಗಬಹುದು. ಇದ್ದಂತ ಭೂಮಿ ಇದ್ದಷ್ಟೇ ಇದೆ, ಬಟ್ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜಗತ್ತಿನಾದ್ಯಂತ 831 ಕೋಟಿ ಜನಸಂಖ್ಯೆ ಇದ್ದಾಗ ನಮ್ಮ ಭಾರತದು 140, ಅದರಲ್ಲಿ ಕರ್ನಾಟಕ ತಗೊಂಡಾಗ 6,91,00,000 ಜನಸಂಖ್ಯೆ. ಧಾರವಾಡ ನಾವು ತಗೊಂಡಾಗಂದ್ರೆ 20,16,000. ಸಾಮಾಜಿಕ ಸಮಸ್ಯೆಗಳು, ವಸತಿ, ನೀರು, ಆಹಾರ, ಜಾಗ ಇವೆಲ್ಲ ಅಭಾವ ಆಗುವುದರಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರ್ತಾ ಇದೆ. ನಾವು ಜನಸಂಖ್ಯೆಯನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲೇಬೇಕು.
0: ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಬೆಂಗಳೂರಿನ ಯಲಹಂಕದವರೆಗೆ ನೂತನ ಮೆಮು ರೈಲು ಸಂಚಾರವನ್ನು ಅನುಮೋದಿಸಿದ್ದಾಗಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಭಾನುವಾರ ಹೊರತುಪಡಿಸಿ ವಾರದ 6 ದಿನ ಮೆಮು ರೈಲು ಸಂಚರಿಸಲಿದ್ದು ಪ್ರಯಾಣಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದ್ದಾರೆ. ಪ್ರತಿಷ್ಠಿತ ಡಾ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿಯನ್ನು ಡಾ ಬರಗೂರು ರಾಮಚಂದ್ರಪ್ಪ ಅವರಿಗೆ ರಾಜ್ಯ ಸರ್ಕಾರದ ಹೊಸದಿಲ್ಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಗಾಂಧಿ ಭವನದ ಮಹದೇವ ದೇಸಾಯಿ ಸಭಾಂಗಣದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಡಾ ಗೋರೂರು ಸಂಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ನಾಡೋಜ ಡಾ ಊಡೆ ಪಿ ಕೃಷ್ಣ ವಹಿಸಲಿದ್ದಾರೆ. ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾಪರಮೇಶ್ವರಿ ಮೈದಾನದಲ್ಲಿ ಇಂದಿನಿಂದ 2 ದಿನಗಳವರೆಗೆ ನಡೆಯಲಿದೆ. 14 ವರ್ಷದೊಳಗಿನ ಹಾಗೂ 14 ವರ್ಷ ಮೇಲ್ಪಟ್ಟ ಬಾಲಕ ಹಾಗೂ ಬಾಲಕಿಯರ ಕಂಬ ಹಾಗೂ ಹಗ್ಗದ ಮಲ್ಲಕಂಬ ಸ್ಪರ್ಧೆಗಳು ವೈಯಕ್ತಿಕ ಹಾಗೂ ಗುಂಪು ವಿಭಾಗಗಳಲ್ಲಿ ನಡೆಯಲಿವೆ. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ನಿಯಮಾವಳಿಗಳ ಪ್ರಕಾರ ಸ್ಪರ್ಧಾವಳಿ ಆಯೋಜಿತವಾಗಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯ ವಹಿಸಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಸಾರಥ್ಯದ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಬೆಳವಟಕಿ ಗ್ರಾಮದ ಅಥ್ಲೀಟ್ ಶಿವಾಜಿ ಮಾದಪ್ಪಗೌಡ ಚೀನಾದಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 5,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ಎಕ್ಸ್ ಖಾತೆಯಲ್ಲಿ ಅಭಿನಂದಿಸಿ ಗ್ರಾಮೀಣ ಪ್ರತಿಭೆ ಶಿವಾಜಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಿಂಚಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಆಧ್ಯಾತ್ಮಿಕ ಚಿಂತಕ ಮೆಹರ್ ಬಾಬಾ ಅವರ ಕುರಿತ ಆಧ್ಯಾತ್ಮಿಕ ಚಿಂತನ ಹಾಗೂ ಮೆಹರ್ ಪ್ರತಿಭಾ ಪುರಸ್ಕಾರ ಸಮಾರಂಭ ಮೆಹರ್ ಚಿಂತನ ಅಮೃತ ಸಿಂಚನ ನಾಳೆ ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ನಡೆಯಲಿದೆ. ಖ್ಯಾತ ಶಿಕ್ಷಣ ತಜ್ಞ ಸುರೇಶ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ವಿಶ್ರಾಂತ ಪ್ರಾಚಾರ್ಯೆ ಡಾ ಚಿತ್ರಾ ನಾಯಕ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಒಪ್ಪಿಗೆ ಪಡೆದು ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲಾಗುವುದು ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ದೇವೀಂದ್ರಪ್ಪ ಬಿರಾದರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ 3ನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಈಗ ಸಮಯ 7:15:53.
3: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ ಧ್ಯೇಯವಾಕ್ಯ ಕುರಿತು ತಿಳಿಸಿಕೊಡುತ್ತಾರೆ ಮೈಸೂರು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ

0: ಡಾಕ್ಟರ್ ಎಸ್ ಗೋಪಿನಾಥ್ ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ, ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಜುಲೈ 11 ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಣೆ ಮಾಡ್ತೀವಿ. ಏನಿದರ ಉದ್ದೇಶ, ಈ ವರ್ಷದ ಘೋಷವಾಕ್ಯ ಏನಾದರೂ ಇದೆಯಾ, ಮತ್ತು ಜನಸಂಖ್ಯೆ ಏರಿಕೆ ಆದರೆ ದೇಶದ ಅಭಿವೃದ್ಧಿ ಮೇಲೆ, ಹಾಗೆ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ, ಪರಿಸರದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ, ಯುವಜನತೆ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡುವಲ್ಲಿ ಯಾವ ಪಾತ್ರವನ್ನು ವಹಿಸಬೇಕು, ಇದನ್ನೆಲ್ಲ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಎಸ್ ಗೋಪಿನಾಥ್ ಅವರು. ಡಾಕ್ಟರ್ ಎಸ್ ಗೋಪಿನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಡಾಕ್ಟರ್ ಗೋಪಿನಾಥ್ ಅವರೇ, ಹೇಳಿ, ಈ ವಿಶ್ವ ಜನಸಂಖ್ಯಾ ದಿನದ ಉದ್ದೇಶವೇನು, ಏತಕ್ಕಾಗಿ ಇದನ್ನ ಜುಲೈ 11 ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ?
1: ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ನಾವು ಪ್ರತಿ ವರ್ಷನೂ WHO ಗೈಡ್ಲೈನ್ಸ್ ಪ್ರಕಾರ ನಾವು ಆಚರಿಸ್ತೇವೆ. ಈ ವರ್ಷ ನಾವು 11-18 ತಾರೀಕು ತನಕ ನಾವು ಈ ಒಂದು ದಿನಾಚರಣೆಯನ್ನು ಆಚರಿಸ್ತೇವೆ.
0: ಅಂದರೆ ಸಪ್ತಾಹವಾಗಿ
1: ಆಚರಿಸ್ತೇವೆ. ಇದ್ರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಸಾರ್ವಜನಿಕರಲ್ಲಿ, ಯುವಜನರಲ್ಲಿ ಈ ಕುಟುಂಬ ಕಲ್ಯಾಣ ವಿಧಾನಗಳ ಬಗ್ಗೆ, ಇದರ ಲಭ್ಯತೆ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೀವಿ. ಸೊ ಈ ವರ್ಷ ನಾವು ವಿಶ್ವ ಜನಸಂಖ್ಯೆ ದಿನಾಚರಣೆಯ ಘೋಷವಾಕ್ಯ ಏನು ಅಂತಂದರೆ, ಆರೋಗ್ಯಕರ ಸಮಯದಲ್ಲಿ ಗರ್ಭಧಾರಣೆ ಹಾಗೂ ಮಕ್ಕಳ ನಡುವಿನ ಆರೋಗ್ಯಕರ ಅಂತರ ಕಾಪಾಡುವುದರಿಂದ ತಾಯಿ ಮತ್ತು ಮಕ್ಕಳ ಆರೋಗ್ಯ ವೃದ್ಧಿಸುವುದರೊಂದಿಗೆ ಅನಗತ್ಯ ಗರ್ಭಧಾರಣೆಗಳನ್ನು ತಡೆಗಟ್ಟಬಹುದು ಎಂಬ ಈ ಒಂದು ಘೋಷವಾಕ್ಯಗಳಿಂದ ನಾವಿದನ್ನು ಆಚರಿಸ್ತಾ ಇದ್ದೀವಿ. ಇದ್ರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ನಮ್ಮಲ್ಲಿ ಈಗ ತಾವೆಲ್ಲ ತಿಳಿದಂಗೆ ಭಾರತದ ಜನಸಂಖ್ಯೆ ವಿಶ್ವದಲ್ಲೇ ಅತಿ ಹೆಚ್ಚು ಅಂತ ಹೇಳ್ತಾರೆ. ಆದರೆ ಇತ್ತೀಚೆಗಿನ NHFS ಸರ್ವೆಯ ರಿಪೋರ್ಟ್ ಪ್ರಕಾರ ನಮ್ಮದು ಫಲವತ್ತತೆ ರೇಟ್ ಏನಂತೀವಿ ಅದು 1.7. ಸ್ಥಿರತೆ ಕಾಪಾಡಬೇಕು ಅಂದರೆ 1.7 ಇರಬೇಕು, ಒಂದು ಪಾಪ್ಯುಲೇಷನ್ ಸ್ಥಿರತೆ ಕಾಪಾಡಬೇಕು. ಆದರೂ ಸಹ ನಮ್ಮ ಈಗ NFHS ಸರ್ವೆ ಪ್ರಕಾರ ಇಟ್ ಈಸ್ 1.5 ಅಂತ ಹೇಳ್ತಾರೆ. ಕರ್ನಾಟಕದ ಎಸ್ಪೆಷಲಿ 1.5 ಅಂದರೆ ಅದು ಕೆಳಗೆ ಬರ್ತಾ ಇದೆ ಅಂತ. ಸೊ ಆದ್ದರಿಂದ ನಾವು ಸಮತೋಲನ ಕಾಪಾಡಬೇಕು ಅಂತ ಅಂದರೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ಹೆಚ್ಚಿನ ನಾವು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಜನರಲ್ಲಿ ಅರಿವನ್ನು ಮೂಡಿಸಿ ಅದು ಸಾರ್ವಜನಿಕರು ಅದನ್ನು ಅಳವಡಿಸಿಕೊಂಡು ದೇಶದ ಜನಸಂಖ್ಯೆಯಲ್ಲಿ ಸ್ಥಿರತೆಯನ್ನು ಕಾಪಾಡಬೇಕು ಅಂತ ಒಂದು ಮುಖ್ಯ ಉದ್ದೇಶ. ಇದರದು ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತ, ಅನಗತ್ಯವಾದ ಗರ್ಭಧಾರಣೆಯನ್ನು ನಾವು ತಡೆಗಟ್ಟಬೇಕು. ಹಾಗೂ ಈಗಿನ ನಾನು ಆವಾಗಲೇ ಹೇಳಿದೆ ನಿಮಗೆ, ಭಾರತದ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ರೂ ಸಹ ನಮ್ಮದು ಫಲವತ್ತತೆ ರೇಟು ಕಮ್ಮಿ ಆಗಿದೆ. ಆದರೆ ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ಒಂದು ಏನು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ಅಂದರೆ, ಟೀನೇಜ್ ಪ್ರೆಗ್ನೆನ್ಸಿ ಅಂತೀವಿ, ಅಂದರೆ ಹರೆಯದವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗರ್ಭಿಣಿಯರು ಈಗ ಕಂಡು ಬರ್ತಾ ಇದ್ದಾರೆ. ಜನರ ಜೀವನ ಶೈಲಿ ಚೇಂಜ್ ಆಗ್ತಾ ಬದಲಾಗ್ತಾ ಇದೆ, ಹಾಗೆ ಅರ್ಬನೈಸೇಷನ್ ಜಾಸ್ತಿ ಆಗೈತೆ. ಆದ್ರಿಂದ ಹಾಗೂ ಈ ಸೋಷಿಯಲ್ ಮೀಡಿಯಾ ಹೆಚ್ಚಿನ ಇದರಲ್ಲಿ ಅದು ಇದಾಗ್ತಿರೋದ್ರಿಂದ ನಮ್ಮಲ್ಲಿ ಬಾಲ ಗರ್ಭಿಣಿಯರು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಇದನ್ನು ತಡೆಗಟ್ಟಬೇಕು. ಆಮೇಲೆ ಮಗುವಿನ ಅಂತರವನ್ನು ನಾವು ಕಾಪಾಡಬೇಕು, ಅಂದರೆ ಮೊದಲನೇ ಮಗು ಹಾಗೂ ಎರಡನೇ ಮಗುವಿನ ನಡುವೆ ಕನಿಷ್ಠ ಪಕ್ಷ 3 ಅಂತರ ಇರಬೇಕು ಅಂತ ಹೇಳ್ತೀವಿ. ಇದನ್ನು ತಡೆಗಟ್ಟಬೇಕು ಅಂತ ಅಂದರೆ ನಾವು ತಾತ್ಕಾಲಿಕ ವಿಧಾನಗಳನ್ನು ಯಾವನ್ನಾರ ಆಡಿಸ್ಕೊಡ್ಬೇಕಾಗತ್ತೆ. ಅದನ್ನು ನಾವು ಗಮನದಲ್ಲಿಟ್ಕೊಂಡು ಈಗ ಒಂದು ಬಾಲಗರ್ಭಿಣಿಯರ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು ಎಂದು ತಡೆಗಟ್ಟಬೇಕು. ಎರಡನೇದು 1 ಹಾಗೂ 2 ಮಗುವಿನ ಅಂತರವನ್ನು ಕಮ್ಮಿ ಮಾಡಬೇಕು. ಈ ಎರಡು ಧ್ಯೇಯ ಇಟ್ಕೊಂಡು ನಾವು ಈ ವರ್ಷ ಇದನ್ನು ಆಚರಿಸ್ತಾ ಇದ್ದೀವಿ.
0: ಹದಿಹರೆಯದ ಗರ್ಭಧಾರಣೆಯನ್ನು ತಪ್ಪಿಸಬೇಕು, ಹಾಗೆ ಒಂದು ಮಗುವಿನಿಂದ ಎರಡನೇ ಮಗುವಿಗೆ ಅಂತರವನ್ನು ಅಟ್ಲೀಸ್ಟ್ 3 ಅಂತರವನ್ನು ಕಾಯ್ದುಕೊಳ್ಳಬೇಕು. ಇದಕ್ಕೆ ತಾತ್ಕಾಲಿಕ ವಿಧಗಳು ಇದೆ ಫ್ಯಾಮಿಲಿ ಪ್ಲಾನಿಂಗ್ಗೆ ಅಂತ ಹೇಳಿದ್ರಿ, ಒಂದ್ಸರ್ತಿ ನಮ್ಮ ಕೇಳುಗರಿಗೆ ನೆನಪು ಮಾಡಬಹುದಾ?
1: ಖಂಡಿತವಾಗ್ಲು. ನಮ್ಮಲ್ಲಿ ಸ್ಟರ್ಲೈಸೇಷನ್ ಅಥವಾ ಗರ್ಭಧಾರಣೆ ನಿರೋಧಕ ಕಾರ್ಯಕ್ರಮಗಳ ಎರಡು ವಿಧಾನಗಳಿದೆ. ಒಂದು ಪರ್ಮನೆಂಟ್ ಮೆಥಡ್ ಆಫ್ ಸ್ಟರ್ಲೈಸೇಷನ್ ಅಂತೀವಿ, ಇನ್ನೊಂದು ಟೆಂಪರರಿ ಮೆಥಡ್ ಅಂದರೆ ತಾತ್ಕಾಲಿಕ ವಿಧಾನ ಅಂತ. ತಾತ್ಕಾಲಿಕ ವಿಧಾನಗಳಲ್ಲಿ ಹಲವು ವಿಧಗಳಿದ್ದಾವೆ. ಮೊದಲನೆಯದಾಗಿ ನಾವು CC ಅಂತ ಏನು ಹೇಳ್ತೀವಿ, ಕಾಂಡೋಮ್ಸ್ ಉಪಯೋಗಿಸೋದಂತ. ಎರಡನೇದು ಕಾಪರ್ ಟಿ ಅಂತ ಹೇಳ್ತಾರೆ, ಕಾಪರ್ ಟಿಯನ್ನು ನಾವು ಋತುಚಕ್ರವಾದ 7 ಅಳವಡಿಸುವುದು. ಇನ್ನೊಂದು ನುಂಗುವ ಗುಳಿಗೆಗಳು ಬರ್ತದೆ, ಅದೇ ಥರ ಛಾಯಾ ಮಾತ್ರೆ ಅಂತ ಬರುತ್ತೆ, ಅದು ವಾರದಲ್ಲಿ 2 ತೆಗೆದುಕೊಳ್ಳುವಂಥದ್ದು. ಅದೇ ಥರ ಇಂಜೆಕ್ಟಬಲ್ಸ್ ಕಾಂಟ್ರಸೆಪ್ಟಿವ್ಸ್ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದನ್ನು

0: ನಾವು ಅಂತರ ಅಂತ ಹೇಳ್ತೀವಿ. ನಾವು ಇದು ಮುಖ್ಯವಾಗಿ ನಾವು ಸ್ಪೇಸಿಂಗ್ ಮೆಥಡಲ್ಲಿ ಯೂಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಇದರಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎರಡು ವಿಧಾನ ಇದೆ, ಒಂದು ಇಂಟ್ರಾಮಸ್ಕ್ಯುಲರ್, ಒಂದು ಇಂಟ್ರಾಡರ್ಮಲ್ ಸಬ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು. ಇದು 3 ತಿಂಗಳಿಗೊಮ್ಮೆ ತೆಗೆದುಕೊಳ್ಳುವಂಥದ್ದು. ಅದೇ ಥರ PPIUCD, ಆಮೇಲೆ PAIUCD ಅಂತೀವಿ. ಒಂದು ಪೋಸ್ಟ್ ಪಾರ್ಟಮ್ IUCD ಅಂತ, ಅಂದರೆ ಕಾಪರ್ಟಿನ್ ಏನು ಇನ್ಸರ್ಟ್ ಮಾಡ್ತೀವಿ ಅದು ಒಂದು ಮಗು ಜನಿಸಿದ ನಂತರ ಅಲ್ಲೇ ಇಮಿಡಿಯೇಟ್ ಆಗಿ ಹಾಕುವಂಥದ್ದು. ಆದ್ರಿಂದ ಅವರಿಗೆ ಎರಡನೇ ಮಗುವಿನ ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಎರಡನೇದು ಅಬಾರ್ಷನ್ ಆದರ ನಂತರ ಹಾಕೋದು, ಅದಕ್ಕೆ PAIUCD ಅಂತೀವಿ. ಇವು ನಮ್ಮಲ್ಲಿ ಇರುವಂತಹ ತಾತ್ಕಾಲಿಕ ವಿಧಾನಗಳು. ಅದೇ ಥರ ಪರ್ಮನೆಂಟ್ ಮೆಥಡ್ ಆಫ್ ಸ್ಟರ್ಲೈಸೇಷನ್ ಬಂದಾಗ ನಮಗೆ ಮಹಿಳೆಯರಿಗೆ ಉದರ ದರ್ಶಕ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ. ಅದರಲ್ಲಿ ಅಬ್ಡಮನಲ್ ಟಿಬಕ್ಟಮಿ ಅಂತ ಒಂದು ಹೇಳ್ತೀವಿ, ಓಪನ್ ಮೆಥಡ್ ಅಂತಲೂ ಹೇಳ್ತೀವಿ ಅದಕ್ಕೆ. ಇನ್ನೊಂದು ಮಿನಿ ಲ್ಯಾಪ್ ಅಂತ ಹೇಳ್ತೀವಿ, ಅದು ಲ್ಯಾಪ್ರೋಸ್ಕೋಪಿಕ್ ಸ್ಟರ್ಲೈಸೇಷನ್. ಅದೇ ಥರ ಪುರುಷರಿಗೆ ನಮ್ಮಲ್ಲಿರುವಂತಹ ವಿಧಾನ ಅಂತ ಅಂದರೆ NSV ಅಂತ ಹೇಳ್ತೀವಿ, ನೋ ಸ್ಕ್ಯಾಲ್ಪೆಲ್ ವೆಸೆಕ್ಟಮಿ ಅಂತ. ಇದು ಪುರುಷರಿಗೆ ಮಾಡುವಂತಹ ಪರ್ಮನೆಂಟ್ ಮೆಥಡ್ ಆಫ್ ಸ್ಟರ್ಲೈಸೇಷನ್.
1: ಮಹಿಳೆಯರು ಮತ್ತು ಪುರುಷರು ಮುಂದೆ ಮಕ್ಕಳು ಆಗದೆ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡ್ರೆ ಅವರಿಗೇನಾದರೂ ಸೌಲಭ್ಯಗಳು ಸಿಗುತ್ತಾ?
0: ಖಂಡಿತವಾಗ್ಲೂ ಇದೆ. ಈಗ ನಮ್ಮಲ್ಲಿ ಕುಟುಂಬ ಯೋಜನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ದೊರೆಯುವ ಉತ್ತೇಜನ ಸೌಲಭ್ಯಗಳು ಅಂತ ಅಂದರೆ BPL ಮತ್ತು SC ST ಫಲಾನುಭವಿಗಳಿಗೆ ಸ್ಟರ್ಲೈಸೇಷನ್, ಪರ್ಮನೆಂಟ್ ಮೆಥಡ್ ಆಫ್ ಸ್ಟರ್ಲೈಸೇಷನ್ ಆದರೆ ₹600 ಸಹಾಯಧನವನ್ನು ಕೊಡ್ತಾರೆ. ಅದೇ ಥರ APL ಫಲಾನುಭವಿಗಳಿಗೆ 250. ಅದೇ ಥರ PAIUCD ಅಂತ ಅನ್ನಲ್ಲ, ಪೋಸ್ಟ್ ಅಬಾರ್ಷನ್ IUCD ಮಾಡಿಸ್ಕೊಂಡವರಿಗೆ ₹300 ನೀಡ್ತಾರೆ. ಅದೇ ಥರ PIUCD ಅಂದರೆ ಮಗು ಹುಟ್ಟಿದ ತಕ್ಷಣ ಹಾಕಿಸ್ಕೊಳ್ಳೋ IUCDಗೂ ಸಹ ₹300 ಸಹಾಯಧನವನ್ನು ನೀಡಲಾಗುತ್ತದೆ. ಅದೇ ಥರ NSV, ನೋ ಸ್ಕ್ಯಾಲ್ಪಲ್ ವೆಸೆಕ್ಟಮಿ ಅಂತ ಏನು ಪುರುಷರಿಗೆ ಮಾಡಿಸ್ಕೋತಾರೆ, ಅವರಿಗೆ ₹1,100 ಸಹಾಯಧನವಾಗಿ ನೀಡುತ್ತೆ.
1: ಪುರುಷರು ಸಾಮಾನ್ಯವಾಗಿ ಬರ್ತಾರ ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದಕ್ಕೆ?
0: ನಮ್ಮ ದೇಶದಲ್ಲಿ ಇದು ಸ್ವಲ್ಪ ಕಷ್ಟ ಸಾಧ್ಯ. ಇದು ನಾವು ಹೇಳ್ತೀವಿ 10% ಆಫ್ ದ ಟೋಟಲ್ ಸ್ಟರ್ಲೈಸೇಷನ್ ಶುಡ್ ಬಿ ಮೇಲ್ ಸ್ಟರ್ಲೈಸೇಷನ್ ಅಂತ. ಇದು ತುಂಬ ಸಣ್ಣ ಶಸ್ತ್ರಚಿಕಿತ್ಸೆ, ತುಂಬ ಅನುಕೂಲವಾದಂಥ ಶಸ್ತ್ರಚಿಕಿತ್ಸೆ, ಹಾಗೂ ಇದು ಯಾವುದೇ ಒಂದು ಸಣ್ಣ ಒಂದು ಹೋಲ್ ಮಾಡುವಂತಹ ಪುರುಷರಿಗೆ ಮಾಡುವಂಥ ಶಸ್ತ್ರಚಿಕಿತ್ಸೆ. ಅದರಲ್ಲಿ ನಮ್ಮಲ್ಲಿ ಹಲವಾರು ಕಾರಣಗಳಿಂದ ಅವರಿಗೆ ತಪ್ಪು ಕಲ್ಪನೆಗಳಿಂದ ಅವರು ಮುಂದೆ ಬರಲ್ಲ. ಆದರೂ ಸಹ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಹೋದ ಸಲ ನಾವು 11 ಜನರಿಗೆ ಈ ಒಂದು NSV ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದೇವೆ. ನಾವು ನಮ್ಮಲ್ಲಿರುವಂಥ ಆರೋಗ್ಯ ಸಹಾಯಕರುಗಳಿಗೆ CHOಗಳಿಗೆ ಹೇಳೋದು ಏನು ಅಂತ ಅಂದರೆ, ಯಾ ಗರ್ಭಿಣಿಯರು ಏನು ಹೈ ರಿಸ್ಕ್ ಗರ್ಭಿಣಿ ಅಂತ ಏನು ಹೇಳ್ತೀವಿ ಅಂದರೆ 45 ವರ್ಷದ ಮೇಲಿರುವಂಥವರು, ಅವರಿಗೆ ಕೋಮಾರ್ಬಿಡಿಟಿ ಇರುವಂಥವರು ಅಂದರೆ BP, ಶುಗರ್ ಇರ್ಬೋದು, ಒಬಿಸಿಟಿ ಇರ್ಬೋದು, ಇಂಥವ್ರಿಗೆ ನಾವು ಪರ್ಮನೆಂಟ್ ಮೆಥಡ್ ಆಫ್ ಸ್ಟರ್ಲೈಸೇಷನ್ ಅಥವಾ ಹಾರ್ಮೋನ್ಸು ಕೊಡಲಿಕ್ಕೆ ಕಷ್ಟ ಅನ್ನೋ ಪಕ್ಷದಲ್ಲಿ ಅವರ ಗಂಡಂದಿರನ್ನ ಮನವೊಲಿಸಿ ಕರ್ಕೊಂಬಂದರೆ ನಾವು 1/2 ಗಂಟೆಯಲ್ಲಿ ಆ ಶಸ್ತ್ರಚಿಕಿತ್ಸೆಯನ್ನು ಮುಗಿಸಿ ಕಳಿಸ್ಕೊಡ್ತೇವೆ ಅಂತ ಅಂದ್ಬಿಟ್ಟು ಮನವೊಲಿಸಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ, ಇನ್ನು ಮುಂದೆನೂ ಸಹ ಮಾಡ್ತೇವೆ.
1: ಎಷ್ಟಿದೆ ಸರ್ ಈಗ ಭಾರತದ ಜನಸಂಖ್ಯೆ ಮತ್ತೆ ವಿಶ್ವದಲ್ಲಿ ಯಾವ ಸ್ಥಾನದಲ್ಲಿದೆ ನಮ್ಮ ಭಾರತ?
0: ನಮಗೆ ಈಗ ಮಾಹಿತಿ ಇರುವ ಪ್ರಕಾರ ನಾವು ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಇರುವ ಅಂತ ಹೇಳ್ತಾರೆ. 1.4 ಬಿಲಿಯನ್ ಅಂತ ಹೇಳಿದ್ರೆ 140 ಕೋಟಿಯಷ್ಟು ಜನಸಂಖ್ಯೆ ಇರುವಂತ ದೇಶ ಅಂತ ಹೇಳ್ತಾರೆ.
1: ಅಂದ್ರೆ ಮೊದಲು ಚೀನಾ ಇತ್ತು, ಇವಾಗ ಅದನ್ನು ಹಿಂದಕ್ಕೆ
0: ಬಿಟ್ಟು ನಾವು ಹೋಗಿದ್ದೀವಿ ಅಂತ. ಆದರೆ ಇಷ್ಟೆಲ್ಲ ವಿಧಾನಗಳನ್ನ ಅನ್ವಡಿಸ್ತಿರೋದ್ರಿಂದ ನಾವು, ಆಮೇಲೆ ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತಿರೋದ್ರಿಂದ ನಾವೇನು ಟೋಟಲ್ ಫರ್ಟಿಲಿಟಿ ರೇಟ್ 1.7 ಸ್ಥಿರತೆ ಕಾಪಾಡಿಕೊಂಡಿದ್ದು ಅದಕ್ಕಿಂತ ಕಮ್ಮಿ ಇದೆ ಅಂತ NFHS ಸರ್ವೆಯಲ್ಲಿ ಹೇಳ್ತಿರೋದ್ರಿಂದ, ಇದೇ ಸ್ಥಿರತೆಯನ್ನು ನಾವು ಹಲವಾರು ವರ್ಷಗಳ ದಶಕಗಳ ಮಟ್ಟಿಗೆ ಇದನ್ನು ಕಾಪಾಡಿಕೊಂಡು ಹೋದರೆ ದೇಶದ ಜನಸಂಖ್ಯೆ ಕಮ್ಮಿಯಾಗುವ ಸಾಧ್ಯತೆ ಇರುತ್ತೆ.
1: ಸರಿ, ಜನಸಂಖ್ಯೆ ಏರಿಕೆಯಿಂದ ದೇಶದ ಅಭಿವೃದ್ಧಿಯ ಮೇಲೆ ಏನು ಪರಿಣಾಮ ಬೀರುತ್ತೆ, ಹಾಗೆ ನಮ್ಮ ಪರಿಸರದ ಮೇಲೆ ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಯಥೇಚ್ಛವಾಗಿ ಬಳಸೋದ್ರಿಂದ, ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ನಾವು ಎಲ್ಲಾ ಸಂಪನ್ಮೂಲಗಳನ್ನು ಬಳಸ್ತಾ ಹೋಗ್ತೀವಿ, ಇದರಿಂದ ನಮ್ಮ ದೇಶದ ಅಭಿವೃದ್ಧಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ?
0: ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಯಾಕೆ ಅಂತ ಅಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗಿ ಹೋಗ್ತಿದ್ದಂಗೆ ಇನ್ನೊಂದು ನಾವು ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ, ನಾನು ಅವಾಗಲೇ ಹೇಳಿದೆ ತಮಗೆ, ನಮ್ಮ ದೇಶದ ಫರ್ಟಿಲಿಟಿ ರೇಟ್ ಕಮ್ಮಿ ಆಗಿದ್ರು ಸಹ ನಾವೇಕೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇದ್ದೀವಿ ಅಂತ. ನಮ್ಮಲ್ಲಿ ಹೇಗೆ ಇನ್ಫ್ಯಾಂಟ್ ರೇತ್ ಇರ್ಬೋದು, ಮೆಟರ್ನಲ್ ಮಾರ್ಟಾಲಿಟಿ ಇರ್ಬೋದು, ಡೆತ್ ರೇಟ್ ಎಲ್ಲ ಕಮ್ಮಿ ಆಗ್ತಾ ಹೋದಂಗೆ ನಮ್ಮದು ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಸಹ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಮನುಷ್ಯ ಹುಟ್ಟಿದ ಮನುಷ್ಯ ಎಷ್ಟು ವರ್ಷ ಜೀವಿಸ್ತಾನೆ ಅಂತ. ಸೊ ಹಂಗೆ ಜಾಸ್ತಿ ಆಗ್ತಾ ಹೋದಾಗ ಈ ಕಡೆ ಮಕ್ಕಳೂ ಜಾಸ್ತಿ ಹುಟ್ಟುತ್ತಾ ಇರ್ತಾರೆ, ಈ ಕಡೆ ವಯೋವೃದ್ಧರು ಸಹ ಜಾಸ್ತಿ ಆಗ್ತಾ ಇದ್ದಾರೆ. ಆದ ಕಾರಣ ನಮ್ಮಲ್ಲಿ ಟೋಟಲ್ ಜನಸಂಖ್ಯೆ

0: ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆದಾಗ ನಮ್ಮಲ್ಲಿರುವಂತಹ ಸಂಪನ್ಮೂಲವನ್ನು ನಾವು ಬಳಸ್ಕೊಳ್ಳಿಕ್ಕೆ ಸಹ ಕಷ್ಟ ಸಾಧ್ಯ ಆಗ್ತಾ ಇದೆ. ಹಾಗೂ ನೈಸರ್ಗಿಕವಾಗಿ ಅಥವಾ ನಾವು ಏನು ಪ್ರೊಡಕ್ಷನ್ ಏನಿದೆ ಎಲ್ಲನೂ ಸಹ ಜಾಸ್ತಿ ಆದಾಗ ಒಂದು ಲಿಮಿಟ್ ಅಂತ ಇರುತ್ತೆ. ಸೊ ಅದನ್ನು ಕ್ರಾಸ್ ಮಾಡಿದಾಗ ನಾವು ನೈಸರ್ಗಿಕ ಎನ್ವೈರನ್ಮೆಂಟಲ್ ಇಶ್ಯೂಸ್ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಅಥವಾ ಓದದಂಥ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಸಮಸ್ಯೆ ಉಂಟಾಗುತ್ತೆ. ಅದರಿಂದ ದೇಶಕ್ಕೆ ಆರ್ಥಿಕ ಹೊರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಹಾಗೂ ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೂ ಸಹ ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀಳುತ್ತೆ. ಆದ್ದರಿಂದ ನಾವು ಜನಸಂಖ್ಯೆನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಅದೇ ಥರ ಬೇರೆ ಇಂಡಿಕೇಟರ್ಸ್ ತಂದ ಥರ ಟೀನೇಜ್ ಪ್ರೆಗ್ನೆನ್ಸಿ ಅಂದರೆ ಬಾಲ್ಯ ಗರ್ಭಿಣಿ ಆಗುವಂಥ ಸಂಖ್ಯೆಯನ್ನು ಸಹ ನಾವು ಶೂನ್ಯಕ್ಕೆ ತರಬೇಕು ಅಂತ ಒಂದು ಸರ್ಕಾರದ ಧ್ಯೇಯ ಉಂಟು.
1: ಸರ್, ಈ ಯುವಜನತೆ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಯಾವ ಪಾತ್ರವನ್ನು ವಹಿಸ್ತಾರೆ? ಯಾಕೆಂದರೆ ನೀವು ಈಗ ತಾನೇ ಹೇಳಿದ್ರಿ ಟೀನೇಜ್ ಪ್ರೆಗ್ನೆನ್ಸಿ ಜಾಸ್ತಿ ಆಗ್ತಿದೆ ಅಂತ.
0: ಖಂಡಿತವಾಗ್ಲೂ. ಏನು ಅಂತಂದರೆ ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಅರ್ಬನೈಸೇಷನ್ ಇರ್ಬೋದು, ಎಲ್ಲ ಕಾರಣಗಳಿಂದನೂ ನಮ್ಮ ಹದಹರೆಯದ ವಿದ್ಯಾರ್ಥಿಗಳು ಸಹ ಅರ್ಲಿ ಸೆಕ್ಷುಯಲ್ ಆಕ್ಟಿವಿಟಿಗೆ ಒಳಗಾಗ್ತಾ ಇದ್ದಾರೆ. ನಾವು ಇನ್ನೊಂದು ಕಾರ್ಯಕ್ರಮ ಏನು ಹೇಳ್ತೀವಿ ಅಂದರೆ ಮದುವೆ ಆಗಬೇಕು ಅಂದರೆ ಹೆಣ್ಮಕ್ಳಿಗೆ 18 ಇಯರ್ಸ್ ಅಂತ, ಗಂಡು ಮಕ್ಳಿಗೆ 21 ವರ್ಷ ಇರಬೇಕು ಅಂತ ಕಾನೂನೇ ಇದೆ. ಆದರೂ ಸಹ ನಾವು 18 ವರ್ಷ ಆದ ನಂತರ ಮಕ್ಳಿಗೆ ಯಾರು ಗರ್ಭಿಣಿಯರಾದರೂ ಸಹ ಅಥವಾ ಮದುವೆ ಆದರೂ ಸಹ ಅವರಿಗೆ ಮದುವೆ ಆದ ನಂತರ 3 ವರ್ಷಗಳ ಮಗು ಮಾಡ್ಕೋಬೇಡಿ ಅಂತ ಹೇಳ್ತೀವಿ.
1: ಹೆಣ್ಣು ಮಗು 21 ವರ್ಷ ತಲುಪೋ ತನಕ ಬೇಡ ಅಂತ.
0: ಹಾಂ ಹೌದು, 3 ವರ್ಷದ ತನಕ. ಯಾಕೆಂದರೆ ಅವ್ರ ಮದುವೆ ಆದ ನಂತರ ಅವರಲ್ಲಾಗುವಂಥ ಹಾರ್ಮೋನಲ್ ಚೇಂಜಸ್ ಇರ್ಬೋದು, ಸೈಕೊಲಾಜಿಕಲ್ ಚೇಂಜಸ್ ಇರಬೇಕು, ಇವರೆಲ್ಲನೂ ಮೆಚುರಿಟಿ ಆಗೋ ತನಕನೂ ಮಕ್ಕಳಾಗೋದು ಬೇಡ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಅವರು ತಾತ್ಕಾಲಿಕ ವಿಧಾನವಾದ ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಉಪಯೋಗಿಸ್ಕೋಬೋದು. ಯಾವಾಗ ನಿಲ್ಲಿಸ್ತಾರೆ ತದಾದ ನಂತರ ಅವರಿಗೆ ಅದ ರೀಪ್ರೊಡಕ್ಟಿವ್ ಇದು ವಾಪಸ್ ಬರ್ತದೆ, ಅವ್ರಿಗೆ ಮಕ್ಕಳಾಗುತ್ತೆ. ಸೊ ಒಂದು ಮಗುವಿನ ಇನ್ನೊಂದು ಮಗುವಿಗೆ ಅಟ್ಲೀಸ್ಟ್ 3 ವರ್ಷ ಗ್ಯಾಪ್ ಇರಬೇಕು. ಯಾಕೆಂದರೆ ಒಂದು ತಾಯಿ ಪ್ರಥಮ ಬಾರಿಗೆ ಅವಳು ಗರ್ಭಿಣಿಯಾಗಿ ಮಗುನ ಹೇರಿದ ಮೇಲೆ ಅವಳಿಗೆ ಅಲ್ಲಿರುವಂತಹ ಅವರಲ್ಲಿರೋ ಎಲ್ಲ ಎನರ್ಜಿನೂ ಸಹ ಡ್ರೈನ್ ಆಗೋಗಿರುತ್ತೆ. ಸೊ ಮತ್ತೆ ಹಾಗೂ ಮಗುವಿನ ಪೋಷಣೆಗೂ ಸಹ ಟೈಮ್ ಬೇಕಾಗುತ್ತೆ. ಮತ್ತೆ ಆ ಒಂದು ಹೆಣ್ಣು ಮಗು ಇನ್ನೊಂದು ಮಗುನ ಗರ್ಭ ಧರಿಸೋಕ್ಕೆ ಟೈಮ್ ಬೇಕು ಅಂದರೆ ಮಿನಿಮಮ್ 3 ಇಯರ್ಸ್ ಬೇಕಾಗುತ್ತೆ. ಸೊ ಆದ್ದರಿಂದ ನಾವು ಆ ಸಮಯದಲ್ಲಿ ಅಂತರವನ್ನು ಕಾಪಾಡಿಕೊಳ್ಳಿಗೆ ಸಹ ನಮ್ಮಲ್ಲಿ ಸಾಕಷ್ಟು ಟೆಂಪರರಿ ಮೆಥಡ್ಸ್ ಇದೆ, ಅದನ್ನು ಸಹ ಅವರು ಉಪಯೋಗಿಸ್ಕೊಳ್ಬೇಕು. ಯಾವಾಗ ಅವರಿಗೆ ನನ್ನ ಕುಟುಂಬದ ಸೈಜ್ ಸಾಕು ಅನಿಸುತ್ತೆ ಅವಾಗ ಅವರು ದೇ ಕ್ಯಾನ್ ಗೋ ಟು ದ ಪರ್ಮನೆಂಟ್ ಮೆಥಡ್ ಆಫ್ ಸ್ಟರ್ಲೈಸೇಷನ್ ಮಾಡಿಸ್ಕೋಬೇಕು. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ನಾನು ತಿಳಿಸಿದಂಥ ಎಲ್ಲ ಸೇವೆಗಳು ಸಹ ಉಚಿತವಾಗಿ ಸಿಗುತ್ತದೆ.
1: ಧನ್ಯವಾದಗಳು ಡಾಕ್ಟರ್ ಗೋಪಿನಾಥ್ ಅವರೇ. ಇದುವರೆಗೂ ವಿಶ್ವ ಜನಸಂಖ್ಯಾ ದಿನದ ಉದ್ದೇಶವೇನು, ಯಾತಕ್ಕಾಗಿ ಇದನ್ನ ಆಚರಿಸ್ತೀವಿ, ಈ ವರ್ಷದ ಥೀಮ್ ಏನು, ಜನಸಂಖ್ಯೆ ಏರಿಕೆಯಾದರೆ ಅಭಿವೃದ್ಧಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಒಂದು ದೇಶಕ್ಕೆ ಅಂತೆಲ್ಲ ನಮಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ ಹಾಗೂ ಧ್ಯೇಯವಾಕ್ಯ ಕುರಿತು ತಿಳಿಸಿಕೊಟ್ಟವರು ಮೈಸೂರು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಗೋಪಿನಾಥ್. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:30. ಸೇವಾ ವಾಹಿನಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸೇವಾ ವಾಹಿನಿಯಲ್ಲಿ ಪ್ರಕಟಣೆ. ಮೈಸೂರಿನ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್, ಇಲ್ಲಿನ ಇಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮೋ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಕೋರ್ಸುಗಳಿಗೆ ಪ್ರವೇಶ ಪಡೆಯಲು ಕೆಲಸ ಮಾಡುತ್ತಿರುವ ವೃತ್ತಿಪರ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಂದೇ ಕೊನೆಯ ದಿನವಾಗಿದ್ದು,

ಸದರಿ ಕೋರ್ಸುಗಳಿಗೆ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಪ್ರವೇಶ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ಪ್ರಾಂಶುಪಾಲರಾದ ಇವರಿಂದ ಈ ಹಂತದಲ್ಲಿಯೇ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿನ ವೆಬ್ಸೈಟ್ ವಿಳಾಸ dtexkarnataka.gov.in ಇಲ್ಲಿಗೆ ಸಂಪರ್ಕಿಸಬಹುದು ಅಥವಾ ಕಚೇರಿಯ ದೂರವಾಣಿ ಸಂಖ್ಯೆ 29585882, ಮೈಸೂರಿನ STD ಕೋಡ್ 0821. ಗಮನಿಸಿ, ಪ್ರವೇಶ ಪಡೆಯಲು ಇಂದೇ ಕೊನೆಯ ದಿನವಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಯಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ March 2027 ಮಾಹೆಯವರೆಗೆ ವಿಸ್ತರಿಸಲಾಗಿದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8ನೇ ತರಗತಿ ಪಾಸಾದ ವೆಲ್ಡರ್ ವೃತ್ತಿಗೆ ಮಾತ್ರ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿಯೇ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಆಗಸ್ಟ್ ತಿಂಗಳ 31ನೇ ತಾರೀಖಿನವರೆಗೆ ಅವಕಾಶವನ್ನು ವಿಸ್ತರಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಈ ಸಂಸ್ಥೆಗೆ ಪ್ರವೇಶ ಪಡೆಯಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೂ ಸೇವಾ ವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35 ನಿಮಿಷವಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ರಕ್ಷಣಾ ಪಶುಸಂಗೋಪನೆ, ಪ್ರವಾಸೋದ್ಯಮ, ಕ್ರೀಡೆ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು.

0: ಸೇನಾ ಸಹಕಾರ ಮತ್ತು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರ ಮಾತುಕತೆ ಮುಂದುವರಿಸುವ ಉದ್ದೇಶವನ್ನು ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ಧಿ ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ಧತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ ಐದು ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ ವೃದ್ಧಿಗೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಗಿ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲಾ ಬಂದರುಗಳಲ್ಲಿ ಕಂಟೈನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರ್ಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ಧತೆಗಳ ಪ್ರಯೋಗಾರ್ಥ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಉಪರಾಷ್ಟಪತಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ಧನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ಧನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ಧವಾಗಿದೆ.

0: ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟಿನಲ್ಲಿ ಸಶಸ್ತ್ರ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ಧನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ಧ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ಧ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡಾ 75% ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ಧ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ಧತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು ಆಗಸ್ಟ್ 13ರವರೆಗೆ ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಗೋಲುಗಳಿಂದ ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಮೈಸೂರು FM 100.6. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026ರ ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವೀಗ ಕೇಳುತ್ತಿರುವ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ನ್ಯಾಯ ನೀತಿ ಧರ್ಮ ಚಿತ್ರದ್ದು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಸ್ವರ ಕಲ್ಪನೆ ಉಪೇಂದ್ರ ಕುಮಾರ್.

0: ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಸಿ ಅಶ್ವಥ್ ಅವರ ಸಂಗೀತ, ಸಂತ ಶಿಶುನಾಳ ಶರೀಫ್ ಅವರ ಸಾಹಿತ್ಯವಿರುವ ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆ, ಹಾಡಿದ್ದಾರೆ ಬಿ ಆರ್ ಛಾಯಾ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿರುವ ಯಾರಿವನು ಚಿತ್ರದ ಗೀತೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ನಿರ್ದೇಶಿಸಿದ್ದಾರೆ ರಾಜನ್ ನಾಗೇಂದ್ರ.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 8:30 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಕಾರ್ಯಕ್ರಮದ ಆರಂಭದಲ್ಲಿ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವ ಚಿರು ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗಿರಿಧರ್ ದೀವಾನ್.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ DVG ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು ಪ್ರಸಾರವಾಗ್ತಾ ಇದೆ. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ KR ಪ್ರದೀಪ್.
1: ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿಬೇಡ ಎಲ್ಲಿಯುಂ ಮಂಕುತಿಮ್ಮ.
0: ತಪ್ಪದೆ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಕೆಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 9:40 ತಲೆ ಹಾಗೂ ಕುತ್ತಿಗೆಯ ಭಾಗದ ಕ್ಯಾನ್ಸರ್ ಕಾರಣಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾ ಜಿ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಮರೆಯದೆ ಕೇಳಿ ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ MR ಚರಣರಾಜ್ ಅವರ ಸಂಗೀತ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿರುವ ಪುಷ್ಪಕ ವಿಮಾನ ಚಿತ್ರದ ಗೀತೆ. ಹಾಡಿದ್ದಾರೆ ಸಿದ್ಧಾರ್ಥ ಬೆಳಮಣ್ಣು.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನ್ನು
0: ನಗೆ ಜಾತ್ರೆಗೆ ಬನ್ನಿ.

0: ಲಾದ ತಂಗಚ್ಚನ್ ಚಂಪೋಟಿ ಹಾಗೂ ಜಸ್ಸಿ ತಂಗಚ್ಚನ್.
1: ನಮ್ಮ ಕಡೆ ಕೊಕ್ಕೊಯಲ್ಲಿ ಒಂದು 12 ಪ್ರೊಡಕ್ಟ್ ಮಾಡ್ತಾ ಇದ್ದೇನೆ, ಅಂದರೆ ಯಾವುದೊಂದು ವೇಸ್ಟ್ ಮಾಡ್ತಾ ಇಲ್ಲ, ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು 6 ಪ್ರೊಡಕ್ಟ್ ಈಗ ಪ್ಯಾಟೆಂಟ್ ಅಪ್ರೂವ್ ಆಗಿದ್ದು ಇಂಡಿಯಾ ಗೌರ್ಮೆಂಟಿಂದ. ಕೊಕ್ಕೊಯಲ್ಲಿ ಏನಂದರೆ, ಕೊಕ್ಕೊ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್ ನಾನು ಹೇಳಿದಲ್ಲ, ಅದಕ್ಕೆ ನಿಮ್ಮದು ಹೇರು, ಟೀತು, ಹಾರ್ಟ್, ಸ್ಕಿನ್ನು, ಐಸು, ಎಲ್ಲ ಕಡೆಯೂ ಕೊಕ್ಕೊ ತಿನ್ನಬೇಕು. ಖಂಡಿತವಾಗಿ ಕೊಂಗೊ ತಿಂದರೆ ನೀವು ಹಾಸ್ಪಿಟಲ್ ಹೋಗೋಕ್ಕೆ ಅವಶ್ಯಕತೆ ಬರಲ್ಲ.
0: ಮರ್ಯಾದೆ ಕೇಳಿ, ಈ ಸಂಜೆ 6:50 ಕೃಷಿರಂಗದಲ್ಲಿ ಕೋಕೋ ಬೇಸಾಯ ಹಾಗೂ ಚಾಕೊಲೇಟ್ ತಯಾರಿಕೆ ಕುರಿತು ಸಂವಾದ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ತುತ್ತಮುತ್ತ ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಚಿತ್ರಾ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ಏನೇ ಇಲ್ದಿರೋದಕ್ಕಿಂತ ಅಟ್ಲೀಸ್ಟ್ ಒಂದು ವ್ಯಾಕ್ಸಿನ್, ಒಂದು ಪ್ರಯತ್ನ ಈ ವ್ಯಾಕ್ಸಿನ್ ಈ ಕ್ಯಾನ್ಸರ್ನ ತಡೆಗಟ್ಟಕ್ಕೆ. ಯಾವ್ದಾದ್ರು ಕ್ಯಾನ್ಸರ್ ನಾವು ವ್ಯಾಕ್ಸಿನ್ ಇಂದ ತಡೆಗಟ್ಟಬಹುದು ಅಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್.
0: ಮರೆಯದೇ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
2: ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ ತಿಲಕ್ ನಗರ ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ತಿಂಗಳ 31 ತಾರೀಖಿನ ಒಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 2490011111, ಮತ್ತೊಮ್ಮೆ 2490111, ಮೈಸೂರಿನ ಎಸ್ಟಿಡಿ ಕೋಡ್ 0821. ಪ್ರಕಟಣೆ ಕೇಳಿದಿರಿ.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ, ಚಿತ್ರ ಅವರು ಹಾಡಿರುವ ಮತ್ತೊಂದು ಗೀತೆಯನ್ನು ಕೇಳೋಣ. ಚಿತ್ರ, ಗಟ್ಟಿ ಮೇಳ.
6: ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು. ಈಗ ಬಂತು ದಾರಿಗೆ.

0: ಮೇರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಈ ಸಂಜೆ 4 ಗಂಟೆಗೆ ನಾಟಕ ಇಂತಹವರು ಇದ್ದಾರೆ, ಎಸ್ ಸಾಯಿ ಲಕ್ಷ್ಮಿ ಅವರ ಲಲಿತ ಪ್ರಬಂಧ ಆಧಾರಿತ ನಾಟಕ. ನಾಟಕ ರೂಪ ಎಸ್ ಕೇಶವರಾವ್, ನಿರ್ಮಾಣ ಉಮೇಶ್ ಎಸ್ ಎಸ್. ಸಂಜೆ 4:30 ಕೇಳಿ ನೆನಪಿನಂಗಳ. ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಾಹಿತಿ ಚದುರಂಗ ಅವರೊಂದಿಗೆ ಪ್ರೊಫೆಸರ್ ಹೆಚ್ ಎಸ್ ಕೆ ಅವರು ನಡೆಸಿದ ಸಂವಾದ. ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ

ಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ? ಇನ್ನು ಮುಂದೆ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಜಯದೀಪ್ ಅವರು ಹಾಡಿರುವ ಕವಚ ಚಿತ್ರದ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ, ಹಲವಾರು ಕೇಂದ್ರ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಂಡ್ ಟ್ರೈನಿಂಗ್ ಅವರು ನಮಗೆ ಅಲ್ಲಿರ್ತಕ್ಕಂಥ 67 ಮಿನಿಸ್ಟ್ರಿಲಿ ಕೊಡ್ತಾರೆ. ಅದರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಮಿನಿಸ್ಟ್ರೀಸ್ ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಸೊ ಗ್ರೂಪ್ ಎ ನಲ್ಲಿ, ಗ್ರೂಪ್ ಬಿ ನಲ್ಲಿ, ಗ್ರೂಪ್ ಸಿ ನಲ್ಲಿ ತಲಾ 5-5 ಮಿನಿಸ್ಟ್ರಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಮ್ಮ ಬೇಸ್ಡ್ ಆನ್ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲೆ ನಮಗೆ ಮಿನಿಸ್ಟ್ರಿ ಅಲೋಕೇಶನ್ ಆಗುತ್ತೆ.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಮುಂದಿನ ಗೀತೆ ಕೇಳುವ ಮುನ್ನ ಕಾಣಿಯಾದವರ ಬಗ್ಗೆ ಒಂದು ಪ್ರಕಟಣೆಯನ್ನು ಗಮನಿಸಿ. 17 ವರ್ಷದ ಬೆನಿಡಿಕ್ಟ್ ಜೋಸೆಫ್ ಎಂಬ ವ್ಯಕ್ತಿ ಜೂನ್ ತಿಂಗಳ 29ನೇ ತಾರೀಕಿನಿಂದ ಕುವೆಂಪು ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರ ಮುಖಚಹರೆ ಹೀಗಿದೆ: 5.4 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಕಪ್ಪು ತಲೆಗೂದಲು. ಕಾಣೆಯಾದಾಗ ಬಿಳಿ ಬಣ್ಣದ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದಾರೆ. ಇವರಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಹಾಗೂ ತಮಿಳು ಭಾಷೆ ತಿಳಿದಿದೆ. ಈಗ ಹೇಳಿದ 17 ವರ್ಷದ ಬೆನಿಡಿಕ್ಟ್ ಜೋಸೆಫ್ ಎಂಬ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

0: ತಪ್ಪದೇ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವಾ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವೀಗ ಆಲಿಸುತ್ತಿರುವ ಗೀತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವ ಮೇ ಫಸ್ಟ್ ಚಿತ್ರದ್ದು. ಆನಂದ್ ಪ್ರಿಯಾ ಅವರ ಸಾಹಿತ್ಯ, ಸತೀಶ್ ಬಾಬು ಅವರ ಸಂಗೀತ ನಿರ್ದೇಶನವಿದೆ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಆರ್ಕಿಡ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯಾದ ಶಿಲ್ಪಶ್ರೀ ಉಮೇಶ್ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ.
1: ಮತ್ತು ಈಗ ಎರಡು ತುಂಡಾದ ಹಗ್ಗಗಳಿರುತ್ತೆ, ನಮಗೆ ಉದ್ದ ಹಗ್ಗ ಬೇಕಿರುತ್ತೆ, ತಕ್ಷಣಕ್ಕೆಲ್ಲೂ ಸಿಗಲ್ಲ. ಆ ಎರಡು ತುಂಡು ಹಗ್ಗಗಳನ್ನು ನಾವು ಜೋಡಿಸಿ ಹೇಗೆ ಒಂದು ಉದ್ದ ಹಗ್ಗ ಮಾಡ್ಕೋಬೋದು? ಒಂದು ಮರದ ದಿಮ್ಮಿ ಇರುತ್ತೆ.
0: ತಪ್ಪದೇ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಈ ಬೆಳಿಗ್ಗೆ 10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಆನಂದ್ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನವಿದೆ. ಪಕ್ಕವಾದ್ಯ ಸಹಕಾರ ಡೋಲು ಎಸ್ ಪುಟ್ಟರಾಜು. ಬೆಳಿಗ್ಗೆ 11 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಹಂಸಲೇಖಾ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಮೇಘಮಾಲೆ ಚಿತ್ರದ ಗೀತೆ, ಹಾಡಿದ್ದಾರೆ ಚಿತ್ರಾ.

0: ಯೋಗವಾಣಿ
1: ಯೋಗವಾಣಿ
2: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
3: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
2: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
4: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ

0: ತಾಪಮಾನವೂ ಉಂಟು.
1: ಆಲಿಸಿ ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ಯೋಗವಾಣಿ.

ಇದೀಗ ಪ್ರಸಾರವಾಗುತ್ತಿರುವ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಬಣ್ಣದ ಗೆಜ್ಜೆ ಚಿತ್ರದ್ದು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಕೆಳಗರೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿರುವ ಗೌರಮ್ಮ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ನಿರ್ದೇಶನವಿದೆ.

0: ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ, ಈ ಕುರಿತು ಮಾಹಿತಿ ನೀಡುತ್ತಾರೆ ಬಿ ದೇವರಾಜ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 3 ಗಂಟೆಗೆ ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಹೆನಿಕಲ್ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ, ಡಿವಿಜಿ ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು. ಪ್ರಸ್ತುತಿ ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಪ್ರದೀಪ್ ಕೆಆರ್.
1: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11:00 to 12:00.
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.
0: ಇದೀಗ ಪ್ರಸಾರವಾಗುತ್ತಿರುವ ಗೀತೆ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿರುವ ಶ್ರುತಿ ಚಿತ್ರದ್ದು. ಆರ್ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಸಂಗೀತ ಸಂಯೋಜನೆ ಎಸ್ ಎ ರಾಜ್ಕುಮಾರ್.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು

0: ಆಕಾಶವಾಣಿ ಎಫ್ಎಂ 100.6
1: ಪ್ರಕಟಣೆಯೊಂದನ್ನು ಗಮನಿಸಿ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8ನೇ ತರಗತಿ ಪಾಸಾದ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತರದಲ್ಲಿಯೇ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಾಲಾವಕಾಶ ಆಗಸ್ಟ್ ತಿಂಗಳ 31ನೆಯ ತಾರೀಖು. ಅಗತ್ಯ ದಾಖಲಾತಿಗಳನ್ನು ಗಮನಿಸಿ ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ, 2 ಜೆರಾಕ್ಸ್ ಪ್ರತಿಯೊಂದಿಗೆ, 5 ವರ್ಷಗಳ ವ್ಯಾಸಂಗ ಪ್ರಮಾಣಪತ್ರ, ಬಿಇಒ ಸಹಿಯೊಂದಿಗೆ ಮತ್ತು 2 ಜೆರಾಕ್ಸ್ ಪ್ರತಿಯೊಂದಿಗೆ, ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ, ಆಧಾರ್ ಜೆರಾಕ್ಸ್ ಪ್ರತಿ, ಇತ್ತೀಚಿನ ಭಾವಚಿತ್ರ 3, ಮೂಲ ವರ್ಗಾವಣೆ ಪ್ರಮಾಣಪತ್ರ, ಪ್ರವೇಶ ಶುಲ್ಕ 1,200 ಹಾಗೂ ದಾಖಲಾತಿ ಪರಿಶೀಲನಾ ಶುಲ್ಕ 50. ಗಮನಿಸಿ, ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು ಪ್ರವೇಶ ಶುಲ್ಕ ವಿನಾಯಿತಿ ಇರುತ್ತದೆ. ವೆಲ್ಡರ್ ವೃತ್ತಿಗೆ 8ನೇ ತರಗತಿ ಪಾಸಾದ, 10ನೇ ತರಗತಿ ಫೇಲ್ ಆದ ಅಭ್ಯರ್ಥಿಗಳು ಇವರಿಗೆ ಅವಕಾಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 2498845 ಮತ್ತೊಮ್ಮೆ 2498456, ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೈಗಾರಿಕಾ ತರಬೇತಿ ಸಂಸ್ಥೆ ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಶಂಕರ್ ಗುರು ಚಿತ್ರದ ಗೀತೆ ಹಾಡಿದ್ದಾರೆ ಡಾ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಸಂಗಡಿಗರು.

0: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಕೇಳುಗರೆ ಗಮನಿಸಿ, ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ 2027 ಮಾರ್ಚ್ ಮಾಹೆಯವರೆಗೆ ವಿಸ್ತರಿಸಲಾಗಿರುತ್ತದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಈ ಮೂಲಕ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ಮೈಸೂರು, ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗ, ಕೋಕೋ ಬೇಸಾಯ ಮತ್ತು ಚಾಕೊಲೇಟ್ ತಯಾರಿಕೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹುರ ಗ್ರಾಮದ ಕೃಷಿಕ ದಂಪತಿಗಳಾದ ತಂಗಚ್ಚನ್ನನ್ ಚಂಪೋಟಿ ಹಾಗೂ ಜಸ್ಸಿ ತಂಗಚ್ಚನ್.
4: ನಮ್ಮ ಕಡೆ ಕೊಕ್ಕೋಯಲ್ಲಿ ಒಂದು 12 ಪ್ರೊಡಕ್ಟ್ ಮಾಡ್ತಾ ಇದ್ದೇನೆ, ಅಂದರೆ ಯಾವುದೊಂದು ವೇಸ್ಟ್ ಮಾಡ್ತಾ ಇಲ್ಲ, ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಒಂದು 6 ಪ್ರೊಡಕ್ಟ್ ಈಗ ಪ್ಯಾಟೆಂಟ್ ಅಪ್ರೂವ್ ಆಗಿದ್ದು ಇಂಡಿಯಾ ಗೌರ್ಮೆಂಟಿಂದ. ತೊ ಕೊಕ್ಕೋಯಲ್ಲಿ ಏನಂದರೆ, ಕೊಕ್ಕೋ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್, ನಾನು ಹೇಳಿದಲ್ಲ, ಅದಕ್ಕೆ ನಿಮ್ಮದು ಹೇರು, ಟೀತು, ಹಾರ್ಟ್, ಸ್ಕಿನ್ನು, ಐಸು ಎಲ್ಲ ಕಡೆಯೂ ಕೊಕ್ಕೋ ತಿನ್ನಬೇಕು. ಖಂಡಿತವಾಗಿ ಕೊಂಗೋ ತಿಂದರೆ ನೀವು ಹಾಸ್ಪಿಟಲ್ ಹೋಗೋಕ್ಕೆ ಅವಶ್ಯಕತೆ ಬರಲ್ಲ.
3: ಮರೆಯದೆ ಕೇಳಿ, ಈ ಸಂಜೆ 6:50 ಕೃಷಿ ರಂಗದಲ್ಲಿ ಕೋಕೋ ಬೇಸಾಯ ಹಾಗೂ ಚಾಕೊಲೇಟ್ ತಯಾರಿಕೆ ಕುರಿತು ಸಂವಾದ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಶಿವಾನಿ ಸ್ವಾಮಿ ಹಾಗೂ ವೀರ್ ಸಮರ್ಥ ಅವರು ಒಂದು ಸರಳ ಪ್ರೇಮ ಕಥೆ ಚಿತ್ರಕ್ಕಾಗಿ ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವೀರ್ ಸಮರ್ಥ ಅವರ ಸಂಗೀತವಿದೆ.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 9:40 ತಲೆ ಹಾಗೂ ಕುತ್ತಿಗೆಯ ಭಾಗದ ಕ್ಯಾನ್ಸರ್ ಕಾರಣಗಳು ಹಾಗೂ ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾ ಜಿ ಅವರೊಂದಿಗಿನ ಮಾತುಕತೆ ಬಿತ್ತರಗೊಳ್ಳಲಿದೆ. ನೆನಪಿಡಿ, ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿರುವ ಮೆರವಣಿಗೆ ಚಿತ್ರದ ಗೀತೆ. ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರದು. ಸಂಗೀತ ನಿರ್ದೇಶಿಸಿದ್ದಾರೆ ವಿ ಮನೋಹರ್.

0: ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಮತ್ತೆ 10:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು FM 100.6.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ DVG ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು ಪ್ರಸಾರವಾಗ್ತಾ ಇದೆ. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ KR ಪ್ರದೀಪ್.
3: ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿಬೇಡ ಎಲ್ಲಿಯುಂ ಮಂಕುತಿಮ್ಮ.
2: ತಪ್ಪದೆ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
4: ಕಸ್ತೂರಿ ಮಾತ್ರೆ
5: ವಾರಕ್ಕೊಂದು.
4: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
5: ಕಸ್ತೂರಿ ಮಾತ್ರೆ
4: ನಗೆ ಜಾತ್ರೆ.
6: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
5: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
7: ನಗುವೆನ್ನು ನಗಿಸುತ್ತ ನಿನ್ನನು
4: ನಗೆ ಜಾತ್ರೆಗೆ ಬನ್ನಿ.
5: ಕಸ್ತೂರಿ ಮಾತ್ರೆ ತಿನ್ನಿ.
6: ನಾಕರಿಗೆ ಜೈ ಎನ್.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಆರ್ಕಿಡ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯಾದ ಶಿಲ್ಪಶ್ರೀ ಉಮೇಶ್ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ.
1: ಮತ್ತೀಗ ಎರಡು ತುಂಡಾದ ಹಗ್ಗಗಳಿರುತ್ತೆ, ನಮಗೆ ಉದ್ದ ಹಗ್ಗ ಬೇಕಿರುತ್ತೆ, ತಕ್ಷಣಕ್ಕೆಲ್ಲೂ ಸಿಗಲ್ಲ. ಆ ಎರಡು ತುಂಡ ಹಗ್ಗಗಳನ್ನು ನಾವು ಜೋಡಿಸಿ ಹೇಗೆ ಒಂದು ಉದ್ದ ಹಗ್ಗ ಮಾಡ್ಕೋಬಹುದು? ಒಂದು ಮರದ ದಿಮ್ಮಿ ಇರುತ್ತೆ.
0: ತಪ್ಪದೆ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಆಕಾಶವಾಣಿ ಮೈಸೂರು FM 100.6, ಸಮಯ 10:00, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ MS ಆನಂದ್ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪಕ್ಕವಾದ್ಯದಲ್ಲಿ ಡೋಲು ಸಹಕಾರ ಎಸ್ ಪುಟ್ಟರಾಜು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿ ಅಭಿಮಾನ ಮೇಲ್ ಗಲ್ಗದು ರಾಮ, ಬೇಗಡೆ ರಾಗ ಆದಿತಾಳದಲ್ಲಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಆನಂದ್ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನವನ್ನು ಆಲಿಸುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಕಲ್ಯಾಣಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ ಏತ ಉನ್ನಾರಾ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಆನಂದ್ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನವನ್ನು ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಪುರಂದರದಾಸರ ರಚನೆ ಹರಿಸ್ಮರಣೆ ಮಾಡು ನಿರಂತರ, ಯಮುನಾ ಕಲ್ಯಾಣಿ ರಾಗ ಆದಿತಾಳದಲ್ಲಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಆನಂದ್ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನ ಪ್ರಸಾರವಾಯಿತು. ಪಕ್ಕವಾದ್ಯದಲ್ಲಿ ಡೋಲು ಸಹಕಾರ ಎಸ್ ಪುಟ್ಟರಾಜು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಗಮನಿಸಿ, ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 1:20 ಅಕ್ಷತಾ ಅವರು ಹಾಡಿರುವ ಭಾವಗೀತೆಗಳು. 3:00 ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಹಿನಕಲ್ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 100.6 ಸಮಯ 10:31 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಬಾಲಿಕಾ ವಧು ಚಿತ್ರದ ಗೀತೆ. ಹಾಡಿದ್ದಾರೆ ಅಮಿತ್ ಕುಮಾರ್.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಕೇಳುಗರೆ ಗಮನಿಸಿ, ಈ ಸಂಜೆ 4 ಗಂಟೆಗೆ ಎಸ್ ಸಾಯಿ ಲಕ್ಷ್ಮಿ ಅವರ ಲಲಿತ ಪ್ರಬಂಧ ಆಧಾರಿತ ನಾಟಕ ಇಂಥವರು ಇದ್ದಾರೆ, ನಾಟಕ ರೂಪ ಎಸ್ ಕೇಶವರಾವ್, ನಿರ್ಮಾಣ ಉಮೇಶ್ ಎಸ್. ಸಂಜೆ 4 ಗಂಟೆಗೆ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಕೇಳಿ ಹಿರಿಯ ಸಾಹಿತಿ ಚತುರಂಗ ಅವರೊಂದಿಗೆ ಪ್ರೊಫೆಸರ್ HSK ಅವರು ನಡೆಸಿದ ಸಂವಾದ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಜತಿನ್ ಲಲಿತ್, ಅಮಿತ್ ಕುಮಾರ್ ಹಾಗೂ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಈ ಗೀತೆ.

ಕೇಳುಗರೇ ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ರಾಮಸಮುದ್ರದ ಚಿನ್ನಮ್ಮ ಮತ್ತು ಸಂಗಡಿಗರಿಂದ ಜೋಗುಳ ಪದ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಆರ್ ಡಿ ಬರ್ಮನ್, ಶಬ್ಬೀರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಬೇತಾಬ್ ಚಿತ್ರದ ಈ ಗೀತೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ

0: 3:30ಕ್ಕೆ ಮಕ್ಕಳ ಮಂಟಪದಲ್ಲಿ ಡಿವಿಜಿ ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು ಪ್ರಸಾರವಾಗ್ತಾ ಇದೆ. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ ಕೆಆರ್ ಪ್ರದೀಪ್.
1: ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿಬೇಡ ಎಲ್ಲಿಯುಂ ಮಂಕುತಿಮ್ಮ.
0: ತಪ್ಪದೆ ಆಲಿಸಿ ಇದೇ ಶನಿವಾರ 3:30ಕ್ಕೆ ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ 4:00 ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
3: ಏನೇ ಇಲ್ದಿರೋದಕ್ಕಿಂತ ಅಟ್ಲೀಸ್ಟ್ ಒಂದು ವ್ಯಾಕ್ಸಿನ್, ಒಂದು ಪ್ರಯತ್ನ ಈ ವ್ಯಾಕ್ಸಿನ್ ಈ ಕ್ಯಾನ್ಸರ್ನ ತಡೆಗಟ್ಟಕ್ಕೆ. ಯಾವ್ದಾರು ಕ್ಯಾನ್ಸರ್ ನಾವು ವ್ಯಾಕ್ಸಿನಿಂದ ತಡೆಗಟ್ಟಬಹುದು ಅಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್.
2: ಮರೆಯದೆ ಕೇಳಿ ಇದೇ ಸೋಮವಾರ 4:00 ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಿಕೆ ಸರಸ್ವತಿ. ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಸಮಯವಾಗಿದೆ 11:00. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನಮ್ಮೂರು ಹೆಸರು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿ ಶನಿವಾರ ನಿಮಗಾಗಿ ಮೈಸೂರು ಆಕಾಶವಾಣಿ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಬರ್ತಾ ಇದೆ. ಊರ ಹೆಸರಿನ ಕಥೆಗಳು, ಊರ ಹೆಸರಿಗೆ ಇರುವಂತಹ ಹಿನ್ನೆಲೆ, ಅದರ ಇತಿಹಾಸ, ಇದನ್ನೆಲ್ಲವನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ನಮ್ಮೂರು ಹೆಸರು. ಈ ಕಾರ್ಯಕ್ರಮದಲ್ಲಿ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾ ಬರ್ತಾ ಇದ್ದಾರೆ. ಇಂದು ಕೂಡ ಕೆಲವರು ಮಾತಾಡಲಿದ್ದಾರೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಊರು ತಮ್ಮ ಕಣ್ಣಿಗೆ ಹೇಗೆ ಕಾಣ್ತು, ಮತ್ತು ಅದಕ್ಕೆ ಇರುವಂಥ ಇತಿಹಾಸ ಏನು, ಅದಕ್ಕೆ ಇರುವಂತಹ ಒಂದು ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಏನು, ಜನಪದೀಯವಾದಂತಹ ವಿಚಾರಗಳು ಏನು ಅನ್ನೋದ್ರ ಬಗ್ಗೆ ಸವಿವರವಾಗಿ ಈ ಕಾರ್ಯಕ್ರಮದಲ್ಲಿ ತಾವು ಹಂಚಿಕೊಳ್ಳಬಹುದು. ಕರೆ ಮಾಡಿ ನಮ್ಮೊಡನೆ ಮಾತನಾಡಲು ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ STD ಕೋಡ್ 0821. ಮತ್ತೊಮ್ಮೆ 0821. ಕೇಳುಗರೆ, ಕೇಳಿದ ಕಾರ್ಯಕ್ರಮಗಳನ್ನು ಕುರಿತಂತೆ ತಾವು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ಕಳಿಸಬಹುದು. ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರು ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57-0020. ಮತ್ತೊಮ್ಮೆ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರು ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57-0020. ಮಿಂಚಂಚೆಯ ಮೂಲಕವೂ ಕೂಡ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು. ಮಿಂಚಂಚೆ ವಿಳಾಸ replyairmysore@gmail.com. ಮತ್ತೊಮ್ಮೆ replyairmysore@gmail.com. ಕಾರ್ಯಕ್ರಮದ ಆರಂಭದಲ್ಲಿ ಭೀಮಾ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಗೀತೆಯ ಗಾಯಕರು ಚರಣ್ರಾಜ್ ಹಾಗೂ ವೈಶ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಚರಣ್ರಾಜ್ ಅವರಿಂದ.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ DVG ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು ಪ್ರಸಾರವಾಗ್ತಾ ಇದೆ. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ KR ಪ್ರದೀಪ್.
1: ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿಬೇಡ ಎಲ್ಲಿಯುಂ ಮಂಕುತಿಮ್ಮ.
0: ತಪ್ಪದೆ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ನಮ್ಮೂರ್ ಹೆಸರು ಕಾರ್ಯಕ್ರಮವನ್ನು ಕೇಳುಗರೆ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಮೈಸೂರಿನ ಸುನೀತಾ ಅವರು ಒಂದು ಪತ್ರದಲ್ಲಿ ತೊರವಿ ಊರಿನ ಬಗೆಗೆ ಒಂದಷ್ಟು ಮಾಹಿತಿಯನ್ನು ಬಹಳ ದೀರ್ಘವಾಗಿ ಬರೆದು ಕಳಿಸಿದ್ದಾರೆ. ಅವರ ಪತ್ರವನ್ನು ಈಗ ಓದ್ತಾ ಇದ್ದೇವೆ. ನಾವು ಚಿಕ್ಕವರಿದ್ದಾಗ ಬೇಸಿಗೆ ರಜೆ ಬಂದ ತಕ್ಷಣ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ವು. ಅಂದರೆ ನನ್ನ ತಾಯಿಯ ತವರು ಮನೆ ಬಿಜಾಪುರ, ಇಂದಿನ ವಿಜಯಪುರ ಜಿಲ್ಲೆಯಲ್ಲಿರುವ ತೊರವಿ ಎಂಬ ಗ್ರಾಮ. ಆ ಊರಿನ ನನ್ನ ಬಾಲ್ಯದ ನೆನಪುಗಳ ಜೊತೆಗೆ ಕೆಲವು ಸ್ಮಾರಕಗಳು ಮತ್ತು ದೇವಾಲಯಗಳನ್ನು ಪರಿಚಯಿಸಬೇಕು ಅಂತ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಈ ಪತ್ರವನ್ನು ಬರೀತಾ ಇದ್ದೇನೆ. ತೊರವಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳುವುದೆಂದರೆ, ನಮಗೆಲ್ಲ ತಿಳಿದಿರುವಂತೆ ತನ್ನ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಲೆಂದು ಮಹಾವಿಷ್ಣುವಿನ ಅವತಾರವೇ ನರಸಿಂಹ ಅವತಾರ. ನಮ್ಮ ಕರ್ನಾಟಕದಲ್ಲಿ ಹಲವಾರು ಪೌರಾಣಿಕ ಹಿನ್ನೆಲೆಯುಳ್ಳ ಜಾಗೃತ ನರಸಿಂಹಸ್ವಾಮಿಯ ಆಲಯಗಳಿವೆ. ಅವುಗಳಲ್ಲಿ ಐತಿಹಾಸಿಕ ನಗರ ವಿಜಯಪುರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ತೊರವಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಅತ್ಯಂತ ಜಾಗೃತ ಕ್ಷೇತ್ರವೆನಿಸಿಕೊಂಡಿದೆ. ಈ ದೇವಾಲಯದ ವಿಶೇಷತೆ ಏನು ಅಂದರೆ, ತೊರವಿ ನರಸಿಂಹಸ್ವಾಮಿ ದೇವಾಲಯವು ಹೊರನೋಟಕ್ಕೆ ಹಿಂದೂ ದೇವಾಲಯದಂತೆ ಕಾಣುವುದಿಲ್ಲ. ಒಂದು ವಿಶಾಲವಾದ ಪ್ರಾರ್ಥನಾ ಮಂದಿರದಂತೆ ದೇವಾಲಯವಿದ್ದು ಅನೇಕ ಕಮಾನುಗಳಿಂದ ಕೂಡಿದೆ. ಹೆಬ್ಬಾಗಿಲು, ಗೋಪುರವಾಗಲಿ ಇಲ್ಲಿ ಕಾಣಿಸುವುದಿಲ್ಲ. ಇನ್ನೊಂದು ಮುಖ್ಯ ವಿಶೇಷತೆ ಎಂದರೆ, ದೇವಾಲಯದ ಗರ್ಭಗುಡಿಯು ನೆಲಮಾಳಿಗೆಯಲ್ಲಿ ಇರುವುದು. 4 ಅಡಿಗಳಷ್ಟಿರುವ ಜಾಗದಲ್ಲಿ ಮೆಟ್ಟಿಲುಗಳನ್ನು ಇಳಿದು ಸುರಂಗದಲ್ಲಿ ಸಾಗಿದರೆ ಈ ತೊರವಿ ನರಸಿಂಹಸ್ವಾಮಿಯ ದರ್ಶನವಾಗುತ್ತದೆ. ಸ್ವಾಮಿಯು ಒಂದು ಕಾಲನ್ನು ಮೇಲು ಮಾಡಿ ಕುಳಿತ ತನ್ನ ತೊಡೆಯ ಮೇಲೆ ಹಿರಣ್ಯಕಶ್ಯಪನನ್ನು ಸಂಹರಿಸುತ್ತಿರುವ ಶ್ರೀ ನರಸಿಂಹಸ್ವಾಮಿಯ ಸಾಲಿಗ್ರಾಮದ ಶಿಲೆಯ ದರ್ಶನದ ಭಾಗ್ಯ ಲಭಿಸುತ್ತದೆ. ಗರ್ಭಗುಡಿಯ ಮುಂಭಾಗದಲ್ಲಿ ಕಟ್ಟೆಯ ಮೇಲೆ ಲಿಂಗವನ್ನು ಸಹ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಈ ಲಿಂಗಕ್ಕೆ ಭೀಮಾಶಂಕರ ಅಂತ ಕರೆಯಲಾಗುತ್ತೆ. ಶ್ರೀ ನರಸಿಂಹಸ್ವಾಮಿಯ ಜೊತೆ ಜೊತೆಗೆ ಶಿವ ಸಾನ್ನಿಧ್ಯ ಇರುವುದು ಈ ಕ್ಷೇತ್ರದ ವಿಶೇಷತೆ. ತೊರವಿಯು ಈ ಹಿಂದೆ ತ್ವರಿತಾಲಯ ಅಂತ ಕರೆಸಿಕೊಳ್ಳುತ್ತಿದ್ದ ಒಂದು ಪುಟ್ಟ ಅಗ್ರಹಾರವಾಗಿತ್ತು. ತೊರವಿ ಕ್ಷೇತ್ರದ ನರಸಿಂಹಸ್ವಾಮಿಯು ಭಕ್ತರ ಇಷ್ಟಾರ್ಥಗಳನ್ನು ಬಹು ತ್ವರಿತವಾಗಿ ಈಡೇರಿಸುತ್ತಿರುವುದರಿಂದ ಈ ಅಗ್ರಹಾರಕ್ಕೆ ತ್ವರಿತಾಲಯ ಎಂಬ ಹೆಸರಿದ್ದು, ಆನಂತರ ಜನರ ಆಡುಭಾಷೆಯಲ್ಲಿ ತೊರವಿ ಎಂದಾಯಿತು. ಪ್ರಾಚೀನ ಕಾಲದಲ್ಲಿ ಈ ದೇವಾಲಯದಲ್ಲಿ ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ಮಕ್ಕಳ ಮಟ್ಟ ನರಸಿಂಹ ಎಂದು ಕರೆಯಲ್ಪಡುವ ಶ್ರೀ ನರಸಿಂಹಸ್ವಾಮಿಯನ್ನು ಪೂಜಿಸಲಾಗ್ತಾ ಇತ್ತು. ಈ ಮಕ್ಕಳ ಅಥವಾ ವಕ್ಕಳ ಮಟ್ಟ ನರಸಿಂಹಸ್ವಾಮಿಗೆ ಪ್ರತಿನಿತ್ಯವೂ 40 ಕ್ವಿಂಟಾಲ್ ಹಯಗ್ರೀವವನ್ನು ಬಹಳ ಮಡಿಯಲ್ಲಿ ಮಾಡಿ ಅರ್ಪಿಸಲಾಗ್ತಾ ಇತ್ತು. ಭಕ್ತಾದಿಗಳು ಅಷ್ಟೇ ಮಡಿಯಲ್ಲಿ ದರ್ಶನ ಮಾಡಬೇಕಿತ್ತು. ಹೀಗಿರುವಾಗ ಒಮ್ಮೆ ಅಚಾನಕ್ಕಾಗಿ ಒಬ್ಬ ಭಕ್ತನಿಂದ ಆದ ತಪ್ಪಿಗೆ ಆತನನ್ನು ಶಿಕ್ಷಿಸಿದ ಶ್ರೀ ನರಸಿಂಹಸ್ವಾಮಿಯು ನಂತರ ತಾವೇ ಮರುಕಪಟ್ಟು ಅರ್ಚಕರ ಕನಸಿನಲ್ಲಿ ಆಗಮಿಸಿ ತಾನಿದ್ದ ಈ ಸ್ಥಳದಲ್ಲಿ ನೆಲೆಸುವುದಿಲ್ಲವೆಂದು ತನ್ನನ್ನು ಬಾವಿಯೊಂದರಲ್ಲಿ ವಿಸರ್ಜಿಸಬೇಕೆಂದು ಹೇಳ್ತಾರೆ. ಆನಂತರ ಆ ಅರ್ಚಕರು ವಕ್ಕಳಮಟ್ಟಿ ನರಸಿಂಹಸ್ವಾಮಿಯ ವಿಗ್ರಹವನ್ನು ಬಾವಿಯಲ್ಲಿ ವಿಸರ್ಜನೆ ಮಾಡ್ತಾರೆ. ನಂತರ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ದೇವರು ಎಲ್ಲಿ ಎಂದು ಕೇಳಿದಾಗ ಏನು ಹೇಳಬೇಕೆಂದು ಚಿಂತಾಕ್ರಾಂತರಾಗುತ್ತಾರೆ. ಮರುದಿನ ಅವರು ವಿಗ್ರಹವನ್ನು ವಿಸರ್ಜನೆ ಮಾಡಿದ ಬಾವಿಯ ಬಳಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಬಾವಿಯಿಂದ ನರಸಿಂಹಸ್ವಾಮಿಯು ಪ್ರತ್ಯಕ್ಷನಾಗಿ ಹೀಗೆ ಬಂದ ಅಂತ ಹೇಳ್ತಾರೆ. ಹಸಿ ಹುಲ್ಲನ್ನು ತೆಗೆದುಕೊಂಡು ಕೃಷ್ಣಾ ತೀರದಿಂದ ದಕ್ಷಿಣಕ್ಕೆ ಪ್ರಯಾಣ ಮಾಡಿ ಯಾವಾಗ ಆ ಹುಲ್ಲಿಗೆ ಅಗ್ನಿಸ್ಪರ್ಶವಾಗುತ್ತದೆಯೋ ಅಲ್ಲಿ ಭೂಮಿಯನ್ನು ಅಗೆದಾಗ ದುರ್ವಾಸ ಮುನಿಗಳು ಪೂಜಿಸಿದ ನರಸಿಂಹಸ್ವಾಮಿಯ ಮೂರ್ತಿ ಸಿಗುತ್ತೆ. ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಇದೇ ದೇವಾಲಯದಲ್ಲಿಯೇ ಪ್ರತಿಷ್ಠಾಪನೆ ಮಾಡು ಎಂದು ಆಜ್ಞೆಯನ್ನು ಇಟ್ಟು ದೇವರು ಕಣ್ಮರೆಯಾಗ್ತಾರೆ. ಅದೇ ರೀತಿ ಅರ್ಚಕರು ಪಾಲಿಸಿದಾಗ ಚಿಮ್ಮಲಗಿ ಎಂಬ ಗ್ರಾಮದ ಹತ್ತಿರ ಬಂದಾಗ ಹಸಿ ಹುಲ್ಲಿಗೆ ಅಗ್ನಿಸ್ಪರ್ಶವಾಗುತ್ತದೆ. ಆಗ ಆ ಸ್ಥಳದಲ್ಲಿ ಭೂಮಿಯನ್ನು ಅಗೆದಾಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹವು ಪ್ರತ್ಯಕ್ಷವಾಗುತ್ತೆ. ಅದನ್ನು ಅವರು ತೊರವಿ ಗ್ರಾಮಕ್ಕೆ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಆನಂತರದ ದಿನಗಳಲ್ಲಿ ತೊರವಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಎಂದು ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. 15ನೇ ಶತಮಾನದಲ್ಲಿ ತೊರವಿ ರಾಮಾಯಣವನ್ನು ಬರೆದ ನರಹರಿ ಎಂಬ ಕವಿಯು ಇದೇ ತೊರವಿ ಗ್ರಾಮದವರು. ಅವರು ಇದೇ ದೇವಾಲಯದಲ್ಲಿ ಕುಳಿತು ತೊರವಿ ರಾಮಾಯಣವನ್ನು ಬರೆದರು ಅಂತ ಹೇಳಲಾಗುತ್ತೆ. ಅದಕ್ಕಾಗಿ ಅವರನ್ನು ಕುಮಾರ ವಾಲ್ಮೀಕಿ ಅಂತಲೂ ಕೂಡ ಕರೀತಾರೆ. ಈ ರಾಮಾಯಣದ ಹಸ್ತಪ್ರತಿಗಳನ್ನು ಗರ್ಭಗುಡಿಯ ಪಕ್ಕದಲ್ಲಿ ಗೂಡಿನಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ನಾವು ಇಂದಿಗೂ ಅದನ್ನು ನೋಡಬಹುದು. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ತಮ್ಮ ಕೃತಿಗಳಲ್ಲಿ ಈ ಕುಮಾರ ವಾಲ್ಮೀಕಿಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ತೊರವಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ಅತ್ಯಂತ ತೀಕ್ಷ್ಣ ಮತ್ತು ಶಕ್ತಿಯುತ ದೇವರಾಗಿದ್ದರಿಂದ ಹಲವಾರು ಭಕ್ತಾದಿಗಳು ದಿನನಿತ್ಯ ಆಗಮಿಸ್ತಾರೆ. ವಿಶೇಷವಾಗಿ ಪ್ರತಿ ಶನಿವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಪುರಂದರದಾಸರು ಸಹ ಈ ಕ್ಷೇತ್ರದಲ್ಲಿ ಹಲವಾರು ಕೀರ್ತನೆಗಳನ್ನು ರಚಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಬಿಜಾಪುರದ ಸುಲ್ತಾನರು ಹಿಂದೂ ಧರ್ಮದ ಹಿತೈಷಿಯೂ ಆಗಿದ್ದ ಎರಡನೇ ಇಬ್ರಾಹಿಂ ಆದಿಲ್ ಶಾಹ ತಾನು ಬರೆದ ಹಲವು ಗ್ರಂಥಗಳಲ್ಲಿ ತೊರವಿ ನರಸಿಂಹಸ್ವಾಮಿಯನ್ನು ನೆನೆಸಿಕೊಂಡು ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸನ್ನ ಎಂದು ಉಲ್ಲೇಖಿಸಿದ್ದಾರೆ. ಹೀಗಾಗಿ ಜನರು ಆತನನ್ನು ಜಗದ್ಗುರು ಇಬ್ರಾಹಿಂ ಎಂದು ಕರೀತಾ ಇದ್ದಾರೆ. ಈ ದೇವಾಲಯದಲ್ಲಿ ಇರುವ ಶಿವಲಿಂಗದ ಕೆಳಗೆ ಸುರಂಗ ಮಾರ್ಗ ಬಿಜಾಪುರದ ಗೋಳಗುಮ್ಮಟದವರೆಗೂ ಇದೆ ಎಂದು ಅಲ್ಲಿನ ಅರ್ಚಕರು ಹೇಳ್ತಾರೆ.

ಇದೇ ಸುರಂಗ ಮಾರ್ಗದಿಂದ ಇಬ್ರಾಹಿಂ ಆದಿಲ್ ಶಾ ಪ್ರತಿನಿತ್ಯವೂ ನರಸಿಂಹಸ್ವಾಮಿಯ ದರ್ಶನಕ್ಕೆ ಆಗಮಿಸ್ತಾ ಇದ್ರಂತೆ. ಈ ನರಸಿಂಹದೇವರ ಮೇಲೆ ಇಬ್ರಾಹಿಂ ಆದಿಲ್ ಶಾ ಒಂದು ಪರಾಕನ್ನು ಬರೆದಿದ್ದಾರೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬಹುಪರಾಕ್ ಬಹುಪರಾಕ್ ಅಂಥೇಳಿ ಉಲ್ಲೇಖವನ್ನು ಮಾಡಲಾಗಿದೆ. ಬಿಜಾಪುರವನ್ನು ಅನೇಕ ಮುಸ್ಲಿಂ ರಾಜರುಗಳು ಆಳಿದ್ದಾರೆ. ಮೊಘಲರು, ಬಹಮನಿ ಸುಲ್ತಾನರು, ನಿಜಾಮರು, ಪೇಶ್ವೆಗಳು ಎಲ್ಲರೂ ಆಳಿದ್ದಾರೆ. ನಿಜಾಮರನ್ನು ಸೋಲಿಸಿ ಪೇಶ್ವೆಗಳು ಬಂದ ನಂತರವೇ ಈ ದೇವಾಲಯಕ್ಕೆ ಎಲ್ಲರಿಗೂ ದರ್ಶನ ಲಭ್ಯವಾಗುವಂತೆ ಮಾಡಿದ್ರು. ಇಲ್ಲಿ ಇರುವ ಅರ್ಚಕರೆಲ್ಲರೂ 16 ಎಕರೆ ಜಮೀನನ್ನು ಕೊಟ್ಟು ನಿತ್ಯ ಪೂಜೆ ನಡೆಯುವಂತೆ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಷ್ಟೇ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಇವಿಷ್ಟು ತೊರವಿ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಕುರಿತು. ತೊರವಿಯಲ್ಲಿರುವ ಇನ್ನೊಂದು ಐತಿಹಾಸಿಕ ಸ್ಥಳ ಅಂತಂದರೆ ಸಾಟ್ ಕಬರ್ ಅಂಥೇಳಿ, ಅಂದರೆ 60 ಗೋರಿಗಳು ಎಂದರ್ಥ. ಈ ಸ್ಮಾರಕವು ತೊರವಿಯ ನಿರ್ಜನವಾದ ಪ್ರದೇಶದಲ್ಲಿ ಗಿಡಗಂಟೆಗಳ ಮಧ್ಯದಲ್ಲಿ ವಿಶಾಲವಾದ ಜಾಗದಲ್ಲಿ ಕಲ್ಲಿನ ಹಾಸಿಗೆ ಮಾಡಿ ಈ 63 ಗೋರಿಗಳನ್ನು ಕಟ್ಟಲಾಗಿದೆ. ಮಾರ್ಗದರ್ಶಕರಿಲ್ಲದೆ ಈ ಜಾಗಕ್ಕೆ ಹೋಗುವುದು ಅಷ್ಟೊಂದು ಸುರಕ್ಷಿತವಲ್ಲ. ಈ ಎಲ್ಲ ಗೋರಿಗಳು ಬಿಜಾಪುರ ಸುಲ್ತಾನರು ಆಲಿ ಆದಿಲ್ ಶಾನ ಸೇನಾಧಿಪತಿಯಾದ ಅಫ್ಜಲ್ ಖಾನನ 63 ಪತ್ನಿಯರ ಗೋರಿಗಳು. ಇಲ್ಲಿ 63 ಗೋರಿಗಳನ್ನು ಒಂದೇ ಕಡೆಯಲ್ಲಿ ನೋಡಿದರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇದರ ಇತಿಹಾಸ ಕೇಳಿದರೆ ಇನ್ನೂ ಹೆಚ್ಚಿನ ಆಶ್ಚರ್ಯ ಆಗುತ್ತೆ. ಈ 63 ಪತ್ನಿಯರು ಸ್ವಾಭಾವಿಕವಾಗಿ ಮರಣ ಹೊಂದಿಲ್ಲ. ಸ್ವತಃ ಅಫ್ಜಲ್ ಖಾನನೇ ಅವರನ್ನು ಕೊಲೆ ಮಾಡಿಸಿ ಇಲ್ಲಿ ಸಮಾಧಿಗಳನ್ನು ಕಟ್ಟಿಸಿದ್ದಾನೆ. ಈ 63 ಅಮಾಯಕ ಪತ್ನಿಯರು ಅಫ್ಜಲ್ ಖಾನನ ದುಷ್ಕೃತ್ಯಕ್ಕೆ ಹಾಗೂ ಅವನ ಮೂರ್ಖತನಕ್ಕೆ ಬಲಿಯಾದಂಥವರು. ಇದರ ಹಿನ್ನೆಲೆ ಏನೆಂದರೆ, ಶಿವಾಜಿ ಮಹಾರಾಜರನ್ನು ಯುದ್ಧದಲ್ಲಿ ಸೋಲಿಸಬೇಕೆಂದು 2ನೇ ಆದಿಲ್ ಶಾ ತನ್ನ ಬಲಾಢ್ಯ ಸೇನಾಧಿಪತಿಯಾದ ಅಫ್ಜಲ್ ಖಾನನನ್ನು ಆಯ್ಕೆ ಮಾಡ್ತಾನೆ. ಈ ಅಫ್ಜಲ್ ಖಾನನಿಗೆ ಜ್ಯೋತಿಷ್ಯ ಮತ್ತು ಶಕುನದಲ್ಲಿ ಅಪಾರವಾದ ನಂಬಿಕೆ ಇತ್ತು. ಹೀಗಾಗಿ ಅವನು ಯುದ್ಧಕ್ಕೆ ಹೋಗುವ ಮೊದಲು ಜ್ಯೋತಿಷ್ಯವನ್ನು ಕೇಳ್ತಾನೆ. ಆ ಜ್ಯೋತಿಷಿ, ನೀನು ಶಿವಾಜಿಯ ವಿರುದ್ಧ ಯುದ್ಧಕ್ಕೆ ಹೋದರೆ ಜೀವಂತವಾಗಿ ಹಿಂದಿರುಗಿ ಬರುವುದಿಲ್ಲ ಎಂದು, ಅದಕ್ಕೆ ಅಫ್ಜಲ್ ಖಾನನಿಗೆ ಸಂಕಟ, ರಾಜನ ಆಜ್ಞೆಯಾಗಿದೆ, ಬಿಡುವಂತಿಲ್ಲ ಅಂಥೇಳಿ ಇಕ್ಕಟ್ಟಿಗೆ ಒಳಗಾಗ್ತಾನೆ. ಜ್ಯೋತಿಷ್ಯವನ್ನು ನಂಬಿ ಅಫ್ಜಲ್ ಖಾನನು, ತಾನು ಸತ್ತರೆ ನನ್ನ ಪತ್ನಿಯರ ಸಮೇತ ನಮ್ಮ ರಾಜ್ಯವು ಶಿವಾಜಿ ಮಹಾರಾಜರ ಪಾಲಾಗುತ್ತದೆ ಎಂದು ತಿಳಿದು ಎಲ್ಲರನ್ನೂ ಒಬ್ಬೊಬ್ಬರಾಗಿ ಈ ಸ್ಮಾರಕದಿಂದ ಕೆಲವೇ ಅಂತರದ ದೂರದಲ್ಲಿರುವ ಒಂದು ಚಾವಡಿ ಇದೆ, ಅದರಲ್ಲಿ ನೂಕದ ಅಂತ ಹೇಳ್ತಾರೆ, ಅಂದರೆ ಬಾವಿಗೆ ತಳ್ಳದ ಅನ್ನುವಂಥದ್ದನ್ನು ಹೇಳ್ತಾರೆ. ಆನಂತರ ಆ ಶವವನ್ನು ಮೊದಲೇ ನಿರ್ಮಿಸಲಾಗಿದ್ದ ಗೋರಿಯೊಳಕ್ಕೆ ಹಾಕಿ ಸಮಾಧಿಯನ್ನು ಕಟ್ಟಿದ. ಇಂದಿಗೂ ಈ ಬಾವಿಗೆ ಖಾನ್ ಬಾವಿ ಅಂತ ಕರೀತಾರೆ, ಅಂದರೆ ಕೊಲೆ ಬಾವಿ ಅಂಥೇಳಿ. ಎಂತಹ ಗಟ್ಟಿ ಮನಸ್ಸಿನವರಿದ್ದರೂ ಈ ಇತಿಹಾಸವನ್ನು ತಿಳಿದಾಗ ಕಣ್ಣಲ್ಲಿ ನೀರು ಬರುತ್ತದೆ. ಶಿವಾಜಿ ಮಹಾರಾಜರ ವ್ಯಕ್ತಿತ್ವವನ್ನು ಅರಿಯದೆ ಅಫ್ಜಲ್ ಖಾನ್ ತನ್ನ 63 ಪತ್ನಿಯರನ್ನ ಕೊಲೆ ಮಾಡ್ತಾನೆ. ಹೀಗೆ ತಮ್ಮ ಗಂಡನೇ ತಮ್ಮನ್ನು ಕೊಲೆ ಮಾಡುತ್ತಾನೆ ಎಂಬ ಒಂದು ಸಣ್ಣ ಸುಳಿವು ಕೂಡ ಇವರಿಗೆ ಸಿಕ್ಕಿರಲಿಲ್ಲ. ಕೊನೆಗೆ ಗೊತ್ತಾದಾಗ 5 ಪತ್ನಿಯರು ತಪ್ಪಿಸಿಕೊಂಡು ಬಿಡುತ್ತಾರೆ. ಅಫ್ಜಲ್ ಖಾನ್ ತನ್ನ ಸೈನಿಕರನ್ನು ಕಳುಹಿಸಿ ಅವರನ್ನೂ ಹಿಡಿದು ಸಿಕ್ಕ ಜಾಗದಲ್ಲಿಯೇ ಸಾಯಿಸುತ್ತಾರೆ. ಕೊನೆಯ ಹೆಂಡತಿ ಖತಿಬಾಬಾ ಎನ್ನುವವಳು ಬಹುದೂರ ಓಡಿ ಹೋಗ್ತಾಳೆ. ವಿಜಾಪುರದಲ್ಲಿರುವ ಸರ್ಕಾರಿ ಆಸ್ಪತ್ರೆ ಎದುರಿನ ರಸ್ತೆ ಮಧ್ಯದಲ್ಲಿ ಒಂದು ಗೋರಿ ಇತ್ತು, ಬಹುಶಃ ಅದೇ ಖತಿಜಾಬಾಳ ಇರಬಹುದು ಎಂದು ಇತಿಹಾಸಕಾರರು ಹೇಳ್ತಾರೆ. ಈಗ ಅಲ್ಲಿ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಈ ಗೋರಿ ಮಾಯ ಆಗಿದೆ. ಅಲ್ಲಿ ಗೋರಿಗಳು ಇರುವುದು 63, ಆದರೆ ಅದಕ್ಕೆ ಸಾಟ್ ಕಬರ್ ಅಂದರೆ 60 ಗೋರಿಗಳು ಎಂದು ಯಾಕೆ ಕರೆಯುತ್ತಾರೆ ಅಂತ ಪ್ರಶ್ನೆ ಮಾಡಬಹುದು. ಅಲ್ಲಿ 60 ಶವಗಳನ್ನು ಮಾತ್ರ ಹೂತು ಹಾಕಿರುವುದು, ಇನ್ನು 3 ಗೋರಿಗಳು ಖಾಲಿ ಇರುವುದರಿಂದ ಈ ಸ್ಮಾರಕಕ್ಕೆ ಸಾಟ್ ಕಬರ್ ಅಂಥೇಳಿ ಕರೀತಾರೆ. ಅಫ್ಜಲ್ ಖಾನನ ಈ ನಿರ್ದಯ ಮನಸ್ಸಿಗೆ ಈ ಸಾಟ್ ಕಬರ್ ಐತಿಹಾಸಿಕ ಸ್ಮಾರಕವಾಗಿ ಈಗಲೂ ಸಾಕ್ಷಿಯಾಗಿ ನಿಂತಿದೆ. ಅಫ್ಜಲ್ ಖಾನನ ಕೊನೆಯ ಹೆಂಡತಿ ಖತಿಜಾಬಾ ನೆನಪಿಗೋಸ್ಕರ ಒಂದು ಊರಿನ ಖತಿಜಾಪುರ ಅಂಥೇಳಿ ಕರೀತಾ ಇರುವಂಥದ್ದು ನಾವು ಗಮನಿಸಬಹುದು. ಅದು ವಿಜಯಪುರದಿಂದ ಜಮಖಂಡಿಗೆ ಹೋಗುವ ದಾರಿಯಲ್ಲಿ ಇದೆ. ಈಗ ಅದನ್ನು ಖಜಾಪುರ ಅಂಥೇಳಿ ಕರೀತಾ ಇದ್ದಾರೆ. ತೊರವಿಯಲ್ಲಿ ಮತ್ತೊಂದು ಐತಿಹಾಸಿಕ ಸ್ಮಾರಕ ಅಂತಂದರೆ ನಾರಿಮಹಲ್ ಮತ್ತು ಸಂಗೀತ ಮಹಲ್ ಅಂಥೇಳಿ. ನಮ್ಮ ದೇಶದಲ್ಲಿ ಸಂಗೀತ ಪರಂಪರೆಗೆ ಬಹುದೊಡ್ಡ ಇತಿಹಾಸ ಇದೆ. ಪ್ರಾಚೀನ ಕಾಲದಿಂದಲೂ ರಾಜಮಹಾರಾಜರು ಸಂಗೀತವನ್ನು ಆಲಿಸುತ್ತಾ ಮತ್ತು ಸಂಗೀತಗಾರರನ್ನು ಪೋಷಿಸುತ್ತಾ ಬಂದಿದ್ದಾರೆ. ಸಂಗೀತಕ್ಕೆ ಅಂಥವರನ್ನು ಸಂಮೋಹನಗೊಳಿಸುವ ಶಕ್ತಿ ಇದೆ. ಹೀಗೆ ಸಂಗೀತಕ್ಕೆ ಮನಸೂರೆಗೊಂಡು ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಬೃಹತ್ ಮಹಲ್ ನಿರ್ಮಿಸಿ ಐತಿಹಾಸಿಕ ಗತವೈಭವಕ್ಕೆ ಸಾಕ್ಷಿಯಾಗಿದೆ ಈ ಸಂಗೀತ ಮಹಲ್. ಕಲೆ, ಸಾಹಿತ್ಯ, ಸಂಗೀತ ಮತ್ತು ವಾಸ್ತುಶಿಲ್ಪಕ್ಕೆ ತಮ್ಮದೇ ಆದ ಶೈಲಿಯಲ್ಲಿ ಕೊಡುಗೆಯನ್ನು ನೀಡಿದ ಆದಿಲ್ ಶಾಹಿ ದೊರೆಗಳಲ್ಲಿ 2ನೆಯ ಇಬ್ರಾಹಿಂ ಆದಿಲ್ ಶಾ.
ಅವನು ಸರ್ವಧರ್ಮ ಸಹಿಷ್ಣುತೆಗೆ ಹೆಸರಾದಂಥವನು. ಅನೇಕ ಹಿಂದೂ ದೇವಾಲಯಗಳ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ ರಾಜ. ಹಿಂದೂ ಮುಸ್ಲಿಮರ ಭಾವೈಕ್ಯತೆಗಾಗಿ ಶ್ರಮಿಸಿದ ಎರಡನೆಯ ಇಬ್ರಾಹಿಂ

ಇಬ್ರಾಹಿಂ ಆದಿಲ್ಷಾನನ್ನು ಜಗದ್ಗುರು ಬಾದಶಾಹ ಅಂಥೇಳಿ ನಾದಮೂರ್ತಿ ಅಂತಲೂ ಕೂಡ ಆತನನ್ನು ಕರೀತಾರೆ. ಒಬ್ಬ ಅಪರೂಪದ ರಾಜ ಅಂತ ಹೇಳ್ತಾರೆ. ಕ್ರಿಸ್ತಶಕ 1600 10 ಎಕರೆ ಜಾಗದಲ್ಲಿ ಸಂಗೀತಕ್ಕಾಗಿಯೇ ಒಂದು ಪ್ರತ್ಯೇಕ ಸ್ಮಾರಕ ನಿರ್ಮಿಸಿದ ಜಗತ್ತಿನ ಮೊದಲನೇ ದೊರೆ ಈ 2ನೇ ಇಬ್ರಾಹಿಂ. ಈತ ಕಟ್ಟಿಸಿದಂತಹ ಈ ಊರಿಗೆ ನವರಸಪುರ ಅಂಥೇಳಿ ಕರೀತಾರೆ. ನವ ಅನ್ನುವ ಪದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದ ಅರ್ಥ ಇದೆ. ಹಿಂದೂ ಸಂಸ್ಕೃತಿಯಲ್ಲಿ ನಾವು ನವರಾತ್ರಿ, ನವದುರ್ಗೆಯರು, ನವಮಾಸ, ನವಗ್ರಹ ಅಂತ ಹೇಳ್ತೇವೆ. ಈ 9 ಸಂಖ್ಯೆಗೆ ಬಹಳ ಮಹತ್ವವಿದೆ. ಇದು ಇಬ್ರಾಹಿಂನ ಮೇಲೆ ಬಹಳ ಪ್ರಭಾವ ಬೀರಿತು. ಹಾಗಾಗಿ ಆತ ಇಬ್ರಾಹಿಂ ತಾನು ಕಟ್ಟಿದ ಊರಿಗೆ ನವರಸಪುರ ಅಂಥೇಳಿ ಹೆಸರನ್ನು ಇಟ್ಟ. ಇದು ಬಿಜಾಪುರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಸ್ವತಃ ಸಂಗೀತಗಾರನಾಗಿದ್ದ 2ನೇ ಇಬ್ರಾಹಿಂ ಆದಿಲ್ಷಾ ಕವಿಯೂ ಆಗಿದ್ದ ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ. ಸಂಗೀತದಲ್ಲಿ ಎಷ್ಟು ಆಸಕ್ತಿ ಹೊಂದಿದ್ದ ಅಂದರೆ ಸುಮಾರು 300 ಕಲಾವಿದರಿಗೆ ಆಶ್ರಯದಾತನಾಗಿದ್ದ. ಈ ಸಂಗೀತ ಮಹಲ್ ಸುತ್ತಲೂ 8 ಅಡಿಯಷ್ಟು ಎತ್ತರದ ಕಲ್ಲಿನ ಗೋಡೆಯನ್ನು ಕಟ್ಟಿದ್ದಾರೆ ಮತ್ತು ಇದಕ್ಕೆ 9 ಕಮಾನಗಳು ಅಂದರೆ ಬಾಗಿಲುಗಳು ಇವೆ. ಈ ಸಂಗೀತ ಮಹಲ್ ಪಕ್ಕದಲ್ಲಿಯೇ ಸಂಗೀತಗಾರರಿಗೆ ಅಭ್ಯಾಸ ಮಾಡಲಿಕ್ಕೆ ಅನುಕೂಲವಾಗುವಂತೆ ವಸತಿ ಗೃಹಗಳನ್ನು ನಿರ್ಮಿಸಿದ್ದ. 2ನೇ ಇಬ್ರಾಹಿಂ ಪ್ರತಿ ತಿಂಗಳ 1ನೆಯ ಗುರುವಾರ ಸಂಗೀತ ಕೇಳಲೆಂದೇ ಪ್ರತ್ಯೇಕ ರಜೆಯನ್ನು ಘೋಷಿಸಿ ಜಗತ್ತಿನ ಇತಿಹಾಸದಲ್ಲಿ ಸಂಗೀತದ ದೊರೆ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದ. ಇತಿಹಾಸದ ಪುಟಗಳಲ್ಲಿ ಬಹುಶಃ ಸಂಗೀತಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ನೀಡಿದ ರಾಜ ಮತ್ತೊಬ್ಬ ಇಲ್ಲ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲದೆ ಸಂಗೀತದ ಹೊಸ ರಾಗಗಳನ್ನು ಹುಟ್ಟುಹಾಕಿ ಪುಸ್ತಕವನ್ನು ಬರೆಸಿದ್ದ ಈ ಸಂಗೀತ ಪ್ರೇಮಿ ಆದಿಲ್ಷಾ. ಈತ ಸಂಗೀತಗಾರರ ಪ್ರತಿಭೆಯ ಮೇರೆಗೆ 3 ದರ್ಜೆಯ ಸಂಗೀತಗಾರರಾಗಿ ವಿಭಾಗ ಮಾಡಿದ್ದ. 1 ಹುಜುರಿಯಾ ಅಂಥೇಳಿ, 2ನೇ ದರ್ಜೆಯ ಸಂಗೀತಗಾರರನ್ನ ದರ್ಜಾರಿಯಾ ಅಂಥೇಳಿ, 3ನೆಯ ದರ್ಜೆಯ ಸಂಗೀತಗಾರನ ಶಹರಿಯಾ ಅಂಥೇಳಿ. ಹುಜುರಿಯಾ ಅಂದರೆ ಅರಸನಿಗೆ ಯಾವಾಗ ಸಂಗೀತ ಕೇಳಬೇಕೆನಿಸುತ್ತದೆಯೋ ತಕ್ಷಣವೇ ಚಪ್ಪಾಳೆ ಬಾರಿಸಿದಾಗ ಸೇವಕರು ಬರ್ತಾಯಿದ್ರು. ಆಗ ಹುಜೂರ್ ಸಂಸ್ಕೃತಿ ಇತ್ತು. ಅರಸರು ಹೇಳಿದ ತಕ್ಷಣ ಹಾಡುವಂತಹ ಸಂಗೀತಗಾರರಿದ್ದರು. ಇವರನ್ನೇ ಹುಜುರಿಯಾ ಸಂಗೀತಗಾರರು ಅಂತ ಕರೀತಾ ಇದ್ರು. ದರ್ಬಾರಿಯಾ ಅಂದರೆ ದರ್ಬಾರಿನಲ್ಲಿ ಕಚೇರಿ ನಡೆಸಿಕೊಂಡು ಬರುವಂಥವರು. ಶಹರಿಯಾ ಅಂತಂದರೆ ಊರಲ್ಲಿ ಬೇರೆ ಬೇರೆ ಕಡೆಗೆ ಸಂಗೀತ ಕಾರ್ಯಕ್ರಮಗಳನ್ನು ಕೊಡುವಂಥವರು ಅಂಥೇಳಿ. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಸಂಗೀತ ಅಭ್ಯಾಸ ಮಾಡಲು ನಾರಿಮಹಲ್ ಎಂಬ ಸುಂದರ ಕಟ್ಟಡ ನಿರ್ಮಾಣವನ್ನು ಮಾಡಿಸಿ ಅಲ್ಲಿ ಮಹಿಳೆಯರಿಗೆ ಸಂಗೀತ ನೃತ್ಯ ಅಭ್ಯಾಸ ಮಾಡಲು ಅನುಕೂಲವನ್ನು ಮಾಡಿಕೊಟ್ಟಿದ್ದ. ಇಲ್ಲಿ ನಾರಿಯರನ್ನು ಬಿಟ್ಟು ಬೇರೆ ಯಾರಿಗೂ ಪ್ರವೇಶ ಇರ್ತಾ ಇರಲಿಲ್ಲ. ವಿಷಾದದ ಸಂಗತಿ ಎಂದರೆ ಐತಿಹಾಸಿಕ ಮಹತ್ವ ಹೊಂದಿರುವ ಈ ಅರಮನೆ ನಿಜಾಮರ ದಾಳಿಗೆ ತುತ್ತಾಗಿ ತನ್ನ ಸ್ವರೂಪವನ್ನು ಕಳೆದುಕೊಂಡಿದೆ. ನಂತರ ಬ್ರಿಟಿಷರ ಆಡಳಿತದಲ್ಲಿ ಈ ಕಟ್ಟಡವನ್ನು ಅಲ್ಪ ಸ್ವಲ್ಪ ಅಭಿವೃದ್ಧಿ ಪಡಿಸಲಾಗಿದೆ. ಕ್ರಿಸ್ತಶಕ 1600 ನಿರ್ಮಾಣವಾಗಿದ್ದ ಈ ಸಂಗೀತ ಮಹಲಿನ ವೈಭವ ಬಹಳ ದಿನಗಳವರೆಗೆ ಉಳಿಯಲಿಲ್ಲ. ಎಲ್ಲಿಯವರೆಗೆ 2ನೇ ಇಬ್ರಾಹಿಂ ಜೀವಂತವಾಗಿದ್ದನೋ ಅಂದರೆ 1627 ಎಲ್ಲ ಕಾರ್ಯಕ್ರಮಗಳು ನಡೀತಾ ಬಂದವು. ಇವರ ನಿಧನದ ನಂತರ ಹೈದರಾಬಾದ್ ನಿಜಾಮನ ಸೇನಾಧಿಪತಿ ಮಲಿಕ್ ಅಂಬರ್ ಬಿಜಾಪುರದ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ಮಹಲನ್ನು ಭಾಗಶಃ ನಾಶವನ್ನು ಮಾಡ್ತಾನೆ. ಇದು ಅಲ್ಲಿನ ಒಂದು ಇತಿಹಾಸ. ಅದು ಇತ್ತೀಚಿನ ದಿನಗಳಲ್ಲಿ ಉತ್ಸವದ ಆಚರಣೆಯನ್ನು ನಿಲ್ಲಿಸಲಾಗಿದೆ. ಅತ್ಯಂತ ಬೇಸರದ ಸಂಗತಿ ಆ ಸುತ್ತಮುತ್ತ. ಈ ಎಲ್ಲ ಅದ್ಭುತ ಕಲಾವಿದರನ್ನು ಅಲ್ಲಿ ಬರಮಾಡಿಕೊಂಡು ಕೆಲವೊಮ್ಮೆ ಸಂಗೀತ ಕಾರ್ಯಕ್ರಮಗಳು ಕೂಡ ನಡೆದಿವೆ. ಪಂಡಿತ್ ಭೀಮಸೇನ್ ಜೋಶಿ, ಪಂಡಿತ್ ಜಸ್ರಾಜ್, ಹರಿಪ್ರಸಾದ್ ಚೌರಾಸಿಯಾ, ಮತ್ತು ನೃತ್ಯವೂ ಕೂಡ ಆ ಸ್ಥಳದಲ್ಲಿ ನಡೀತಾ ಇತ್ತು. ಹೇಮಮಾಲಿನಿ, ಮೀನಾಕ್ಷಿ ಶೇಷಾದ್ರಿ, ಹಾಗೆ ನಾಡಿನ ಪ್ರಸಿದ್ಧ ವೇಣುವಾದಕರಾದ ಪ್ರವೀಣ್ ಗೋಡ್ಖಿಂಡಿ ಇವರೆಲ್ಲರೂ ಕೂಡ ಅಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಒಂದು ಐತಿಹಾಸಿಕವಾದಂಥ ಸ್ಥಳ ಅದು ಬಿಜಾಪುರ ಅಥವಾ ವಿಜಯಪುರ ಅಂಥೇಳಿ. ಅಲ್ಲಿನ ತೊರವಿ ಗ್ರಾಮವನ್ನು ಪ್ರಮುಖವಾಗಿ ಇಟ್ಕೊಂಡು ಆ ಭಾಗದ ಐತಿಹಾಸಿಕ ಸಂಗತಿಗಳನ್ನು ಸುನೀತಾ ಅವರು ಬಹಳ ಸ್ವಾರಸ್ಯಕರವಾಗಿ ಪತ್ರದಲ್ಲಿ ತಿಳಿಸಿದ್ದಾರೆ. ಪತ್ರವನ್ನು ಬರೆದಂಥ ಸುನೀತಾ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಮೆರವಣಿಗೆ, ಹಾಡಿದ್ದಾರೆ ಕುನಾಲ್ ಗಾಂಜಾವಾಲ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
1: ಕನ್ನಡ ರೋಮಾಂಚನವಿ ಕನ್ನಡ.
0: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
2: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
0: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
3: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿ ಪಯಣ,
4: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
5: ಕನ್ನಡ ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ.
0: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
6: ಕನ್ನಡ ಗಂಗೆಯಲಿ ನೀಯುವೆ ನಾನೀಗ, ನೀಯುವೆ ನಾನೀಗ.
7: ಕಸ್ತೂರಿ ಮಾತ್ರೆ
8: ವಾರಕ್ಕೊಂದು.
7: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
8: ಕಸ್ತೂರಿ ಮಾತ್ರೆ
7: ನಗೆ ಜಾತ್ರೆ.
9: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
8: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
10: ನಗುವೆನ್ನು ನಗಿಸುತ್ತ ನಿನ್ನನು
7: ನಗೆ ಜಾತ್ರೆಗೆ ಬನ್ನಿ.
8: ಕಸ್ತೂರಿ ಮಾತ್ರೆ ತಿನ್ನಿ,
9: ನಾಕರಿಗೆ ಜೈ ಎನ್ನಿ.

0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಮಂಡ್ಯದ ಸಂಶೋಧಕರಾದಂತಹ ಪ್ರಕಾಶ್ ಸಂತೆಕೆಸಲಗಿರಿ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ ಸರ್.
0: ಹೇಳಿ ಸರ್, ಇವತ್ತು ಯಾವ ಊರುಗಳ ಇತಿಹಾಸವನ್ನು ನಮ್ಮ ಕೇಳುಗರಿಗೆ ಹೇಳ್ತೀರಿ?
1: ಇಲ್ಲಿವರೆಗೆ ಮಂಡ್ಯ ತಾಲೂಕಿನ ಗ್ರಾಮಗಳ ಬಗ್ಗೆ ಪರಿಚಯ ಮಾಡುವಾಗ ಅಕಾರಾದಿಯಾಗಿ ಬಾಕ್ಷರದ ಬಗ್ಗೆ ನಾವು ಮಾತಾಡ್ತಾ ಇದ್ದು, ಕಳೆದ ಬಾರಿ ಬಂಕನಹಳ್ಳಿ ಮತ್ತು ಬಸರಾಳ ಬಗ್ಗೆ ಮಾತನಾಡಿದ್ದು, ಈ ಭಾಗ ಕೂಡ ಬಾ ಅಂದ್ರೆ ಬಾ ಅನ್ನೋ ಇದ್ರ ಬಗ್ಗೆ ಬಾಳೆನಹಳ್ಳಿ, ಬೆಳ್ಳುಂಡಗೆರೆ ಮತ್ತು ಬಿ ಹುಲ್ಕೆರೆ ಗ್ರಾಮದ ಬಗ್ಗೆ ನಾನು ಈಗ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಾತನಾಡುವಾಗ ಬಾಳೆನಹಳ್ಳಿ ಬಗ್ಗೆ ನಾನು ಮಾತಾಡ್ತೀನಿ. ಏನಂದ್ರೆ ಈ ಹಿಂದೆ ಗ್ರಾಮಗಳು ಪತನದ ನಂತರ ಅಂದ್ರೆ ಆಳ್ವಿಕೆಯ ನಂತರದಲ್ಲಿ, ನಾವು ಉದಾಹರಣೆಗೆ ಹೇಳುವುದಾದ್ರೆ ವಿಜಯನಗರ ಪತನ ಆದ ನಂತರ ಸಾಕಷ್ಟು ಗ್ರಾಮದ ಜನ ಕಿರುಕುಳ್ಳರ ತಡಿಲಾರದೆ ವಲಸೆ ಹೋದಂತ ಕಾಣ್ತೀವಿ. ಆ ಹಿನ್ನೆಲೆಯಲ್ಲಿ ಬಸರಾಳು ಪಾಳೆಪಟ್ಟಿನಲ್ಲಿ ಇಲ್ಲಿ ಬಸವಮ್ಮ ಮತ್ತೆ ಬಸವನ್ ಎನ್ನುವರು ಮಡಿದ ನಂತರ ಗ್ರಾಮದಲ್ಲಿ ಅಲೋಲ ಕಲ್ಲಲ ಉಂಟಾಗ್ತದೆ. ಆ ಹಿನ್ನೆಲೆಯಲ್ಲಿ ಬಹುತೇಕ ಜನರು ತಮ್ಮ ಗ್ರಾಮದ ಮೂಲ ನೆಲೆಯನ್ನ ಮತ್ತೆ ನೆಮ್ಮದಿಯ ನೆಲೆಯನ್ನ ಹುಡುಕುತ್ತಾ ಬೇರೆ ಬೇರೆ ಊರುಗಳಿಗೆ ವಲಸೆ ಹೋಗುವಂತಹದ್ದು ಕಂಡು ಬರ್ತದೆ. ಈ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ದೇಗ ಬಾಳೆನಹಳ್ಳಿ ಅನ್ನುವಂತಹದ್ದು ನಾವು ಕಂಡು ಬರ್ತದೆ. ಇದು ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 29 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 1,125.4 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 523.1 ಹೆಕ್ಟರ್ ಪ್ರದೇಶ, ನೀರಾವರಿಯಾಗಿ 22.31 ಹೆಕ್ಟರ್ ಪ್ರದೇಶವನ್ನು ಈ ಬಾಳೆನಹಳ್ಳಿ ಗ್ರಾಮ ಹೊಂದಿದೆ. ಹೀಗೆ ಎಲ್ಲಂತ ಚದುರಿದಂತ ಜನ ಬೇರೆ ಬೇರೆ ಗ್ರಾಮಗಳಿಗೆ ವಲಸೆ ಹೋಗಿ ನೆಮ್ಮದಿಯ ಆದ ಬದುಕನ್ನು ಕಟ್ಟಿಕೊಳ್ಳುವಂತ ಸಂದರ್ಭದಲ್ಲಿ ಬಸರಾಳನ ಕಡೆಯಿಂದ ಬಂದಂತ ಲಿಂಗಾಯತ ಕುಟುಂಬವೊಂದು ಜಾನುವಾರುಗಳನ್ನ ಮೇಯಿಸಿಕೊಂಡು ಮುಂದೆ ಮುಂದಿನ ಊರುಗಳಿಗೆ ಅದು ಮುಂದೆ ಸೂಕ್ತ ನೆಲೆಯನ್ನು ಹುಡುಕುತ್ತಾ ಮುಂದೆ ಹೋಗ್ತದೆ. ಅಲ್ಲಿ ಒಂದು ಬಯಲು ಪ್ರದೇಶದಲ್ಲಿ ತಂಪಾದ ಒಂದು ಹಿತವಾದವಂತ ಒಂದು ವಾತಾವರಣ ಈ ಕುಟುಂಬದವರಿಗೆ ಸಿಗ್ತದೆ. ಈ ಕುಟುಂಬದವರು ಅಲ್ಲಿ ತರ್ಗ ಗುಡಿಸಿ ಗುಡಿಸಲನ್ನ ಕಟ್ಟಿಕೊಂಡು ವಾಸ ಮಾಡಲು ಶುರು ಮಾಡ್ತಾರೆ. ಅಂದ್ರೆ ಈ ಸ್ಥಳ ಅವರಿಗೆ ಅತ್ಯಂತ ಮೆಚ್ಚುಗೆಯಾಗಿ ನೆಮ್ಮದಿಯನ್ನು ನೀಡುವಂತ ಮತ್ತು ಬಾಳಲು ಯೋಗ್ಯವಾದಂತಹ ಇಂತಹ ಸ್ಥಳವಾದದ್ದರಿಂದಾಗಿ ಬಾಳಲು ಯೋಗ್ಯವಾದಂತಹ ಸ್ಥಳ ಎಂದು ನಿರ್ಧರಿಸಿ ಅಲ್ಲಿ ನೆಲೆಗೊಂಡಿದ್ದರಿಂದಾಗಿ ಬಾಳ್ವೆ ಅಂದರೆ ಬದುಕನ್ನು ಕಟ್ಟಿಕೊಳ್ಳಲು ಈ ಗ್ರಾಮ ಮುಖ್ಯವಾದಂತಹ ಸ್ಥಳವಾಗುವುದರಿಂದಾಗಿ ಕೆರೆಕಟ್ಟೆಗಳ ನಿರ್ಮಾಣದ ನಂತರದಲ್ಲಿ ಬೇಸಾಯವನ್ನು ಆರಂಭಿಸಿಕೊಂಡ ಹಿನ್ನೆಲೆಯಲ್ಲಿ ಈ ಗ್ರಾಮವನ್ನು ಬಾಳಲು ಯೋಗ್ಯವಾದಂತಹ ಗ್ರಾಮ ಆದ ಹಿನ್ನೆಲೆಯಲ್ಲಿ ಬಾಳೆನಹಳ್ಳಿ ಎನ್ನುವಂತಹದ್ದನ್ನ ಕರೀತಾ ಇದ್ದಾರೆ. ನಂತರದಲ್ಲಿ ಈ ಗ್ರಾಮದ ಜನ ಬಾಳೆನಹಳ್ಳಿ ಅನ್ನುವಂಥ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ಹುಡುಕುವುದಾದ್ರೆ ಇಲ್ಲಿಯ ನೀರಾವರಿ ಪ್ರದೇಶವನ್ನು ಬಳಸಿಕೊಂಡು ಕದಳಿ ಅಂತಂದರೆ ಬಾಳೆಹಣ್ಣು ಅನ್ನುವಂಥ ಅರ್ಥ. ಈ ನಲ್ಲಿಯಲ್ಲಿ ಬೇಸಾಯ ಜೊತೆಗೆ ಕೃಷಿಯಲ್ಲಿ ತೋಟಗಾರಿಕೆಯನ್ನು ಕೂಡ ಅವಲಂಬಿಸಿದ್ದರಿಂದಾಗಿ ಈ ಬಾಳೆಹಣ್ಣನ್ನು ಕೂಡ ಈ ಗ್ರಾಮದ ಜನ ಬೆಳೀತಾ ಇದ್ರು. ಈ ಕಾರಣಕ್ಕಾಗಿ ಬಾಳೆನಹಳ್ಳಿ ಏನಂತ ಹೆಸರು ಬತ್ತು ಅನ್ನುವಂತಹದ್ದು ಮಾಹಿತಿ ನಮಗೆ ಲಭ್ಯವಾಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಗ್ರಾಮದ ಜನ ನೆಲೆಗೊಂಡ ನಂತರ ಮೂಲ ನೆಲೆಯಿಂದ ಬಂದಂತಹ ಗ್ರಾಮ ದೇವತೆಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿಕೊಳ್ಳುವಂತಹದ್ದು ಇಡೀ ಜಿಲ್ಲೆಯಲ್ಲಿ ಇರುವಂತಹದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಗ್ರಾಮದ ಜನ ಸಿದ್ದರಾಮೇಶ್ವರ ಮಹದೇಶ್ವರ ದೇವಸ್ಥಾನಗಳನ್ನ ಇಲ್ಲಿ ಸ್ಥಾಪನೆ ಮಾಡಿಕೊಂಡು ಅನುಷ್ಠಾನವಾಗಿ ಇವರು ಪೂಜಾ ಕಾರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಮಹದೇಶ್ವರನ ಜಾತ್ರೆ

ಅಧ್ಯಯನ ಮಾಡ್ತಾರೆ ಎನ್ನುವಂತಹದ್ದು ಇಲ್ಲಿ ಕಂಡು ಬರ್ತದೆ. ಈ ಗ್ರಾಮದಲ್ಲಿ 2011 ಜನಗತಿ ಪ್ರಕಾರವಾಗಿ 252 ಜನಸಂಖ್ಯೆಯನ್ನು ಮಾತ್ರ ಹೊಂದಿದೆ. ಲಿಂಗಾಯತರು ದೊಡ್ಡ ಸಮುದಾಯ, ಕುರುಬದರು ಸಣ್ಣ ಸಮುದಾಯದವರಾಗಿದ್ದಾರೆ. ಈ ಜಿಲ್ಲೆಯು ಮಂಡ್ಯ ವಿಧಾನಸಭಾ ಕ್ಷೇತ್ರ, ಬಸರಾಳ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮತ್ತು ಹೊಂದಿದೆ, ಮತ್ತು ಕಂಬದಹಳ್ಳಿ ಗ್ರಾಮ ಪಂಚಾಯತಿಯನ್ನು ಈ ಬಾಳೆನಹಳ್ಳಿ ಗ್ರಾಮ ಹೊಂದಿದೆ ಅನ್ನುವಂತಹದ್ದು ನಮಗೆ ತಿಳಿದು ಬರ್ತದೆ. ಇನ್ನು ಮುಂದಿನ ಗ್ರಾಮದ ಬಗ್ಗೆ ಮಾತನಾಡೋದಾದ್ರೆ ಬೆಳ್ಳುಂಡಗೆರೆ ಅಂದ್ರೆ ಇದು ಸಸ್ಯದ ಆಧಾರದ ಮೇಲೆ ಹುಟ್ಟಿಕೊಂಡಂತ ಗ್ರಾಮ ಇದಾಗಿದೆ. ಈ ಗ್ರಾಮ ಮಂಡ್ಯ ತಾಲೂಕು ಕೇಂದ್ರದಿಂದ ದಕ್ಷಿಣ ದಿಕ್ಕಿಗೆ 2.5 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 169.15 ಹೆಕ್ಟರ್ ಪ್ರದೇಶ ಹೊಂದಿದೆ. ಬಯಲುನಾಡು ಇದಾಗಿದೆ. ಇಲ್ಲಿ ಈ ಗ್ರಾಮ ಉದ್ಭವ ಆಗೋಕ್ಕೂ ಮೊದಲೇ, ಅಸ್ತಿತ್ವಕ್ಕೆ ಬರೋಕ್ಕೂ ಮೊದಲೇ ಇಲ್ಲಿ ಕೆರೆ ಸುತ್ತಮುತ್ತಲಾಗಿ ಬಿಳಿ ಜೊಂಡು ಹುಲ್ಲು ಬೆಳೆದುಕೊಂಡಿತ್ತು ಅನ್ನುವಂತಹದ್ದು ಕಂಡು ಬರ್ತದೆ. ಈ ಜೊಂಡು ಹುಲ್ಲನ್ನ ಅಕ್ಕಪಕ್ಕದ ಜನ ಆಗಿನ ಕಾಲದಲ್ಲಿ ಗುಡಿಸಲನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಈ ಜೊಂಡು ಹುಲ್ಲನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ರು. ಈ ಜೊಂಡು ಹುಲ್ಲನ್ನ ಕತ್ತರಿಸಿ ಇದನ್ನ ತೆಗೆದುಕೊಂಡು ಒಣಗಿಸಿ ಅದೇ ಈ ಗುಡಿಸಲಿನ ಒದಕೆಯನ್ನಾಗಿ ಬಳಸ್ಕೊಳ್ತಾ ಇದ್ದಿದ್ದು ಇದು ರೂಢಿಯಾದಂತಹದ್ದಾಗಿತ್ತು. ಈ ನೆಲೆಯಲ್ಲಿ ಈ ಗ್ರಾಮದ ಬಳಿ ಇರುವಂತ ಜೊಂಡು ಹುಲ್ಲನ್ನು ಬಳಸಿಕೊಂಡು ಇಲ್ಲಿಗೆ ಸೇರ್ಪಡೆಯಾದಂತ ಜನ ಇಲ್ಲ ಗುಡಿಸಲನ್ನು ಕಟ್ಟಿಕೊಳ್ಳಲು, ನೆರಕೆ ಮಾಡಿಕೊಳ್ಳಲು ಈ ಜೊಂಡು ಹುಲ್ಲನ್ನ ಬೆಳೆಸ್ತಾ ಇದ್ರು. ಈ ಬಿಳಿ ಜೊಂಡು ಇಳುವುಳ್ಳಂತ ಕೆರೆ ಬಿಳಿ ಜೊಂಡ ಕೆರೆ ಎನ್ನುವಂತದ್ದಾಗಿತ್ತು. ನಂತರದಲ್ಲಿ ಬೆಳ್ಳುಂಡಗೆರೆ ಎನ್ನುವಂತ ಹೆಸರನ್ನ ಪಡೆದುಕೊಂಡಿದೆ. ಈ ಗ್ರಾಮದ ಜೊತೆಗೆ ಬಸವನಪುರವು ಈ ಗ್ರಾಮಕ್ಕೆ ಸೇರ್ಪಡೆಯಾಗಿದೆ ಎನ್ನುವಂತಹದ್ದು ನಮ್ಗೆ ತಿಳಿದು ಬರ್ತದೆ. ಹಿಂದೆ ಗೋಮಾಳ ಪ್ರದೇಶ ಇದಾಗಿತ್ತು. ಆಲೆಮನೆ ಇಂದಂತ ಪ್ರದೇಶ ಇದು ಕೂಡ ಇಲ್ಲಿ ಹೆಚ್ಚು ಆಲೆಮನೆಗಳಿವೆ. ಬೆಲ್ಲೆ ತಯಾರಿಸುವಂತಹ ಒಂದು ಚಟುವಟಿಕೆ ಈ ಗ್ರಾಮದಲ್ಲಿ ನಡೀತಾ ಇದೆ. ಬೆಳ್ಳುಂಡಗೆರೆಯಿಂದ ಬಂದಂತ ಕೆಲವು ಕುಟುಂಬಗಳು ಪರಿಶಿಷ್ಟ ವರ್ಗದವರು ಇಂದಿರಾ ಗಾಂಧಿ ಆವಾಸ್ ಯೋಜನೆಯಡಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸವಾಗಿದ್ದಾರೆ. ಜೊತೆಗೆ ಈ ಬಸವನ ಗೋಮಾಳವಾಗಿದ್ದರಿಂದಾಗಿ ಬಸವನಪುರ ಎಂದು ಸಹ ಈ ಗ್ರಾಮವನ್ನ ಈ ಜನ ಕರೀತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಗ್ರಾಮದಲ್ಲಿ ಖ್ಯಾತಮ್ಮ, ನರಸಮ್ಮ, ಮಂಚಮ್ಮ, ಆಂಜನೇಯನ ದೇವಾಲಯಗಳಿವೆ. ಶ್ರೀರಾಮ ಮಂದಿರ ದೇವಾಲಯ ಇದೆ. ವರ್ಷಕ್ಕೊಮ್ಮೆ ಮಂಚಮ್ಮನ ಹಬ್ಬ ನಡೀತದೆ. ಬಯಲು ರಂಗ ಮಂದಿರ ಅನ್ನು ಕೂಡ ಈ ಗ್ರಾಮದಲ್ಲಿದ್ದು ಹಲವು ರಂಗ ಚಟುವಟಿಕೆಗಳು ಈ ಗ್ರಾಮದಲ್ಲಿ ನಡೀತವೆ. 2011 ಜನಗಣತಿ ಪ್ರಕಾರವಾಗಿ 1276 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರು ದೊಡ್ಡ ಸಮುದಾಯ, ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು, ಕುಂಬಾರರು, ಬೇಸ್ತರು, ಲಿಂಗಾಯತರು, ವಿಶ್ವಕರ್ಮ ಜನಾಂಗದವರು ಈ ಗ್ರಾಮದಲ್ಲಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ, ಮಂಡ್ಯ ವಿಧಾನಸಭಾ ಕ್ಷೇತ್ರ, ಮಂಡ್ಯ ತಾಲೂಕು ಪಂಚಾಯಿತಿ ಮತ್ತು ಮಂಡ್ಯ ಕಸಬಾ ಹೋಬಳಿಗೆ ಸೇರಿರುವುದರಿಂದಾಗಿ ಉಮ್ಮಡಳ್ಳಿ ಗ್ರಾಮ ಪಂಚಾಯತಿಗೆ ಈ ಬೆಳ್ಳುಂಡಗೆರೆ ಗ್ರಾಮ ಸೇರ್ಪಡೆಯಾಗಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರುತ್ತದೆ. ಮುಂದೆ ನಾವು ಮಾತನಾಡುತ್ತಾರೆ ಬಿ ಹುಲ್ಲುಕೆರೆ ಎನ್ನುವಂತಹದ್ದು ವಲಸೆಯ ಹಿನ್ನೆಲೆಯಲ್ಲಿ ಮತ್ತು ಪ್ರಾಕೃತಿಕವಾಗಿ ಆದಂತಹ ರೋಗ ರುಜಿನಗಳ ಸಂಭವಿಸಿದ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತಹ ಗ್ರಾಮ ಬಿ ಹುಲ್ಲುಕೆರೆ. ಇಲ್ಲಿ ಮಂಡ್ಯ ತಾಲೂಕು ಕೇಂದ್ರದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಬಿ ಹುಲ್ಲುಕೆರೆ ಭೌಗೋಳಿಕವಾಗಿ 369.2 ಹೆಕ್ಟರ್ ಪ್ರದೇಶ ಹೊಂದಿದೆ. ಇದು ಕಂದಾಯ ಗ್ರಾಮ ಕೂಡ ಆಗಿದೆ. ಈ ಹಿಂದೆ ಟಿ ನರಸೀಪುರ ಮತ್ತು ಚಾಮರಾಜನಗರ ಸುತ್ತಮುತ್ತಲಿನಂತಹಗಳಲ್ಲಿ ಕಾಲರ ಮತ್ತು ಬರ ಪೀಡಿತ ಪ್ರದೇಶಗಳಾಗಿದ್ದವು. ಇಲ್ಲಿಂದ ಬಂದಂತಹ ವಲಸೆ ಜನ ಇಲ್ಲಿಗೆ ಬಂದು ಉದ್ಯೋಗ ಹುಡುಕೊಳ್ಳೋದು, ಸೂಕ್ತವಾದ ಸ್ಥಳ ಹುಡುಕೊಳ್ಳೋದು ಇಂತ ಕೆಲಸವನ್ನ ಮಾಡ್ತಾ ಇದ್ದು ಈ ಹಿಂದೆ. ಈ ಕಾರಣಕ್ಕಾಗಿ ಸಾಕಷ್ಟು ಗ್ರಾಮಗಳು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿಕೊಂಡಿವೆ ಎನ್ನುವಂತದ್ದು ನಮಗೆ ಕಂಡು ಬರ್ತದೆ. ಶ್ರೀನರಸೀಪುರ ತಾಲೂಕಿನ ವ್ಯಾಪ್ತಿಯ ಸುತ್ತಮುತ್ತಲ ಜನ ಕಾಲರ ಮತ್ತು ಬರದಿಂದಾಗಿ ತತ್ತರಿಸಿ ಈ ಭಾಗಕ್ಕೆ ವಲಸೆ ಬಂದವರು ಇಲ್ಲಿ ಒಂದು ಕೆರೆಯ ದಡದಲ್ಲಿ ಇವರು ವಾಸ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿ ಕೆರೆಯ ಹುಲ್ಲನ್ನು ಕತ್ತರಿಸಿ ಗ್ರಾಮವನ್ನು ನಿರ್ಮಾಣ ಮಾಡಿಕೊಂಡ್ರು ಅಂತದ್ದು ಕಂಡು ಬರ್ತದೆ. ನಂತರದಲ್ಲಿ ಕನ್ನಮಾಡಿ ಕಟ್ಟೆಯನ್ನು ನಿರ್ಮಾಣ ಮಾಡಿದ ನಂತರ ಆ ನೀರು ಹರಿದು ಬಂದು ಈ ಕೆರೆಯಲ್ಲಿ ಕೂಡ ಸೇರ್ಪಡೆಯಾಯಿತು. ಈ ಕೆರೆಯಲ್ಲಿ ಸಾಕಷ್ಟು ಹುಲ್ಲು ಮತ್ತೆ ವ್ಯವಸಾಯಕ್ಕೆ ಬೇಕಾದಂತ ಮತ್ತು ಹೈನುಗಾರಿಕೆ ಬೇಕಾದಂತ ಸಾಕಷ್ಟು ಹುಲ್ಲು ಈ ಕೆರೆಯಿಂದಾಗಿ ದೊರಕ್ತಾ ಇದ್ದು. ಈ ಕಾರಣಕ್ಕಾಗಿ ಹುಲ್ಲಿನ ಕೆರೆ ಅನ್ನುವಂತಹದ್ದು ನಂತರದಲ್ಲಿ ಹುಲ್ಲು ಕೆರೆ ಅನ್ನುವಂತ ಹೆಸರನ್ನ ಪಡ್ಕೊಂಡಂತು ಎನ್ನುವಂತಹದ್ದು ನಮ್ಗೆ ತಿಳಿದು ಬರ್ತದೆ. ಈ ಕಾರಣದಿಂದಾಗಿ ಈ ಮಂಡ್ಯ ತಾಲೂಕಿನಲ್ಲಿ 2 ಹುಲ್ಲು ಕೆರೆಗಳು ಈ ಗ್ರಾಮದಲ್ಲಿ ಹುಟ್ಟಿಕೊಳ್ತವೆ. ಅದನ್ನ ಮೊದಲನೇದಾಗಿ ಹುಟ್ಟಿಕೊಂಡಂತ ಊರನ್ನ ಎ ಹುಲ್ಲು ಕೆರೆ ಅಂತಲೂ, ಇನ್ನೊಂದು ಹುಟ್ಟಿಕೊಂಡಂತಾನೆ ಬಿ ಹುಲ್ಲು ಕೆರೆ ಅಂತಲೂ ಇಲ್ಲಿ ಕರೀತಾ ಇದ್ದಾರೆ. ಎರಡು ಗ್ರಾಮಗಳು ಕೂಡ ಸಾಕಷ್ಟು ನೀರಾವರಿ ಪ್ರದೇಶಗಳಾಗಿದ್ದು ಈ ಗ್ರಾಮದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇವೆ ಎನ್ನುವಂತಹದ್ದು ನಮಗೆ ಕಂಡು

0: ಕಾಣಿಸುತ್ತದೆ. ಈ ಗ್ರಾಮದಲ್ಲಿ ಮಾರಮ್ಮನ ದೇವಸ್ಥಾನ ಇದೆ. ಗ್ರಾಮ ದೇವತೆಯಾದಂತಹ ಹಬ್ಬವನ್ನ ಈ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾರೆ. ಹರಕೆ ತೀರಿಸುವಂತದ್ದು, ಬಾಯಿ ಬೀಗ, ಕೊಂಡ ಪದ್ಧತಿ ಕೂಡ ಈ ಗ್ರಾಮದಲ್ಲಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ 2011 ಜನಗಣತಿ ಪ್ರಕಾರವಾಗಿ 820 ಜನಸಂಖ್ಯೆಯನ್ನು ಹೊಂದಿದೆ. ಕುಂಬಾರ ಶೆಟ್ಟರು ದೊಡ್ಡ ಸಮುದಾಯದವರಾಗಿದ್ದಾರೆ, ಒಕ್ಕಲಿಗರು ಸಣ್ಣ ಸಮುದಾಯದವರಾಗಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ಕೊತ್ತತ್ತಿ ಜಿಲ್ಲಾ ಪಂಚಾಯತಿ, ಹಿಂಡವಾಳ ತಾಲೂಕು ಪಂಚಾಯತಿ, ಬೇವಿನಲ್ಲಿ ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂತದ್ದು ನಮಗೆ ತಿಳಿದು ಬರ್ತದೆ.
1: ಓಕೆ ಪ್ರಕಾಶ್ ಅವರೇ, ಮತ್ತಷ್ಟು ಊರುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಈಗ ಒಂದು ಗೀತೆಯನ್ನ ನಮ್ಮ ಕೇಳುಗರಿಗೆ ಕೇಳಿಸೋಣ. ಚಿತ್ರ ಮೌನ ಸಂಗ್ರಾಮ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಈ ಗೀತೆಗೆ ಧ್ವನಿ ನೀಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SP ಜಾನಕಿ.

0: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಹಣ್ಣು ಹೊನ್ನು
4: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿ.
3: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ FM 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈಗ ಮತ್ತೆ ನಾವು ಪ್ರಕಾಶ್ ಸಂತೆಕೆಸಲಗೆರೆ ಅವರನ್ನ ಸಂಪರ್ಕಿಸ್ತಾ ಇದ್ದೇವೆ. ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಇದೆ, ಅನಂತರ ಅವರನ್ನ ಸಂಪರ್ಕ ಮಾಡೋಣ.
1: ಕೃಷಿ ನಿರಂತರ,
0: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಕೇಳುಗರೆ, ಪ್ರಕಾಶ್ ಸದ್ಯಕ್ಕೆ ಸಲಗಿರಿ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೇವೆ. ಪ್ರಕಾಶ್ ಅವರೇ, ಮುಂದುವರಿಸಿ ಸರ್.
4: ಮುಂದುವರಿದ ಭಾಗವಾಗಿ ನಾವು ಮಾತಾಡುವಾಗ, ಮೈಸೂರು ಅರಮನೆಗೆ ಅತ್ಯಂತ ಹಾಪ್ತವಾಗಿದ್ದಂತ ಮತ್ತು ಜ್ಯೋತಿಷ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದಂತಹ ಮನ್ನಣೆ ಗಳಿಸಿದ ಗ್ರಾಮದ ಬಗ್ಗೆ ನಾನು ಈಗ ಮಾತಾಡ್ತಾ ಇದ್ದೀನಿ. ಈಗ ಮಾತನಾಡುವಂತ ಗ್ರಾಮ ಬಿ ಗೌಡಗೆರೆ ಎನ್ನುವಂತದ್ದು. ಇದು ಮಂಡ್ಯ ತಾಲೂಕು ಕೇಂದ್ರದ 14 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 1681.68 ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 1919.23 ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 770 ಪ್ರದೇಶವನ್ನು ಹೊಂದಿದೆ. ಹೀಗೆ ಗೌಡಗೆರೆ ಗ್ರಾಮ. ಈ ಗ್ರಾಮ ಮೈಸೂರು ಅರಸರಿಗೆ ಭವಿಷ್ಯ ಹೇಳುತ್ತಿದ್ದ ಸೀತಾರಾಮ ಶಾಸ್ತ್ರಿಗಳು ಇದೇ ಗ್ರಾಮದವರು ಅನ್ನುವಂತ ಹೆಮ್ಮೆಯ ವಿಚಾರ ನಮಗೆ ತಿಳಿದು ಬರ್ತದೆ. ಅದಷ್ಟೇ ಅಲ್ಲ, ವೀಣೇ ಸುಬ್ಬಣ್ಣನವರು ಕೂಡ ಈ ಬಿ ಗೌಡಗೆರೆ ಗ್ರಾಮದವರು ಎನ್ನುವಂತದ್ದು ಒಂದು ಹೆಗ್ಗಳಿಕೆ. ಈಗಲೂ ಕೂಡ ಈ ಗ್ರಾಮದಲ್ಲಿ ಅರಮನೆ ಬೀದಿ ಎನ್ನುವಂತಹದ್ದೇ ವಿಶೇಷವಾಗಿ ಕರೆಸಿಕೊಳ್ಳುವಂತಹದ್ದು ಕಂಡು ಬರ್ತದೆ.

ಇಲ್ಲಿ ಒಬ್ಬರು ಶಾನುಭೋಗರು, ಮತ್ತೊಬ್ಬರು ಜ್ಯೋತಿಷಿಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅರಮನೆಗೆ ಈ ಸೀತಾರಾಮ ಶಾಸ್ತ್ರಿಗಳನ್ನು ಆಗಾಗ ಕರೆಸಿಕೊಂಡು ಶಾಸ್ತ್ರವನ್ನು ಕೇಳುವುದು ಮತ್ತು ಜಮೀನು ಮತ್ತು ಆಡಳಿತದ ವಿಚಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅನ್ನುವಂತದ್ದು ಈ ಬಿ ಗೌಡಿಗರಿಗೆ ಹಿತ್ತು ಅನ್ನುವಂತ ಹೆಗ್ಗಳಿಕೆಯಾಗಿದೆ. ಅಲ್ಲದೆ ವೀಣೆ ಸುಬ್ಬಣ್ಣ ಅವರು ನಾಲ್ಕನೇ ಕೃಷ್ಣರಾಜ ಒಡೆಯರಿಗೆ 25 ಎಕರೆ ಭೂಮಿಯನ್ನು ಜಾಗೀರು ನೀಡಿದ ವಿಚಾರ ಇಲ್ಲಿ ಗ್ರಾಮದಲ್ಲಿ ತಿಳಿದು ಬರ್ತದೆ. ಈ ಬಿ ಗೌಡಗೆರೆ ಎನ್ನುವಂತಹದ್ದು ಒಂದು ಗೌಡುಗಾರಿಕೆಗೆ ಹೆಸರುವಾಸಿಯಾದಂತಹ ಗ್ರಾಮ ಇದಾಗಿತ್ತು. ಇಲ್ಲಿ ಗ್ರಾಮದಲ್ಲಿ ಅರಮನೆ ಬೀದಿ ಎನ್ನುವುದರ ಜೊತೆಗೆ ಗೌಡಗೆರೆ ಅನ್ನುವಂತ ಒಂದು ಬೀದಿಯೇ ಈ ಗ್ರಾಮದಲ್ಲಿ ಇತ್ತು. ಈ ಕಾರಣಕ್ಕಾಗಿ ಗೌಡರ ಕೇರಿ ಅನ್ನುವಂತಹದ್ದು ನಂತರದಲ್ಲಿ ಗೌಡರ ಕೇರಿ ಅನ್ನುವಂತಹದ್ದು ಗೌಡಗೆರೆ ಎಂದಾಗಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರುತ್ತದೆ. ಗೌಡಗೆರೆ ಹೆಸರಿನಲ್ಲಿ ಮಂಡ್ಯದಲ್ಲಿ ಸಾಕಷ್ಟು ಗ್ರಾಮಗಳಿರುವುದರಿಂದಾಗಿ ಈ ಗ್ರಾಮದ ಬಳಿ ಬೂದನೂರು ಗ್ರಾಮ ಇದೆ. ಈ ಬೂದನೂರು ಗ್ರಾಮ ಕೂಡ ಐತಿಹಾಸಿಕವಾಗಿ ಸಾಕಷ್ಟು ಪ್ರಸಿದ್ಧಿ ಹೊಂದಿದಂತ ಗ್ರಾಮ ಆಗಿದೆ. ಈ ಗ್ರಾಮದ ಬಳಿ ಇರುವಂತಹ ಈ ಗೌಡಗೆರೆಯನ್ನ ಸಂಕ್ಷಿಪ್ತಗೊಳಿಸಿ ಬಿ ಗೌಡಗೆರೆ ಎಂತ ಹೆಸರಿನಲ್ಲಿ ಕರೀತಾ ಇದ್ದಾರೆ. ಇದು ಮೈಸೂರು ಅರಮನೆಯ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಮತ್ತು ಪ್ರಸಿದ್ಧವಾದಂತಹ ಪಾಂಡಿತ್ಯ ಉಳ್ಳವರು ಈ ಗ್ರಾಮದಲ್ಲಿ ಇದ್ದರು ಎನ್ನುವಂತದ್ದಕ್ಕೆ ಸಾಕಷ್ಟು ಕುರುಗಳು ನಮ್ಗೆ ಈಗಲೂ ಕೂಡ ಲಭ್ಯವಾಗ್ತವೆ. ಗಿಡಗಲ್ಲುಗಳಿವೆ, ಆಸ್ತಿಗಲ್ಲುಗಳು ಈ ಗ್ರಾಮದಲ್ಲಿವೆ. ಈ ಗ್ರಾಮದಲ್ಲಿ ಭೈರವೇಶ್ವರ, ತಿರುಮಲ, ಮಂಟೇಸ್ವಾಮಿ, ಮಾರಮ್ಮ, ಚಿಕ್ಕಮ್ಮ, ಮೆಣಸಮ್ಮ ಹಾಗೂ ಹರಿಜನರ ಕೇರಿಯಲ್ಲಿರುವಂತ ಗೋಣಿ ಭೈರವ, ಉಚ್ಚಮ್ಮ, ರಾಕಾಸಮ್ಮ ದೇವಾಲಯಗಳು ಈ ಗ್ರಾಮದಲ್ಲಿವೆ. ಈ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಈ ದೇವತೆಗಳ ಹಬ್ಬವನ್ನು ಆಚರಣೆ ಮಾಡ್ತಾರೆ ಎನ್ನುವಂತಹದ್ದು ನಮಗೆ ಕಂಡು ಬರುತ್ತದೆ. ಸುಬಾನೆ ಪದ ಕಲಾವಿದರು ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 2907 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರು, ದೊಡ್ಡ ಸಮುದಾಯ, ಚಿತ್ತರು, ಬೆಸ್ತರು, ಎಗ್ರೆಗಳು, ಲಿಂಗಾಯತರು, ಕುಂಬಾರರು ಸಣ್ಣ ಸಮುದಾಯದವರಾಗಿ ಈ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ, ಬೂದನೂರು ಜಿಲ್ಲಾ ಪಂಚಾಯತಿ, ಅನಕೆರೆ ತಾಲೂಕು ಪಂಚಾಯತಿಗೆ ಈ ಗ್ರಾಮ ಸೇರಿದೆ. ಜೊತೆ ಅನಕೆರೆಯ ಗ್ರಾಮ ಪಂಚಾಯತಿ ಕೂಡ ಈ ಗ್ರಾಮ ಹೊಂದಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರುತ್ತದೆ. ಮುಂದೆ ನಾವು ಮಾತನಾಡುವಾಗ ಭೂಮಿಯ ಆಕಾರದ ಆಧಾರದ ಮೇಲೆ, ಭೂಮಿಯ ಗುಣದ ಆಧಾರದ ಮೇಲೆ ಹುಟ್ಟಿಕೊಂಡಂತ ಗ್ರಾಮದ ಬಗ್ಗೆ ನಾವು ಮಾತಾಡುತ್ತಾರೆ. ಬಿ ಹಳ್ಳಿ ಎನ್ನುವಂತಹದ್ದು ಮಂಡ್ಯ ಮೈಸೂರು ಹೆದ್ದಾರಿಯಲ್ಲಿ ಸಿಗುವಂತಹ ಮುಖ್ಯ ಗ್ರಾಮ ಇದಾಗಿದೆ. ಇದು ಮಂಡ್ಯ ತಾಲೂಕು ಕೇಂದ್ರದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 697 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ಈ ಗ್ರಾಮದ ಸುತ್ತಮುತ್ತ ಎರೆ ಮಣ್ಣಿನಿಂದ ಕೂಡಿದಂತ ಪ್ರದೇಶ ಆಗಿತ್ತು. ಈ ಎರೆ ಮಣ್ಣಿನಿಂದ ಹಿಂದೆ ಕಾಲಯೋಜನ ಮಣ್ಣಲ್ಲಿ ಬೊಂಬೆಗಳನ್ನು ವಿಗ್ರಹಗಳನ್ನು ತಯಾರು ಮಾಡುವುದು ಮತ್ತು ಮನೆ ಕಟ್ಟಿಕೊಳ್ಳಲು ಯೋಗ್ಯವಾದಂತ ಮಣ್ಣಾಗಿದ್ದರಿಂದ ಈ ಗ್ರಾಮದ ಮಣ್ಣನ್ನ ಸಾಕಷ್ಟು ಜನ ಹೊರ ಪ್ರದೇಶಗಳಿಗೆ ಸಾಗಿಸುವುದರ ಮೂಲಕ ಮನೆ ಮತ್ತು ಮತ್ತಿತರ ನಿರ್ಮಾಣಕ್ಕೆ ಈ ಮಣ್ಣನ್ನು ಬಳಸ್ತಾ ಇದ್ರು. ಈ ಎರೆ ಮಣ್ಣು ಪ್ರದೇಶವಾಗಿದ್ದಂತ ಎರೆ ಹಳ್ಳಿ ಅನ್ನುವಂತಹದ್ದು ಮುಂದೆ ಈ ಕಂಡು ಬರ್ತದೆ. ಈ ಅನ್ನುವಂತಹದ್ದು ನಂತರದಲ್ಲಿ ಯಾ ಅಕ್ಷರವನ್ನು ಸೇರಿಕೊಂಡು ಈಗ ಎರಹಳ್ಳಿ ಅನ್ನುವಂತಹದ್ದಾಗಿ ಕಂಡು ಬರ್ತದೆ. ಬೇಲೂರು ಪಂಚಾಯತಿಗೆ ಸೇರಿದ ಈ ಗ್ರಾಮದಲ್ಲಿ ಬೇಲೂರಿನಲ್ಲೂ ಕೂಡ ಒಂದು ಇದೇ ಎರಹಳ್ಳಿ ಅನ್ನುವಂತ ಹೆಸರು ಇರುವಂತಹ ಒಂದು ಗ್ರಾಮ ಇರುವುದರಿಂದಾಗಿ ಈ ಗ್ರಾಮವನ್ನ ಬೇಲೂರು ಎರಹಳ್ಳಿ ಅನ್ನುವಂತ ಹಿನ್ನೆಲೆಯಲ್ಲಿ ಬಿ ಎರಹಳ್ಳಿ ಅನ್ನುವಂತ ಹೆಸರಿನಿಂದ ಕರೀತಾ ಇದ್ದಾರೆ. ಈ ಗ್ರಾಮದಲ್ಲಿ ಮಹಾಬೋರಪ್ಪ, ತಿಮ್ಮಪ್ಪ, ಕಾಳಮ್ಮ, ಮಂಚಮ್ಮ, ಬೊಮ್ಮಲಿಂಗೇಶ್ವರನ ಮತ್ತು ಈಶ್ವರ ದೇವಾಲಯಗಳಿವೆ. ವರ್ಷಕ್ಕೊಮ್ಮೆ ಬೊಮ್ಮಲಿಂಗೇಶ್ವರನ ಜಾತ್ರೆಯನ್ನು ಈ ಗ್ರಾಮದಲ್ಲಿ ಹಮ್ಮಿಕೊಳ್ತಾರೆ. ಶೋಭಾನೆ ಪದ ಕಲಾವಿದರು ಈ ಗ್ರಾಮದಲ್ಲಿದ್ದಾರೆ. ಮುಂದೆ 2011 ಜನಗಣತಿ ಪ್ರಕಾರವಾಗಿ 200 ಜನಸಂಖ್ಯೆ ಹೊಂದಿದೆ. ಒಕ್ಕಲಿಗರು, ಒಕ್ಕಲಿಗರು, ಬೆಸ್ತರು, ಪರಿಶಿಷ್ಟ ಜನಾಂಗದವರು, ಪರಿಶಿಷ್ಟ ವರ್ಗದವರು, ಮರಿವಾಳರು, ಲಿಂಗಾಯತರು ಮತ್ತು ಕುರುಬ ಸಮುದಾಯದವರು ಈ ಗ್ರಾಮದಲ್ಲಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ, ತೆಗ್ಗಳ್ಳಿ ಜಿಲ್ಲಾ ಪಂಚಾಯತಿ, ಬೇಲೂರು ತಾಲೂಕು ಪಂಚಾಯತಿ ವ್ಯಾಪ್ತಿಗೆ ಈ ಗ್ರಾಮ ಸೇರ್ಪಡೆಯಾಗಿದೆ. ಈ ಅಲ್ಲದೆ ಈ ಮುಂದೆ ಮಾತನಾಡುವಾಗ ವ್ಯಾಪಾರ ವಹಿವಾಟುಗಳ ಹಿನ್ನೆಲೆಯಲ್ಲಿ ಮತ್ತು ಜನಾಂಗದ ವಿವಿಧ ವೈವಿಧ್ಯತೆಯ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತಹ ಗ್ರಾಮ ಬಿ ಹತ್ನ. ಬಿ ಹತ್ನ ಅಂತಂದ್ರೆ ಇದು ಪಟ್ಟಣ ಎನ್ನುವಂತ ಹೆಸರಿನಲ್ಲಿ ಕಂಡು ಬರ್ತದೆ. ಈ ಹತ್ನದ ಬಗ್ಗೆ ಮಾತಾಡುವಾಗ ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 18 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 1618.9 ಎಕರೆ ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 897.18 ಎಕರೆ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 19.24 ಎಕರೆ ಪ್ರದೇಶ

0: ಹೊಂದಿದೆ ಈ ಬಿ ಅಕ್ನ ಎನ್ನುವಂತದ್ದು. ಇದು ಕಂದಾಯ ಕ್ರಮ ಕೂಡ ಆಗಿದೆ ಅನ್ನುವಂತದ್ದು ನಮಗೆ ತಿಳಿದಿರುತ್ತದೆ. ಈ ಹಿಂದೆ ಅಲ್ಲಲ್ಲಿ ವ್ಯಾಪಾರ ಕೇಂದ್ರಗಳು ಮತ್ತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪಟ್ಟಣಗಳು ಉತ್ಪತ್ತಿಯಾಗ್ತಾ ಇದ್ದು ನಿಷ್ಪತ್ತಿ ಆಗ್ತಾ ಇದ್ದು ಕಂಡು ಬರುತ್ತದೆ. ಈ ಹಿನ್ನೆಲೆಯಲ್ಲಿ ಕೆಲವು ಗ್ರಾಮಗಳು ಈ ಹೆಸರಿನಲ್ಲಿಯೇ ಹುಟ್ಟಿಕೊಂಡಂತವಾಗಿರುತ್ತವೆ. ಇಲ್ಲಿ ಬೇಸಾಯವಾಗಿ ನಾವು ಹೇಳೋದಾದ್ರೆ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ತಪ್ಪಿಸಿಕೊಳ್ಳಲು ಅಟ್ಟಣ ಅಂದ್ರೆ ಕಾವಲು ಕಾಯಲು ಎತ್ತರವಾದಂತಹ ಒಂದು ಬಿದಿರಿನಿಂದ ಒಂದು ಮನೆಯ ಆಕಾರದಲ್ಲಿ ಕಟ್ಟಿಕೊಳ್ಳುವಂತಹ ಪದ್ಧತಿ ಈ ಹಳ್ಳಿಗಳಲ್ಲಿ ಮತ್ತು ರೈತರಲ್ಲಿ ಉಂಟು. ಈ ಗ್ರಾಮದಲ್ಲಿ ಈ ಕಾಡು ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಬೇಸಾಯವನ್ನು ಮಾಡಲು ಉದ್ದೇಶದಿಂದಾಗಿ ಕಾವಲು ಕಾಯುವ ಎತ್ತರದ ಮನೆಯನ್ನು ಕಟ್ಟಿಕೊಂಡಿದ್ದರು. ಅದನ್ನ ಅಟ್ಟಣ ಎಂದು ಕರೆಯುತ್ತಿದ್ದರು. ಬೆಳೆ ರಕ್ಷಣೆ ಮಾಡಲು ಕಟ್ಟಿಕೊಂಡ ಅಟ್ಟಣ ಅಟ್ಟ ಎನ್ನುವಂತ ಹೆಸರನ್ನ ಪಡೆದುಕೊಂಡು ಪಟ್ಟಣ ಎನ್ನುವುದು ಮುಂದೆ ಹೇಳ್ತೀನಿ. ಪಟ್ಟಣ ಎನ್ನುವುದು ಅಟ್ಟಣ ಹಿಂಗಾಗಿ ಮುಂದೆ ಅಟ್ಟಣ ಎನ್ನುವಂತ ಹೆಸರನ್ನ ಪಡೆದುಕೊಂಡು ದೇವಕಲು ಗ್ರಾಮವು ಈ ಅಟ್ಟಣ ಗ್ರಾಮದ ಬಳಿ ಇರುವ ಕಾರಣದಿಂದಾಗಿ ದೇವಕಲು ಅಟ್ಟಣ ಎನ್ನುವುದು ಬಿ ಅಟ್ಟಣ ಎನ್ನುವಂತ ಹೆಸರಾಗಿದೆ. ಈ ಗ್ರಾಮಕ್ಕೆ ಕಿರಿಹಳ್ಳಿ ಅಂದ್ರೆ ಗಿಡ್ಡೇಗೌಡನ ಕೊಪ್ಪಳು ಏರ್ಪಡಿ ಆಗಿದೆ ಎನ್ನುವಂತದ್ದು ನಮ್ಗೆ ತಿಳಿಗೊತ್ತದೆ. ಈ ಗ್ರಾಮದಲ್ಲಿ ದೊರೆತಿರುವಂತ ಕ್ರಿಸ್ತಶಕ 16 ಮತ್ತು 17ನೇ ಶತಮಾನದ ಶಾಸನದ ಪ್ರಕಾರವಾಗಿ ಈ ಗ್ರಾಮವು ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿತ್ತು ಎಂಬ ಅಂಶ ನಮಗೆ ತಿಳಿದು ಬರುತ್ತದೆ. ನದಿಯಾರ ಎಂಬಾತ ದೇವ ಮಹಾ ಅರಸು ಈ ಗ್ರಾಮವನ್ನು ಶುದ್ಧ ಗ್ರಾಮದ ನಂದ ಒಡೆಯರಿಗೆ ಉಂಬಳಿಯಾಗಿ ನೀಡಿದ ವಿಚಾರ ಈ ಶಾಸನದ ನಮಗೆ ತಿಳಿದು ಬರುತ್ತದೆ. ಅಲ್ಲದೆ ಈ ಗ್ರಾಮವನ್ನು ಬೆಟ್ಟಹಳ್ಳಿ ಗ್ರಾಮದ ಸೋವಿ ಶೆಟ್ಟಿ ಎಂಬಾತನಿಗೆ ದಾನವಾಗಿ ನೀಡಲಾಗಿದೆ ಎನ್ನುವ ಅಂಶ ಈ ಶಾಸನದಿಂದ ನಮಗೆ ತಿಳಿದು ಬರುತ್ತದೆ. ಇಲ್ಲಿ ಸೋವಿ ಶೆಟ್ಟಿ ಮುಖ್ಯ ವ್ಯಾಪಾರಸ್ಥನಾಗಿದ್ದನು. ಈ ಗ್ರಾಮಕ್ಕೆ ಮೊದಲ ಬಾರಿಗೆ ಬಂದು ವ್ಯಾಪಾರವನ್ನು ಆರಂಭ ಮಾಡಿದನು ಎನ್ನುವಂತಹ ಕಾರಣಕ್ಕಾಗಿ ಆ ಪಟ್ಟಣ ಎನ್ನುವಂತ ಹೆಸರು ಕೂಡ ಪಡ್ಕೊಂಡು ಅನ್ನುವಂತಹದ್ದು ಈ ಶಾಸನದ ಮುಖಾಂತರ ನಮಗೆ ತಿಳಿದುಬಿಡುತ್ತದೆ.
1: ಓಕೆ ಪ್ರಕಾಶ್ ಅವರೇ, ನಮಗೆ ಸಮಯ ಮೀರ್ತಾ ಇದೆ. ಮುಂದಿನ ವಾರ ಮತ್ತಷ್ಟು ಹಳ್ಳಿಗಳ ಜೊತೆಯಲ್ಲಿ ಗ್ರಾಮನಾಮಗಳ ಜೊತೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸರ್.
0: ನಮಸ್ಕಾರ.
1: ಕೆಳಗರೆ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರದ ಮೂಲಕ ನಮಗೆ ಬರೆದು ತಿಳಿಸಬಹುದು. ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರು ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57000. ಮಿಂಚಂಚೆ ವಿಳಾಸ reply@mysore.gmail.com. ಮತ್ತೆ ಮುಂದಿನ ವಾರ ಒಂದಷ್ಟು ಹಳ್ಳಿಗಳ ಜೊತೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಮುಂಬೈ ಚಿತ್ರದ ಒಂದು ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಹಾಡಿದ್ದಾರೆ ಸಂತೋಷ್ ವೆಂಕಿ ಹಾಗೂ ಅಂಕಿತಾ ಕುಂಡು, ಜಯಂತ್ ಕಾಕಿಣಿಯವರ ಸಾಹಿತ್ಯ, ಶ್ರೀಧರ್ ಸಂಭ್ರಮ್ ಅವರ ಸಂಗೀತ.

ಇದುವರೆಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಮೂಡಿಬಂತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರ್ ಉಮೇಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12 ಗಂಟೆಯಾಗಲಿದೆ. ಈಗ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕಲ್ಯಾಣ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ಜನ ಬರ ಮತ್ತು ನೆರೆ ಸಂಕಷ್ಟಕ್ಕೆ ಸಿಲುಕಿ ಉದ್ಯೋಗ ಅರಸಿ ಬೃಹನ್ ನಗರಗಳತ್ತ ವಲಸೆ ಹೋಗುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತುರ್ತಾಗಿ ಗಮನಹರಿಸಬೇಕು ಎಂದು ಕೇಂದ್ರ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ. ಕೃಷ್ಣರಾಜಸಾಗರ, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾಶಯಗಳ ಸ್ಥಿತಿಗತಿ ಬಗ್ಗೆ ಚರ್ಚಿಸಲು ಮೈಸೂರು, ಮಂಡ್ಯ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಭೆ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಜರುಗಿತು. ಮೋಡ ಬಿತ್ತನೆ ಬಗ್ಗೆ ವಿಷಯ ತಜ್ಞರ ಸಲಹೆ ಪಡೆದು ತೀರ್ಮಾನಿಸಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಬೆಳಗಾವಿಯ ಅನಗೋಳದ ಸಂತಮೀರಾ ಶಾಲೆಯಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆ ನಿನ್ನೆ ಆರಂಭಗೊಂಡಿದೆ. ಮೂರು ದಿನಗಳ ಕಾಲ ನಡೆಯುವ ಈ ಸಭೆಯಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್, ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 46 ಪ್ರಾಂತ್ಯಗಳಿಂದ ಪ್ರಾಂತ ಪ್ರಚಾರಕರು ಪಾಲ್ಗೊಂಡಿದ್ದಾರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ರಾಜೀಸಂಧಾನದ ಮೂಲಕ ಕಕ್ಷಿದಾರರ ಸಹಮತಿಯೊಂದಿಗೆ ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲು ವಿಚಾರಣೆಗೆ ಇಂದು ನಿಗದಿಗೊಳಿಸಲಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಹಾಗೂ ಖ್ಯಾತ ಮಣ್ಣು ತಜ್ಞ ಪ್ರೊಫೆಸರ್ ಎನ್ಬಿ ಪ್ರಕಾಶ್ ನೇಮಕಗೊಂಡಿದ್ದಾರೆ. ಕೃಷಿಯಲ್ಲಿ ಸಿಲಿಕಾನ್ ಬಳಕೆಯ ಮಹತ್ವ ಕುರಿತ ಅವರ ಸಂಶೋಧನೆಗಳು ಅಂತಾರಾಷ್ಟೀಯ ಮನ್ನಣೆ ಪಡೆದಿವೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೊಟ್ಟದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಪ್ರಾಯೋಗಿಕ ಕಲಿಕೆ ಹಾಗೂ ಆಸಕ್ತಿ ಉದ್ದೀಪಿಸಲು ಆಂಧ್ರಪ್ರದೇಶದ ಕುಪ್ಪಂನ ಅಗಸ್ತ್ಯ ಅಂತಾರಾಷ್ಟೀಯ ವಿಜ್ಞಾನ ಕೇಂದ್ರದಲ್ಲಿ ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 4 ದಿನಗಳ ಕಾಲ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9 ತರಗತಿ ವಿದ್ಯಾರ್ಥಿನಿ ಜೆಎಚ್ ಭೂಮಿ, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಭೂಮಿ ಜೆಎಚ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ವಿಜ್ಞಾನವನ್ನು ಸುಮ್ಮನೆ ಓದಬೇಡಿ, ಮಾಡಿ ಕಲಿಯಿರಿ. ಪ್ರಯೋಗಗಳೇ ನಿಜವಾದ ವಿಜ್ಞಾನದ ಮೂಲ ಎಂಬುದನ್ನು ನಾನು ನನ್ನ ಗುರುಗಳಿಂದ ಕೇಳಿದ್ದೆ. ಈಗ ಅದರ ಆಳವಾದ ಅನುಭವ ಹೊಂದುವ ಅಪೂರ್ವ ಅವಕಾಶ ದೊರೆತದ್ದು ಆಂಧ್ರಪ್ರದೇಶದ ಕುಪ್ಪಂನಲ್ಲಿರುವ ಅಗಸ್ತ್ಯ ಇಂಟರ್ನ್ಯಾಷನಲ್ ವಿಜ್ಞಾನ ಕೇಂದ್ರದಲ್ಲಿ. 4 ದಿನಗಳ ವಿಜ್ಞಾನ ಕಾರ್ಯಾಗಾರದಲ್ಲಿ ಕರ್ನಾಟಕದಿಂದ ನಾವು 6 ವಿದ್ಯಾರ್ಥಿಗಳು ಭಾಗವಹಿಸಿದ್ದೆವು. ಅಲ್ಲಿ ನಮಗೆ ವಿಜ್ಞಾನದ ಅನೇಕ ಅಮೂರ್ತ ಕಲ್ಪನೆಗಳಿಗೆ ಮೂರ್ತ ರೂಪದ ಅನುಭವ ದೊರೆಯಿತು. ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಗ ಮತ್ತು ಚಟುವಟಿಕೆಗಳನ್ನು ಮಾಡಿದಾಗ ಈ ವಿಷಯಗಳ ಕಠಿಣತೆ ಮಾಯವಾಗಿ ವಿಸ್ಮಯದ ಅನುಭವವಾಯಿತು. ಅಲ್ಲಿ ಪ್ರತಿದಿನ ಆಗಮಿಸಿದ ಕ್ರಿಯಾಶೀಲ ಮಾರ್ಗದರ್ಶಕರು ನಮಗೆ ನವನವೀನ ವಿಷಯಗಳನ್ನು ಮಾಡಿ ಕಲಿ ತತ್ವದೊಂದಿಗೆ ತಿಳಿಸಿಕೊಟ್ಟರು. ಈ ವೈಜ್ಞಾನಿಕ ಪಯಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಸಿಲ್ವಿಯಾ, ಉಪಪ್ರಾಂಶುಪಾಲರಾದ ಸಿಸ್ಟರ್

0: ಹಾಗೂ ವಿಜ್ಞಾನ ಗುರುಗಳಾದ ಮೇಡಂ ದೀಪಾರವರಿಗೆ ಧನ್ಯವಾದಗಳು.
1: ಧಾರವಾಡದ ಹಾಲಗೇರಿ ಹನುಮಂತದೇವರ ಕೆರೆಯಲ್ಲಿ 5 ಎಕರೆ 35 ಗುಂಟೆ ಜಾಗೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ರೂಪಿಸುವಂತೆ ಧಾರವಾಡ ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿ ರವೀಂದ್ರ ಆಕಳವಾಡಿ ಆಗ್ರಹಿಸಿದ್ದಾರೆ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ ನಾಳೆ ಬೆಳಗ್ಗೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ನಡೆಯಲಿದ್ದು 1,500ಕ್ಕೂ ಹೆಚ್ಚು ಓಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಕಲಬುರಗಿಯ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಸಂಜೆ 6 ಗಂಟೆಗೆ ಸ್ವಾತಂತ್ರ್ಯ ಓಟ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಸುಜಾತಾ ಜಂಗಮಶೆಟ್ಟಿ ತಿಳಿಸಿದ್ದಾರೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಕರ್ನಾಟಕ ಏಕೀಕರಣ ಹೋರಾಟಗಾರರು ವ್ಯಕ್ತಿಚಿತ್ರಮಾಲೆ ಅಡಿ ಮರುಮುದ್ರಿತ ಡೆಪ್ಯುಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
2: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ವಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ.
1: ಜನಪದ ಸಾಹಿತ್ಯವು ಜನರ ಬದುಕಿನ ಸಾಹಿತ್ಯ, ಬಾಯಿಂದ ಬಾಯಿಗೆ ತಲೆಮಾರುಗಳಿಂದ ಸಾಗಿ ಬಂದ ಮೌಲ್ಯ ಸಾಂಸ್ಕೃತಿಕ ಸಂಪತ್ತು. ಜನಪದ ಗೀತೆಗಳು, ಕತೆಗಳು, ಗಾದೆಗಳು, ಒಗಟುಗಳು, ವೀರಗಾಥೆಗಳು, ಲಾಲಿ ಹಾಡುಗಳು ಹಾಗೂ ಹಬ್ಬ ಹರಿದಿನಗಳ ಹಾಡುಗಳು ಜನಪದಾಹಿತ್ಯದ ಪ್ರಮುಖ ಭಾಗಗಳಾಗಿದೆ. ಇದೀಗ ವಸಂತಮ್ಮ ಮತ್ತು ತಂಡದವರಿಂದ ವಿವಿಧ ರೀತಿಯ ಜನಪದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಆರಂಭದಲ್ಲಿ ಕೇಳಿ ದೇವರ ನಾಮ.

0: ಎನ್ನುವಂಥದ್ದು ಎರಡು ಕುಟುಂಬಗಳನ್ನು ಬೆಸೆಯುವ ಪವಿತ್ರ ಸಂಪ್ರದಾಯ. ಕನ್ನಡ ನಾಡಿನ ಗ್ರಾಮೀಣ ಜೀವನದಲ್ಲಿ ಮದುವೆಯ ಪ್ರತಿಯೊಂದು ಶಾಸ್ತ್ರಕ್ಕೂ ತನ್ನದೇ ಆದ ಜಾನಪದ ಹಾಡುಗಳಿವೆ. ಈ ಹಾಡುಗಳು ಸಂತೋಷ, ಸಂಭ್ರಮ, ಆಶೀರ್ವಾದ, ಹಾಸ್ಯ, ಕುಟುಂಬದ ಬಾಂಧವ್ಯವನ್ನು ಅಭಿವ್ಯಕ್ತಿಸುತ್ತೆ. ಮದುವೆಯ ವಿವಿಧ ಹಂತಗಳಲ್ಲಿ ಮಹಿಳೆಯರು ಗುಂಪಾಗಿ ಹಾಡುವ ಈ ಹಾಡುಗಳು ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಹರಿದು ಬಂದಿವೆ. ಮದುವೆಯ ಸಿದ್ದತೆ ಆರಂಭವಾಗುವಾಗ ಅರಿಶಿನ ಕುಟ್ಟುವ ಶಾಸ್ತ್ರ, ಬೀಸಕಲ್ಲು ಪೂಜೆ, ವರನ ಸ್ವಾಗತ, ಕನ್ಯಾದಾನ, ಧಾರೆ ಮುಹೂರ್ತ, ತಾಳಿ ಕಟ್ಟುವ ಶಾಸ್ತ್ರ, ಸಪ್ತಪದಿ ಹಾಗೂ ಆರತಿ ಸಂದರ್ಭಗಳಲ್ಲಿ ವಿಭಿನ್ನ ಜನಪದ ಹಾಡುಗಳನ್ನು ಹಾಡಲಾಗುತ್ತೆ. ಪ್ರತಿಯೊಂದು ಹಾಡು ಆ ಶಾಸ್ತ್ರದ ಮಹತ್ವವನ್ನು ಸಾರುತ್ತೆ ಹಾಗೂ ನವದಂಪತಿಗಳಿಗೆ ಶುಭ ಹಾರೈಸುತ್ತೆ. ಈ ಹಾಡುಗಳಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ, ಸಂಪ್ರದಾಯ, ಕುಟುಂಬದ ಮೌಲ್ಯಗಳು ಹಾಗೂ ಗ್ರಾಮೀಣ ಬದುಕಿನ ಸೊಗಡು ಅಡಗಿದೆ. ಹಾಡಿನ ಮೂಲಕ ಹಿರಿಯರು ಕಿರಿಯರಿಗೆ ಜೀವನ ಮೌಲ್ಯಗಳನ್ನು ತಿಳಿಸುತ್ತಾರೆ. ಅದಕ್ಕಾಗಿಯೇ ಮದುವೆ ಜನಪದ ಹಾಡುಗಳು ಕೇವಲ ಮನೋರಂಜನೆಯ ಸಾಧನವಲ್ಲ, ಅವು ನಮ್ಮ ಸಂಸ್ಕೃತಿಯ ಪರಂಪರೆಯ ಜೀವಂತ ದಾಖಲೆಗಳಾಗಿವೆ. ಇದೀಗ ಒಳಕಲ್ಲು ಹಾಡು.
1: ಬಾಯಿ

ಇಂದಿನ ಆಧುನಿಕ ಯುಗದಲ್ಲಿಯೂ ಈ ಅಮೂಲ್ಯ ಜನಪದ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮದುವೆ ಸಮಾರಂಭಗಳಲ್ಲಿ ಸಾಂಪ್ರದಾಯಿಕ ಜನಪದ ಹಾಡುಗಳಿಗೆ ಆದ್ಯತೆ ನೀಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಮುಂದಿನ

0: ಪೀಳಿಗೆ ಪರಿಚಯಿಸಬಹುದು.
1: ಇದುವರೆಗೂ ಇಂದಿರಾ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ತಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ ಆಲಿಸಿದಿರಿ. ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:30.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
1: ಈಗ ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ರಾಮಸಮುದ್ರದ ಚಿನ್ನಮ್ಮ ಮತ್ತು ಸಂಗಡಿಗರಿಂದ ಜೋಗುಳ ಪದ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ, ಈ ಕುರಿತು ಮಾಹಿತಿ ನೀಡುತ್ತಾರೆ ಬಿ ದೇವರಾಜ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಅಕ್ಷತಾ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 3:00 ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ಹಿನಕಲ್ ಮಹದೇವಸ್ವಾಮಿ ಮತ್ತು ಸಂಗಡಿಗರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ, ಡಿವಿಜಿ ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು, ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ ಪ್ರದೀಪ್ ಕೆಆರ್. ನಾಲ್ಕು ಗಂಟೆಗೆ ನಾಟಕ ಇಂಥವರು ಇದ್ದಾರೆ, ಎಸ್ ಸಾಯಿಲಕ್ಷ್ಮಿ ಅವರ ಲಲಿತ ಪ್ರಬಂಧ ಆಧಾರಿತ ನಾಟಕ ಇದು. ನಾಟಕ ರೂಪ ಎಸ್ ಕೇಶವರಾವ್, ನಿರ್ಮಾಣ ಉಮೇಶ್ ಎಸ್ಎಸ್. 4:30 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಚದುರಂಗ ಅವರೊಡನೆ ಪ್ರೊಫೆಸರ್ HSK ಅವರು ನಡೆಸಿದ ಸಂವಾದ. ಈ ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ. 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೋಕೋ ಬೇಸಾಯ ಹಾಗೂ ಚಾಕೊಲೇಟ್ ತಯಾರಿಕೆ, ಈ ಕುರಿತು ಸಂವಾದ, ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹುರ ಗ್ರಾಮದ ಕೃಷಿಕ ದಂಪತಿಗಳಾದ ತಂಗಚ್ಚನ್ ಚೆಂಪೋಟಿ ಹಾಗೂ ಜೆಸ್ಸಿ ತಂಗಚ್ಚನ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 8:00 ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ, 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದನ್ ನಂಗರಬೆಟ್ಟು ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಎಂ ಶಕುಂತಲಾ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಮಾಧುರಿ ದೇವಿ ಇವರಿಂದ ವೀಣಾವಾದನವನ್ನು ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಬಯಲಿಂದಲೇ ಹುಟ್ಟಿ ಬಯಲಿಂದಲೇ ಬೆಳೆದು ಹಡಪದ ಅಪ್ಪಣ್ಣ ಅವರ ರಚನೆ ಹಾಡಿದ್ದಾರೆ ಶ್ರೀರಕ್ಷಾ.

ಕಾರ್ಯಕ್ರಮದ ಕಡೆಯಲ್ಲಿ ರಾಮ ರಾಮ ಎನ್ನಿರೋ ನರ ಜನ್ಮ ಸ್ಥಿರವಲ್ಲ ಪುರಂದರದಾಸರ ರಚನೆ ಹಾಡಿದ್ದಾರೆ ಶಿವಮೊಗ್ಗ ಎಲ್ ವೇಣುಗೋಪಾಲ್.

0: ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:45.
1: ಸಂಗೀತ ಕಾರ್ಯಕ್ರಮಕ್ಕೆ ಕೇಳುಗರೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ರಾಮಸಮುದ್ರದ ಚಿನ್ನಮ್ಮ, ಭಾಗ್ಯ, ಶಿವಮ್ಮ, ಪುಟ್ಟನಂಜಮ್ಮ ಹಾಗೂ ಮಾದೇವಮ್ಮ ಇವರು ಜೋಗುಳ ಪದವನ್ನು ಮೊದಲಿಗೆ ಹಾಡಲಿದ್ದಾರೆ.

ನಿನಗುಮ್ಮ ಬತ್ತದೆಂದು ಸುಮ್ಮನೆ ಮಲಗೋ ಜೋ ಜೋ. ಅತ್ತಿಯ ಮರದಲ್ಲಿ ಅತ್ತಿತು ಗುಮ್ಮ ಜೋ ಜೋ. ನಿನಗುಮ್ಮ ಬತ್ತದೆಂದು ಸುಮ್ಮನೆ ಮಲಗೋ ಜೋ ಜೋ. ಆಡಿ ಬಂದ ಕಂದೈಗೆ ಮಾಡಾರ.

ನಿಯಾ ಮೊಕದವನ ಕಂದಯ್ಯ ಜೋ ಜೋ ನಾ ತೂಗಿ ಬಿಡ್ತೀನಿ ಓರೋಗಯ್ಯ ಜೋ ಯಾಕತ್ತೆ ನನ್ನ ಗೋಪದೇವಿ ಕಂದಯ್ಯ ಜೋ ಜೋ ಗೋಪ್ರಗಳಾಡ ಕಾಡೋ ಸಾವೆ ಜೋ ಗೋಪ್ರಗಳಾಡ ಕಳಸಾವೆ ಕಂದಯ್ಯ ಜೋ ಜೋ ಹಳದಿರು ನನ್ನ ಗಿಣಿ ರಾಮ ಜೋ ಅಂದನಗಲುಗು ಕಾಲು ಗೆಜ್ಜಗಲುಗು ಜೋ ಜೋ ಅಮ್ಮದಾಯಿ ಗರ್ವ ಮನೆಯಲ್ಲಿ ಜೋ ಮಾದಾಯಿ ಗಲುಗು ಮನೆಯಲ್ಲಿ ಕಂದಯ್ಯ ಜೋ ಜೋ ನಿಮ್ಮ

0: ನೀವತ್ತೆ ದುಬಾರೋ ಯಾರಾಗೊಂತೆ
1: ಜೋ
0: ಒತ್ತಿದ್ದು ಬಾರೋ ಎಳಗೊಂತಿ ಅನ್ನವಳೆ ಜೋ ಜೋ ನಿನ್ ಮುದ್ದು ಕಂದಯ್ಯ ಲೋಡೋ
1: ತಾನೆ ಜೋ
0: ಮುದ್ದು ಪಾಪಣ್ಣ ಅಳ್ತವನೆ ಕಂದಯ್ಯ ಜೋ ಜೋ ನಾ ತೂಗಿ ಬಿಡ್ತೀವ್ರಿ
1: ವರೋಗಯ್ಯ ಜೋ ಜೋ.
2: ಇದುವರೆಗೆ ಜೋಗುಳ ಪದವನ್ನ ಕೇಳಿದಿರಿ. ಈಗ ಕೇಳೋಣ ರಾಮಸಮುದ್ರದ ತಿಬ್ಬಳ್ಳಿ ಮಾರಮ್ಮನ ಹಾಡು.
0: ಬಣ್ಣ

0: ಇದುವರೆಗೆ ತಿಬ್ಬಳ್ಳಿ ಮಾರಮ್ಮನ ಹಾಡನ್ನ ಕೇಳಿದಿರಿ. ಇಲ್ಲಿಗೆ ಚಾಮರಾಜನಗರ ಜಿಲ್ಲೆಯ ರಾಮಸಮುದ್ರದ ಚಿನ್ನಮ್ಮ, ಭಾಗ್ಯ, ಶಿವಮ್ಮ, ಪುಟ್ಟನಂಜಮ್ಮ ಹಾಗೂ ಮಾದೇವಮ್ಮ ಅವರು ಹಾಡಿದ ಜನಪದ ಗೀತೆಗಳನ್ನು ಕೇಳಿದಿರಿ. ಇಲ್ಲಿಗೆ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಆಕಾಶವಾಣಿ ಮೈಸೂರು FM 100.6 ಸಮಯವಾಗ್ತಿದೆ 1 ಗಂಟೆ. ಈಗ

0: ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಮಾತನಾಡುತ್ತಾರೆ ಮೈಸೂರಿನ ಪತ್ರಕರ್ತ ಎಸ್ಪಿ ದೇವರಾಜ.
1: ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಅರ್ಥಾತ್ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್, ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಪ್ರತಿಯೊಬ್ಬ ಭಾರತೀಯನಿಗೂ ವಿಶಿಷ್ಟ ಡಿಜಿಟಲ್ ಐಡಿ ಅಂದರೆ ಗುರುತು ನೀಡುವ ಮೂಲಕ ದೇಶದಲ್ಲಿ ಡಿಜಿಟಲ್ ಆರೋಗ್ಯ ವ್ಯವಸ್ಥೆ ರಚಿಸುವ ಉದ್ದೇಶ ಈ ಯೋಜನೆಯದ್ದಾಗಿದೆ. ಈ ಮೂಲಕ ಆರೋಗ್ಯ ಸೇವೆಯನ್ನು ಸರಳೀಕರಣಗೊಳಿಸುವುದರ ಜೊತೆಗೆ ಗಣನೀಯ ಸುಧಾರಣೆ ತರುವುದು ಸರ್ಕಾರದ ಗುರಿಯಾಗಿದೆ. ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನದ ಪ್ರಾಯೋಗಿಕ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 ಆಗಸ್ಟ್ 15 ಘೋಷಿಸಿದ್ದರು. ಆರಂಭಿಕ ಹಂತದಲ್ಲಿ ಈ ಯೋಜನೆಯನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಯಿತು. ನಂತರದಲ್ಲಿ ದೇಶಾದ್ಯಂತ ವಿಸ್ತರಿಸಲಾಗಿದೆ. ಈ ನಡುವೆ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಎನ್ನುವುದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಂದು ಪರಿಷ್ಕರಣೆಯಾಗಿದೆ. ಯಾವುದೇ ಮಹತ್ವದ ಯೋಜನೆಯನ್ನು ಜಾರಿಗೊಳಿಸುವ ಮುನ್ನ ಸೀಮಿತ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದು ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಲಾಗುತ್ತದೆ. ನಂತರ ಅಗತ್ಯವಿರುವ ಸುಧಾರಣೆಯೊಂದಿಗೆ ರಾಷ್ಟ್ರವ್ಯಾಪಿ ಯೋಜನೆಯನ್ನು ವಿಸ್ತರಿಸಲಾಗುತ್ತದೆ. ಹಾಗೆಯೇ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1 ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಿ ಅಲ್ಲಿ ಯಶಸ್ವಿಯಾದ ಬಳಿಕ ದೇಶದೆಲ್ಲೆಡೆ ವಿಸ್ತರಿಸಲಾಗಿದೆ. ಡಿಜಿಟಲ್ ಹೆಲ್ತ್ ಮಿಷನ್ ಆರಂಭಿಸಿರುವ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮ ಆರೋಗ್ಯ ಸೌಲಭ್ಯ ಕಲ್ಪಿಸಬೇಕು ಎಂಬುದಾಗಿದೆ. ಈ ನಿಟ್ಟಿನಲ್ಲಿ ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಗುರುತಿನ ಚೀಟಿ ಅಂದರೆ ಹೆಲ್ತ್ ಐಡಿ ನೀಡಲಾಗುತ್ತದೆ. ಹೆಲ್ತ್ ಐಡಿ ರಚಿಸಲು ಆಯ್ಕೆ ಮಾಡಿಕೊಂಡ ಬಳಿಕ ಫಲಾನುಭವಿಯ ಹೆಸರು, ಜನ್ಮ ದಿನಾಂಕ, ಲಿಂಗ, ಮೊಬೈಲ್ ಸಂಖ್ಯೆ, ವಿಳಾಸ ಇನ್ನಿತರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ. ಅಗತ್ಯ ಮಾಹಿತಿಯನ್ನೆಲ್ಲ ದಾಖಲಿಸಿದ ಬಳಿಕ ಹೆಲ್ತ್ ಐಡಿ ರಚಿಸಲಾಗುತ್ತದೆ. ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ದಾಖಲೆಯನ್ನು ಡಿಜಿಟಲ್ ಮೂಲಕ ರಕ್ಷಿಸಲಾಗುತ್ತದೆ. ಇದರಲ್ಲಿ ವೈದ್ಯರು, ನರ್ಸ್, ಪ್ಯಾರಾಮೆಡಿಕಲ್ ಮುಂತಾದ ವೃತ್ತಿಪರರ ನೋಂದಣಿಯೂ ಇರುತ್ತದೆ. ದೇಶದ ಎಲ್ಲಾ ಆಸ್ಪತ್ರೆಗಳು, ಕ್ಲಿನಿಕ್ಗಳು, ಲ್ಯಾಬ್ಗಳು, ಔಷಧಿ ಅಂಗಡಿಗಳು ಕೂಡ ಈ ಯೋಜನೆಯಡಿ ನೋಂದಣಿಯಾಗುತ್ತದೆ. ಅಗತ್ಯವಿದ್ದರೆ ನಾಗರಿಕರಿಗೆ ನೀಡುವ ಡಿಜಿಟಲ್ ಹೆಲ್ತ್ ಐಡಿ ಮೂಲಕ ರೋಗಿ ಮತ್ತು ವೈದ್ಯರು ಹಳೆಯ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಬಹುದು. ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಪೂರ್ವ ವೈದ್ಯಕೀಯ ದಾಖಲೆಗಳು ಅಂದರೆ ಮೆಡಿಕಲ್ ಹಿಸ್ಟರಿ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ನೆರವಾಗುತ್ತದೆ. ಇದರಿಂದ ರೋಗಿಗಳು ಬಹುಬೇಗ ಗುಣಮುಖವಾಗುವುದರ ಜೊತೆಗೆ ಸಮಸ್ಯೆ ಉಲ್ಬಣಗೊಳ್ಳದಂತೆ ತಡೆಯಬಹುದು. ಆದರೆ ಹಿಂದಿನ ಆರೋಗ್ಯ ಸ್ಥಿತಿ, ವೈದ್ಯರ ಸಲಹೆ, ಬಳಸಿದ ಔಷಧಿ, ನಂತರದ ಆರೋಗ್ಯ ಸುಧಾರಣೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದರೆ ಡಿಜಿಟಲ್ ಆರೋಗ್ಯ ಮಿಷನ್ನ ಮೂಲಕ ಎಲ್ಲಾ ದಾಖಲೆಗಳನ್ನು ರಕ್ಷಿಸಿಕೊಳ್ಳಬಹುದು. ಅಗತ್ಯವಿದ್ದಾಗ ಆ ವ್ಯಕ್ತಿಯ ಅನುಮತಿ ಪಡೆದು ಪರಿಶೀಲಿಸಬಹುದಾಗಿದೆ. ಡಿಜಿಟಲ್ ಆರೋಗ್ಯ ವ್ಯವಸ್ಥೆಯಡಿಯಲ್ಲಿ ರೋಗಿಗಳು ತಮ್ಮ ಆರೋಗ್ಯ ದಾಖಲೆಗಳನ್ನು ಸಂರಕ್ಷಿಸಿಟ್ಟುಕೊಂಡು ಅಗತ್ಯವಿದ್ದಾಗ ತಮ್ಮ ಆಯ್ಕೆಯ ವೈದ್ಯರೊಂದಿಗೆ ಹಂಚಿಕೊಳ್ಳಬಹುದು. ತಮ್ಮ ಆರೋಗ್ಯ ಖಾತೆಯಲ್ಲಿ ಪ್ರತಿ ಬಾರಿಯ ವೈದ್ಯಕೀಯ ಪರೀಕ್ಷೆ, ಆರೋಗ್ಯ ಸಮಸ್ಯೆ, ಸಂಪರ್ಕಿಸಿದ ವೈದ್ಯರು, ಸ್ವೀಕರಿಸಿದ ಔಷಧಿಗಳು ಮತ್ತು ರೋಗ ನಿರ್ಣಯದ ವಿವರಗಳನ್ನು ದಾಖಲಾಗುವುದರಿಂದ ಯಾವ ಸ್ಥಳಕ್ಕೆ ಹೋದಾಗಲೂ, ಯಾವುದೇ ವೈದ್ಯರನ್ನು ಭೇಟಿಯಾದರೂ ಪೋರ್ಟಲ್ ಮೂಲಕ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ. ಈ ಡೇಟಾ ಸುರಕ್ಷಿತವಾಗಿರುವುದರಿಂದ ವಾಣಿಜ್ಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮಿಷನ್ ಸಮಗ್ರ ಸ್ವಯಂಪ್ರೇರಿತ ಆರೋಗ್ಯ ಕಾರ್ಯಕ್ರಮವಾಗಿದ್ದು ಇದು ವೈದ್ಯರು, ಆಸ್ಪತ್ರೆಗಳು, ಔಷಧಾಲಯಗಳು, ವಿಮಾ ಕಂಪನಿಗಳನ್ನು ಸಂಯೋಜಿಸುತ್ತದೆ. ಈ ಮಿಷನ್ ಸ್ಮಾರ್ಟ್ ಫೋನ್ಗಳಿಲ್ಲದ ಲಕ್ಷಾಂತರ ನಾಗರಿಕರಿಗೆ ಅಥವಾ ಸಂಪರ್ಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ದೂರದ ಬುಡಕಟ್ಟು ಪ್ರದೇಶಗಳಲ್ಲಿರುವವರಿಗೆ ಈ ಸೇವೆ ಪಡೆಯಲು ಅವಕಾಶವಿದೆ ಎಂದು ಡಿಜಿಟಲ್ ಆರೋಗ್ಯ ಮಿಷನ್ನ ಅಧಿಕಾರಿಯೊಬ್ಬರು ಈ ಹಿಂದೆಯೇ ತಿಳಿಸಿದ್ದಾರೆ. ದೇಶಾದ್ಯಂತ ಬಳಸಬಹುದಾದ ಎಟಿಎಂ ಕಾರ್ಡ್ ಮಾದರಿಯ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ವಿತರಿಸಲಾಗುತ್ತಿದೆ. ಇದರಲ್ಲಿ ಆಧಾರ್ ಕಾರ್ಡ್ನಂತೆ 14 ಡಿಜಿಟ್ನ ಪ್ರತ್ಯೇಕ

0: ಗುರುತಿನ ಸಂಖ್ಯೆ ಇರಲಿದೆ. ಈ ನೋಂದಣಿ ಉಚಿತವಾಗಿದ್ದು ಗ್ರಾಮ ಪಂಚಾಯಿತಿ, ಗ್ರಾಮ ಒನ್, ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಪ್ರತಿ, ಆಧಾರ್ ಕಾರ್ಡ್ ನೋಂದಣಿ ಮಾಡಿದ ಮೊಬೈಲ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಪ್ರತಿ ನೀಡಿ ಕಾರ್ಡ್ ಪಡೆದುಕೊಳ್ಳಬಹುದು. ಈ ಡಿಜಿಟಲ್ ಕಾರ್ಡ್ ಹೊಂದಿದವರಿಗೆ ಹಿಂದಿನಂತೆಯೇ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಸರ್ಕಾರಿ ಯೋಜನೆ ಸೌಲಭ್ಯ, ಬಿಪಿಎಲ್ ಕಾರ್ಡ್ದಾರರಿಗೆ ವರ್ಷಕ್ಕೆ ಗರಿಷ್ಠ ರೋಗಕ್ಕೆ ಅನುಸಾರವಾಗಿ ಪ್ಯಾಕೇಜ್ ದರ ಉಚಿತವಾಗಿ ಸಿಗಲಿದೆ. ಸಾಮಾನ್ಯ ರೋಗಿಗಳು ಅಂದರೆ ಎಪಿಎಲ್ ಕಾರ್ಡ್ ಹೊಂದಿದವರಿಗೂ ಪ್ಯಾಕೇಜ್ ದರದ ಶೇಕಡ 30%ರಷ್ಟು ನೆರವು ದೊರೆಯಲಿದೆ. ಒಟ್ಟು 1,650ಕ್ಕೂ ಹೆಚ್ಚು ಚಿಕಿತ್ಸೆಗಳಿಗೆ ಪ್ಯಾಕೇಜ್ ದರ ನಿಗದಿಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ಎಬಿಪಿಎಂ ಜೆಎವೈ ಕಾರ್ಡ್ನಲ್ಲೇ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಹೆಲ್ತ್ ಅಕೌಂಟ್ ನಂಬರ್ ಸಹ ದಾಖಲಾಗಿರುತ್ತದೆ. ಹೆಲ್ತ್ ಅಕೌಂಟ್ ನಂಬರ್ ಅನ್ನ ಆಭಾ ನಂಬರ್ ಎನ್ನಲಾಗುತ್ತದೆ. ಈ ಖಾತೆಯಲ್ಲಿ ವ್ಯಕ್ತಿಯ ಆರೋಗ್ಯ ವಿವರವನ್ನೆಲ್ಲ ದಾಖಲಿಸಲಾಗಿರುತ್ತದೆ. ವೈದ್ಯರ ಭೇಟಿಗೆ ಹೋಗುವಾಗ ಇದೊಂದು ಕಾರ್ಡ್ ತೆಗೆದುಕೊಂಡು ಹೋದರೆ ಸಾಕು. ಅದರಲ್ಲಿರುವ ಆಭಾ ನಂಬರ್ ಅನ್ನ ನಿರ್ದಿಷ್ಟ ವೆಬ್ಸೈಟ್ನಲ್ಲಿ ನಮೂದಿಸಿದರೆ ಸಂಬಂಧಪಟ್ಟ ವ್ಯಕ್ತಿಯ ಮೊಬೈಲ್ಗೆ ಒಟಿಪಿ ಬರುತ್ತದೆ. ಆ ಸಂಖ್ಯೆಯನ್ನ ಹೇಳಿದರಷ್ಟೇ ಆ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಡಿಜಿಟಲ್ ದಾಖಲೆಗಳನ್ನು ವೀಕ್ಷಿಸಲು ಸಾಧ್ಯ. ಅಂದರೆ ಸಂಬಂಧಪಟ್ಟವರ ಅನುಮತಿ ಇಲ್ಲದೆ ಅವರ ಆರೋಗ್ಯ ದಾಖಲೆಗಳನ್ನು ಮತ್ತೊಬ್ಬರು ನೋಡಲು ಅಥವಾ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಸದ್ಯ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಾರ್ಡ್ ಅನ್ನು ಸ್ವತಃ ಸಿದ್ಧಪಡಿಸಿಕೊಳ್ಳುವುದಕ್ಕೂ ಅವಕಾಶವಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ತಮ್ಮ ಹಾಗೂ ಪೋಷಕರ ಎಬಿಪಿಎಂ ಜೆಎವೈ ಕಾರ್ಡ್ ನೋಂದಣಿ ಮಾಡಲು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡಲಾಗುತ್ತಿದೆ. 20,000ಕ್ಕೂ ಹೆಚ್ಚು ಸೆಲ್ಫ್ ರಿಜಿಸ್ಟ್ರೇಷನ್ ಸದ್ಯಕ್ಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಲಿದೆ ಎಂದು ಯೋಜನೆಯ ಮೈಸೂರು ನೋಡಲ್ ಅಧಿಕಾರಿ ಡಾಕ್ಟರ್ ವೃಂದ ತಿಳಿಸಿದ್ದಾರೆ. ಇಲೆಕ್ಟ್ರಾನಿಕ್ ವೈಯಕ್ತಿಕ ವೈದ್ಯಕೀಯ ದಾಖಲೆಗಳನ್ನು ಈ ಕಾರ್ಡ್ನೊಂದಿಗೆ ಸಂಯೋಜಿಸುವುದರಿಂದ ಆ ವ್ಯಕ್ತಿಯು ದೇಶದ ಯಾವುದೇ ವೈದ್ಯರಲ್ಲಿ ಚಿಕಿತ್ಸೆಗೆ ಹೋದರೂ ಸಂಪೂರ್ಣ ಆರೋಗ್ಯ ಕೈಪಿಡಿ ಅದರಲ್ಲಿ ಲಭ್ಯವಿರಲಿದೆ. ಈ ಕಾರ್ಡ್ ಉಪಯೋಗಿಸಿ ಟೆಲಿಕನ್ಸಲ್ಟೇಷನ್ ಮತ್ತು ಇಫಾರ್ಮಸಿ ಸೇವೆಗಳನ್ನು ಪಡೆಯುವುದಕ್ಕೂ ಸಾಧ್ಯವಿದೆ. ಕಂಪನಿಗಳ ಆರೋಗ್ಯ ವಿಮೆ ಕ್ಲೇಮ್ಗಳು ತ್ವರಿತವಾಗುತ್ತವೆ. ಆಸ್ಪತ್ರೆಗೆ ದಾಖಲಾಗುವುದರಿಂದ ಹಿಡಿದು ವ್ಯಕ್ತಿಯ ಆರೋಗ್ಯದ ಎಲ್ಲಾ ಮಾಹಿತಿಗಳನ್ನು ಕಾರ್ಡ್ ರೂಪದಲ್ಲಿ ಸಂಗ್ರಹಿಸಿಡಬಹುದು. ಈ ಡಿಜಿಟಲೀಕರಣ ವ್ಯವಸ್ಥೆಯಡಿ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳು, ಕ್ಲಿನಿಕ್, ಡಯೋಗ್ನೆಸ್ಟಿಕ್ ಮತ್ತು ಇಮೇಜಿಂಗ್ ಸೆಂಟರ್, ಬ್ಲಡ್ ಬ್ಯಾಂಕ್ಗಳು ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಈ ಅಧಿಕೃತ ವೆಬ್ಸೈಟ್ ಮೂಲಕ ಈ ಎಲ್ಲಾ ಸಂಸ್ಥೆಗಳ ವಿವರವನ್ನು ಪಡೆದುಕೊಳ್ಳಬಹುದಾಗಿದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಸೇವೆಗಳು, ಪರಿಣಿತ ವೈದ್ಯರು, ತಂತ್ರಜ್ಞರು, ಮೂಲಸೌಕರ್ಯಗಳ ವಿವರಗಳನ್ನು ಇಲ್ಲಿ ನೋಂದಾಯಿಸಿಕೊಳ್ಳಬಹುದು. ಇದರಿಂದಾಗಿ ಜನಸಾಮಾನ್ಯರಿಗೆ ತಮ್ಮ ಸಮೀಪವಿರುವ ಆಸ್ಪತ್ರೆಗಳು ಹಾಗೂ ಸೇವೆಗಳ ಸಂಪೂರ್ಣ ವಿವರ ದೊರಕಲಿದೆ. ಪಿಎಂಜೆಎವೈ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಯೋಜನೆಯ ಕಾಲ್ ಸೆಂಟರ್ 1455555 ಅಥವಾ 1800111565ಕ್ಕೆ ಕರೆ ಮಾಡಬಹುದು. ಆಯುಷ್ಮಾನ್ ಭಾರತ್ ಯೋಜನೆಗೆ ವಯಸ್ಸು, ಗುರುತಿನ ಚೀಟಿ, ಸಂಪರ್ಕ ವಿವರಗಳು, ಜಾತಿ ಪ್ರಮಾಣ ಪತ್ರ, 500,000ದವರೆಗಿನ ಆದಾಯ ಪ್ರಮಾಣ ಪತ್ರ, ಈ ಯೋಜನೆಯಡಿಯಲ್ಲಿ ನಿಮ್ಮ ಕುಟುಂಬವನ್ನು ಒಳಗೊಳ್ಳಲು ಡಾಕ್ಯುಮೆಂಟ್ ಪುರಾವೆ ಅಗತ್ಯವಿದೆ. ಆರೋಗ್ಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಸುಧಾರಣೆಯನ್ನ ಜಾರಿಗೆ ತಂದಿದ್ದು ಎಲ್ಲ ಅರ್ಹರು ಕೂಡ ಇದನ್ನ ಸದುಪಯೋಗಪಡಿಸಿಕೊಳ್ಳಬಹುದು.
1: ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಮೈಸೂರಿನ ಎಸ್ಪಿ ದೇವರಾಜ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ಆಕ್ಲೆಂಡ್ನಲ್ಲಿ ನಡೆದ ಮಾತುಕತೆ ನಂತರ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ. ಅಲ್ಲದೆ 2030 ವೇಳೆಗೆ ಸರಕು ಮತ್ತು ಸೇವೆಗಳಲ್ಲಿ ವಾರ್ಷಿಕ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿವೆ. ಮಹತ್ವದ ಈ ಸಭೆಯು ಅನೇಕ ನಿರ್ದಿಷ್ಟ ಫಲಿತಾಂಶಗಳನ್ನು ನೀಡಿದೆ. ಮುಂದಿನ 4 ವರ್ಷಗಳಲ್ಲಿ ಬಾಂಧವ್ಯವನ್ನು ವಿಸ್ತರಿಸುವ ಮಾರ್ಗಸೂಚಿ, ಇಂಡೋ ಪೆಸಿಫಿಕ್ ಕಡಲ ಸಹಕಾರ ಹೆಚ್ಚಿಸುವ ಚೌಕಟ್ಟು ಮತ್ತು ಭಾರತೀಯ ನೌಕಾಪಡೆ ಹಾಗೂ ನ್ಯೂಜಿಲೆಂಡ್ ರಕ್ಷಣಾ ಪಡೆಗಳ ನಡುವಿನ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದವು ಇವುಗಳಲ್ಲಿ ಪ್ರಮುಖವಾಗಿದೆ. ಮಾತುಕತೆ ನಂತರ ಜಂಟಿ ಹೇಳಿಕೆಯಲ್ಲಿ ಉಭಯ ನಾಯಕರು ಇಂಡೋ ಪೆಸಿಫಿಕ್ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದು, ಮುಕ್ತ ಮತ್ತು ಸಮೃದ್ಧ ಪ್ರದೇಶಕ್ಕಾಗಿ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟೀಯ ಅನುಸರಣೆಯನ್ನು ಕಾಪಾಡುವ ಮಹತ್ವವನ್ನು ಪ್ರತಿಪಾದಿಸಿದರು. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರ ನೌಕಾಯಾನ ಮತ್ತು ಕಡಲ ಮೇಲಿನ ಹಾರಾಟ ಸ್ವಾತಂತ್ರ್ಯ ಹಾಗೂ ಸಮುದ್ರಗಳ ಇತರ ಕಾನೂನುಬದ್ಧ ಬಳಕೆಗೆ ಉಭಯ ನಾಯಕರು ಕರೆ ನೀಡಿದ್ದಾರೆ. ಅಲ್ಲದೆ ಇಂಡೋ ಪೆಸಿಫಿಕ್ನಲ್ಲಿ ಸಹಕಾರ ಹೆಚ್ಚಿಸುವ ನಿಟ್ಟಿನಲ್ಲಿ ಸಮನ್ವಯ ಮತ್ತು ಮಾಹಿತಿ ವಿನಿಮಯವನ್ನು ಬಲಪಡಿಸಲು ಒಪ್ಪಿಗೆ ಸೂಚಿಸಿದ್ದಾರೆ. ಸಮತೋಲಿತ, ಸಮಗ್ರ ಹಾಗೂ ಪರಸ್ಪರ ಪ್ರಯೋಜನಕಾರಿ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಅಂಗೀಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದ್ದಾರೆ. ಒಪ್ಪಂದದ ಆರಂಭಿಕ ಜಾರಿ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸಲು ಅವರು ಒಪ್ಪಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಪುನರಾವರ್ತನೆಗೊಳ್ಳುತ್ತಿರುವ ಉದ್ವಿಗ್ನತೆ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ರಿಸ್ಟೋಫರ್ ಲಕ್ಸನ್ ಸಂಯಮ ಕಾಪಾಡಿಕೊಂಡು ನಾಗರಿಕರ ರಕ್ಷಣೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಹಡಗು ಸಾಗಣೆಯ ಮೇಲಿನ ಯಾವುದೇ ನಿರ್ಬಂಧಗಳನ್ನು ವಿರೋಧಿಸಿದ ಉಭಯ ನಾಯಕರು ಹಡಗು ಸಂಚಾರಕ್ಕೆ ಸ್ವಾತಂತ್ರ್ಯ ಮತ್ತು ಹೊರ್ಮುಸ್ ಜಲಸಂಧಿಯ ಮೂಲಕ ಜಾಗತಿಕ ವಾಣಿಜ್ಯ ಹರಿವನ್ನು ಸಂಪೂರ್ಣವಾಗಿ ಪುನರ್ ಸ್ಥಾಪಿಸಲು ಕರೆ ನೀಡಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ ಪರಿಣಾಮಕಾರಿ ಸುಧಾರಣೆ ಮತ್ತು ಭದ್ರತಾ ಮಂಡಳಿಯ ವಿಸ್ತರಣೆಗೆ ತಮ್ಮ ಬೆಂಬಲವನ್ನು ದೃಢಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ವಾಣಿಜ್ಯ ಮಾತುಕತೆ 2026 ಭಾಗವಹಿಸಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಿದರು. ವಾಣಿಜ್ಯೋದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ದಾಖಲೆಯ 9 ತಿಂಗಳಲ್ಲಿ ಮುಕ್ತಾಯಗೊಂಡಿದೆ. ಇದು ದ್ವಿಪಕ್ಷೀಯ ಸಂಬಂಧದಲ್ಲಿನ ಬಲವಾದ ವಿಶ್ವಾಸ ಮತ್ತು ವೇಗವನ್ನು ಪ್ರತಿಬಿಂಬಿಸುತ್ತದೆ. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ $20 ಶತಕೋಟಿ ಹೂಡಿಕೆ ಮಾಡುವ ನ್ಯೂಜಿಲೆಂಡ್ನ ಬದ್ದತೆ ಸ್ವಾಗತಾರ್ಹ. ಹೆಚ್ಚಳವಾಗುತ್ತಿರುವ ಆರ್ಥಿಕ ಪಾಲುದಾರಿಕೆಯಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಭಾರತವನ್ನು ಅವಕಾಶಗಳ ನೆಲ ಎಂದ ಪ್ರಧಾನಿಯವರು, ಭಾರತ ಕೇವಲ ಮಾರುಕಟ್ಟೆಯಲ್ಲ, ಜಾಗತಿಕ ಬೆಳವಣಿಗೆಗೆ ಒಂದು ಪ್ರಮುಖ ವೇದಿಕೆಯಾಗಿದೆ. ನೀತಿ ಸುಧಾರಣೆಗಳು, ಉತ್ಪಾದನಾ ಪ್ರೋತ್ಸಾಹ, ವಿಶ್ವದರ್ಜೆಯ ಮೂಲಸೌಕರ್ಯ ಮತ್ತು ಸುಧಾರಿತ ಸಂಪರ್ಕವು ಭಾರತವನ್ನು ಜಾಗತಿಕ ಹೂಡಿಕೆಗೆ ಆಕರ್ಷಕ ತಾಣವನ್ನಾಗಿ ಮಾಡಿದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಉದ್ಯಮಿಗಳನ್ನು ಒಳಗೊಂಡ ವ್ಯಾಪಾರ ನಿಯೋಗಗಳು ದೀರ್ಘಾವಧಿಯ ಪಾಲುದಾರಿಕೆಗಾಗಿ ನಿಯಮಿತವಾಗಿ ಪರಸ್ಪರ ದೇಶಗಳಿಗೆ ಭೇಟಿ ನೀಡಬೇಕು. ಯುವ ಆವಿಷ್ಕಾರರು ಮತ್ತು ಉದ್ಯಮಿಗಳು ಭಾರತ ನ್ಯೂಜಿಲೆಂಡ್ ಆರ್ಥಿಕ ಸಹಕಾರದ ಭವಿಷ್ಯವನ್ನು ರೂಪಿಸುತ್ತಾರೆ ಎಂದು ಹೇಳಿದರು. ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ಅಲ್ಲಿನ ಭಾರತೀಯರ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನ ಎರಡನ್ನೂ ಬಲಪಡಿಸುವ ಮೂಲಕ ಭಾರತ ಬಲಿಷ್ಠ, ಸ್ವಾವಲಂಬಿ ಹಾಗೂ ಭವಿಷ್ಯಕ್ಕೆ ಸಜ್ಜುಗೊಂಡ ರಕ್ಷಣಾ ಪಡೆಯನ್ನು ನಿರ್ಮಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿಂದು ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ವದೇಶಿ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಪೂರ್ವ ನೌಕಾಪಡೆಗೆ ಸೇರ್ಪಡೆಗೊಳಿಸಿ ಮಾತನಾಡಿದ ಅವರು, ಈ ನೌಕೆಯ ಸೇರ್ಪಡೆಯು ದೇಶದ ಕಡಲ ಶಕ್ತಿ ಮತ್ತು ಸ್ವದೇಶಿ ರಕ್ಷಣಾ

0: ಸಾಮರ್ಥ್ಯದ ಮತ್ತೊಂದು ಮೈಲಿಗಲ್ಲಾಗಿದೆ. ಕಳೆದ ಒಂದೂವರೆ ವರ್ಷಗಳಲ್ಲಿ 6 ಮುಂಚೂಣಿ ಯುದ್ದನೌಕೆಗಳನ್ನು ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ದೇಶದ ವಿಸ್ತರಿಸುತ್ತಿರುವ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ರಕ್ಷಣಾ ಆಮದುಗಳ ಮೇಲಿನ ಅವಲಂಬನೆಯಿಂದ ಮುಕ್ತಿ ಪಡೆದಿರುವುದಕ್ಕೆ ನಿದರ್ಶನವಾಗಿದೆ ಎಂದು ಸಚಿವರು ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದಡಿ ಶೇಕಡಾ 75%ಕ್ಕಿಂತ ಹೆಚ್ಚು ಸ್ವದೇಶಿ ಸಾಮಗ್ರಿಗಳಿಂದ ನಿರ್ಮಾಣವಾಗಿರುವ ಐಎನ್ಎಸ್ ಮಹೇಂದ್ರಗಿರಿಯು ಬ್ರಹ್ಮೋಸ್ ಕ್ಷಿಪಣಿ, ಸುಧಾರಿತ ರಾಡಾರ್ ಸೇರಿದಂತೆ ಆಧುನಿಕ ಶಸ್ತಾಸ್ತ್ರಗಳನ್ನು ಹೊಂದಿದ್ದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ರಕ್ಷಣಾ ವ್ಯಾಪ್ತಿಯನ್ನು ಹೆಚ್ಚಿಸಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾಸಾಗರ್ ಪರಿಕಲ್ಪನೆಯಡಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ನಂಬಿಕಸ್ಥ ಭದ್ರತಾ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. ನೈಸರ್ಗಿಕ ವಿಕೋಪಗಳು ಹಾಗೂ ಇತ್ತೀಚಿನ ಪಶ್ಚಿಮ ಏಷ್ಯಾ ಸಂಘರ್ಷದ ವೇಳೆ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುವಲ್ಲಿ ನೌಕಾಪಡೆಯ ಪಾತ್ರ ಮಹತ್ವದ್ದಾಗಿತ್ತು ಎಂದರು. ಮ್ಯಾರಿಟೈಮ್ ಇಂಡಿಯಾ 2030 ಅಡಿಯಲ್ಲಿ ಭಾರತ ಜಾಗತಿಕ ಹಡಗು ನಿರ್ಮಾಣದ ಕೇಂದ್ರವಾಗಲಿದ್ದು ದೇಶದ ಯುವಜನತೆ ಹಾಗೂ ನವೋದ್ಯಮಗಳು ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾದಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಆಯೋಜಿಸಿರುವ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜಿಸಿದೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಕಾಳಜಿಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಹಾಗೂ ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. 1989ರಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಗಿನ ಆಡಳಿತ ಮಂಡಳಿಯಿಂದ ಸ್ಥಾಪಿಸಲ್ಪಟ್ಟ ವಿಶ್ವ ಜನಸಂಖ್ಯಾ ದಿನವು ಜನಸಂಖ್ಯಾ ಸಮಸ್ಯೆಗಳ ಕುರಿತು ತುರ್ತು ಗಮನ ಸೆಳೆಯುವ ಉದ್ದೇಶ ಹೊಂದಿದೆ. 1990ರ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನಸಂಖ್ಯಾ ದಿನ ಆಚರಿಸುವ ನಿರ್ಣಯ ಅಂಗೀಕರಿಸಿತ್ತು. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟದ ನಾಗ್ಪುರದಲ್ಲಿಂದು ನಡೆದ 3ನೇ ಬ್ರಿಕ್ಸ್ ಒಕ್ಕೂಟ ರಾಷ್ಟಗಳ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ರಸ್ತೆ, ರೈಲು, ವಿಮಾನಯಾನ ಮತ್ತು ಜಲಮಾರ್ಗ ಸಾರಿಗೆಗೆ ಪರ್ಯಾಯ ಜೈವಿಕ ಇಂಧನಗಳು ಮತ್ತು ಮಾಲಿನ್ಯ ಮುಕ್ತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಪ್ರತಿನಿಧಿಗಳು ಒಪ್ಪಿದ್ದಾರೆ ಎಂದು ತಿಳಿಸಿದರು. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯಂತೆ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಶೇಕಡ 0.05%ರಷ್ಟಿದ್ದರೂ 2024-25ರ ಹಣಕಾಸು ವರ್ಷದಲ್ಲಿ ಸಿಕ್ಕಿಂ ರಾಜ್ಯದ ತಲಾ ಆದಾಯ 6.46 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ದಾಖಲಾಗಿದೆ. ಇದು ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಕಳೆದ ಕನಿಷ್ಠ 1 ದಶಕದಿಂದಲೂ ಸಿಕ್ಕಿಂ ಈ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದು ವೈಯಕ್ತಿಕ ಆದಾಯದ ಆಧಾರದ ಮೇಲೆ ಭಾರತದ ಅತ್ಯಂತ ಸಮೃದ್ಧ ರಾಜ್ಯ ಎಂಬ ತನ್ನ ಹೆಗ್ಗಳಿಕೆಗೆ ಪುನಃ ಪಾತ್ರವಾಗಿದೆ. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ನ ಸವಾಲನ್ನು ಎದುರಿಸಲಿದ್ದು ಪಂದ್ಯವು ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ನಾಳೆ ಕಾನ್ಸಾಸ್ ಸಿಟಿಯಲ್ಲಿ ನಡೆಯಲಿರುವ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು ಎದುರಿಸಲಿದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡವು ಬೆಲ್ಜಿಯಂ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಭಾರತೀಯ ಕಾಲಮಾನ ಇದೇ 14ರ ಮಧ್ಯರಾತ್ರಿ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ

0: ವಿಶ್ವಕಪ್ ಮೂರನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:20. ಭಾವಗೀತೆಗಳ ಕಾರ್ಯಕ್ರಮ ಅಕ್ಷತಾ ಅವರ ಹಾಡುಗಾರಿಕೆಯಲ್ಲಿ. ಆರಂಭಕ್ಕೆ ಪೂತಿನಾ ಅವರ ರಚನೆ ಹೊತ್ತು ಮುಳುಗಿತೋ ಮಾಸಿ ಹೋಯಿತೋ.

ಇದುವರೆಗೂ ಅಕ್ಷತಾ ಅವರ ಹಾಡುಗಾರಿಕೆಯಲ್ಲಿ ಕೆಲವು ಭಾವಗೀತೆಗಳು ಮೂಡಿಬಂದವು. ಆಕಾಶವಾಣಿ ಮೈಸೂರು FM 100.6, ಸಮಯ 1:31.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ನೀವು ನಿಮ್ಮ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಈಗ ಆಲಿಸಲು ನಮಗೆ ವಾಟ್ಸ್ಆ್ಯಪ್ ಸಂದೇಶಗಳನ್ನು ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408085852523. ಮತ್ತೊಮ್ಮೆ 9480858523. 1:30 ನಂತರ ಬಂದ ಮೊದಲ ಸಂದೇಶಗಳನ್ನು ಆಧರಿಸಿ ಗೀತೆಗಳು ಪ್ರಸಾರವಾಗ್ತವೆ ಅಂತ ತಿಳಿಸ್ತಾ ಮೊದಲ ಗೀತೆಯನ್ನು ಕೇಳೋಣ.

ಚಿತ್ರ ಕಾಮನಬಿಲ್ಲು. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಈ ಗೀತೆಯ ಸಂಗೀತ ಉಪೇಂದ್ರ ಕುಮಾರ್ ಅವರದು, ಸಾಹಿತ್ಯ ಚಿ ಉದಯಶಂಕರ್.

ಕುವೆಂಪು ನಗರದ ಶಿವಶಂಕರ್ ಅವರಿಗಾಗಿ ಸೀತಾ ಚಿತ್ರದ ಗೀತೆ ಮೂಡಿಬರಲಿದೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ಸಂಗೀತ ವಿಜಯ ಭಾಸ್ಕರ್ ಅವರದು.

0: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಸರಸ್ವತಿಪುರಂನಿಂದ HN ವಿಶ್ವನಾಥ್ ಅವರಿಗಾಗಿ ಆನಂತರ ಚಿತ್ರದ ಗೀತೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ದೊಡ್ಡರಂಗೇಗೌಡ ಅವರ ರಚನೆ, ಸಂಗೀತ ಗುಣಾ ಸಿಂಗ್ ಅವರದು.

ಮೈಸೂರಿನ ವಿಷ್ಣು ಟೇಲರ್ಸ್ನ ಶಿವಕುಮಾರ್ ಪ್ರೀತಂ, ಗೋವಿಂದರಾವ್, ರವಿಕುಮಾರ್ ಇವರಿಗಾಗಿ ರವಿ ವರ್ಮಾ ಚಿತ್ರದ ಗೀತೆ. ಮನು ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್ ಅವರದು.

ಕೇಳುಗರೆ ಗಮನಿಸಿ, ನಾಳೆ ಭಾನುವಾರ ಜುಲೈ 12ನೇ ತಾರೀಕು ಬೆಳಗ್ಗೆ 9:40 ತಲೆ ಹಾಗೂ ಕುತ್ತಿಗೆಯ ಭಾಗದ ಕ್ಯಾನ್ಸರ್, ಇದರ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾಜಿ ಅವರೊಂದಿಗೆ ಮಾತುಕತೆಯನ್ನು ಆಲಿಸಬಹುದು. ಕಾರ್ಯಕ್ರಮದ ಕಡೆಯದಾಗಿ ಪುಷ್ಪಾ ಜೈನ್ ಮತ್ತು ಎಸ್ ಪಾರ್ಶ್ವನಾಥ್ ಜೈನ್ ಜೆಪಿ ನಗರ ಇವರ ಮೆಚ್ಚಿನ ಗೀತೆ ಮೂಡಿಬರ್ತಾ ಇದೆ, ಬೆರೆತ ಜೀವ ಚಿತ್ರದ್ದು. ಪಿ ಸುಶೀಲಾ ಅವರ ಗಾಯನ, ಕೂರ ಸೀತಾರಾಮ ಶಾಸ್ತ್ರಿ ಅವರ ರಚನೆಗೆ ವಿಜಯಭಾಸ್ಕರ್ ಅವರ ಸಂಗೀತ.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು ಪ್ರಸಾರವಾದವು. ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ್ರು ಅಂತ ನೋಡೋದಾದರೆ,

ಬೆಲವತ್ತ ಗ್ರಾಮದ ಲೋಕೇಶ್ ಆಚಾರ್, ನಂದಿನಿ ಕಾವ್ಯ, ಅಂಜಲಿ ಹರ್ಷಿತ್ ಆಚಾರ್, ಶಿಕಾರಿಪುರದಿಂದ ಮಹೇಶ್, ಪುಟ್ಟಸೋಮನಹಳ್ಳಿಯಿಂದ ಗಾನಸುಮ, ಮಂಡ್ಯದಿಂದ ನಂದಾ, ದೀಪಾ, ರಂಜಿತಾ, ದರ್ಶಿನಿ, ಸರಸ್ವತಮ್ಮ, ನಂಜನಗೂಡಿನಿಂದ ಮೀನಾ, ಧನ್ಯ, ಮಹದೇವು, ಲಿಂಗಾಬುದಿಪಾಳ್ಯದಿಂದ ಶೀತಲ್, ಶಶಾಂಕ್, ಸುರಾಜ್, ಸೂರಜ್, ರಾಜಶೇಖರ್, ಕವಿತಾ, ಮಧುವನಹಳ್ಳಿಯಿಂದ ಬಸವರಾಜು, ಪರಮೇಶ್, ಮಹೇಶ್ ಮತ್ತು ಮನೆಯವರು, ನಜರ್ಬಾದ್ನಿಂದ ಯೋಗಾನಂದ, ರಾಂಪುರೆ, ವಿಜಯ, ವಿನಯ, ರಜತ್, ಯುಧಿಷ್ಠಿರ, ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ದೀಕ್ಷಿತಾ, ಸಾವಿತ್ರಮ್ಮ ಮೈಸೂರಿನಿಂದ, ಸಾನಿಯಾ ಅಂಜುಮ್ ಕಲ್ಯಾಣಗಿರಿಯಿಂದ, ಎಸ್ವಿಪಿ ನಗರದಿಂದ ಸುಜಾತ, ನಂಜನಗೂಡಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ, ಟೇಲರ್ ಮೊಹಮ್ಮದ್ ನದೀಮ್ ಗಾಯತ್ರಿಪುರಂನಿಂದ, ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಮತ್ತು ಯೋಗೇಶ್ ಗೌಡ, ಕನ್ನಳ್ಳಿಯಿಂದ ಜ್ಯೋತಿ, ರೇಣುಕಾ ಕಿಶೋರ್ ಕೆಆರ್ ನಗರದಿಂದ, ಕುವೆಂಪು ನಗರದಿಂದ ವಸಂತ ನಾಗೇಶ್, ಹೂಟಗಳ್ಳಿಯಿಂದ ಗೋವಿಂದರಾಜು, ಉಷಾ ಮತ್ತು ಸಿಂಚನ, ಬೆಂಗಳೂರಿನಿಂದ ಮಾಧವನ್, ಹೆಮ್ಮನಹಳ್ಳಿಯಿಂದ ರಾಘವೇಂದ್ರ, ನಿಸರ್ಗ, ಪೂರ್ಣಿಮಾ, ಶ್ರೀನಿವಾಸ ಜಿಪಿ ಗೊಬ್ಬರಗಾಲ ಗ್ರಾಮದಿಂದ, ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಿಂದ ಮಂಗಮ್ಮ ಅವರು ಕೂಡ ಸಂದೇಶಗಳನ್ನು ಕಳಿಸಿದರು, ಗಿರಿಜಾ ಮೋಹನ್ ಸುರಭಿ ಕೌಶಿಕ್ ಜೆಪಿ ನಗರದಿಂದ, ಸುಭಾನಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾನಗರ ಇಲ್ಲಿಂದ ಸಂದೇಶಗಳು ಬಂದಿದ್ವು. ಸಂದೇಶಗಳನ್ನು ಕಳಿಸಿದ ಹಾಗೂ ಅಷ್ಟೇ ಪ್ರೀತಿಯಿಂದ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೂ ಪ್ರೀತಿಯ ಧನ್ಯವಾದಗಳು.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ DVG ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು ಪ್ರಸಾರವಾಗ್ತಾ ಇದೆ. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ KR ಪ್ರದೀಪ್.
1: ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿಬೇಡ ಎಲ್ಲಿಯುಂ ಮಂಕುತಿಮ್ಮ.
0: ತಪ್ಪದೆ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಕೇಳುಗರೆ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ನಾಟಕ ಇಂಥವರು ಇದ್ದಾರೆ. ಎಸ್ ಸಾಯಿಲಕ್ಷ್ಮಿ ಅವರ ಲಲಿತ ಪ್ರಬಂಧ ಆಧಾರಿತ ನಾಟಕ ಇದು. ನಾಟಕ ರೂಪ ಎಸ್ ಕೇಶವರಾವ್, ನಿರ್ಮಾಣ ಉಮೇಶ್ SS. ಆಕಾಶವಾಣಿ ಮೈಸೂರು FM 100.6 ಸಮಯವಾಗ್ತಿದೆ 2 ಗಂಟೆ. ಇನ್ನು ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ಮೂಡಿಬರಲಿವೆ.
3: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಶಗುನ್ ಚೋಪ್ರಾ ವಿತ್ ದ ಮಿಡ್ ಡೇ ನ್ಯೂಸ್. The headlines. India and New Zealand elevate ties to strategic partnership set

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು

ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇಂದು ವಿಧಾನಸೌಧದ ಎದುರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ಗಳು ಮತ್ತು 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿದರು. ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿರುವ ಮಾದಕ ವಸ್ತುಗಳು ಮತ್ತು ಫೊರೆನ್ಸಿಕ್ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ರಾಜ್ಯದ ಬಹುತೇಕ ಪಂಚಾಯಿತಿಗಳ ಆಡಳಿತಾವಧಿ ಮುಗಿದಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕೆಲವು ಪಂಚಾಯಿತಿಗಳ ಮೇಲ್ದರ್ಜೆಯಿಂದಾಗಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬೇಕಾಗಿ ಬಂದಿದೆ. ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆಯೋಗ 45 ದಿನಗಳಲ್ಲಿ ಚುನಾವಣೆ ನಡೆಸಲಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸರ್ಕಾರಿ ಸಿಬ್ಬಂದಿ ಆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಕಾಲಾವಕಾಶ ಕೇಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಹಣಕಾಸಿನ ಕೊರತೆ ಇಲ್ಲ. ಈಗಾಗಲೇ 117 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಮಿಗಿಲಾಗಿ ಬೆಳಗಾವಿ ಪ್ರಾದೇಶಿಕ ಮಟ್ಟದ ಸಭೆ ನಡೆಸಿದ ಮುಖ್ಯಮಂತ್ರಿಯವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿ ನಡುವೆಯೂ ನೀರು ಪೂರೈಕೆಗೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಳೆ ಅಭಾವದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತುಬಚಿ ಬಬಲೇಶ್ವರ ಯೋಜನೆಯಡಿ ತಿಕೋಟಾ ತಾಲೂಕಿನ ಕಾಲುವೆಗಳಿಗೆ ಇಂದಿನಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಸಚಿವರು, ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ ನೀಡುವ ಉದ್ದೇಶದಿಂದ ನೀರನ್ನು ಹರಿಸಲಾಗುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಈ ನೀರನ್ನು ಬಳಸಬಾರದು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿವಾರಣೆಗಾಗಿ ಎಂದಿನಂತೆ ತೆರೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಈ ದಿನದಂದು ಎಂದಿನಂತೆ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಈ ವಿಶೇಷ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಪ್ರದೇಶದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಾವು ಅರಣ್ಯ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 252 ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಲಾಗಿದ್ದು ಗಿಡಗಳನ್ನು ನೆಡಲಾಗಿದೆ. ಇದರಲ್ಲಿ ಒಂದೇ ಒಂದು ಇಂಚು ಕೂಡ ಮಾರಾಟ ಮಾಡದೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲಾಗಿದೆ. ಇದರ ಜೊತೆಗೆ 15,000 ಎಕರೆ ಭೂಮಿಯನ್ನು ಕರ್ನಾಟಕ ಅರಣ್ಯ ಕಾಯ್ದೆಯಡಿ ಹೊಸದಾಗಿ ಅರಣ್ಯವೆಂದು ಘೋಷಿಸಲಾಗಿದೆ. ಬೆಂಗಳೂರು ಹೊರವಲಯದ ಹೆಸರಘಟ್ಟ ಕೆರೆಯ ಸುತ್ತಲಿನ 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹೆಸರಘಟ್ಟ ಸಂರಕ್ಷಿತ ಹುಲ್ಲುಗಾವಲೆಂದು ಘೋಷಿಸಿ ರಕ್ಷಿಸಲಾಗಿದೆ ಎಂದು ಹೇಳಿದರು. ಅರಣ್ಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗದ ಎಚ್ಎಂಟಿ ಭೂಮಿಯು ಅರಣ್ಯವಾಗಿದ್ದು ಅದು ಅರಣ್ಯ ಭೂಮಿಯೆಂದೇ ಉಳಿಯಲಿದೆ. ಇದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆಯೇ ಹೊರತು ಎಚ್ಎಂಟಿಗಲ್ಲ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದರು. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಪ್ರಕ್ರಿಯೆ ನಡೆಯುತ್ತಿದೆ. ಇದುವರೆಗೆ ಒಟ್ಟು 5,910 ಅನರ್ಹ ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ ಮರಣ ಹೊಂದಿದವರು, ಸ್ಥಳಾಂತರಗೊಂಡವರು ಹಾಗೂ ದ್ವಿಪ್ರತಿ ಹೆಸರು ಹೊಂದಿರುವವರೇ ಹೆಚ್ಚಾಗಿದ್ದು, ಇವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜೂನ್ 30ರಿಂದ ಬೂತ್ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು, ಜುಲೈ 1ರವರೆಗಿನ ವರದಿ ಅನ್ವಯ ಜಿಲ್ಲಾದ್ಯಂತ 2,766 ಮರಣ ಪ್ರಕರಣಗಳು ಹಾಗೂ 980 ದ್ವಿಪ್ರತಿ ನಮೂನೆಗಳನ್ನು ಪತ್ತೆ ಹಚ್ಚಲಾಗಿದೆ. ಇದರೊಂದಿಗೆ 2,042 ಶಾಶ್ವತ ವಲಸೆ ಪ್ರಕರಣಗಳೂ ಸೇರಿದಂತೆ ಒಟ್ಟು 5

0: 1910 ಮತದಾರರನ್ನು ಕೈಬಿಡಲು ಗುರುತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೈಬಿಡಬೇಕಾದ ಮತದಾರರ ಪಟ್ಟಿಯಲ್ಲಿ ಚನ್ನಗಿರಿ ಕ್ಷೇತ್ರವು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 1142 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಚನ್ನಗಿರಿಯಲ್ಲಿ ಅತಿ ಹೆಚ್ಚು ದ್ವಿಪ್ರತಿ ಒಟ್ಟು 203 ಪ್ರಕರಣಗಳು ಪತ್ತೆಯಾಗಿವೆ. ಇನ್ನುಳಿದಂತೆ ಹರಿಹರ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಗರಿಷ್ಠ ಸಂಖ್ಯೆಯ 573 ಮರಣ ಪ್ರಕರಣಗಳು ದಾಖಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಕೌಶಲ್ಯ ದಿನದ ಅಂಗವಾಗಿ 16 ಚಿತ್ರದುರ್ಗ ನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿ ಆವರಣದಲ್ಲಿ ವಿಶೇಷ ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ 8 ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. 18-30 ವರ್ಷದೊಳಗಿನ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಾಸಾಗಿರುವ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 10:30 ಮಧ್ಯಾಹ್ನ 3 ಸಂದರ್ಶನ ಜರುಗಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳೊಂದಿಗೆ 5 ಬಯೋಡೇಟಾ ತರುವುದು ಕಡ್ಡಾಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆಗಳಾದ 7024 5905 8902 9905 9904550 ಸಂಪರ್ಕಿಸಬಹುದು. ದೇಶಾದ್ಯಂತ ನಡೆಯುತ್ತಿರುವ ಬೃಹತ್ ರಾಷ್ಟೀಯ ಲೋಕ ಅದಾಲತ್ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನ್ಯಾಯಾಲಯದಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ ಅನೇಕ ಸಿವಿಲ್, ಕ್ರಿಮಿನಲ್ ಹಾಗೂ ಕೌಟುಂಬಿಕ ಪ್ರಕರಣಗಳನ್ನು ಉಭಯ ಪಕ್ಷಕಾರರ ಸಮ್ಮತಿಯೊಂದಿಗೆ ರಾಜಿ ಸಂಧಾನದ ಮೂಲಕ ಸುಖಾಂತ್ಯಗೊಳಿಸಲಾಯಿತು. ಸಣ್ಣಪುಟ್ಟ ಕಾರಣಗಳಿಗೆ ವಿಚ್ಛೇದನದ ಹಾದಿ ಹಿಡಿದಿದ್ದ ದಂಪತಿಗಳು ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡು ತಮ್ಮ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಬಾರಿಯ ಲೋಕ ಅದಾಲತ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ವೇಳೆ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಲೋಕ ಅದಾಲತ್ ಪ್ರಕ್ರಿಯೆಯನ್ನು ರಾಷ್ಟೀಯ ಹಬ್ಬ ಎಂದು ಬಣ್ಣಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಸಹೋದರ ಸಹೋದರಿಯರ ನಡುವಿನ ಆಸ್ತಿ ವಿವಾದಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಕುಟುಂಬದಲ್ಲಿನ ದ್ವೇಷ, ಅಸೂಯೆ ಮತ್ತು ಜಗಳಗಳು ದೂರವಾಗುತ್ತವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಶೈಕ್ಷಣಿಕ ಸಾಲಿನ 6 ತರಗತಿ ಪ್ರವೇಶಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ 2027 ನೋಂದಣಿಗಾಗಿ ಅಧಿಕೃತ ಪೋರ್ಟಲ್ ಆರಂಭವಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ navodaya.gov.in ಮೂಲಕ ಜುಲೈ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರವೇಶಾತಿಗೆ ಸಂಬಂಧಿಸಿದ ಸಂಪೂರ್ಣ ಅರ್ಹತಾ ನಿಯಮಾವಳಿಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನ ಅಡ್ಮಿಷನ್ ನೋಟಿಫಿಕೇಷನ್ಸ್ ಪುಟವನ್ನು ವೀಕ್ಷಿಸಬಹುದು ಎಂದು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಶೃಂಗೇರಿ ಶಾರದಾ ಪೀಠವು ಭಕ್ತಿ, ಸಂಸ್ಕೃತಿ, ಧಾರ್ಮಿಕ ವಿಚಾರಗಳ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ. ಶೃಂಗೇರಿ ಮಠದ ವತಿಯಿಂದ ಕೊಪ್ಪ ತಾಲೂಕಿನ ಗ್ರಾಮೀಣ ಭಾಗದ ದರೆಕೊಪ್ಪ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಇದು ಅನುಕೂಲವಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರ ಜೀವನೋಪಾಯಕ್ಕಾಗಿ ಎನ್ಆರ್ಪುರ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಮೂಲಕ 10 ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಠದ ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಮೈಸೂರು FM 100.6, ಸಮಯ 2:40. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಮುಂದಿನ ಗೀತೆ ಕೇಳುವ ಮುನ್ನ ಮೃತರ ವಾರಸುದಾರರ ಪತ್ತೆಗಾಗಿ ಬಂದ ಪ್ರಕಟಣೆ. ಇದೇ ತಿಂಗಳು 5ನೇ ತಾರೀಖಿನಂದು ಮೈಸೂರು ರೈಲು ನಿಲ್ದಾಣದ ರಿಫ್ರೆಶ್ಮೆಂಟ್ ರೂಮ್ ಹತ್ತಿರ ಕಾರಿಡಾರ್ ಹತ್ತಿರ ಸುಮಾರು 35-40 ವರ್ಷದ ಅಪರಿಚಿತ ವ್ಯಕ್ತಿ ಸ್ವಾಭಾವಿಕವಾಗಿ ಮೃತಪಟ್ಟಿದ್ದು ಸ್ಥಳದಲ್ಲಿ ವಾರಸುದಾರರು ಪತ್ತೆಯಾಗಿರುವುದಿಲ್ಲ. ಅವರ ಮುಖಚಹರೆ ಈ ರೀತಿ ಇದೆ. ವಯಸ್ಸು ಸುಮಾರು 35-40 ವರ್ಷ, ಎತ್ತರ 5.6 ಅಡಿ ಎತ್ತರ, ಸಾಧಾರಣ ಶರೀರ, ಗೋಧಿ ಮೈಬಣ್ಣ, ಕೋಲು ಮುಖ, ನೇರವಾದ ಮೂಗು, ತಲೆಯಲ್ಲಿ ಸುಮಾರು 3.5 ಇಂಚು ಉದ್ದದ ಕಪ್ಪು ಕೂದಲು ಮತ್ತು 1 ಇಂಚು ಕುರುಚಲು ಗಡ್ಡ ಮೀಸೆ ಬಿಟ್ಟಿರುತ್ತಾರೆ. ಬಲಗೈಯಲ್ಲಿ ಗಣೇಶನ ಚಿತ್ರದ ಹಸಿರು ಬಣ್ಣದ ಹಚ್ಚೆ ಇರುತ್ತದೆ. ಹಳದಿ ಮತ್ತು ನೀಲಿ ಬಣ್ಣದ ಚೌಕಾಕಾರದ ಬಾಕ್ಸ್ವಿರುವ ತುಂಬು ತೋಳಿನ ಶರ್ಟ್, ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಮತ್ತು ನೀಲಿ ಬಣ್ಣದ ಬರ್ಮೋಡ ಧರಿಸಿರುವ ಈ ವ್ಯಕ್ತಿಯ ವಾರಸುದಾರರು ಅಥವಾ ಇವರ ಮಾಹಿತಿ ಇದ್ದಲ್ಲಿ ಮೈಸೂರು ರೈಲ್ವೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಈ ಮೂಲಕ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮೃತ ವಾರಸುದಾರರ ಪತ್ತೆಗಾಗಿ ಬಂದ ಪ್ರಕಟಣೆಯನ್ನು ಕೇಳಿದಿರಿ. ಈಗ ಕಹೋನಾ ಪ್ಯಾರ್ ಹೇ ಚಿತ್ರದ ಗೀತೆಯನ್ನು ಕೇಳೋಣ. ಲಕಿ ಆಲಿ ಅವರು ಹಾಡಿರುವ ಗೀತೆಗೆ ಸಂಗೀತ ರಾಜೇಶ್ ರೋಷನ್ ಅವರದು.

0: ಕಾರ್ಯಕ್ರಮದ ಕಡೆಯಲ್ಲಿ ನೀವು ಕೇಳಿದ ಗೀತೆ ಜೋ ಜೀತಾ ವಹಿ ಸಿಕಂದರ್ ಚಿತ್ರದ್ದು. ಉದಿತ್ ನಾರಾಯಣ್ ಮತ್ತು ಸಾಧನಾ ಸರ್ಗಮ್ ಅವರು ಹಾಡಿರುವ ಈ ಗೀತೆಗೆ ಸಂಗೀತ ಜತೀನ್ ಲಲಿತ್ ಅವರಿಂದ. ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 3 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು.
2: ಚಿಕ್ಕ ದೊಡ್ಡಮ್ಮ ಚಿನ್ನದಂಗಡಿಗೋದ ಏನೋ ಬೇಕಮ್ಮ ನಿನಗೆ.
3: ಹಳ್ಳಿ ಹಾಡು
4: ಹಳ್ಳಿ ಹಾಡು
5: ಹಳ್ಳಿ ಹಾಡು.
2: ನಂಚನ ಸೇರೆ ಸೊರಗೋ ಬಂಗಾರ ಓವೇ ಬೇಕಮ್ಮ ನಿನಗೆ.
1: ಜನಪದ ಗಾಯಕರ
3: ಪದ
1: ಪಾದ
3: ಪದ
1: ಪಾದ.

0: ಕೇಳುಗರಿಗೆಲ್ಲ ಹಳ್ಳಿ ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಹಿನಕಲ್ ಗ್ರಾಮದ ಮಹದೇವಸ್ವಾಮಿ ಹಾಗೂ ಸಂಗಡಿಗರು ಭಾಗವಹಿಸಿದ್ದಾರೆ. ಹಲವಾರು ಕಥೆಗಳನ್ನು ಇವರು ಹಾಡ್ತಾರೆ. ವೈವಿಧ್ಯಮಯವಾದಂತಹ ಜನಪದ ಗೀತೆಗಳನ್ನು ಅಭ್ಯಾಸ ಮಾಡಿ ಇವರು ನಾಡಿನಾದ್ಯಂತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಮಹದೇವಸ್ವಾಮಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ.
0: ಮಹದೇವಸ್ವಾಮಿಯವರೇ, ತಾವು ಇನ್ನೂ ಯುವಕರಿದ್ದೀರಿ. ಜನಪದ ಗೀತೆಗಳನ್ನು ಕೇಳುವಂಥವರ ಸಂಖ್ಯೆನೇ ಕಡಿಮೆ ಆಗಿದೆ.
1: ಹೌದು.
0: ಜನಪದ ಗೀತೆಗಳನ್ನು ಅಭ್ಯಾಸ ಮಾಡಿ ಅದನ್ನು ಬೇರೆಯವರಿಗೆ ಹಂಚುವಂತಹ ಕ್ರಿಯೆಗಳು ಕೂಡ ಎಲ್ಲೋ ನಿಂತೋಗ್ಬಿಟ್ಟಿದೆ. ಈ ಗೀತೆಗಳನ್ನು ಕಲಿಬೇಕು, ಇಂಥ ಕಥೆಗಳನ್ನು ಅಭ್ಯಾಸ ಮಾಡಬೇಕು ಅಂತ ತಮಗೆ ಯಾಕೆ ಅನ್ನಿಸ್ತು?
1: ನಮ್ಮ ದೊಡ್ಡಪ್ಪನವರು ಹಿನಕಲ್ ಮಹದೇವಯ್ಯನವರು ಅಂತೇಳಿ ಇದ್ದರು. ಅವರು ತುಂಬ ಹಲವಾರು ಹಂಪಿಲೆಲ್ಲ ಬುಕ್ಗಳನ್ನೆಲ್ಲ ರಚನೆ ಮಾಡಿ ಸುಮಾರು ಬಿಡುಗಡೆ ಮಾಡಿದರು. ಆಗ ನಾವು ಅವ್ರನ್ನ ನೋಡಿ ನೋಡಿ ನೋಡಿ ನೋಡಿ ನಮಗೂ ಹಾಡಬೇಕಲ್ಲ ಅಂತ ತುಂಬ ಆಸೆ ಆಯಿತು. ಆದ್ದರಿಂದ ನಾನು ಪಡವರಳ್ಳಿ ಮೈಸೂರು ತಂಬೂರಿ ಶಿವಣ್ಣನವ್ರ ಹತ್ರ ಹೋಗಿ ಅವ್ರ ಹತ್ರ ನಾವು ಅಭ್ಯಾಸವನ್ನು ಮಾಡಿ ಈ ಕಲಾ ಸರಸ್ವತಿ ವೃತ್ತಿ ನಮಗೆ ಜೀವನಕ್ಕೆ ಅಭಿವೃದ್ಧಿ ಆಗುತ್ತೆ, ಏಳಿಗೆ ಆಗುತ್ತೆ, ಈ ಜನಪದನ ನಾವು ಉಳಿಸ್ದಂಗೂ ಆಗುತ್ತೆ, ಬೆಳೆಸ್ದಂಗೂ ಆಗುತ್ತೆ ಅಂತೇಳಿ ಈ ಒಂದು ವೃತ್ತಿನ ನಾವು ಆಯ್ಕೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
0: ಈಗ ಹಿನಕಲ್ ಮಹದೇವಯ್ಯ ಅಂತಂದರೆ ಒಂದು ದೊಡ್ಡ ಹೆಸರು, ತಾವೇ ಹೇಳಿದ ಹಾಗೆ
1: ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥವರು. ಅವರು ಈಗ ದೇವಾಧೀನರಾಗ್ಬಿಟ್ಟಿದ್ದಾರೆ. ಅವರು ಇದನ್ನು ನಾವು ಜನಪದವನ್ನು ನಾವು ಬೆಳೆಸ್ಕೊಂಡು ಮುಂದೆ ನಾಲ್ಕಾರು ಜನಕ್ಕೆ ಒಂದು ಜನಪದ ಯಾವ ರೀತಿಯಾಗಿ ಬೆಳಿಬೇಕು ಬೆಳೆಸ್ಬೇಕು ಅನ್ನೋದನ್ನು ಒಂದು ಜನಪದ ಕಥಾರೂಪವಾಗಿ ಜನಗಳಿಗೆ ನಾವು ತಿಳಿಸ್ಕೊಂಡು ಹೋಗ್ತಾ ಇದ್ದೀವಿ.
0: ತಾವು ಜನಪದ ಗೀತೆಗಳನ್ನು ತಮ್ಮ ದೊಡ್ಡಪ್ಪ ಅವರಿಂದ ಕಲ್ತ್ಕೊಂಡಿದ್ದೀರಿ, ಹಾಗೇ ತಂಬೂರಿ ಶಿವಣ್ಣ ಅವರು ತಮಗೆ ಗುರುಗಳು.
1: ಹೌದು, ಗುರುಗಳೇ.
0: ಈಗ ಏನು ಓದಬೇಕು ಅಂತ ತಮ್ಗೆ ಅನ್ನಿಸ್ಲಿಲ್ಲ, ಏನಾದರೂ ಓದಿದ್ದೀರಾ?
1: ಅಂದರೆ ನಾವು ಓದಿರೋದು 9ನೇ ಕ್ಲಾಸ್ ಮಾತ್ರ. ಅದಾದಮೇಲೆ ನಾವು ಸ್ವಲ್ಪ ಮನೆ ಪರಿಸ್ಥಿತಿಗಳಿಂದ ನಾವು ಈ ಒಂದು ವೃತ್ತಿ ಹಿಡಿದು ಮಾಡ್ಕೊಂಡು ಹೋಗ್ಲಿಕ್ಕೆ ಅಭ್ಯಾಸ ಮಾಡ್ದೆ. ಇದನ್ನೇ ಒಂದು ಕಾಯಕವಾಗಿ ನಾವು ಮಾಡ್ಕೊಂಡು ಜೀವನ ಮಾಡ್ಕೊಂಡಿರತಕ್ಕಂಥದ್ದು.
0: ತಮಗೆ ರಕ್ತದಿಂದಲೇ ಇದು ಹಾಡುವ ಕಲೆಗಾರಿಕೆ ಬಂದಂಥದ್ದು.
1: ಹೌದು.
0: ಈಗ ಮನೆಯಲ್ಲಿ ಹುಡುಗ ಓದಲಿ ಅನ್ನುವಂಥದ್ದು ಹೆತ್ತವರ ಬಯಕೆ ಆಗಿರ್ತದೆ. ಆವಾಗ ತಮಗೆ ಮನೆಯವರು ಇದ್ಯಾಕಪ್ಪ ತಂಬೂರಿ ಹಿಡ್ಕೊತಾ ಇದೆಯಾ, ಇದ್ಯಾಕೆ ಹಾಡ್ತಾ ಇದೆಯಾ, ಯಾಕೆ ಬದುಕನ್ನು ಹಾಳು ಮಾಡ್ಕೊಳ್ತೀಯಾ, ಓದು ಅಂತ ಏನಾದರೂ ಒತ್ತಾಯ ಮಾಡಲಿಲ್ವಾ, ಹೇಗೆ?
1: ಅಂದರೆ ಅವರು ಓದಪ್ಪ ಅಂತಲೇ ಒತ್ತಾಯ ಮಾಡಿದ್ರು. ನಾನು ಇದನ್ನು ಜನಪದ ಕಥೆನಲ್ಲಿ ನಾನು ಜೀವನ ಮಾಡ್ಕೊಂಡು ಹೋಗ್ತೀನಿ, ನನಗೆ ಸ್ವಲ್ಪ ಓದು ತಲೆಗತ್ತಲ್ಲ, ಇದನ್ನು ನಾನು ವೃತ್ತಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇದನ್ನು ಕಾಯಕವನ್ನಾಗಿ ನಾನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು.
0: ಈ ಜನಪದ ಗೀತೆ ಅಂದರೆ ಒಬ್ಬರೇ ಕುಂತ್ಕೊಂಡು ಹಾಡೋಕ್ಕಾಗಲ್ಲ.
1: ಇಲ್ಲ,
0: ತಂಬೂರಿ ಹೆಗಲಿಗೆ ಬೇಕು ಅಂದರೆ ಸೋಲ್ ಕೊಡೋರು ಬೇಕು, ದಂಡಿ ನುಡಿಸೋರು ಬೇಕು, ಕಂಚಿ ನುಡಿಸುವಂಥವ್ರು ಬೇಕು, ಎಲ್ಲ ಕಲಾವಿದರನ್ನ ಜೊತೆಗೂಡಿಸ್ಕೋಬೇಕು. ಯಾರ್ಯಾರೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಈಗ?
1: ಇವಾಗ ನಮ್ಮ ಕಲಾತಂಡಕ್ಕೆ ನಮ್ಮ ಬಾನಂದೂರು ಗ್ರಾಮದಿಂದ ನಮ್ಮ ಪ್ರತಾಪ್ ಕುಮಾರ್ ಅಂತೇಳಿ ಅವರು ಸುದ ಇಲ್ಲಿಗೆ ಇಬ್ಬರು ಮಾಡ್ಕೊಂಡಿದ್ದೀವಿ. ಟಿ ನರಸೀಪುರ ತಾಲೂಕು ಕಲಿಯೂರು ಗ್ರಾಮದಿಂದ ರಾಜೀವಣ್ಣವರು ಮತ್ತು ಮಾದೇಶಣ್ಣವರು ಅಂತೇಳಿ, ಹಾಗೆ ನಮ್ಮ ಮತ್ತೊಬ್ಬರು ಕಲಾವಿದರಾಗಿ ಅರ್ಜುನ್ ಕುಮಾರ್ ಅಂತೇಳಿ ಅವ್ರನ್ನ ನಾವು ಸಂಗಡಿಗರಾಗಿ ನಾವು ಕರ್ಕೊಂಡು ಈ ಒಂದು ವೇದಿಕೆಗೆ ಬಂದಿದ್ದೀವಿ. ಗುರುಗಳೇ,
0: ಎಷ್ಟು ಕಥೆಗಳನ್ನು ತಾವು ಮಾಡ್ತೀರಿ?
1: ನಾನು ಒಂದು 10 ಕಥೆಯನ್ನು ಮಾಡಬಹುದು ಗುರುಗಳೇ.
0: ಯಾವ್ಯಾವುದು?
1: ನಾನು ದರಗೆ ದೊಡ್ಡವ್ರ ಚರಿತ್ರೆ, ಸಿದ್ದಪ್ಪಾಜಿಯವರ ಪಾವಾಡಗಳು, ಕಂದ ಮೈದಾಳು ರಾಮನ ಕತೆ, ಕೆಂಪಚಾರಿಯವರ ಸತ್ಯ ಪರೀಕ್ಷೆ, ಮಲೆ ಮಹದೇಶ್ವರರು ಹುಟ್ಟು ಬೆಳೆದಂಥ ಸಾಲು, ಶಿವಶರಣೆ ಸತ್ಯವಂತ ಶಂಕಮ್ಮನವರಿಗೆ ವರ ಕೊಟ್ಟಂಥ ಮಲೆ ಮಹದೇಶ್ವರನ ಸತ್ಯ ಪರೀಕ್ಷೆ, ನಡುಗಾಡು ನಂಜುಂಡೇಶ್ವರನ ಕತೆ, ಕಾದಿ ಚುಂಚನಗಿರಿ ಕಾಲ ಭೈರವೇಶ್ವರನ ಅರ್ಜುನ ಜೋಗಿ ಕತೆ, ಮತ್ತು ಬೆಳ್ಳಿ ಬೆಟ್ಟದ ಒಡೆಯ ಬಿಳಿಗಿರಿಯ ರಂಗಪ್ಪನ ಕತೆ, ನಲ್ಲತಂಗಾದೇವಿಯ ಕಥಾಭಾಗವನ್ನು, ಇಷ್ಟು ಕಥೆಯನ್ನು ನಡೆಸ್ಕೊಡ್ತೀನಿ ಗುರುಗಳೇ.
0: ಇದನ್ನೇ ತಾವು ವೃತ್ತಿಯನ್ನಾಗಿ ಮಾಡ್ಕೊಂಡಿದ್ದೀರಾ ಅಥವಾ ಇದರ ಜೊತೆಗೆ ಬೇರೆ ವೃತ್ತಿಯನ್ನು?
1: ಬೇರೆ ವೃತ್ತಿ ಅನ್ನೋದಾದರೆ ಈ ಜನಪದ ಕತೆ ಅಲ್ಲದೇ ನಾವು ಯಾರು ತೀರೋಗಿರ್ತಾರೆ ನೋಡಿ, ತೀರೋಗಿರ್ತಕ್ಕಂಥ ಸಮಯದಲ್ಲಿ ನಾವು ಬ್ಯಾಂಡ್ ಸೆಟ್ ನುಡಿಸ್ಲಿಕ್ಕೆ ಹೋಗ್ತೀವಿ. ಮತ್ತು ಕುರ್ಚಿ ಕಟ್ಟಬೇಕು ಅವ್ರಿಗೆ, ಪಲ್ಲಕ್ಕಿ ಕಟ್ಟಬೇಕು ಅಂದರೆ ಪಲ್ಲಕ್ಕಿನ ನಾವು ಕಟ್ಕೊಡ್ತೀವಿ, ಚಟ್ಟ ಕಟ್ಟಬೇಕು ಅಂದರೆ ಚಟ್ಟ ಕಟ್ಕೊಡ್ತೀವಿ. ಈ ರೀತಿಯಾಗಿ ಒಂದು ಈ ವೃತ್ತಿನ ಅಳವಡಿಸ್ಕೊಂಡಿದ್ದೀನಿ ನಾವು.
0: ಏನು ಬದುಕಿಗೆ ಏನು ತೊಂದರೆ ಇಲ್ಲ, ಜೀವನಕ್ಕೆ
1: ಏನು ತೊಂದರೆ ಇಲ್ಲ. ಸರಸ್ವತಿ ನಮಗೆ ಚೆನ್ನಾಗೇ ಇಟ್ಟಿದ್ದಾರೆ, ಅವ್ರನ್ನ ನಂಬಿರೋ ಗಂಟನೂ ಯಾವತ್ತೂ ಕೆಡಲ್ಲ ನಾವು. ಅದರಿಂದನೇ ಅಭಿವೃದ್ಧಿಯಾಗಿ ಹೋಗ್ತಿರತಕ್ಕಂಥದ್ದು.
0: ಇಷ್ಟೆಲ್ಲ ಗೀತೆಗಳನ್ನು ಹಾಡುವಂತಹ ತಮಗೆ ತಮ್ಮೂರಲ್ಲಿ ಯಾವ ರೀತಿ ಗೌರವ ಇದೆ?

0: ಅಂದರೆ ನಾವು ಚಿಕ್ಕವರಿದ್ದಾಗ ನಾನು ಹೋಯ್ತಾ ಬತ್ತಾ ಸುಮ್ಮ ಸುಮ್ಮನೆ ಆಡುವೆ ನಾನು, ಇವನಿಗೇನೋ ಹುಚ್ಚು ಹಿಡ್ಕಂದ್ರೆ ಹಂಗೆ ಆಡ್ತಾನೆ ಅಂತಿದ್ರು. ಆದರೆ ಇವತ್ತಿನ ದಿವಸ ಅದೇ ಜನ ಆವತ್ತಿನ ದಿನ ಹಾಡಿರೋರೆಲ್ಲ ಇವತ್ತಿನ ದಿನ ನನಗೆ ಬಂದು ಕೈ ಮುಗಿತಾರೆ. ನಾನು ಅವ್ರಿಗೆ ಕೈ ಮುಗಿತೀನಿ, ದಯವಿಟ್ಟು ನೀವು ದೊಡ್ಡವರು, ಆವತ್ತಿನ ದಿನ ನೀವು ನನ್ನ ಹಾಡ್ಕತ್ತಿದ್ರಿ, ಆದರೆ ಇವತ್ತಿನ ದಿನ ಇದೇ ವೃತ್ತಿಗೆ ನೀವು ನನಗೆ ಗೌರವ ಕೊಡ್ತಿದ್ರಲ್ಲ, ಅದಕ್ಕಿಂತ ದೊಡ್ಡದು ಇನ್ನೇನೂ ಬೇಕಾಗಿಲ್ಲ, ನಾನು ತುಂಬ ನಿಮಗೆ ಶರಣಾಗ್ತೀನಿ ಅಂತೇಳಿ ನಾನು ಅವ್ರಿಗೆ ಮಾತುಕತೆ ಆಡ್ಕೊಂಡು ಚೆನ್ನಾಗಿದ್ದೀನಿ ಗುರುಗಳೇ.
1: ತಂಬೂರಿಯನ್ನು ಹೆಗಲಿಗೇರಿಸಿದ್ರೆ ನೀಲ್ಗಾರರು ಅಂತ ಕರೀತಾರೆ.
0: ಹೌದು.
1: ಕಂಸಾಳೆ ಅನ್ನೋ ಬಿರುದು ಕೈಗೆ ಬಂತು ಅಂತಂದರೆ ದೇವ್ರ ಗುಡ್ರು ಅಂತ ಕರೀತಾರೆ.
0: ಹೌದು.
1: ಆದರೆ ನೀವು ಯಾವ ಗುಡ್ಡರು ಅಥವಾ
0: ನಾನು
1: ಬಿಡಿಸ್ಕೊಂಡಿದ್ದಾರೆ ಏನು ಗುಡ್ಡನನ್ನು?
0: ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ನಮಗೆ ರುದ್ರಾಕ್ಷಿಮಣಿ ಕೊಟ್ಟು ಮಲೆ ಮಹದೇಶ್ವರನ ಗುಡ್ಡಪ್ಪ ಅಂತೇಳಿ ನಮಗೊಂದು ಬಿರುದು ಕೊಟ್ಟಾರ ಗುರುಗಳೇ. ಮಲೆ ಮಾದಪ್ಪನ ಸೇವೆ ಮಾಡ್ಕೊಂಡು ಈ ಕಲಾ ಸರಸ್ವತಿ ಸೇವೆ ಮಾಡ್ಕೊಂಡು ನಾವು ಹೋಗ್ತಕ್ಕಂಥದ್ದು.
1: ಈಗ ನೀವು ಯಾವ ಕಥೆಯನ್ನು ಮಾಡ್ತೀರಿ?
0: ಕಂದ ಮೈದಾಳ ರಾಮನ ಕಥಾಭಾಗವನ್ನು ಮಾಡ್ತೇವೆ. ವಡ ಹುಟ್ಟು ಅಂತಕ್ಕಂಥದ್ದು ಯಾತಕ್ಕೋಸ್ಕರವಾಗಾಯಿತು? ಭೀಮಾವತಿ ಅಂತಕ್ಕಂಥ ಪಟ್ಟಣದಲ್ಲಿ ಶಿವಭಕ್ತರ ಕುಲದವರಾಗಿರ್ತಕ್ಕಂಥವರು ಸೋಮಪ್ಪ ಶರಣ ಹಾಗೂ ಅವರ ಮಡದಿಯಾಗಿರ್ತಕ್ಕಂಥ ಮಲ್ಲಿಗೆ ಮಹಾದೇವಮ್ಮನವರು, ಆ ಪರಮೇಶ್ವರನಾಗಿರ್ತಕ್ಕಂಥದ್ದು ಮಹಾನಂದಿ ಕೈಲಾಸದಲ್ಲಿರ್ತಕ್ಕಂಥ ಆ ಪಾರ್ವತಿ ಪರಮೇಶ್ವರರು, ಈ ಇಬ್ಬರು ಗಂಡ ಹೆಂಡತಿಯರಿಗೆ ಬೇಕಾಗಿರ್ತಕ್ಕಂಥ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಭಾಗ್ಯ ದವಸ ಧಾನ್ಯ ಚಿನ್ನ ಬೆಳ್ಳಿ ಮುತ್ತು ರತ್ನ ಎಲ್ಲವನ್ನು ಕರುಣಿಸಿರ್ತಾರೆ. ಆದರೆ ಅವರಿಗೆ ಕೊರತೆ ಏನಪ್ಪ ಅಂದರೆ ಮಕ್ಕಳಿಲ್ಲ ಎಂಬುದಾಗಿ ಒಂದು ಚಿಂತೆಯಲ್ಲಿ ಅವರಿರ್ತಾರೆ. ಆ ಚಿಂತೆಯಲ್ಲಿದ್ದಾಗ ಪಾರ್ವತಿ ದೇವಿ ಕೇಳ್ತಾಳೆ ಕೈಲಾಸದಲ್ಲಿರ್ತಕ್ಕಂಥ ಪರಮೇಶ್ವರನ, ಸ್ವಾಮಿ ನಿಮ್ಮಲ್ಲಿ ಎಷ್ಟೊಂದು ಅನ್ಯಾಯವಿದೆ ನಿಮಗೆ ಗೊತ್ತೇ, ಅಂಥ ಅನ್ಯಾಯ ನಾನು ಯಾರಿಗೂ ಮಾಡೋಕ್ಕೆ ಹೋಗಿಲ್ಲ ಪಾರ್ವತಿ ದೇವಿ ಅಂದಾಗ, ಸ್ವಾಮಿ ಭೂಲೋಕದಲ್ಲಿ ಸಿರಿ ಇರ್ತಕ್ಕಂಥವ್ರಿಗೆ ಕಾಡಿ ಬೇಡಿ ನೂರಾರು ಅರಕೆ ಕಟ್ಕೊಂಡು ದೇವರುಗಳಿಗೆ ಕರವೆತ್ತಿ ಕೈ ಮುಗಿದು ಶಿರುಬಾಗಿ ಶರಣು ಮಾಡಿ ಮಕ್ಕಳ ಭಾಗ್ಯ ಕೊಡಿ ಅಂತಕ್ಕಂಥವ್ರಿಗೆ ಅವ್ರಿಗೆ ಮಕ್ಕಳ ಭಾಗ್ಯ ನೀವು ಕೊಟ್ಟಿಲ್ಲ. ಅದೇ ತಿನ್ನಲು ಅನ್ನ ಇಲ್ಲದೆ ಇರೋರಿಗೆ, ಉಡಲು ಬಟ್ಟೆ ಇಲ್ಲದೆ ಇರೋರಿಗೆ ಬೇಡ ಎನ್ನುವಷ್ಟು ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಿರಲ್ಲ, ಇದು ನಿಮಗೆ ನ್ಯಾಯವೇ ಸ್ವಾಮಿ ಅಂದ್ರಂತೆ. ಆಗ ಪಾರ್ವತ ಅಂಥ ಅನ್ಯಾಯವನ್ನು ನಾನು ಯಾರಿಗೂ ಸುಧಾ ಮಾಡಿಲ್ಲ ಅಂದಾಗ, ಸ್ವಾಮಿ ಭೂಲೋಕದಲ್ಲಿ ನೋಡಿ ಗಂಡ ಹೆಂಡತಿ ಇಬ್ಬರು ಬಂಜೆತನವನ್ನು ನಾವು ಒತ್ಕೊಂಡು ಈ ಭೂಮಿ ಮೇಲೆ ನಾವು ಬದುಕಿರ್ಕೂಡ್ದು, ನಾಲ್ಕಾರು ಜನ ಬಾಯಿನಲ್ಲಿ ಈ ಬಂಜೆತನ ಅಂತೇಳಿ ಬಂದ ಮೇಲೆ ನಾವು ಬದುಕಿರ್ಕೂಡ್ದು ಅಂತೇಳಿ ಸಾಯ್ಲಿಕ್ಕೆ ಹೋದಾಗ ಕೈಲಾಸದಲ್ಲಿರ್ತಕ್ಕಂಥ ಪರಮೇಶ್ವರ ಈ ಕಡೆ ಪಾರ್ವತಿ ದೇವಿಯನ್ನು ಮದುವೆಯಾದಂಥ ಸಮಯದಲ್ಲಿ ಒಂದು ಮಾತಿನ ಗಿಣಿಯನ್ನು ತಂದುಕೊಟ್ಟಿರ್ತಾರೆ. ನನ್ನ ಮದುವೆಯಾಗಿರ್ತಕ್ಕಂಥ ಪಾರ್ವತಿ ದೇವಿ ಕೈಲಾಸದಲ್ಲಿ ಒಬ್ಬಳೇ ಇದ್ದು ಅವಳು ಬೇಸರಗೊಂಡು ಕೂರ್ದು ಅಂತೇಳಿ ಅವಳಿಗೆ ಸಮಾಧಾನವಾಗಿ ನಾಲ್ಕಾರು ಮಾತುಕತೆಗಳನ್ನ ಆಡಿಕೊಂಡು ಅವಳ ಜೊತೆ ಚಂದವಾಗಿರಲಿ ಅಂತೇಳಿ ಮಾತಿನ ಗಿಣಿ ರಾಮಯ್ಯನ ತಂದುಕೊಡ್ತಾರೆ. ಅಲ್ಲೇನಾಗುತ್ತೆ, ಅಕ್ಕ ಭಾವನ ನೋಡಿಕೊಂಡು ಅಕ್ಕನಾಗಿರ್ತಕ್ಕಂಥ ಗೌರಮ್ಮನಿಗೆ 12 ಕಳೆ, ಭಾವನಾಗಿರ್ತಕ್ಕಂಥ ಮಲ್ಲಪ್ಪನಿಗೆ 16 ಕಳೆ ಅಂತೇಳಿ ಹೋಯ್ತಾ ಬತ್ತಾ ಹೇಳ್ತಾ ಇತ್ತು ಆ ಮಾತಿನ ಗಿಣಿ. ಈ ಕಡೆ ಏನಾಗೋಯ್ತು, ಆ ಪರಮೇಶ್ವರನಾಗಿರ್ತಕ್ಕಂಥವ್ರು ಯಾವುದೋ ಒಂದು ವಿಚಾರವಾಗಿ ತುಂಬ ಕೋಪಗೊಂಡಿದ್ರು. ಈ ಕಡೆ ಆ ಮಾತಿನ ಗಿಣಿ ರಾಮಯ್ಯ ಏನು ಮಾಡ್ತು, ಭಾವನಾಗಿರ್ತಕ್ಕಂಥ ಮಲ್ಲಪ್ಪನಿಗೆ ಇವತ್ತಿನ ದಿವಸ 12 ಕಳೆಯಾಗಿ, ಅಕ್ಕನಾಗಿರ್ತಕ್ಕಂಥ ಗೌರಮ್ಮನಿಗೆ ಇವತ್ತೊಂದು ದಿವಸ 16 ಕಳೆ ಕಾಣ್ತಿದ್ದಿಲ್ಲ ಅಂದಕ್ಕೋಸ್ಕರವಾಗಿ ಪರಮೇಶ್ವರನಾಗಿರ್ತಕ್ಕಂಥವನು ತುಂಬ ಕೋಪಗೊಂಡು ಈ ಕಡೆ ಮಾತಿನ ಗಿಣಿ ರಾಮಯ್ಯನ ಉರಿನೇತ್ರದಿಂದ ಸುಟ್ಟು ಬೂದಿ ಮಾಡಿದ್ರಂತೆ. ಆಗ ಪಾರ್ವತಿ ದೇವಿ, ಸ್ವಾಮಿ ನನಗೆ ಮಾತಿನ ಗಿಣಿ ರಾಮಯ್ಯ ಬೇಕು ಅಂತೇಳಿ ಕೇಳಿದಾಗ ಆ ಪರಮೇಶ್ವರನಾಗಿರ್ತಕ್ಕಂಥವ್ನು ಹೇಳಿದ್ರಂತೆ, ಪಾರ್ವತ ಇವತ್ತಿನ ದಿವಸ ಈ ಮಾತಿನ ಗಿಣಿ ರಾಮಯ್ಯನ ಬೂದಿಗುಡ್ಡೆ ಮತ್ತೊಮ್ಮೆ ಕೈಲಾಸದಲ್ಲಿ ಬರಬೇಕು ಅಂದರೆ ಭೂಲೋಕದಿಂದ ಅಕ್ಕ ಭಾವನನ್ನು ಕರ್ಕೊಂಡು ಬರ್ತೀನಿ ಅಂತೇಳಿ ಕೈಲಾಸಕ್ಕೆ ಬಂದು ಅಕ್ಕ ಭಾವನನ್ನು ಕರ್ಕೊಂಡು ನಾನು ಹೋಗಿ ಒಡಹುಟ್ಟಿನ ಹಬ್ಬ ಮಾಡ್ತೀನಿ ಅಂತೇಳಿ ಬರೋದಾದರೆ ಈ ಮಾತಿನ ಗಿಣಿ ರಾಮಯ್ಯನ ಬೂದಿಗುಡ್ಡೆಯನ್ನು ಭೂಲೋಕದಲ್ಲಿರ್ತಕ್ಕಂಥ ಆ ಮಲ್ಲಿಗೆ ಮಹಾದೇವಮ್ಮನ ಒಟ್ಟಿಗೆ ನಾನು ಪಿಡಿದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗ ಕಂದ ಮೈದಾಳು ರಾಮಯ್ಯನಾಗಿ ಕೈಲಾಸಕ್ಕೆ ಬರಬೇಕು ಅಂತೇಳಿ ಹೇಳ್ತಕ್ಕಂಥ ಈ ಒಡಹುಟ್ಟಿನ ಕಥಾಭಾಗವೇ ಕಂದ ಮೈದಾಳು ರಾಮನ ಕಥಾಭಾಗ ಅಂತೇಳಿ ಭೀಮ

0: ಈ ಕಡೆ ಭೀಮಾವತಿ ಅಂತಕ್ಕಂತ ಒಂದು ಪಟ್ಟಣದಲ್ಲಿ ಶಿವಭಕ್ತರ ಕುಲದವರಾಗಿರ್ತಕ್ಕಂಥವ್ರು ಸೋಮಪ್ಪ ಶರಣ ಅಂತೇಳಿ,
1: ಹೌದಪ್ಪ,
0: ಅವ್ರು ಮಡದಿ ಆಗಿರ್ತಕ್ಕಂಥ ಮಲ್ಲಿಗೆಮ್ಮ ದೇವಮ್ಮ ಅಂತೇಳಿ ಇಬ್ರು ಗಂಡ ಹೆಂಡಿ ತಿರುಗಿದ್ರೆ,
1: ಹೌದು,
0: ಈ ಕಡೆ ಆ ಕೈಲಾಸದಲ್ಲಿರ್ತಕ್ಕಂಥ ಪರಮೇಶ್ವರನಾಗಿರ್ತಕ್ಕಂಥವನು, ಈ ಕಡೆ ಆ ಗಂಡ ಹೆಂಡತಿಯರಿಗೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಬಾಗೆ ಎಲ್ಲವನ್ನು ಕರುಣಿಸಿಕೊಟ್ಟಾಗ,
1: ಹೌದು ನಿಜ,
0: ಆದ್ರೆ ಮಕ್ಕಳಿಲ್ಲ ಎಂಬುದಾಗಿ ಒಂದು ಚಿಂತೆಯನ್ನು ಕೊಟ್ರಂತೆ
1: ಶಿವ ಶಿವ.
0: ಆಗ ಮಕ್ಕಳಿಲ್ಲ ಎಂಬುದಾಗಿ ಚಿಂತೆಯನ್ನು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಈ ಕಡೆ 48 ಜನ ಗಡಿ ಯಜಮಾನುಗಳೆಲ್ಲಾರು ಸೇರ್ಕೊಂಡು,
1: ಹೌದು,
0: ಈ ಕಡೆ ಮಂದ್ರಗಟ್ಟಿ ಜಗಲಿಗೆ ನ್ಯಾಯ ಪಂಚಾಯತಿಗೆ ನಮ್ಮ ಸೋಮಪ್ಪನವ್ರನ್ನ ಬರಮಾಡ್ಬೇಕು ಅಂತೇಳಿ, ಆ ಸೋಮಪ್ಪನವ್ರನ್ನ ಬರಮಾಡ್ಬೇಕು ಅಂತೇಳಿ ಹೇಳಿದಾಗ ಓಲೆಗರಿಯನ್ನು ಬರೆದು ಕಳಿಸವ್ರೆ. ಆ ಓಲೆಗರಿಯನ್ನ ಓದ್ದಂತ ಈ ಕಡೆ ಸೋಮಪ್ಪ ಶರಣ ತನ್ನ ಮುಡದಿಯಾಗಿರ್ತಕ್ಕಂಥ ಮಲ್ಲಿಗೆ ಮಾದೇವಮ್ಮನಿಗೆ ಹೇಳದ್ರಂತೆ, ಮಾದೇವಮ್ಮ
1: ಸ್ವಾಮಿ,
0: ಈ ಕಡೆ ಮಂದ್ರಗಟ್ಟಿ ಜಗಲಿಗೆ ನಮ್ಮನ್ನ ನ್ಯಾಯ ಪಂಚಾಯತಿಗೆ ಬರಬೇಕು ಅಂತೇಳಿ ನಮ್ಗೆ ಓಲೆಗರಿಯನ್ನ ಬರೆದು ಕಳಿಸವ್ರೆ. ಈ ಕಡೆ ನಾನು ಹೋಗಿದ್ ಬರ್ತೀನಿ ಅಂತೇಳಿ ತನ್ನ ಮಡದಿ ಆಗಿರ್ತಕ್ಕಂಥ ಮಲ್ಲಿಗೆ ಮಾದೇವಮ್ಮನಿಗೆ 4-6 ಬುದ್ಧಿ ಮಾತನ್ನ ಹೇಳಿ ಆ ಸೋಮಪ್ಪನವ್ರು ಎಲ್ಲಿಗೆ ಬರ್ತವ್ರೆ.

0: ಸೋಪ್ನೂರು ಯಾವಾಗ ಮಂದರಗಟ್ಟಿ ಜಗಲಿ ಎತ್ತರಕ್ಕೆ ಬಂದ್ರು, ಬಂದ್ ಕೂಡ್ಲೆ ಅಲ್ಲಿರ್ತಕ್ಕಂತ ಗಡಿ ಯಜಮಾನುಗಳೆಲ್ಲಾರು ಸೇರ್ಕೊಂಡು ಸೋಮಪ್ಪನವ್ರಿಗೆ ಕರವೆತ್ತಿ ಕೈ ಮುಗಿದು ಶಿರುಬಾಗಿ ಶರಣನ್ನು ಮಾಡುವರೇ. ಸೋಮಪ್ಪನವರೇ, ಈ ಕಡೆ ನಿಮ್ಮ ಭೀಮಾವತಿ ಪಟ್ಟಣದಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ ಸ್ವಾಮಿ?
1: ಹೌದು ಕಣಪ್ಪ.
0: ಹೌದು ಸ್ವಾಮಿ, ಎಲ್ಲರೂ ಕ್ಷೇಮವಾಗಿದ್ದಾರೆ. ಹಾಗಿದ ಮೇಲೆ ಕಾಲಕ್ಕೂ ಸಂತುಷ್ಟವಾಗಿ ಮಳೆ ಬೆಳೆ ಅಂತಕ್ಕಂಥದ್ದು ಆಗ್ತಾ ಇದೆಯಾ ಸ್ವಾಮಿ ಹೇಳಿ?
1: ಹೌದು
0: ಸ್ವಾಮಿ, ಆಗ್ತಾ ಇದೆ. ಆಗಿದ ಮೇಲೆ ಅದ್ರ ಮಧ್ಯದಲ್ಲಿ ಒಬ್ಬ ನಿಂತ್ಕೊಂಡು ಕೇಳಿದಂತೆ, ಸ್ವಾಮಿ ಸೋಮಪ್ಪನವರೇ, ನಿಮ್ಮ ಈ ಭೀಮಾವತಿ ಪಟ್ಟಣದಲ್ಲಿ ಮಳೆ ಬೆಳೆ ಅಂತಕ್ಕಂಥದ್ದು ಸಂತುಷ್ಟವಾಗಿ ಆಗ್ತಾ ಇದೆ ಅಂತೇಳಿ ನಮ್ಗೆ ಬಹಳ ಸಂತೋಷವಾಯ್ತು.
1: ಹೌದು.
0: ಆಗಿದ ಮೇಲೆ ನಿಮಗೆ

ಸ್ವಾಮಿ ಸೋಮಪ್ಪನವರೇ, ನಿಮಗೆ ಗಂಡು ಮಕ್ಕಳು ಎಷ್ಟು, ಹೆಣ್ಣು ಮಕ್ಕಳು ಎಷ್ಟು ಸ್ವಾಮಿ ಅಂತೇಳಿ ಕೇಳಿದಾಗ ಸೋಮಪ್ಪನವ್ರ ಕಣ್ಣಲ್ಲಿ ಕಣ್ಣೀರು ಜುಳು ಜುಳು ಜುಳು ಸುರಿದು ಬಿಡ್ತೈತೆ. ಅಯ್ಯೋ ಪರಮಾತ್ಮ ನೋಡ್ರಪ್ಪ, ಆ ಪರಮೇಶ್ವರನಾಗಿರ್ತಕ್ಕಂಥವನು ನನಗೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಭಾಗ್ಯ ಬೇಡದಂತ ವರವನ್ನೆಲ್ಲ ನಾನು ಕೊಟ್ರೆ ಮಕ್ಕಳಿಲ್ಲ ಎಂಬುದಾಗಿ ಚಿಂತೆಯನ್ನು ಕೊಟ್ಟವರೇ ಅಯ್ಯೋ ಸೋಮಪ್ಪನವರೇ, ಇವತ್ತಿನ ದಿವಸ ನಾವು ನಿಮ್ಮನ್ನ ಇಲ್ಲಿ ಕರೆಸಿ ನ್ಯಾಯ ಪಂಚಾಯತಿಗೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ನಾವು ಮಾಡ್ಬಿಟ್ವಲ್ಲ ಸ್ವಾಮಿ, ನಮ್ಮ ಅಪರಾಧವನ್ನ ಮನ್ನಿಸಿ ಸ್ವಾಮಿ ಅಂದಾಗ ಇರ್ಲಿ ಬಿಡ್ರಪ್ಪ, ಆ ಪರಮೇಶ್ವರ ಕೊಟ್ಟಿರ್ತಕ್ಕಂಥದ್ದು ನನಗೆ ಆ ಫಲವಾಗಿದೆ ಇರ್ಲಿ ಅಂದಾಗ ನೋಡಿ ಸ್ವಾಮಿ, ಇವತ್ತು ಬಂದಿರತಕ್ಕಂತ ಈ ನ್ಯಾಯ ಪಂಚಾಯತಿಯನ್ನ ನಾವು ಮತ್ತೊಂದು ದಿನ ಇಟ್ಕೋತೀವಿ, ಅವಾಗ ಬೇಕಾದ್ರೆ ನೀವು ಬರೋರಂತೆ. ಈಗ ನೀವು ನಿಮ್ಮ ಪಟ್ಟಣಕ್ಕೆ ನೀವು ತೆರಳಿ ಸ್ವಾಮಿ.

0: ನಮ್ಮ ಈ ಒಂದು ಅಪರಾಧವನ್ನು ನಮಗೆ ಮನ್ನಿಸಿ ಕ್ಷಮೆಯಾಚಿಸಿ ಅಂದಾಗ ಈ ಕಡೆ ಸೋಮಪ್ಪನವರು ಹಿಂತಿರುಗಿ ಯಾವಾಗ ಭೀಮಾವತಿ ಪಟ್ಟಣಕ್ಕೆ ಬರಬೇಕು ಅಂತ ಹೇಳಿ ಬರ್ತಾ ಇದ್ದರು. ಈ ಕಡೆ ಏನಾಗಿದೆ, 48 ಗಡಿ ಯಜಮಾನರುಗಳೆಲ್ಲರೂ ಸೇರ್ಕೊಂಡ್ರು. ನೋಡ್ರಪ್ಪ, ಸೋಮಪ್ಪನವ್ರನ್ನ ನಾವು ಏನು ದೊಡ್ಡ ಮನುಷ್ಯ ಅಂತ ಹೇಳಿ ನಾವು ಕರೆಸ್ತು.
1: ಹೌದು,
0: ಆದ್ರೆ ಬಂಜಿಯಾಗಿರ್ತಕ್ಕಂತ ಸೋಮಪ್ಪ ಈ ಮಂದರಗಟ್ಟಿ ಜಗಲಿ ಮೇಲೆ ಕುಂತವನಿ ಅಂದ್ರೆ ಏನ್ರಪ್ಪ ನ್ಯಾಯ?
1: ಹೌದು,
0: ಈ ಕಡೆ ಮಂದರಗಟ್ಟಿ ಜಗಲಿ ಮೇಲೆ ಸೋಮಪ್ಪ ಕುಂತಿರ್ತಕ್ಕಂಥವ್ರು, ನಾವೇನಾದ್ರೂ ನಾಳೆ ದಿನ ಅಲ್ಲಿ ಕುಂತ್ಕತ್ತು ಅಂದ್ರೆ ನಾಳೆ ದಿನ ನಾವು ಬಂಜರಾಗ್ಬಿಡ್ತೀವಿ, ನಮ್ಮ ಮಕ್ಕಳು ಬಂಜರಾಗ್ಬಿಡ್ತಾರೆ. ಒಂದ್ ಕೆಲಸ ಮಾಡ್ರಪ್ಪ, ಬನ್ರಪ್ಪ ಇಲ್ಲಿ ಹಾಳು ಕಾಳುಗಳೇ. ಈ ಕಡೆ ಬನ್ರೋ ಇಲ್ಲಿ ಈ ಮಂದರಗಟ್ಟಿ ಜಗಲಿ ಮೇಲೆ ಭೀಮಾವತಿ ಪಟ್ಟಣದಿಂದ ಬಂದಿರತಕ್ಕಂತ ಸೋಮಪ್ಪ ಶರಣ ಕುಂತಿದ್ದು ಹೋಗವನಿ. ಅವ್ರು ಕುಂತಿರ್ತಕ್ಕಂತ ಸ್ಥಳದಿಂದ 3 ಅಡಿ ಮಣ್ಣನ್ನ ತೆಗೆದು ಹೊರಗಡೆ ಹಾಕಿ, ಹೊರಗಡೆ ಇರತಕ್ಕಂತ ಮಣ್ಣನ್ನು ತೆಗೆದು ಇದಕ್ಕೆ ತುಂಬ್ರಪ್ಪ ಅಂತ ಹೇಳಿ ಅವರಿಗೆ ದುಗ್ಗಾಣಿಯನ್ನ ನೀಡವರೆ. ದುಗ್ಗಾಣಿ ಅಂದ್ರೆ ಹಣವನ್ನು ನೀಡಿದರಂತೆ. ಆಗ ಸೋಮಪ್ಪ ಶರಣ ತನ್ನ ತಲೆ ಮೇಲೆ ಇರತಕ್ಕಂತ ಪಟ್ಟೆ ವಸ್ತ್ರವನ್ನು ನಾನು ಮರೆತು ಬಿಟ್ಟು ಬಂದ್ಬಿಟ್ಟಿದಿರಲ್ಲ ಅಂತ ಹೇಳಿ ಈ ಕಡೆ ತಲೆ ಕೈ ಹಾಕ್ ನೋಡಿದ್ರೆ, ಅಯ್ಯೋ ನನ್ನ ಬಟ್ಟೆಯನ್ನ ನಾನು ಮರೆತು ಬಿಟ್ಟು ಬಂದ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ ಆ ಸೋಮಪ್ಪ ಎಲ್ಲಿಗೆ ಬರ್ತವನೇ?
1: ಎಲ್ಲಿಗಪ್ಪ?

0: ಆಗ ಸೋಮಪ್ಪನವ್ರಿಗೆ ಆ ಹಾಳು ಕಾಳುಗಳು ನೋಡ್ಬಿಟ್ಟು ಕೇಳಿದ್ರಂತೆ, ಅಲ್ಲ ಕಂಡ್ರಪ್ಪ, ಈ ಚಂದವಾಗಿರ್ತಕ್ಕಂತ ಮಂದರಗಟ್ಟಿ ಜಗಲಿಯನ್ನ ಯಾತಕ್ಕೋಸ್ಕರವಾಗಿ ನೀವು ಹಗಿತಿದ್ರಿ? ಆ ಹಾಳು ಕಾಳುಗಳು ಗೊತ್ತಾಗ್ಲಿಲ್ಲವಂತೆ, ಇವರೇ ಸೋಮಪ್ಪ ಶರಣ ಅಂತೇಳಿ.
1: ಹೌದು
0: ಸ್ವಾಮಿ, ಯಾರೋ ಭೀಮಾವತಿ ಪಟ್ಟಣದಿಂದ ಸೋಮಪ್ಪ ಶರಣ ಅಂತೇಳಿ ಮಂದರಗಟ್ಟಿ ಜಗಲಿ ಬಂದಿದ್ರಂತೆ ಸ್ವಾಮಿ.
1: ಹೌದು ನಿಜ.
0: ಈ ಕಡೆ ಆ ಮಂದರಗಟ್ಟಿ ಜಗಲಿ ಮೇಲೆ ಬಂಜಿಯಾಗಿರ್ತಕ್ಕಂತ ಸೋಮಪ್ಪ ಶರಣ ಕುಂತವ್ರಿ ಅಂತ ಹೇಳ್ಬಿಟ್ಟು, ಈ ಅವ್ರು ಕುಂತಿರ್ತಕ್ಕಂತ ಸ್ಥಳದಲ್ಲಿ ನಾವು ಕುಂತ್ಕೊಂಡ್ಬಿಟ್ರೆ ನಾಳೆ ದಿನ ಬಂಜರಾಗ್ಬಿಡ್ತೀವಿ ಅಂದ್ಬಿಟ್ಟು,
1: ಹೌದು,
0: ಈ ಕಡೆ ನಮ್ಗೆ ಹಣವನ್ನ ಕೊಟ್ಟು ಈ ಮಂದರಗಟ್ಟಿ ಜಗಲಿಯನ್ನ ಹಗದು ಹೊಸಮಣ್ಣನ್ನು ತುಂಬಿ ಅಂತೇಳಿ ನಮ್ಗೆ ಹಣವನ್ನ ನೀಡಿದ್ದಾರೆ ಎಂದಾಗ,
1: ನಿಜ,
0: ಸೋಮಪ್ಪನವ್ರ ಕಣ್ಣಲ್ಲಿ ಕಣ್ಣೀರು ಜುಳು ಜುಳು ಜುಳು ಜುಳು ಸುರುಬಿಡ್ತಂತೆ. ಆಳುಗಳ ಆಡಿದ

0: ಸೋಮಪ್ಪನವ್ರ ಕಣ್ಣಲ್ಲಿ ಕಣ್ಣೀರು ಜುಳುಜುಳು ಸುರದಿ,
1: ಹೌದು
0: ಈ ಕಡೆ ಬಹಳ ದುಃಖವನ್ನು ಮಾಡಿಕೊಂಡು ಎಲ್ಲೂ ಬರ್ತವ್ರಿ ಅಂದಾಗ ಈ ಕಡೆ ಸೋಮಪ್ಪನವರು ಅವರು ಕಣ್ಣೀರು

0: ಈ ಕಡೆ ಮಲ್ಲಿಗೆ ಮಾದೇವಮ್ಮ ಕೇಳ್ತಿದ್ದಾರಂತೆ, ಪತಿ ದೇವರಾಗಿರ್ತಕ್ಕಂಥ ಸೋಮಪ್ಪನವ್ರನ್ನ.
1: ಹೌದು
0: ಸೋಮಪ್ಪನವರೇ, ಈ ಕಡೆ ಹೋಗುವಾಗ ಅಷ್ಟೊಂದು ನವಲವಿಕೆ ಆಗೋದ್ರಿ,
1: ಹೌದು
0: ಬರುವಾಗ ಮಲ್ಲಿಗೆ ಹೂ ಬಾಡೋದ್ರಿ, ಇದು ಬರ್ತಿದ್ರಲ್ಲ ಯಾಕೆ ಸ್ವಾಮಿ ಮಾದೇವಮ್ಮ. ಈ ಕಡೆ ನಮ್ಮನ್ನ ಆ ಮಂದರಗಟ್ಟಿ ಜಗಲಿಗೆ ನಮ್ಮನ್ನ ಕರೆಸ್ಬಿಟ್ಟು ನಮಗೆ ಮಾನ ಮರ್ಯಾದೆಯನ್ನು ಕಳೆದಿದ್ದಾರೆ.
1: ಹೌದು
0: ಈ ಕಡೆ ಬಂಜಿಯಾಗಿರ್ತಕ್ಕಂಥ ಸೋಮಪ್ಪ ಅಂತೇಳಿ ನನಗೆ ಜುರುದು ಮಾತಾಡವ್ರಿ.
1: ಹೌದು
0: ಅಯ್ಯೋ ಶಿವ ಶಿವ, ಎಂತ ಮಾತು ಅಂತೇಳಿ ಹಾಡ್ತಿದ್ರಿ ಪತಿದೇವ ಮಹಾದೇವಮ್ಮ. ಈ ಮಾತನ್ನ ಕೇಳ್ಕೊಂಡು ನಾವು ಈ ದರೆ ಮೇಲೆ ಬದುಕಿರೋದಕ್ಕಿಂತ ಸಾಯೋದು ಮೇಲು.
1: ಹೌದು
0: ಯಾಕೆಂದ್ರೆ ಅಲ್ಲದವರ ಸಂಗಮ ಮಾಡಿ ಅಡವಿಯ ಪಾಲಾಗುವುದಕ್ಕಿಂತ ಬಲ್ಲವರ ಸಂಗ ಮಾಡಿ ಬೆಲ್ಲದಂತೆ ಬದುಕುವುದು ಲೇಸಲ್ಲವೇ. ಬಲ್ಲವರ ಸಂಗ ಮಾಡಿದ್ರು ನಮಗೆ ಬೆಲೆ ಇಲ್ಲ ಅಂತ. ಏ ಪಾಪಿ ಜನ್ಮ ಯಾತಕ್ಕೋಸ್ಕರ ಬದುಕಿರಬಾರದು.
1: ಹೌದು
0: ನಾನು ಅಂಗಡಿ ಸಾಲಿಗೆ ಹೋಗಿ ನಾನು ವಿಷವನ್ನ ತರ್ತೀನಿ, ನೀನು ವಿಷದ

0: ಎಲ್ಲ ಕಾಯಿಸಿದ್ರೆ ಇಬ್ರು ನೆಮ್ಮದಿಯಾಗಿ ಕುಡಿದು ಪ್ರಾಣವನ್ನ ಬಿಡುವ ಅಂದಾಗ ಆಗ್ಲಿ ಅಂತೇಳಿ ಈ ಕಡೆ ಪತಿದೇವನಾಗಿರ್ತಕ್ಕಂತ ಸೋಮಪ್ಪ ಶರಣ ಎಲ್ಲಿಗೂ ಬರ್ತಾ ಇದ್ದಾರೆ,
1: ಎಲ್ಲಿಗಪ್ಪ

ಅದೇವಮ್ಮ ಇಲ್ಲ ಅಂತಂದಿರ್ತಕ್ಕಂತ ವಿಷವನ್ನ ತಕೊಂಡು ನೀನು ವಿಷದ ಗಂಜಿಯನ್ನ ಕಾಯಿಸಿದ್ರೆ ನಾವು ನೆಮ್ಮದಿಯಾಗಿ ಪ್ರಾಣವನ್ನ ಬಿಡುವ. ಹಾಗಂದ್ ಕೂಡ್ಲೆ ಈ ಕಡೆ ಆ ಮಲ್ಲಿಗೆ ಮಾದೇವಮ್ಮ ಪತಿದೇವರು ಕೊಟ್ಟಿರ್ತಕ್ಕಂತ ವಿಷವನ್ನ ತಕ್ಕೊಂಡು ವಿಷದ ಗಂಜಿಯನ್ನ ಕಾಯಿಸಬೇಕಾದ್ರೆ ಈ ಕಡೆ ಆ ವಿಷದ ಗಂಜಿಯ ಜ್ವಾಲೆ ಆಕಾಶ ಮಾರ್ಗದಲ್ಲಿ ಹೋಗಿ ಜಗದಾಂಬಿ ಆಗಿರ್ತಕ್ಕಂತ ಪಾರ್ವತ ದೇವಿ ಪಾದಕ್ಕೆ ಪ್ರಿಯವಾಗಿದೆ. ಈ ಕಡೆ ಯಾವಾಗ ಪಾರ್ವತ ದೇವಿ ಪಾದಕ್ಕೆ ಪ್ರಿಯವಾಯಿತು ಈ ಕಡೆ ಆ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ಇಬ್ರು ಪಗಡಿ ಹಾಟವನ್ನು ಹಾಡಬೇಕಾದ್ರೆ ಆ ಪರಮೇಶ್ವರನ ನೋಡಿ ಆ ಈ ಕಡೆ ಪಾರ್ವತ ದೇವಿ ನಗನಾಡ್ತಿದ್ದಾಳಂತೆ. ಆಗ

0: ಪಾರ್ವತ ನನ್ನನ್ನ ಯಾತಕ್ಕೋಸ್ಕರವಾಗಿ ನೋಡ್ಕೊಂಡು ನೀನ್ ನಗ್ನಾಡ್ತಾ ಇದೀಯ
1: ಸ್ವಾಮಿ?
0: ನನ್ನ ಮುಡಿ ಜಡಿಯನ್ನ ನೋಡ್ಕೊಂಡು ಏನಾದ್ರೂ ನಗ್ನಾಡ್ತಾ ಇದೀಯಾ
1: ಅಥವಾ
0: ಅಥವಾ ನನ್ನ ಈ ದಪ್ಪ ಮೀಸೆ ನೋಡ್ಕೊಂಡು ನಗ್ನಾಡ್ತಾ ಇದೀಯ, ನನ್ನ ಡೊಳ್ಳು ಹೊಟ್ಟೆ ನೋಡ್ಕೊಂಡು ಏನಾದ್ರೂ ನೀನ್ ನಗ್ನಾಡ್ತಾ ಇದೀಯ
1: ಸ್ವಾಮಿ?
0: ಸ್ವಾಮಿ ಪತಿದೇವ, ನಿಮ್ಮಲ್ಲಿ ಎಷ್ಟೊಂದು ಅನ್ಯಾಯವಿದೆ ಗೊತ್ತ ಸ್ವಾಮಿ?
1: ಅದೆಲ್ಲಿ ಪಾರ್ವತ,
0: ಅಂತ ಅನ್ಯಾಯವನ್ನ ನಾನು ಯಾರಿಗೂ ಸದ ಮಾಡಿಲ್ಲ ಪಾರ್ವತ. ಸ್ವಾಮಿ ಈ ಕಡೆ ಭೂಲೋಕದಲ್ಲಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಭಾಗ್ಯ ಎಲ್ಲವನ್ನು ಒತ್ಕೊಂಡು ಈ ಗಂಡ ಹೆಂಡತಿಯರು ಇಬ್ರು ನೋಡಿ, ಅದರಲ್ಲೂ ನಿಮ್ಮಲ್ಲಿ ಏನು ಗೊತ್ತಾ ಸ್ವಾಮಿ ಅನ್ಯಾಯ ಅಂದ್ರೆ?
1: ಏನಪ್ಪ,
0: ತಿನ್ನಲು ಅನ್ನ ಇಲ್ದಿರೋರಿಗೆ ಬೇಡ ಬೇಡ ಎನ್ನುವಷ್ಟು ಮಕ್ಕಳ ಭಾಗ್ಯವನ್ನು ಕೊಡ್ತೀರಿ, ಅದರಲ್ಲೂ ನೂರಾರು ದೇವರಲ್ಲಿ ಹರಕೆಯನ್ನು ಕಟ್ಕೊಂಡು ಹರಕೆ ತೀರಿಸ್ಕೊಂಡು ನಮ್ಗೆ ಮಕ್ಕಳ ಭಾಗ್ಯ ಕೊಡಿ ಅಂತ ಕೇಳಿದ್ರಿ, ಅಂತವ್ರಿಗೆ ನೀವು ಯಾವುದೇ ಕಾರಣಕ್ಕೂ ಮಕ್ಕಳ ಭಾಗ್ಯವನ್ನು ನೀವು ಕೊಟ್ಟಿಲ್ಲ ಸ್ವಾಮಿ.
1: ಹೌದಪ್ಪ,
0: ಅಂತ ಅನ್ಯಾಯವನ್ನ ನಾನು ಯಾರಿಗೂ ಸುದಾ ಮಾಡಿಲ್ಲ. ಯಾಕೆ ಸ್ವಾಮಿ ಮಾಡಿಲ್ಲ? ಅಲ್ಲಿ ನೋಡಿ ಭೂಲೋಕವನ್ನ ನೋಡಿ ಎಂದಾಗ ಸ್ವಾಮಿ ಈ ಕಡೆ

0: ಪಾರ್ವತ.
1: ಹೌದು,
0: ಭೂಲೋಕದಲ್ಲಿ ಗಂಡ ಹೆಂಡತಿಯರಿಬ್ರು ಮಕ್ಕಳಿಲ್ಲ ಎಂಬುದಾಗಿ ವಿಷವನ್ನ ಕುಡಿದು ಪ್ರಾಣವನ್ನು ಬಿಡ್ತಾ ಇದ್ದಾರೆ. ಆದ್ರೆ ಏನ್ ಮಾಡೋದು, ನನ್ನಲ್ಲಿ ಮಕ್ಕಳ ಭಾಗ್ಯ ಅಂತಕ್ಕಂಥದ್ದು ಇದ್ದಿದ್ರೆ ನಾನು ಖಂಡಿತವಾಗ್ಲೂ ಹೋಗಿ ಅವರಿಗೆ ಮಕ್ಕಳ ಭಾಗ್ಯವನ್ನು ನಾನು ಕೊಟ್ಟು ಬರ್ತಾ ಇದ್ದೆ. ಸ್ವಾಮಿ, ನಿಮ್ಗೆ ಮರ್ತೋಗಿರ್ತಕ್ಕಂತ ಒಂದು ಮಾತ್ರ ನಿಮ್ಗೆ ಜ್ಞಾಪನಿಸ್ಕೊಡ್ಲೆ.
1: ಪಾರ್ವತ.
0: ಏನು ಪಾರ್ವತ? ಏನು ಅಂದ್ರೆ, ನೀವು ನನ್ನ ಕೈಲಾಸದಲ್ಲಿ ಈ ಕಡೆ ಮದುವೆ ಅಂತಕ್ಕಂಥದ್ದು ಆದಾಗ,
1: ಹೌದು,
0: ಈ ಕಡೆ ನನ್ನ ಮಡದಿಯಾಗಿರ್ತಕ್ಕಂತ ಈ ಕಡೆ ಪಾರ್ವತ ದೇವಿ ಒಬ್ಳೆ ಇರ್ತಾಳೆ ಅಂತ ಹೇಳಿ ನನಗೊಂದು ಮಾತಿನ ಗಿಣಿಯನ್ನ ನೀವು ತಂದ್ಕೊಟ್ಟಿರಲಿಲ್ಲ ಸ್ವಾಮಿ. ಹೌದು ಪಾರ್ವತ, ಹಾ, ಮಾತಿನ ಗಿಣಿ ರಾಮಯ್ಯ. ಹೋಯ್ತ ಬತ್ತ ನಿಮ್ಮನ್ನ ಗೇಲಿ ಮಾಡ್ತಿತ್ತು.
1: ನಿಜ.
0: ಅಕ್ಕನಾಗಿರ್ತಕ್ಕಂಥ ಗೌರಮ್ಮನಿಗೆ 12 ಕಳೆ ಆಗಿದೆ. ಭಾವನಾಗಿರ್ತಕ್ಕಂಥ ಮಲ್ಲಪ್ಪನಿಗೆ 16 ಕಳೆ ಕಾಣ್ತಾ ಇದೆ ಅಂತ ಹೇಳಿ ನೀವು ಹೋಯ್ತ ಬತ್ತ ಹೇಳ್ತಾ ಇದ್ರೆ ಒಂದಲ್ಲ ಒಂದು ದಿನ ನೀವು ಯಾವುದೋ ಒಂದು ವಿಚಾರವಾಗಿ ತುಂಬರು ಕೋಪಗೊಂಡಿದ್ರಿ ಸ್ವಾಮಿ. ತುಂಬಾ ಕೋಪಗೊಂಡಿರ್ತಕ್ಕಂತ ಸಮಯದಲ್ಲಿ ಆ ಮಾತಿನ ಗಿಡಿ ಏನ್ ರಾಮಯ್ಯ ಏನ್ ಮಾಡ್ದ?
1: ಹೌದು,
0: ಓಹೋಹೋ, ಇವತ್ತು ಅಕ್ಕನಾಗಿರ್ತಕ್ಕಂತ ಗೌರಮ್ಮನಿಗೆ 16 ಕಳೆ ಕಾಣ್ತಾ ಇದ್ರೆ ಭಾವನಾಗಿರ್ತಕ್ಕಂತ ಮಲ್ಲಪ್ಪನಿಗೆ 12 ಕಳೆ ಕಾಣ್ತಾ ಇದೆಯಲ್ಲ.
1: ಹೌದು,
0: ಇಲ್ಲ ದುಷ್ಟು ಪ್ರಾಣಿ ಮುಂಡೆ ಮಗಂದೆ, ನಾನು ತಂದು ಸಾಕಿರ್ತಕ್ಕಂತ ಪ್ರಾಣಿ ನೀನು.
1: ಹೌದು,
0: ನನ್ನ 12 ಕಳೆ ಅಂತೇಳಿ ನೀನು ಮಾತಾಡ್ತಾ ಇದೀಯ, ಜರುದು ಮಾತಾಡ್ತಾ ಇದೀಯ. ನಿನ್ನ ಸುಟ್ಟು ಬೂದಿ ಮಾಡ್ಬಿಡ್ತೀನಿ ಅಂತೇಳಿ ಪರಮೇಶ್ವರನಲ್ಲಿರ್ತಕ್ಕಂತ ಉರಿನೇತ್ರವನ್ನ ತೆಗೆದು ಉಫ್ ಅಂತೇಳಿ ಸುಟ್ಟು ಬೂದಿ ಮಾಡುವಂತೆ.
1: ನಿಜ.
0: ಯಾವಾಗ ಸುಟ್ಟು ಬೂದಿ ಆಗೋಯ್ತೋ

0: ಈ ಕಡೆ ಪಾರ್ವತ ದೇವಿ ಓಡೋಡಿ ಬಂದು, ಸ್ವಾಮಿ ಪತಿ ದೇವ ಪರಮೇಶ್ವರ ಈ ಮಾತಿನ ಗಿಳಿ ರಾಮಯ್ಯನ ನೀವು ಸುಟ್ಟಿ ಬೂದಿ ಮಾಡಿಬಿಟ್ರಲ್ಲ ಸ್ವಾಮಿ, ನನಗೆ ಮಾತಿನ ಗಿಳಿ ರಾಮಯ್ಯ ಬೇಕು ಬೇಕು ಅಂತ ಹೇಳಿ ಕಣಗಣ್ಣಲ್ಲಿ ಕಣ್ಣೀರನ್ನ ಕೆಡುವಾಗ ಪಾರ್ವತ ನಾನೇನು ಸ್ವಲ್ಪ ಕೋಪಗೊಂಡು ಆ ಪ್ರಾಣಿನ ನಾನು ಸುಟ್ಟು ಬೂದಿ ಮಾಡಿಬಿಟ್ಟೆ
1: ನಿಜ,
0: ಆದ್ರೆ ಈ ಮಾತಿನ ಗಿಳಿ ರಾಮಯ್ಯ ಏನಾದ್ರೂ ಮತ್ತೊಮ್ಮೆ ಕೈಲಾಸದಲ್ಲಿ ಹುಟ್ಟಬೇಕು ಅನ್ನೋದಾದ್ರೆ ಭೂಲೋಕದಲ್ಲಿ ಯಾರಾದ್ರೂ ಹೊಟ್ಟೆ ಒಳಗಡೆಯಿಂದ ಹುಟ್ಟಿ ಈ ಕಡೆ ಅಕ್ಕ ಬಾವಲನ್ನ ಕರೆತಂದು ನಾನು ಒಡ ಹುಟ್ಟಿನ ಹಬ್ಬ ಮಾಡ್ಬೇಕು ಅಂತ ಹೇಳಿ ಈ ಕಡೆ ಭೂಲೋಕದಿಂದ ಕೈಲಾಸಕ್ಕೆ ಬಂದು ಅಕ್ಕ ಬಾವನ ಕರ್ಕೊಂಡು ಹೋಗ್ತೀನಿ ಅನ್ನೋದಾದ್ರೆ ಈ ಮಾತಿನ ಗಿಳಿ ರಾಮಯ್ಯ ಮತ್ತೊಮ್ಮೆ ಹುಟ್ಟಿ ಬರ್ತಾನೆ ಅಂದ್ರಂತೆ.
1: ನಿಜ,
0: ಹಾಗಂದ್ ಕೂಡ್ಲಿ ಸ್ವಾಮಿ ಒಂದು ಕೆಲಸ ಮಾಡಿ ಈ ಮಾತಿನ ಗಿಣಿ ರಾಮಯ್ಯನ ಬೂದಿ ಗುಡ್ಡೆಯನ್ನ ತಕ್ಕೊಂಡು ಹೋಗಿ ಭೂಲೋಕದಲ್ಲಿರ್ತಕ್ಕಂತ ಮಲ್ಲಿಗೆ ಮಹಾದೇವಮ್ಮನಿಗೆ ನೀವು ಪ್ರಸಾದವನ್ನಾಗಿ ಕೊಟ್ಟು ಆ ತಾಯಿಗೆ ಮಕ್ಕಳ ಭಾಗ್ಯವನ್ನು ಕೊಡು ಎಂದ್ರಂತೆ. ಹಾಗಂದ್ ಕೂಡ್ಲಿ ಪರಮೇಶ್ವರ ಏನ್ ಮಾಡೋರೇ, ಈ ಕಡೆ ನೇರವಾಗಿ ಕೈಲಾಸದಿಂದ ಭೂಲೋಕಕ್ಕೆ ಬರ್ಬೇಕು.

0: ಕೇಳುಗರೆ, ಇದುವರೆಗೆ ಮಹದೇವಸ್ವಾಮಿ ಹಾಗೂ ಸಂಗಡಿಗರು ಹಾಡಿದ ಮೈದಾಳ ರಾಮನ ಕಥೆಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಹಳ್ಳಿ ಹಾಡು ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಜನಪದ ಗಾಯಕರ
2: ಪದ
1: ಪಾದ
2: ಪದ
1: ಪಾದ ಹಳ್ಳಿ ಹಾಡು ಕೇಳಿದಿರಿ.
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಕೇಳುಗರೆ ಗಮನಿಸಿ, ಇಂದು ಸಂಜೆ 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಚದುರಂಗ ಅವರೊಡನೆ ಪ್ರೊಫೆಸರ್ HSK ಅವರು ನಡೆಸಿದ್ದ ಸಂವಾದವನ್ನು ಕೇಳುವಿರಿ.

4 ಗಂಟೆಗೆ ನಾಟಕ, ಇಂಥವರೂ ಇದ್ದಾರೆ. ಎಸ್ ಸಾಯಿಲಕ್ಷ್ಮಿ ಅವರ ಲಲಿತ ಪ್ರಬಂಧ ಆಧಾರಿತ ನಾಟಕ ಇದು. ನಾಟಕ ರೂಪ ಎಸ್ ಕೇಶವರಾವ್, ನಿರ್ಮಾಣ ಉಮೇಶ್ ಎಸ್. ಆಕಾಶವಾಣಿ ಮೈಸೂರು FM 100.6, ಸಮಯ 3 ಗಂಟೆ 30 ನಿಮಿಷಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಡಿವಿಜಿ ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ ಕೆಆರ್ ಪ್ರದೀಪ್.
1: ಕಗ್ಗಕ್ಕೊಂದು ಕತೆ. ಆತ್ಮೀಯ ಮಕ್ಕಳೇ, ನೀವೆಲ್ಲ ಮಂಕುತಿಮ್ಮನ ಕಗ್ಗ ಅನ್ನೋ ಪುಸ್ತಕದ

ಕೇಳಿದ್ದೀರಾ? ಅದು ಡಿವಿಜಿ ಎಂದೇ ಪ್ರಸಿದ್ಧರಾದ ಡಿವಿ ಗುಂಡಪ್ಪನವರಿಂದ ರಚನೆಯಾದ ಅತ್ಯಂತ ಜನಪ್ರಿಯವಾದ ಕೃತಿ. ಇದನ್ನ ಕನ್ನಡದ ಭಗವದ್ಗೀತೆ ಎಂದೇ ಪರಿಗಣಿಸಿದ್ದಾರೆ. ಈ ಕೃತಿಯಲ್ಲಿ ಮಾನ್ಯ ಡಿವಿಜಿ ಅವರು ಜನಸಾಮಾನ್ಯರಿಗೆ ಹೇಗೆ ಜೀವನ ನಡೆಸಬೇಕು, ಬದುಕಿನಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಕಷ್ಟಗಳನ್ನ ಹೇಗೆ ಎದುರಿಸಬೇಕು ಎಂದು ಮನಮುಟ್ಟುವಂತೆ ವಿಶ್ಲೇಷಣೆ ಮಾಡಿದ್ದಾರೆ. ಮಂಕುತಿಮ್ಮನ ಕಗ್ಗವು ಮಕ್ಕಳಿಂದ ವೃದ್ಧರವರೆಗೆ ಬದುಕಿನ ಜೀವನ ಧರ್ಮಯೋಗದ ಸಾರಾನ ತಿಳಿಸುತ್ತೆ. ಮಂಕುತಿಮ್ಮನ ಕಗ್ಗ ಪುಸ್ತಕದ ಬಗ್ಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ? ಹಸ್ತಕ್ಕೆ ಬರೆ ನಕ್ಕೆ, ಓದುತ್ತ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಒಂದು ಮಹಾಪ್ರತಿಭೆಗೆ ಮತ್ತೊಂದು ಮಹಾಪ್ರತಿಭೆ ಅಷ್ಟೇ ಸಮರ್ಥವಾದ ಸಂಕ್ಷಿಪ್ತವಾದರೂ ಸಮಗ್ರವಾದ ಸ್ತುತಿಯನ್ನ ಸಲ್ಲಿಸಬಹುದು ಎಂಬುದಕ್ಕೆ ಇದು ಸೂರ್ಯಸಾಕ್ಷಿ ಎಂದಿದ್ದಾರೆ ಈ ಸಾಲುಗಳನ್ನ ನೋಡಿ ಪದ್ಮಭೂಷಣ ಶತಾವಧಾನಿ ಗಣೇಶ್ ಅವರು. ಮಕ್ಕಳೇ, ನಾನೀಗ ಮಂಕುತಿಮ್ಮನ ಕಗ್ಗದಿಂದ ಕೆಲವು ಕಗ್ಗಗಳನ್ನ ಆರಿಸಿ ಅವುಗಳಿಗೆ ಪೂರಕ ಅನಿಸುವಂತಹ ಮಕ್ಕಳಿಗೆ ಸಂಬಂಧಿಸಿದ ಸ್ವಾರಸ್ಯಕರವಾದ ಕಥೆಗಳನ್ನ ಹೇಳ್ತೀನಿ. ಕಗ್ಗದ ಬಗ್ಗೆನೂ ತಿಳ್ಕೊಂಡಾಗತ್ತೆ, ಕಥೆನೂ ಕೇಳಿದಾಗತ್ತೆ. ಶುರು ಮಾಡೋಣ. ನಾನು ಆರಿಸಿಕೊಂಡಿರೋ ಮೊದಲನೇ ಕಗ್ಗ ಹೀಗಿದೆ. ಪುಸ್ತಕದಿ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದ ಅರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವು ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಇದರ ಅರ್ಥ ಏನಂದ್ರೆ, ಪುಸ್ತಕಗಳನ್ನ ಓದಿ ಬಂದ ಜ್ಞಾನ ತಲೆಯ ಮೇಲೆ ಇರೋ ಮಣಿ ತರ, ಆದರೆ ಮನಸ್ಸಿನಲ್ಲಿ ಬೆಳೆದ ಅರಿವು ಗಿಡದಲ್ಲಿ ಬೆಳೆದ ಹೂವಿನಂತೆ. ವಸ್ತುವಿನ ಸಾಕ್ಷಾತ್ಕಾರ ಆಗೋದು ಒಳನೋಟದಿಂದಾನೇ ಹೊರತು ಪಾಂಡಿತ್ಯದಿಂದಲ್ಲ ಅಂತ ಅರ್ಥ. ಇದೇ ರೀತಿ ಮತ್ತೊಂದು ಕಗ್ಗ ಹೀಗಿದೆ. ಎಳೆಯತರು ದಿನ ದಿನವೂ ಹೊಸ ತಳಿರ ತಳೆವಂತೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲದೆ ಉಕ್ಕುವಂತೆ, ಎಳೆ ಮಕ್ಕಳೊಳು ತಿಳಿವು ಮೊಳೆತು ಬೆಳೆವುದು ನೋಡು, ಇಳೆಯೊಳಗೆ ಅದು ಒಂದು ಸೊಗ ಮಂಕುತಿಮ್ಮ. ಈ ಎರಡೂ ಕಗ್ಗಗಳ ಅರ್ಥಕ್ಕೆ ಪೂರಕವಾದ ಸೂಕ್ತ ಎನಿಸುವಂತಹ ಮಕ್ಕಳ ಒಂದು ತಮಾಷೆಯ ಕಥೆಯನ್ನು ಹೇಳ್ತೀನಿ. ಕೇಳೋಕ್ಕೆ ಸಿದ್ಧವಾಗಿದ್ದೀರಾ? ಹಾಗಾದರೆ ಕಥೆ ಪ್ರಾರಂಭ ಮಾಡಲಾ? ಇದು ಒಂದೂರಲ್ಲಿ ಒಬ್ಬ ಕನ್ನಡ ಪಂಡಿತರಿಗೆ ತಾವು 9ನೇ ತರಗತಿ ಮಕ್ಕಳಿಗೆ ಪ್ರೌಢಶಾಲೆಯಲ್ಲಿ ಪಾಠ ಮಾಡುವಾಗ ಆದ ಸ್ವಾರಸ್ಯಕರವಾದ ಒಂದು ಅನುಭವ. ಅವತ್ತು ಕನ್ನಡ ಪಂಡಿತರು 9ನೇ ಕ್ಲಾಸಿನ ಮಕ್ಕಳಿಗೆ ಪ್ರಥಮ ಭಾಷೆ ಕನ್ನಡ ಪಾಠ ಮಾಡ್ತಿರ್ತಾರೆ. ಪಾಠದ ಹೆಸರು ಬಲಿಚಕ್ರವರ್ತಿ. ಈ ಗದ್ಯವನ್ನು ಕನ್ನಡ ಪಂಡಿತರು ಅತ್ಯಂತ ಸ್ವಾರಸ್ಯದಿಂದ ವಿವರಿಸ್ತಾ ಹೋಗ್ತಾರೆ. ಸನ್ನಿವೇಶ ಏನಪ್ಪ ಅಂದರೆ, ಬಲಿಚಕ್ರವರ್ತಿ ತಾನು ಮಾಡಿದ ಯಾಗದ ನಂತರ ವಾಡಿಕೆಯಂತೆ ತನ್ನ ಪ್ರಜೆಗಳಿಗೆ ದಾನ ಕೊಡುವ ಸಂದರ್ಭ. ಪಂಡಿತರು ವಿವರಿಸ್ತಾರೆ, ಪ್ರಜೆಗಳೆಲ್ಲ ಸರತಿಯ ಸಾಲಿನಲ್ಲಿ ನಿಂತು ಚಕ್ರವರ್ತಿ ಮಹಾಬಲಿಯಿಂದ ಒಬ್ಬೊಬ್ಬರಾಗಿ ದಾನ ಪಡ್ಕೊಂಡು ಹೋಗ್ತಿದ್ದಾರೆ. ಅದೇ ಸಾಲಿನಲ್ಲಿ ಮಹಾವಿಷ್ಣು ವಾಮನ ಅವತಾರಿಯಾಗಿ ನಿಂತಿರೋದನ್ನ ರಾಕ್ಷಸ ಗುರುಗಳಾದ ಶುಕ್ರಾಚಾರ್ಯರು ನೋಡ್ತಾರೆ. ಕೂಡಲೇ ಅವರು ಮಹಾಬಲಿಯನ್ನು ಎಚ್ಚರಿಸ್ತಾರೆ, ಆ ವಾಮನ ರೂಪದಲ್ಲಿ ಬಂದಿರೋ ಬಾಲಕ ಬೇರಾರೂ ಅಲ್ಲ, ಸಾಕ್ಷಾತ್ ಮಹಾವಿಷ್ಣು, ಅವನಿಗೆ ಮಾತ್ರ ನೀನು ದಾನ ಕೊಡಬೇಡ ಅಂತ ಒತ್ತಾಯಿಸ್ತಾರೆ. ಆದರೆ ಬಲಿಚಕ್ರವರ್ತಿ ಕೊಟ್ಟ ಮಾತಿಗೆ ತಾನು ತಪ್ಪುವವನಲ್ಲ, ಈ ದಿನ ಯಾರು ಬಂದು ದಾನ ಕೇಳಿದರೂ ಕೊಟ್ಟೇ ತೀರುತ್ತೇನೆ ಎಂದು ಹಠ ಮಾಡ್ತಾನೆ. ಹೀಗೆ ಪಂಡಿತರ ಪಾಠದ ವಿವರಣೆ ಸಾಗತ್ತೆ. ಪಂಡಿತರು ಹೇಳ್ತಾರೆ, ವಾಮನ ರೂಪದ ಮಹಾವಿಷ್ಣು ತನ್ನ ಸರದಿ ಬಂದಾಗ ಮುಗುಳ್ನಗುತ್ತಾ ಮುಗ್ಧ ಬಾಲಕನಂತೆ ಬಲಿಚಕ್ರವರ್ತಿಯ ಮುಂದೆ ನಿಂತಿದ್ದಾನೆ. ಆಗ ಬಲಿಚಕ್ರವರ್ತಿ ಏನು ಬೇಕು ಎಂದು ಕೇಳ್ತಾನೆ. ಆಗ ವಾಮನ, ನನಗೆ ಬೇರೇನೂ ಬೇಡ, ನಿನ್ನ ರಾಜ್ಯದಲ್ಲಿ 3 ಹೆಜ್ಜೆ ಜಾಗ ಕೊಡು, ಅದೇ ನನಗೆ ಬೇಕಾದ ದಾನ ಎಂದು ವಿನಮ್ರವಾಗಿ ಕೇಳ್ತಾನೆ. ಆಗ ಬಲಿಚಕ್ರವರ್ತಿಗೆ ನಗು ಬರುತ್ತೆ, ಶುಕ್ರಾಚಾರ್ಯರು ನನಗೆ ಎಚ್ಚರಿಕೆ ಕೊಟ್ಟಿದ್ರು, ಆದರೆ ಈ ಬಾಲಕ ತನ್ನ ಪುಟ್ಟ ಪಾದದ ಅಳತೆಯಲ್ಲಿ 3 ಹೆಜ್ಜೆ ಜಾಗ ಕೇಳ್ತಿದ್ದಾನೆ. ವಾಮನನ ಕೋರಿಕೆಗೆ ಸಮ್ಮತಿಸಿ ತನ್ನ ರಾಜ್ಯದಲ್ಲಿ 3 ಹೆಜ್ಜೆ ಸ್ಥಳವನ್ನು ಅಳೆದು ತೆಗೆದುಕೊಳ್ಳುವಂತೆ ವಿನಂತಿಸಿಕೊಳ್ತಾನೆ ಬಲಿಚಕ್ರವರ್ತಿ. ಮರುಕ್ಷಣವೇ ವಾಮನನು ತ್ರಿವಿಕ್ರಮ, ಅಂದರೆ ತ್ರಿವಿಕ್ರಮ, 3 ವಿಶೇಷವಾದ ಹೆಜ್ಜೆಗಳನ್ನುಳ್ಳವನಾಗಿ ಬೃಹದಾಕಾರವನ್ನು ತಾಳಿಕೊಂಡು 1 ಹೆಜ್ಜೆಯಿಂದ ಇಡೀ ಭೂಮಂಡಲನೇ ಅಳಿತಾನೆ, 1 ಹೆಜ್ಜೆಯಿಂದ ಇಡೀ ಆಕಾಶನೇ ಅಳಿತಾನೆ, 3ನೇ ಹೆಜ್ಜೆ ಇಡೋಕೆ ಸ್ಥಳನೇ ಇಲ್ಲ. ಆಗ ವಾಮನ ಬಲಿಚಕ್ರವರ್ತಿಯನ್ನು ಕೇಳ್ತಾನೆ, 3ನೇ ಹೆಜ್ಜೆ ಎಲ್ಲಿಡ್ಲಿ ಎಂದು. ಆಗ ಬಲಿಚಕ್ರವರ್ತಿ ಬೇರೆ ದಾರಿ ಕಾಣದೆ 3ನೇ ಹೆಜ್ಜೆಯನ್ನು

ತನ್ನ ತಲೆಯ ಮೇಲಿಡುವಂತೆ ವಾಮನಲ್ಲಿ ವಿನಂತಿಸ್ಕೋತಾನೆ. ಅದರಂತೆಯೇ ವಾಮನ ತನ್ನ ಮೂರನೇ ಹೆಜ್ಜೆಯನ್ನ ಮಹಾಬಲಿಯ ತಲೆಯ ಮೇಲಿಟ್ಟು ಮಹಾಬಲಿಯನ್ನ ಪಾತಾಳ ಲೋಕಕ್ಕೆ ತಳ್ಳಿಬಿಡ್ತಾನೆ. ಹೀಗೆ ಕನ್ನಡ ಪಂಡಿತರ ಪಾಠದ ವಿವರಣೆ ನಿಲ್ಲದ ವರ್ಷಧಾರೆಯಂತೆ ತರಗತಿಯಲ್ಲಿ ಸಾಗ್ತಾ ಇದೆ. ಎಲ್ಲ ಮಕ್ಕಳು ಏಕಾಗ್ರತೆಯಿಂದ ನಿಶಬ್ದತೆಯಿಂದ ಪಾಠ ಕೇಳ್ತಿದ್ದಾರೆ. ತರಗತಿಯಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶಬ್ದತೆ. ಆಗ ಆ ತರಗತಿಯಲ್ಲಿ ಯಾರು ಊಹಿಸದ ಒಂದು ಘಟನೆ ನಡೆಯುತ್ತೆ. ಓದಿನಲ್ಲಿ ಅಷ್ಟೇನು ಮುಂದಿರದ ತುಂಟತನಕ್ಕೆ ಹೆಸರುವಾಸಿಯಾದ ಸದಾ ಲಾಸ್ಟ್ ಬೆಂಚಲ್ಲೇ ಕೂರುವ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು, ಗುರುಗಳೇ, ಇಂದಿನ ಪಾಠದಲ್ಲಿ ನನಗೆ ಒಂದು ಅನುಮಾನದ ಪ್ರಶ್ನೆ ಕಾಡ್ತಾ ಇದೆ ಎಂದ. ತರಗತಿಯಲ್ಲಿ ಯಾವತ್ತೂ ಆ ಹುಡುಗ ಪ್ರಶ್ನೆನೇ ಕೇಳಿರಲಿಲ್ಲ. ಆದ್ದರಿಂದ ಪಂಡಿತರು ಸ್ವಲ್ಪ ಅಸಹನೆಯಿಂದ ಅದನ್ನು ತೋರಗೊಡದೆ, ಏನಯ್ಯ ನಿನ್ನ ಅನುಮಾನ ಎಂದು ಸ್ವಲ್ಪ ಗಡಸು ಧ್ವನಿಯಲ್ಲೇ ಕೇಳ್ತಾರೆ. ಅದಕ್ಕೆ ಆ ಹುಡುಗ, ಏನಿಲ್ಲ ಗುರುಗಳೇ, ನೀವು ಹೇಳಿದ್ರಿ ವಾಮನ ತನ್ನ ಮೊದಲ ಹೆಜ್ಜೆಯಿಂದ ಇಡೀ ಭೂಮಂಡಲನೆಲ್ಲ ಅಳೆದ, ಎರಡನೇ ಹೆಜ್ಜೆಯಿಂದ ಇಡೀ ಆಕಾಶನೇ ಅಳೆದ ಅಂತ, ಮತ್ತೆ ಮೂರನೇ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ವಾಮನ ಬಲಿಯನ್ನ ಕೇಳಿದ ಅಂತ. ಇಲ್ಲಿ ನನಗೆ ಒಂದು ಸಂಶಯ ಗುರುಗಳೇ ಎಂದ. ಅದಕ್ಕೆ ಗುರುಗಳು ಕೇಳ್ತಾರೆ, ಏನಯ್ಯ ನಿನ್ನ ಸಂಶಯ? ಏನಿಲ್ಲ ಗುರುಗಳೇ, ವಾಮನ ಮೊದಲನೇ ಹೆಜ್ಜೆಯಿಂದ ಇಡೀ ಭೂಮಂಡಲನ ಅಳೆದು, ಎರಡನೇ ಹೆಜ್ಜೆಯಿಂದ ಇಡೀ ಆಕಾಶನ ಅಳೆದು, ಮೂರನೇ ಹೆಜ್ಜೆ ಎಲ್ಲಿಡಲಿ ಎಂದು ಬಲಿಯನ್ನು ಪ್ರಶ್ನಿಸುವಾಗ ಬಲಿಚಕ್ರವರ್ತಿ ಎಲ್ಲಿ ನಿಂತಿದ್ದ? ಇದಕ್ಕೆ ಉತ್ತರ, ಪಠ್ಯಪುಸ್ತಕದಲ್ಲಿ ಇಲ್ವಲ್ಲ ಎಂದು ತುಂಟನಗೆ ಬೀರ್ತಾನೆ. ಗುರುಗಳು ಇದೇ ಪಾಠನ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಇದುವರೆಗೂ ಯಾವ ವಿದ್ಯಾರ್ಥಿಯೂ ಈ ತರಹದ ಪ್ರಶ್ನೆಯನ್ನು ಅವರಿಗೆ ಕೇಳಿರಲಿಲ್ಲ. ಗುರುಗಳಿಗೆ ಒಂದು ಕ್ಷಣ ಗಾಬರಿ, ಗಲಿಬಿಲಿ, ಗೊಂದಲ ಎಲ್ಲ ಒಟ್ಟಿಗೆ ಉಂಟಾಗುತ್ತೆ. ತರಗತಿಯ ಎಲ್ಲ ವಿದ್ಯಾರ್ಥಿಗಳ ನೋಟ ಈಗ ಗುರುಗಳ ಮೇಲೆ ಇದೆ. ಅವರ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ. ಗುರುಗಳಿಗೆ ಏನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ಆಗ ಯಾರು ಊಹಿಸದ ಮತ್ತೊಂದು ಘಟನೆ ನಡೆಯುತ್ತೆ. ಅದೇ ತರಗತಿನಲ್ಲಿ ಅಷ್ಟೇನೂ ಓದಿನಲ್ಲಿ ಮುಂದೆ ಇರದ, ಆದರೆ ತನಗೆ ಅನಿಸಿದ್ದನ್ನು ನೇರವಾಗಿ ಹೇಳುವ ಒಬ್ಬ ತುಂಟ ವಿದ್ಯಾರ್ಥಿ ಇರ್ತಾನೆ. ಅವನೆದ್ದು ನಿಂತು, ಇದಕ್ಕೆ ಉತ್ತರ ನಾನು ಕೊಡ್ತೀನಿ ಅಂತಾನೆ. ಆಗಲಿ, ಹೇಳು ನೋಡೋಣ ಅಂತ ಕುತೂಹಲದಿಂದ ಮತ್ತೊಬ್ಬ ಹುಡುಗನ ನಡೆಗೆ ನೋಡ್ತಾರೆ. ಆಗ ಹುಡುಗ ಈಗ ಹೇಳ್ತಾನೆ, ಗುರುಗಳೇ, ಅದರಲ್ಲಿ ಸಂಶಯ ಪಡೋದು ಏನಿದೆ? ವಿವರಣೆ ತುಂಬ ಸುಲಭ. ನಾವೆಲ್ಲ ಭೂಮಿ ಮೇಲೆ ನೇರವಾಗಿ ನಿಂತ್ಕೊಂಡಾಗ ನಮ್ಮ ಪಾದಗಳನ್ನ ಸರಿಯಾಗಿ ಗಮನಿಸಿ, ನಮ್ಮದು ಪುಟ್ಟ ಪಾದ, ಆದರೂ ಕಾಲಿನ ಹೆಬ್ಬೆರಳು ಮತ್ತು ಪಕ್ಕದ ಬೆರಳಿನ ನಡುವೆ ಸ್ವಲ್ಪ ಗ್ಯಾಪ್ ಇರುತ್ತಲ್ವಾ, ಗಮನಿಸಿದ್ದೀರಾ? ಇಡೀ ಭೂಮಂಡಲನ ತನ್ನ ಬೃಹದಾಕಾರವಾಗಿ ಬೆಳೆದ ಪಾದದಿಂದ ಅಳೆದ ಅಂದರೆ ವಾಮನನ ಪಾದದ ಹೆಬ್ಬೆರಳು ಮತ್ತು ಪಕ್ಕದ ಬೆರಳಿನ ಮಧ್ಯೆ ಹ್ಯೂಜ್ ಗ್ಯಾಪ್ ಇರಲೇಬೇಕಲ್ವಾ? ಆ ಗ್ಯಾಪಲ್ಲಿ ಮಹಾಬಲಿ ನಿಂತಿದ್ದ ಅಲ್ವೇ ಗುರುಗಳೇ ಎಂದು ತುಂಟನಗೆ ಬೀರಿದ. ಅವನ ಉತ್ತರ ಕೇಳಿ ಕನ್ನಡ ಪಂಡಿತರಿಗೆ ಅತ್ಯಂತ ಸಂತೋಷವಾಗುತ್ತೆ. ಭೇಷ್ ಅಂತ ಅವನ ಬೆನ್ನು ತಟ್ಟಿ ಪ್ರಶಂಸೆ ಮಾಡ್ತಾರೆ. ಮಕ್ಕಳೆಲ್ಲರಿಗೂ ಅವನ ತಾರ್ಕಿಕ ಉತ್ತರ ತುಂಬ ಇಷ್ಟ ಆಗುತ್ತೆ. ಕನ್ನಡ ಪಂಡಿತರಿಗಂತೂ ತರಗತಿಯಲ್ಲಿ ತನ್ನ ಮಾನ ಕಾಪಾಡಿದ ಆ ವಿದ್ಯಾರ್ಥಿಯ ಬಗ್ಗೆ ಬಹಳ ಅಚ್ಚುಮೆಚ್ಚು. ಮಕ್ಕಳಲ್ಲಿ ಸೃಜನಶೀಲತೆ, ಸಮಯಸ್ಫೂರ್ತಿ ಗೌಪ್ಯವಾಗಿರುತ್ತೆ. ಅವುಗಳು ಸೂಕ್ತ ಸಮಯದಲ್ಲಿ ಹೊರಗೆ ಬರಬೇಕಾದ್ರೆ ಒಬ್ಬ ನಿಜವಾದ ಶಿಕ್ಷಕನಾದವನು ಸೂಕ್ತವಾದ ಕಲಿಕಾ ಅನುಭವಗಳನ್ನ ನೀಡ್ತಾ ಇರಬೇಕು ಮತ್ತು ಅದಕ್ಕಾಗಿ ಪೂರ್ವ ಸಿದ್ಧತೆ ಮಾಡಿಕೊಂಡಿರಬೇಕು. ಅದನ್ನೇ DBGಯವರು ಈ ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಎಳೆಯತರು ದಿನ ದಿನವೂ ಹೊಸ ತಳಿರ ತಳೆವಂತೆ, ತಿಳಿನೀರು ಚಿಲುಮೆಯಲ್ಲಿ ನಿಲದೆ ಉಕ್ಕುವಂತೆ, ಎಳೆ ಮಕ್ಕಳುಳು ತಿಳಿವು ಮೊಳೆತು ಬೆಳೆಬಹುದು ನೋಡು, ಇಳೆಯೊಳಗೆ ಅದು ಒಂದು ಸೊಗ ಮಂಕುತಿಮ್ಮ. ಮಕ್ಕಳಲ್ಲಿ ತಿಳುವಳಿಕೆ, ಎಳೆಯ ಗಿಡ ಪ್ರತಿನಿತ್ಯ ಹೊಸ ಚಿಗುರನ್ನು ಬೆಳೆಸುವಂತೆ, ತಿಳಿಯಾದ ನೀರು ಚಿಲುಮೆಯಲ್ಲಿ ಒಂದೇ ಕಡೆ ನಿಲ್ಲದೆ ಉಕ್ಕಿ ಅರಿಯುವಂತೆ ಮೂಡುತ್ತದೆ ಎಂದಿದ್ದಾರೆ ಈ ಕಗ್ಗದಲ್ಲಿ. ಒಂದು ಹಣ್ಣಿನಲ್ಲಿ ಎಷ್ಟು ಬೀಜಗಳಿದೆ ಎಂಬುದನ್ನು ಯಾವ ಮೂರ್ಖನಾದರೂ ಹೆಣಿಸಿ ಹೇಳಬಲ್ಲ, ಆದರೆ ಅವುಗಳ ಬೀಜದಿಂದ ಎಷ್ಟು ಹಣ್ಣುಗಳು ಸೃಷ್ಟಿಯಾಗಬಹುದೆಂಬುದನ್ನು ಆ ಭಗವಂತ ಮಾತ್ರ ಬಲ್ಲ. ಅಂತಹ ಬೀಜವೆಂಬ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಪೋಷಿಸಿ ಪ್ರೋತ್ಸಾಹ ಸಕಾರಾತ್ಮಕತೆಯಿಂದ ಬೆಳೆಸಿದರೆ ಅದು ವಿಶ್ವವನ್ನು ಬೆಳಗುವ ಒಂದು ನಕ್ಷತ್ರವಾಗುವುದರಲ್ಲಿ ಎಳ್ಳಷ್ಟೂ ಸಂದೇಹ ಬೇಡ ಅಲ್ವಾ? ಮಕ್ಕಳೇ, ಈಗ ಮಂಕುತಿಮ್ಮನ ಕಗ್ಗದ ಮತ್ತೊಂದು ಕಗ್ಗನ ಹೇಳ್ತೀನಿ ಕೇಳಿ. ಜೀವನ ವ್ಯಾಪಾರ ಮೂವರ ಒಟ್ಟು ವಿಚಾರ, ಭಾವಿಪೊಡೆ ನೀನು ಜಗ ಇನ್ನೊಂದು ಅದೃಷ್ಟ, ಆವಗಂ ಮೂರನೆಯ ಭಾಗಸ್ಥನ ಇಚ್ಛೆ ಬಲ, ಈ ವಿವರ ಅರಿಯೇ ಸುಖ ಮಂಕುತಿಮ್ಮ. ಇದರ ಭಾವಾರ್ಥ, ಜೀವನವೆಂಬ ವ್ಯಾಪಾರದಲ್ಲಿ

ಮೂವರಿರ್ತಾರಂತೆ, ನೀನು, ಜಗತ್ತು ಮತ್ತು ಅದೃಷ್ಟ. ಯಾವಾಗಲೂ ಈ ಮೂರನೆಯವನಾದ ಅದೃಷ್ಟನ ಇಚ್ಛೆಯ ಬಲದ ಮೇಲೆಯೇ ಎಲ್ಲ ನಿಂತಿರುತ್ತೆ. ಆದರೆ ನಮ್ಮ ಪ್ರಯತ್ನ ಮಾತ್ರ ನಿಲ್ಲಬಾರದು. ಯಾವಾಗಲೂ ಅದೃಷ್ಟನೇ ನಂಬಿಕೊಂಡಿರಬಾರದು, ನಮ್ಮ ಪ್ರಯತ್ನನೂ ಇರಬೇಕು. ಇದಕ್ಕೆ ಪೂರಕವೆನಿಸುವ ಮತ್ತೊಂದು ಕಗ್ಗ ಹೇಳಿ ಅದಕ್ಕೆ ಪೂರಕವಾದ ಇನ್ನೊಂದು ಕಥೆಯನ್ನು ಹೇಳ್ತೀನಿ. ಗುರಿಯನ್ ಐದದೊಡೆ ಒಮ್ಮೆ ಮರಳಿ ನೀನು ಉಜ್ಜುಗಿಸು, ಕರಯುಕ್ತಿ ಪೆರ್ಚಿಯೋ, ದೈವ ಕರುಣಿಸಿಯೋ, ಕರ್ಮಋಣ ಸಂಧಿಸಿಯೋ, ಕೈಗೂಡಬಹುದು ಗುರಿ, ಪರವೆ ಇಡದೆ ಉಜ್ಜುಗಿಸು ಮಂಕುತಿಮ್ಮ. ಈ ಕಗದಾರ್ಥ ಏನಂದರೆ, ಗುರಿಯನ್ನು ಒಂದು ಬಾರಿ ತಲುಪದಿದ್ದರೂ ಪುನಃ ನೀನು ಅದಕ್ಕಾಗಿ ದುಡಿ. ಏಕಾಗ್ರತೆಯನ್ನು, ನಿನ್ನ ಸೂಕ್ಷ್ಮ ದೃಷ್ಟಿಯನ್ನು ಕಳೆದುಕೊಳ್ಬೇಡ. ನಿನ್ನ ಕೈಚಳಕ ಅಧಿಕವಾಗಿಯೋ, ದೈವದ ಕರುಣೆಯಿಂದಲೋ, ಅಥವಾ ನಿನ್ನ ಪೂರ್ವಜನ್ಮದ ಕರ್ಮಫಲದಿಂದಲೋ ಆ ಗುರಿಯನ್ನು ನೀನು ಸಾಧಿಸಿಬಿಡಬಹುದು. ಚಿಂತೆ ಬಿಡದೆ ಪ್ರಾಮಾಣಿಕವಾಗಿ ಏಕಾಗ್ರತೆಯಿಂದ ಕೆಲಸ ಮಾಡು, ಪ್ರತಿಫಲ ಖಂಡಿತ ಸಿಗುತ್ತೆ ಅಂತ ಅರ್ಥ. ಈಗ ಈ ಮೇಲೆ ನಾನು ಎರಡು ಕಗ್ಗ ಹೇಳದ್ನಲ್ಲ, ಅದಕ್ಕೆ ಪೂರಕವಾಗಿ ಕೆಲವು ಸಂದರ್ಭಗಳಲ್ಲಿ ಮಕ್ಕಳಲ್ಲಿನ ಏಕಾಗ್ರತೆ, ಸೂಕ್ಷ್ಮ ದೃಷ್ಟಿ, ಧೈರ್ಯ ಅವರ ಜೀವನದ ದಿಕ್ಕನ್ನೇ ಬದಲಿಸಿ ಅದೃಷ್ಟದ ಬಾಗಿಲನ್ನು ತೆರೆದು ಅವರನ್ನು ಹೇಗೆ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅನ್ನೋದನ್ನು ಸಾರುವಂತಹ ಒಂದು ನೈಜ ಘಟನೆ. ಇದು ಕಥೆಯಲ್ಲ, ನಿಜವಾಗಲೂ ನಡೆದ ಘಟನೆ. ಇದನ್ನು ಈಗ ನಿಮ್ಮ ಮುಂದೆ ನಾನು ಕಥೆಯ ರೂಪದಲ್ಲಿ ವ್ಯಕ್ತಪಡಿಸ್ತೇನೆ. ಹಾಲಿವುಡ್ ಹೆಸರು ಕೇಳಿದ್ದೀರಾ ಮಕ್ಕಳೇ? ಇದು ಇಂಗ್ಲಿಷ್ ಚಲನಚಿತ್ರಗಳ ತವರುಮನೆ. ವಿಶ್ವಕ್ಕೆ ಅತ್ಯುತ್ತಮ ನಿರ್ದೇಶಕರನ್ನು ಕೊಟ್ಟ ವಿಶ್ವ ಪ್ರಸಿದ್ಧ ಚಲನಚಿತ್ರ ತಾಣ. ಸಿಸಿಲ್ ಬಿ ಡೆಮಿಲ್ಲೆ ಹಾಲಿವುಡ್ ಕಂಡ ಅತ್ಯಂತ ಪ್ರತಿಭಾನ್ವಿತ ಚಲನಚಿತ್ರ ನಿರ್ದೇಶಕರಲ್ಲಿ ಅತ್ಯಂತ ಪ್ರಮುಖ ನಿರ್ದೇಶಕರು ಅವರು. ಆತ ಒಬ್ಬ ಅತ್ಯಂತ ಬುದ್ಧಿವಂತ ನಿರ್ದೇಶಕ, ನಟರ ಸಕಲ ಸಾಮರ್ಥ್ಯನ ಹೊರತೆಗೆಯೋದ್ರಲ್ಲಿ ಅತ್ಯಂತ ಚಾಣಾಕ್ಷ. ಅವನಿಗೆ ಸಲಹೆ ನೀಡೋಕೆ ಅವನ ಇತರ ಜೊತೆಗಾರರು ಹೆದರುತ್ತಿದ್ರಂತೆ. ಹೀರೋ ಸಹ ಡೈರೆಕ್ಟರ್ ಹೇಳಿದ್ದನ್ನು ಬಿಟ್ಟು ಬೇರೆ ಏನೂ ಮಾಡ್ತಿರ್ಲಿಲ್ಲ, ಅಷ್ಟು ಭಯ ಅವನ ಕಂಡ್ರೆ, ಅಷ್ಟೇ ಗೌರವ. 1956 ಸಿಸಿಲ್ ಬಿ ಡೆಮಿಲ್ಲೆ ದ ಟೆನ್ ಕಮ್ಯಾಂಡ್ಮೆಂಟ್ಸ್ ಎಂಬ ಭಾರೀ ಬಜೆಟಿನ ಚಲನಚಿತ್ರನ ತಾನೇ ಸ್ವತಃ ನಿರ್ಮಾಣ ಮಾಡಿ ನಿರ್ದೇಶನಾನು ಮಾಡ್ತಿದ್ದ. ಮುಂದೆ ಆದದ್ದು ಇತಿಹಾಸ. ಈ ಚಿತ್ರ 1957 ತನ್ನ ಸ್ಪೆಷಲ್ ಎಫೆಕ್ಟ್ ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆಯುತ್ತೆ. ಈ ಚಲನಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ನಡೆದ ಒಂದು ಘಟನೆಯನ್ನು ಹೇಳ್ತೀನಿ ಕೇಳಿ ಮಕ್ಕಳ. ಅಂದಿನ ದಿನ ಸಿಸಿಲ್ ಬಿ ಡೆಮಿಲ್ಲೆ ಟೆನ್ ಕಮ್ಯಾಂಡ್ಮೆಂಟ್ಸ್ ಚಿತ್ರದ ಅಂತಿಮ ದೃಶ್ಯ ಅಂದರೆ ಕ್ಲೈಮ್ಯಾಕ್ಸ್ ಅನ್ನೋದನ್ನು ಚಿತ್ರೀಕರಣ ಮಾಡೋದಿಂದ. ಸನ್ನಿವೇಶ ಏನಂದರೆ, ಭಗವಂತನಲ್ಲಿ ಅಚಲವಾದ ನಂಬಿಕೆಯಿಂದ ಮೋಸೆಸ್ ಸುಮಾರು 14,000 ಯಹೂದಿ ಕೈದಿಗಳನ್ನ ಕರೆದುಕೊಂಡು ಕೆಂಪು ಸಮುದ್ರ ಅಂದರೆ ಗೊತ್ತಲ್ವಾ, ರೆಡ್ ಸಿ, ಅದರ ಹತ್ತಿರಕ್ಕೆ ಬರ್ತಾನೆ. ಅಲ್ಲದೆ ಈ ದೃಶ್ಯದಲ್ಲಿ ಸುಮಾರು 15,000 ಪ್ರಾಣಿಗಳು ಸಹ ಭಾಗವಹಿಸಿದ್ವಂತೆ. ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಸಮುದ್ರವನ್ನು ದಾಟುವುದು ಹೇಗೆ? ಮೋಸೆಸ್ ಅತ್ಯಂತ ಧೈನ್ಯತೆಯಿಂದ ವಿಶ್ವಾಸದಿಂದ ಭಗವಂತನನ್ನು ಪ್ರಾರ್ಥಿಸಿದಾಗ ಕೆಂಪು ಸಮುದ್ರ ಎರಡು ಭಾಗಗಳಾಗಿ ಬೇರ್ಪಟ್ಟು ಮಧ್ಯೆ ದಾರಿ ನಿರ್ಮಾಣವಾಗುತ್ತೆ. ಆ ದಾರಿಯಲ್ಲಿ ಮೋಸೆಸ್ ಎಲ್ಲ ಯಹೂದಿ ಕೈದಿಗಳನ್ನು ಕರೆದುಕೊಂಡು ಹೋಗಿ ಪಾರ್ ಮಾಡ್ತಾನೆ. ಅದೊಂದು ಅತ್ಯಂತ ರೋಮಾಂಚನಕಾರಿಯಾದ ಸನ್ನಿವೇಶ. ಒಂದೇ ಟೇಕ್ನಲ್ಲಿ ಆಗಬೇಕು, ಮತ್ತೆ ಮತ್ತೆ ಶೂಟ್ ಮಾಡೋದು ಕಷ್ಟ. 14,000 ಜನ, 15,000 ಪ್ರಾಣಿಗಳು ಭಾಗಿಯಾಗಿ ತನ್ಮಯತೆಯಿಂದ ನಟಿಸುವಂತಹ ದೃಶ್ಯ. ನಿರ್ದೇಶಕ ಡೆಮಿಲ್ಲೆ ಎಲ್ಲರನ್ನ ನಿಯಂತ್ರಿಸುತ್ತಿದ್ದ. ಅವನು ಒಂದು ಸಲ ರೋಲ್ ಎಂದ ಕೂಡಲೇ ಯಾರೂ ಮಾತನಾಡೋಗಿರಲಿಲ್ಲ. ಅವನ ಬಗ್ಗೆ ಅಲ್ಲಿರುವವರಿಗೆ ಎಷ್ಟು ಭಯ ಇತ್ತೆಂದರೆ ಯಾರೂ ಜೋರಾಗಿ ಉಸಿರು ಸಹ ಬಿಡ್ತಿರ್ಲಿಲ್ಲ. ಚಿತ್ರೀಕರಣವಾಗುವ ದೃಶ್ಯ ಹತ್ತಿರದ ಪರದೆ ಮೇಲೆ ಕಾಣ್ತಾ ಇತ್ತು. ದೃಶ್ಯದ ಚಿತ್ರೀಕರಣ ಪ್ರಾರಂಭವಾಗುತ್ತೆ. 1,000 ಜನ ನುಗ್ಗಿ ಹೋಗುವ ದೃಶ್ಯ. ಮೋಸೆಸ್ ಗಂಭೀರವಾಗಿ ಆದರೆ ಕಣ್ಣಲ್ಲಿ ತುಂಬಿದ ಕೃತಜ್ಞತಾ ಭಾವದೊಂದಿಗೆ ಮುಂದೆ ಸಾಕಿದಾನೆ. ಆಗ ಎಲೆಕ್ಟ್ರಿಷಿಯನ್ಗೆ ಅಸಿಸ್ಟೆಂಟ್ ಆಗಿದ್ದ ಲೈಟ್ ಬಾಯ್ ಹುಡುಗನೊಬ್ಬ ಕಟ್ ಅಂತ ಕೂಕೊಂಡ್ಬಿಡ್ತಾನೆ. ನಿರ್ದೇಶಕ ಬಿಟ್ಟರೆ ಆ ರೀತಿ ಹೇಳೋಕೆ ಬೇರೆ ಯಾರಿಗೂ ಅಧಿಕಾರ ಇರಲಿಲ್ಲ. ಲೈಟ್ ಬಾಯ್ ಹುಡುಗ ಕಟ್ ಎಂದು ಕೂಗಿದ್ದರಿಂದ ಚಿತ್ರೀಕರಣ ನಿಂತು ಹೋಗುತ್ತೆ. ಏಕೆ, ಏನ್ ತಪ್ಪಾಯಿತು ಅಂತ ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ಮುಂಗೋಪಿಯಾದ ಡೆಮಿಲ್ಲೆಗೆ ರಕ್ತ ಕುದಿಯುವಂತಾಗತ್ತೆ. ಯಾರೋ ಕಟ್ ಎಂದದ್ದು ಎನ್ನುತ್ತಾ ಹುಡುಗನ ಕಡೆಗೆ ನುಗ್ಗಿ ಬಂದು ಅವನ ಕತ್ತಿನ ಪಟ್ಟಿ ಹಿಡಿದು, ಯಾಕೋ ಚಿತ್ರೀಕರಣ ನಿಲ್ಲಿಸ್ದೆ, ಎಷ್ಟೋ ಧೈರ್ಯ ನಿನಗೆ ಎಂದು ಹೊಡೆಯೋಕೆ ಕೈ

ತಪ್ಪು ಎಂದು ಗುಡುಗಿದ ನಿರ್ದೇಶಕ ಡೆಮಿಲ್ಲೆ. ಆಗ ಹುಡುಗ ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿದ, ಸರ್, ದಯವಿಟ್ಟು ಗಮನಿಸಿ, ಮೋಸೆಸ್ ಪಕ್ಕದಲ್ಲಿರುವ ವ್ಯಕ್ತಿಯ ತೋಳು ಸ್ಪಷ್ಟವಾಗಿ ಕಾಣುತ್ತಿದೆ ಎಂದ. ಅದಕ್ಕೆ ಡೆಮಿಲ್ಲೆ, ಕಾಣಲಿ ಬಿಡು, ಅದರಲ್ಲೇನಿದೆ ದೋಷ ಎಂದ ಅಸಹನೆಯಿಂದ. ಅವನ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ, ಮುಖ ಕೋಪದಿಂದ ಕೆಂಪಾಗಿತ್ತು. ಆಗ ಲೈಟ್ ಬಾಯ್ ಹುಡುಗ ವಿವರಣೆ ಕೊಟ್ಟ, ಸರ್, ಅವನ ತೋಳಿನ ಮೇಲೆ ಸ್ಮಾಲ್ ಪಾಕ್ಸ್ ಬೇನೆಗೆ ಹಾಕಿಸಿಕೊಂಡಿರುವ ವ್ಯಾಕ್ಸಿನೇಷನ್ನ ಗುರುತು ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತೆ. ಆದರೆ ಇಲ್ಲಿ ಈ ಸಿನಿಮಾದಲ್ಲಿ ಈ ಕತೆ ನಡೆಯುವ ಕಾಲ ಕ್ರಿಸ್ತಪೂರ್ವ 1300. ಆಗಿನ ಕಾಲಘಟ್ಟದಲ್ಲಿ ಈ ಬೇನೆಗೆ ವ್ಯಾಕ್ಸಿನೇಷನ್ ಇನ್ನೂ ಆವಿಷ್ಕಾರವಾಗಿರಲಿಲ್ವಲ್ಲ ಸರ್. ಈ ಗುರುತು ಬಂದರೆ ಅದು ನೈಜತೆಗೆ ಧಕ್ಕೆ ಬರುತ್ತೆ ಅಲ್ವಾ ಎಂದ. ಅದು ನಿಜ, ಏಕೆಂದರೆ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನೇಷನನ್ನು 1796 ಎಡ್ವರ್ಡ್ ಜೆನ್ನರ್ ಕಂಡುಹಿಡಿತಾರೆ. 18ನೇ ಶತಮಾನದ ಆವಿಷ್ಕಾರ ಕ್ರಿಸ್ತಪೂರ್ವ 1300 ಹೇಗೆ ಬರಕ್ಕೆ ಸಾಧ್ಯ? ನಿರ್ದೇಶಕ ಡೆಮಿಲ್ಲೆಗೆ ತನ್ನ ತಪ್ಪಿನ ಅರಿವಾಗತ್ತೆ. ಆ ಕ್ಷಣದಲ್ಲಿ ಎಲ್ಲವನ್ನೂ ಮರೆತು ಆ ಹುಡುಗನನ್ನು ತಬ್ಬಿಕೊಂಡ. ಅವನ ಏಕಾಗ್ರತೆ, ವೃತ್ತಿಪರತೆ, ಸೂಕ್ಷ್ಮ ದೃಷ್ಟಿಯನ್ನು ಮೆಚ್ಚಿಕೊಂಡು ಅವನನ್ನು ಆ ಕ್ಷಣದಿಂದಲೇ ಆ ಸಿನಿಮಾಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಸಹಾಯಕ ನಿರ್ದೇಶಕನನ್ನಾಗಿ ನೇಮಿಸಿಕೊಳ್ತಾನೆ. ಈ ಘಟನೆಯಿಂದ ನಮಗೆ ಏನು ಗೊತ್ತಾಗುತ್ತೆ ಮಕ್ಕಳೇ? ನಾವು ಮಾಡೋ ಕೆಲಸದಲ್ಲಿ ಅನನ್ಯವಾದ ಪ್ರೀತಿ, ಪ್ರಾಮಾಣಿಕತೆ, ವೃತ್ತಿಪರತೆ, ಸೂಕ್ಷ್ಮ ದೃಷ್ಟಿ ಇದ್ದರೆ ಅದು ನಮ್ಮ ಅದೃಷ್ಟದ ಬಾಗಿಲನ್ನು DVG ಕಗ್ಗದಲ್ಲಿ ಹೇಳಿರುವಂತೆ ತೆಗೆಯುತ್ತೆ, ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಎಂಬುದಕ್ಕೆ ಈ ಘಟನೆ ಒಂದು ಜೀವಂತ ಉದಾಹರಣೆ ಅಲ್ವಾ ಮಕ್ಕಳೇ? ಮಕ್ಕಳೇ, ಈಗ ಇನ್ನೊಂದು ಕಗ್ಗ ಹೇಳ್ತೀನಿ ಕೇಳಿ. ಫಲವಿಲ್ಲ ಕಾರ್ಯಕಾರಣವಾದದಿಂ ತತ್ವ ಸಿಲುಕದು ಎಮ್ಮಯ ತರ್ಕ ಕರ್ಕ ಅಂಕುಶಕ್ಕೆ ಸುಳಿವುದು ಆಗ ಈಗಳ್ ಅದು ಸೂಕ್ಷ್ಮಾನುಭವಗಳಲ್ಲಿ ತಿಳಿಮನದೆ ನೋಳ್ಪರ್ಗೆ ಮಂಕುತಿಮ್ಮ. ಕಾರ್ಯಕಾರಣಗಳೆಂಬ ವಾದಗಳಿಂದ ಯಾವ ಉಪಯೋಗನೂ ಆಗೋಲ್ಲ, ಮತ್ತು ವಿಚಾರವೆಂಬ ಒರಟಾದ ಆಯುಧಗಳಿಂದ ಸಿದ್ಧಾಂತಗಳು ನಮ್ಮ ಕೈಗೆ ಎಟುಕೋಲ್ಲ. ಆದರೆ ತಿಳಿ ಮನಸ್ಸಿನಿಂದ ನೋಡುವವರಿಗೆ ಅದರ ಸೂಕ್ಷ್ಮ ಅನುಭವಗಳಲ್ಲಿ ಅದು ಆಗೀಗ ಕಾಣಸಿಗುತ್ತದೆ. ಮಕ್ಕಳೇ, ಇದರರ್ಥ ಸ್ವಲ್ಪ ಕಷ್ಟ ಅನಿಸುತ್ತೆ ಅಲ್ವಾ? ನಿಮಗೆ ಇದು ಸುಲಭವಾಗಿ ಅರ್ಥವಾಗೋದಕ್ಕೆ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ಗುರುಕುಲ, ಅಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ಹಿಂದಿನ ಕಾಲದಲ್ಲಿ ನಮಗೆ ಈಗ ಇರುವಂತೆ ಆ್ಯನ್ಯುಯಲ್ ಎಕ್ಸಾಮ್ ಅಂದರೆ ವಾರ್ಷಿಕ ಪರೀಕ್ಷೆ ಇರ್ತಾ ಇರಲಿಲ್ಲ. ಮಕ್ಕಳು ತಮಗೆ ಇಷ್ಟ ಬಂದ ವಿಷಯಗಳನ್ನ ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕಲಿಬಹುದಾಗಿತ್ತು. ತರ್ಕ, ವ್ಯಾಕರಣ, ಗಣಿತ, ರಾಜ್ಯಶಾಸ್ತ್ರ, ಖಗೋಳಶಾಸ್ತ್ರ, ಸಂಗೀತ, ಹೀಗೆ ಅನೇಕ ವಿಚಾರಗಳನ್ನ ಕಲಿಸ್ತಾ ಇದ್ರು. ಕೆಲವು ವರ್ಷಗಳ ಅಭ್ಯಾಸ ಆದಮೇಲೆ ಗುರುಗಳು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಕೆಲವು ಪರೀಕ್ಷೆಗಳನ್ನ ಕೊಡ್ತಾ ಇದ್ರು. ಯಾರು ಅದರಲ್ಲಿ ಉತ್ತೀರ್ಣರಾಗ್ತಾರೆ ಅವರ ವಿದ್ಯಾಭ್ಯಾಸ ಮುಗಿದ ಹಾಗೆ ಅವರನ್ನು ಆಶೀರ್ವದಿಸಿ ಗುರುಕುಲದಿಂದ ಕಳಿಸ್ಕೊಡ್ತಾ ಇದ್ರು. ಹೀಗಿರುವಾಗ 3 ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ಗುರುಗಳ ಬಳಿ ಬಂದು ಕೇಳ್ತಾರೆ, ಗುರುಗಳೇ, ನಾವು ಕಲಿಯಬೇಕಾದದ್ದನ್ನೆಲ್ಲ ಕಲಿತಾಗಿದೆ, ನಮಗೆ ಇಲ್ಲಿಂದ ತೆರಳಲು ಅಪ್ಪಣೆ ಕೊಡಿ, ಆಶೀರ್ವದಿಸಿ ಅಂತ ಕೇಳ್ಕೊತಾರೆ. ಆಗ ಗುರುಗಳು, ಸರಿ, ನಾನು ನಾಳೆ ನಿಮಗೆ ಒಂದು ಪರೀಕ್ಷೆ ಏರ್ಪಡಿಸ್ತೇನೆ, ಅದರಲ್ಲಿ ಯಾರು ಉತ್ತೀರ್ಣರಾಗ್ತೀರೋ ಅವರು ಇಲ್ಲಿಂದ ಮನೆಗೆ ತೆರಳಬಹುದು, ಇಲ್ಲದವರು ಇನ್ನೂ ಕೆಲ ಕಾಲ ನಿಮ್ಮ ಅಧ್ಯಯನವನ್ನು ಮುಂದುವರಿಸಬೇಕಾಗತ್ತೆ ಎಂದರು. ನಂತರ 3 ಶಿಷ್ಯರಿಗೂ ಒಂದೊಂದು ಬೆಳ್ಳಿಯ ನಾಣ್ಯನ ಕೊಟ್ಟು, ನಾಳೆ ನಾನು ನೀವು ವಾಸಿಸುತ್ತಿರುವ ಕುಟೀರಕ್ಕೆ ಬರ್ತೇನೆ, ನೀವು ಈ ಒಂದು ನಾಣ್ಯದಿಂದ ನಿಮ್ಮ ನಿಮ್ಮ ಕೊಠಡಿಗಳನ್ನ ಸಂಪೂರ್ಣ ತುಂಬಿಸಿರಬೇಕು ಎಂದು ಅವರನ್ನ ಬೀಳ್ಕೊಡ್ತಾರೆ. ಬೆಳ್ಳಿಯ ನಾಣ್ಯನ ಪಡೆದ 3 ಶಿಷ್ಯಂದಿರು ಪ್ರತ್ಯೇಕವಾಗಿ ತಮ್ಮ ಕುಟೀರಕ್ಕೆ ತೆರಳಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೇವಲ ಒಂದು ನಾಣ್ಯದಿಂದ ಇಡೀ ಕೊಠಡಿಯನ್ನು ತುಂಬಿಸುವ ವಸ್ತುವನ್ನು ಖರೀದಿಸೋದು ಹೇಗೆ ಅಂತ ಚಿಂತೆ 3. ಇದೇ ಚಿಂತೆಯಲ್ಲಿ 3 ಬೇರೆ ಬೇರೆ ದಾರಿಯಲ್ಲಿ ನಗರ ಸಂಚಾರಕ್ಕೆ ಹೋಗ್ತಾರೆ. ಮೊದಲನೇ ಶಿಷ್ಯನಿಗೆ ತನ್ನ ಎದುರಿಗೆ ರೈತನೊಬ್ಬ ಎತ್ತಿನಗಾಡಿಯಲ್ಲಿ ಗದ್ದೆಗಳಿಗೆ ತೋಟಕ್ಕೆ ಹಾಕಲು ತೆಗೆದುಕೊಂಡು ಹೋಗುತ್ತಿರುವ ಗೊಬ್ಬರ ಕಾಣಿಸುತ್ತೆ. ಈ ಶಿಷ್ಯ ಅವನನ್ನು ತಡೆದು, ಅಯ್ಯ, ನಾನು ನಿನಗೆ ಒಂದು ಬೆಳ್ಳಿ ನಾಣ್ಯ ಕೊಡ್ತೇನೆ, ಈ ಗೊಬ್ಬರವನ್ನು ನನ್ನ ಕುಟೀರಕ್ಕೆ ತಂದು ಸುರಿತೀಯಾ ಅಂತ ವಿನಂತಿಸ್ಕೊಳ್ತಾನೆ. ಒಂದು ಬೆಳ್ಳಿ ನಾಣ್ಯ ಸಿಗುತ್ತಲ್ವಾ ಅಂತ

ಅಂತ ಸಂತೋಷದಿಂದ ಒಪ್ಪಿಕೊಂಡು ಆ ಗೊಬ್ರಾನ ಮೊದಲನ ಶಿಷ್ಯನ ಕುಟೀರದಲ್ಲಿ ಸುರಿದು ಇಡೀ ಕೊಠಡಿಯನ್ನು ತುಂಬಿಸಿಬಿಡ್ತಾನೆ. ಶಿಷ್ಯನಿಗೆ ತಾನು ಗುರುಗಳ ಮಾತಿನಂತೆ ಒಂದು ಬೆಳ್ಳಿಯ ನಾಣ್ಯದಿಂದ ಇಡೀ ಕೊಠಡಿನ ತುಂಬಿಸಿಬಿಟ್ಟಿದ್ದೇನೆ, ಅಂದರೆ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣವಾದಂತೆ ಎಂದು ಸಂತೋಷ ಪಡ್ತಾನೆ. ಇದೇ ರೀತಿ ಎರಡನೇ ಶಿಷ್ಯ ಏನು ಮಾಡೋದು ಅಂತ ಯೋಚಿಸ್ತಾ ಹೋಗ್ತಿರುವಾಗ ದಾರಿಯಲ್ಲಿ ಅವನಿಗೆ ಒಂದು ರೈತನ ಮನೆಯ ಮುಂದೆ ಹಾಕಿರೋ ಒಣ ಹುಲ್ಲಿನ ರಾಶಿ ಕಾಣಿಸುತ್ತೆ. ಎರಡನೇ ಶಿಷ್ಯ ರೈತನ ಬಳಿ ಹೋಗಿ, ನಾನು ನಿನಗೆ ಒಂದು ಬೆಳ್ಳಿ ನಾಣ್ಯ ಕೊಡ್ತೀನಿ, ಈ ಹುಲ್ಲಿನ ರಾಶಿನ ತಂದು ಕುಟೀರದಲ್ಲಿರುವ ನನ್ನ ಕೊಠಡಿಯನ್ನು ತುಂಬಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಸಂತೋಷದಿಂದ ಒಪ್ಪಿದ ರೈತ ಒಣಗಿದ ಹುಲ್ಲಿನ ರಾಶಿಯಿಂದ ಎರಡನೇ ಶಿಷ್ಯನ ಕೊಠಡಿನ ಭರ್ತಿ ಮಾಡಿಬಿಡ್ತಾನೆ. ಆದರೆ ಮೂರನೇ ಶಿಷ್ಯ ಮಾತ್ರ, ಇದೊಂದು ವಿಚಿತ್ರ ಪರೀಕ್ಷೆ, ಕೇವಲ ಒಂದು ನಾಣ್ಯದಿಂದ ಕೊಠಡಿಯನ್ನು ತುಂಬಿಸುವ ಪದಾರ್ಥವನ್ನು ಖರೀದಿಸುವುದು ಅಸಾಧ್ಯ, ಇದರಲ್ಲೇನೋ ಗೂಢಾರ್ಥ ಇರಬೇಕು ಎಂದು ಯೋಚಿಸಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾನೆ. ಗುರುಗಳು ಕೊಟ್ಟ ಒಂದು ಬೆಳ್ಳಿ ನಾಣ್ಯದಿಂದ ಒಂದು ಹಣತೆ, ಬತ್ತಿ ಮತ್ತು ಎಣ್ಣೆಯನ್ನು ಖರೀದಿಸಿ ಗುರುಗಳು ಬರುವ ದಿನದಂದು ದೇವರ ಚಿತ್ರಪಟದ ಜೊತೆಯಲ್ಲಿ ತನ್ನ ಗುರುಗಳ ಚಿತ್ರಪಟವನ್ನೂ ಇರಿಸಿ ಅದರ ಮುಂದೆ ಹಣತೆಯನ್ನು ಹತ್ತಿಸಿ ಇಡ್ತಾನೆ. ಮರುದಿನ ಶಿಷ್ಯಂದಿರ ಪರೀಕ್ಷೆಗಾಗಿ ಗುರುಗಳು ಶಿಷ್ಯರ ಕೊಠಡಿಗೆ ಬರ್ತಾರೆ. ಮೊದಲನೇ ಶಿಷ್ಯನ ಕೊಠಡಿಗೆ ಬಂದು ಬಾಗಿಲು ತೆಗಿತಾರೆ. ಗೊಬ್ಬರದ ಸಗಣಿಯ ವಾಸನೆ ಮುಖಕ್ಕೆ ರಾಚುತ್ತೆ. ನಂತರ ಎರಡನೇ ಶಿಷ್ಯನ ಕೊಠಡಿಗೆ ಬರ್ತಾರೆ. ಇಡೀ ಕೋಣೆ ಹುಲ್ಲಿನ ರಾಶಿಯಿಂದ ತುಂಬಿರೋದು ಕಾಣಿಸುತ್ತೆ. ಕೊನೆಗೆ ಮೂರನೇ ಶಿಷ್ಯನ ಕೊಠಡಿಗೆ ಬರ್ತಾರೆ. ಅಲ್ಲಿ ಬಾಗಿಲು ತೆರೆದು ನೋಡಿದಾಗ ದೇವರ ಮತ್ತು ಗುರುಗಳ ಚಿತ್ರಪಟದ ಮುಂದೆ ಹಚ್ಚಿರುವ ಹಣತೆಯ ಬೆಳಕು ಇಡೀ ಕೋಣೆಯನ್ನ ಆವರಿಸಿರುತ್ತೆ. ಇಡೀ ವಾತಾವರಣ ಪ್ರಶಾಂತವಾಗಿರುತ್ತೆ. ನಂತರ ಗುರುಗಳು ಮೂವರು ಶಿಷ್ಯರನ್ನು ತಮ್ಮ ಬಳಿಗೆ ಕರೆದು, ನಿಮ್ಮ ಮೂವರಲ್ಲಿ ಮೂರನೇ ಶಿಷ್ಯ ಮಾತ್ರ ನನ್ನ ಪರೀಕ್ಷೆಯಲ್ಲಿ ಪಾಸಾಗಿದ್ದಾನೆ, ಮೊದಲು ಮತ್ತು ಎರಡನೇ ಶಿಷ್ಯರಿಬ್ಬರೂ ಅನುತ್ತೀರ್ಣರಾಗಿದ್ದೀರಾ, ಆದ್ದರಿಂದ ನೀವಿಬ್ಬರು ಇನ್ನೂ ಕೆಲವು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮುಂದುವರಿಸಬೇಕಾಗತ್ತೆ. ಮೂರನೇ ಶಿಷ್ಯ ಪರಿಪಕ್ವವಾಗಿದ್ದಾನೆ, ಅವನು ಮನೆಗೆ ತೆರಳಬಹುದು ಎಂದು ಹೇಳ್ತಾರೆ. ಅರ್ಥಪೂರ್ಣ ಕಲಿಕೆಯಾದಾಗ ಮಾತ್ರ ಸಮಸ್ಯೆಯ ಗೂಢಾರ್ಥವನ್ನು ತಿಳಿಯೋದಕ್ಕೆ ಸಾಧ್ಯ. ಇದನ್ನೇ DVG ತಮ್ಮ ಕಗ್ಗದಲ್ಲಿ, ತಿಳಿ ಮನಸ್ಸಿನಿಂದ ನೋಡುವವರಿಗೆ ಮಾತ್ರ ಕಾರ್ಯಕಾರಣ ಸಂಬಂಧಗಳ ಗೂಢಾರ್ಥಗಳು ಸೂಕ್ಷ್ಮ ಅನುಭವಗಳಲ್ಲಿ ಗೋಚರವಾಗುತ್ತೆ ಅಂತ ಹೇಳಿರೋದು. ಮಕ್ಕಳೇ, ನಾವು ಸಹ ವಾಕ್ಯದ ಅರ್ಥಕ್ಕಿಂತ ಸಮಯ ಸಂದರ್ಭಕ್ಕೆ ತಕ್ಕಂತೆ ಅದರಲ್ಲಿ ಅಡಗಿರುವ ಗೂಢಾರ್ಥನ ಅರ್ಥ ಮಾಡಿಕೊಳ್ಳಬೇಕು ಅಲ್ವಾ? ಅಂದರೆ ಒಂದು ನಾಣ್ಯದಿಂದ ಇಡೀ ರೂಮ್ನ ತುಂಬಿಸ್ಬೇಕು ಅಂದರೆ ಏನೋ ಕಸ ತುಂಬೋದಲ್ಲ, ಅದರಲ್ಲಿ ಏನೋ ಇದೆ ಗೂಢಾರ್ಥ ಏನು ಅಂತ ತಿಳ್ಕೋಬೇಕು. ಅದು ಮೂರನೇ ಶಿಷ್ಯನಿಗೆ ಮಾತ್ರ ಸಾಧ್ಯ ಆಯಿತು. ಅವರಿಬ್ಬರು ಆ ಪದದ ಅರ್ಥ ಮಾತ್ರ ತಗೊಂಡ್ರು. ಹಾಗಾಗಿ ಒಬ್ಬ ಏನು ಮಾಡ್ತಾನೆ, ಗೊಬ್ಬರ ತುಂಬಿಸ್ತಾನೆ, ಇನ್ನೊಬ್ಬ ಹುಲ್ಲು ತುಂಬಿಸ್ತಾನೆ. ಆ್ಯಕ್ಚುಲಿ ಗುರುಗಳ ಪರೀಕ್ಷೆ ಅದೇ ಆಗಿತ್ತು. ಹಾಗಾಗಿ ನಾವು ಯಾವುದೇ ಒಂದು ಗುರುಗಳು ಹೇಳಿದ ಮಾತನ್ನು ಆ ಪದದ ಅರ್ಥ ತಗೋಬಾರ್ದು, ಅದ್ರ ಒಳಗಡೆ ಏನು ಅರ್ಥ ಇದೆ ಅಂತ ತಿಳ್ಕೊಬೇಕು. ಆವಾಗ ಮಾತ್ರ ನಮಗೆ ಅವ್ರು ಹೇಳ್ಕೊಟ್ಟ ವಿದ್ಯೆ ಅರ್ಥವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಆಗತ್ತೆ ಅಲ್ವಾ ಮಕ್ಕಳೇ? ಈಗ ಮತ್ತೊಂದು ಸುಂದರವಾದ ಕಗ್ಗನ ಹೇಳ್ತೀನಿ ಕೇಳಿ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ, ಅತಿಬೇಡ ಎಲ್ಲಿಯೂ ಮಂಕುತಿಮ್ಮ. ಇದರ ಭಾವಾರ್ಥ ಏನಂದರೆ, ಹಸನ್ಮುಖನಾಗಿರು ಅಂದರೆ ಸದಾ ನಗ್ತಾ ಇರು, ಆದರೆ ಅದು ಮಂದಹಾಸವಾಗಿರಲಿ. ಇತರರ ಕಿವಿಗೆ ಕರ್ಕಶವಾಗಿ ಕೇಳುವ ಅಟ್ಟಹಾಸದ ನಗು ಆಗದಿರಲಿ. ಎಂದಿಗೂ ಇನ್ನೊಬ್ಬರಿಗೆ ಹಿತಕರವಾದ ಮಾತುಗಳನ್ನೇ ಆಡಬೇಕು ನಾವು. ಒಳ್ಳೆಯ ಮಾತಿಗಿರುವ ಶಕ್ತಿ ಬೈಗುಳಗಳಿಗಿಲ್ಲ. ಒಳ್ಳೆಯ ಮಾತಿನಿಂದ ಮನಸ್ಸಿನ ಉದ್ವೇಗವನ್ನು ತಡೆದುಕೊಂಡು ವ್ಯವಹರಿಸಿದರೆ ಒಳ್ಳೆಯ ಪ್ರತಿಫಲನೇ ಸಿಗುತ್ತೆ. ನಾವು ಯಾರಿಗೂ ನೋವಾಗುವ ಹಾಗೆ ಮಾತನಾಡಬಾರದು. ಒಳ್ಳೆಯ ಮಾತು ಎಂತಹ ಕೆಲಸವನ್ನು ಸುಲಭ ಸಾಧ್ಯಗೊಳಿಸುತ್ತೆ. ಇದಕ್ಕೆ ಪೂರಕವಾಗಿ ಒಂದು ಕತೆ ಹೇಳ್ತೀನಿ ಕೇಳಿ. ಕತೆ ಹೆಸರು ಒಳ್ಳೆಯ ಮಾತಿನ ಶಕ್ತಿ. ಅಂದರೆ ನಾವು ಒಳ್ಳೆ ಮಾತಾಡಿದ್ರೆ ಅದು ನಮಗೆ ಎಂತಹ ಪ್ರತಿಫಲನ ಕೊಡುತ್ತೆ ಅನ್ನೋದಕ್ಕೆ ಈ ಕತೆ ಒಂದು ಉತ್ತಮ ಉದಾಹರಣೆ. ಒಂದೂರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅದೇ ಊರಿನಲ್ಲಿ ಅನೇಕ ಶ್ರೀಮಂತ ವ್ಯಕ್ತಿಗಳು ಇದ್ದರು. ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿ ಯಾವುದೋ ಒಂದು ಪೂಜಾ ಕಾರ್ಯಕ್ರಮ ನಡೀತಾ ಇತ್ತು. ಅವನು ಆ ಊರಿನ ಬ್ರಾಹ್ಮಣರನ್ನೆಲ್ಲ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಾನೆ. ಈ ಬ್ರಾಹ್ಮಣನಿಗೂ ಕರೆ ಬರುತ್ತೆ. ಪೂಜಾ ಕಾರ್ಯಕ್ರಮ ಆದ ಮೇಲೆ

ಈ ಬ್ರಾಹ್ಮಣನಿಗೆ ಶ್ರೀಮಂತ ಗೋದಾನ ಮಾಡ್ತಾನೆ. ಗೋದಾನ ಅಂದರೆ ಗೊತ್ತಲ್ಲ ಮಕ್ಕಳ, ಹಸುವಿನ ದಾನ ಮಾಡೋದು. ಒಂದು ಸುಂದರವಾದ ಹಸುವಿನೊಂದಿಗೆ ಅದರ ಕರುವನ್ನು ಸಹ ಕೊಡ್ತಾನೆ. ಅದು ಒಂದು ಹೋರಿ ಕರು. ಬ್ರಾಹ್ಮಣ ಅದನ್ನು ಅತ್ಯಂತ ಪ್ರೀತಿಯಿಂದ ಪ್ರತ್ಯೇಕ ಕಾಳಜಿ ವಹಿಸಿ ಸಾಕ್ತಾನೆ. ನಿಜ ಹೇಳಬೇಕಂದ್ರೆ ತನ್ನ ಮಗನಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೋತಾ ಇದ್ದ. ತನ್ನ ಮನೆಯವರಿಗೆ ಊಟ ಕಡಿಮೆಯಾದರೂ ಸರಿ, ಹೋರಿಗೆ ಮಾತ್ರ ಸ್ವಲ್ಪನೂ ಕಡಿಮೆಯಾಗದಂತೆ ಜವೆಗೋಧಿ ಅನ್ನನ ತಿನ್ನಿಸ್ತಾ ಇದ್ದ. ಸದಾ ಹಸಿರು ಹುಲ್ಲು ಹಿಂಡಿಗಳನ್ನ ಕೊಡ್ತಾ ಇದ್ದ. ದಿನಕ್ಕೆರಡು ಬಾರಿ ಅದರ ಮೈ ತೊಳಿತಾ ಇದ್ದ. ಅವನ ಈ ಹೋರಿ ಪ್ರೀತಿಯನ್ನು ನೋಡಿ ಊರಿನ ಜನ ತಮಾಷೆ ಮಾಡ್ತಾ ಇದ್ರು. ಬ್ರಾಹ್ಮಣ ಮಾತ್ರ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಪ್ರೀತಿಯನ್ನು ಮುಂದುವರೆಸಿದ್ದ. ಹೀಗೆ ಚೆನ್ನಾಗಿ ಮೇವು ತಿಂದು ಬ್ರಾಹ್ಮಣನ ಶ್ರೀಮಂತ ಆರೈಕೆಯಿಂದ ಆ ಹೋರಿ ಬಲಿಷ್ಠವಾಗಿ ಬೆಳೆಯುತ್ತೆ. ಆ ಬ್ರಾಹ್ಮಣನ ಆರೈಕೆಯನ್ನು ನೋಡಿ ಒಂದು ದಿನ ಆ ಹೋರಿ ಈ ರೀತಿ ಯೋಚನೆ ಮಾಡುತ್ತೆ. ಈ ಬ್ರಾಹ್ಮಣ ತನ್ನ ಮನೆಯವರಿಗೆ ಆಹಾರ ಕಡಿಮೆ ಮಾಡಿಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಅವನ ಕಷ್ಟ ನನಗೆ ಅರ್ಥ ಆಗತ್ತೆ. ಅವನಿಗೆ ಹೇಗಾದರೂ ಮಾಡಿ ಏನಾದರೂ ಸಹಾಯ ಮಾಡಲೇಬೇಕು. ಒಂದಿಷ್ಟು ಧನ ಸಹಾಯ ಮಾಡಿದರೆ ಅವನ ಋಣ ತೀರಿಸಿದಾಗೆ ಆಗತ್ತೆ. ಹೀಗೆ ಯೋಚನೆ ಮಾಡ್ತಾ ಇರುವಾಗ ಆ ಬ್ರಾಹ್ಮಣ ಹೋರಿಯ ಮೈ ತೊಳೆಯೋದಕ್ಕೆ ಬರ್ತಾನೆ. ಆ ಹೋರಿ ಬ್ರಾಹ್ಮಣನಿಗೆ ಈ ರೀತಿ ಹೇಳುತ್ತೆ, ಯಜಮಾನ, ನಿನ್ನ ಋಣ ನನ್ನ ಮೇಲಿದೆ. ನೀನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದೀಯ. ನಿನಗೇನಾದರೂ ಸಹಾಯ ಮಾಡಬೇಕು ಅಂತ ತೀರ್ಮಾನಿಸಿದ್ದೇನೆ ಅಂತ ಹೇಳುತ್ತೆ. ಆಗ ಬ್ರಾಹ್ಮಣ ನಾನೇನು ಮಾಡಬೇಕು ಎಂದು ಕೇಳ್ತಾನೆ. ಅದಕ್ಕೆ ಆ ಹೋರಿಯ ಹಸು ಹೀಗೆ ಹೇಳುತ್ತೆ, ಇಡೀ ದೇಶದಲ್ಲೇ ನನ್ನಷ್ಟು ಬಲಿಷ್ಠವಾದ ಹೋರಿ ಯಾವುದೂ ಇಲ್ಲ. ಆದ್ದರಿಂದ ನೀನು ಈ ಊರಿನ ಅತ್ಯಂತ ಶ್ರೀಮಂತ ವ್ಯಾಪಾರಿಯ ಬಳಿಗೆ ಹೋಗಿ ಅವನನ್ನು ಪಂದ್ಯ ಕಟ್ಟುವಂತೆ ಪ್ರಚೋದನೆ ಮಾಡಬೇಕು. ನನ್ನ ಹೋರಿ ಒಂದೇ ಬಾರಿಗೆ 100 ಬಂಡಿಗಳನ್ನು ಎಳೆಯುತ್ತೆ ಅಂತ ಜಂಬದಿಂದ ಹೇಳು. ಆಗ ಆತ ಅದನ್ನು ನಂಬದೆ ಪಂದ್ಯ ಕಟ್ತಾನೆ. ಆದರೆ ನೀನು ಮಾತ್ರ 1,000 ಚಿನ್ನದ ನಾಣ್ಯಗಳಿಗಿಂತ ಕಡಿಮೆ ಮಾತ್ರ ಪಂದ್ಯ ಕಟ್ಟಬೇಡ. ನಾನು ಒಂದೇ ಬಾರಿಗೆ 100 ಬಂಡಿಗಳನ್ನ ಎಳೆದಾಕ್ತೀನಿ, ಆಗ ಆ 1,000 ಚಿನ್ನದ ನಾಣ್ಯ ನಿನ್ನದಾಗತ್ತೆ ಅಂತ ಹೇಳುತ್ತೆ ಹೋರಿ. ಹೋರಿಯ ಮಾತಿನಂತೆ ಬ್ರಾಹ್ಮಣ ಅತ್ಯಂತ ಶ್ರೀಮಂತ ವರ್ತಕನ ಬಳಿಗೆ ಹೋಗಿ ತನ್ನ ಹೋರಿಯ ಸಾಮರ್ಥ್ಯದ ಬಗ್ಗೆ ಜಂಬ ಕೊಚ್ಕೋತಾನೆ. ಇವನ ಮಾತು ಕೇಳಿ ಆ ವರ್ತಕನಿಗೆ ಸಹನೆ ಕೆಡುತ್ತೆ. ಸ್ವಾಮಿ, ಸಾಕು ಮಾಡಿ ನಿಮ್ಮ ವರ್ಣನೆ. ನಮ್ಮ ಮನೆಯ ಹೋರಿಯಷ್ಟು ಬಲಶಾಲಿಯಾದ ಹೋರಿ ಇಡೀ ರಾಜ್ಯದಲ್ಲೇ ಇಲ್ಲ. ಆದರೆ ಅದೂ ಕೂಡ ಹೆಚ್ಚಂದರೆ 10 ಬಂಡಿಗಳನ್ನ ಒಟ್ಟಿಗೆ ಎಳೆಯುತ್ತೆ ಅಷ್ಟೆ. 100 ಬಂಡಿಗಳನ್ನ ಯಾವುದಾದ್ರೂ ಹೋರಿ ಎಳೆಯೋಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ. ಬ್ರಾಹ್ಮಣನಿಗೂ ಅದೇ ಬೇಕಾಗಿರುತ್ತೆ. ಮಾತಿಗೆ ಮಾತು ಬೆಳೆದು ಕೊನೆಗೆ ಆ ಶ್ರೀಮಂತ ವರ್ತಕ ಹೀಗೆ ಹೇಳ್ತಾನೆ, ಸರಿ ಹಾಗಾದರೆ ನಾಳೆನೆ ಪರೀಕ್ಷೆ ನಡೆದು ಬಿಡಲಿ. ನಿಮ್ಮ ಹೋರಿ 100 ಬಂಡಿಗಳನ್ನ ಒಟ್ಟಿಗೆ ಎಳೆದುಬಿಟ್ರೆ ನಿಮಗೆ ನಾನು 1,000 ಚಿನ್ನದ ನಾಣ್ಯ ಕೊಡ್ತೀನಿ. ಆದರೆ ನೀವು ಸೋತ್ರೆ ಅಷ್ಟೇ ಚಿನ್ನದ ನಾಣ್ಯನ ಕೊಡಬೇಕು ಎಂದು ಪಂದ್ಯ ಕಟ್ತಾನೆ. ಮಾರನೇ ದಿನ 100 ಬಂಡಿಗಳಲ್ಲಿ ಮರಳು ಕಲ್ಲು ತುಂಬಿಸಿ ಒಂದಕ್ಕೊಂದು ಬಿಗಿದು ಮುಂದಿನ ಬಂಡಿಗೆ ಈ ಹೋರಿನ ಕಟ್ತಾರೆ. ಬ್ರಾಹ್ಮಣ ನೊಗದ ಮೇಲೆ ಕುಳಿತು ರಪರಪನೆ ಬಾರುಕೋಲಿನಿಂದ ಹೋರಿಗೆ ಒಡಿತಾನೆ. ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಬ್ರಾಹ್ಮಣ ಒಡೆದದ್ದನ್ನು ನೋಡಿ ಹೋರಿಗೆ ಆಘಾತವಾಗುತ್ತೆ, ಕೋಪಾನೂ ಬರುತ್ತೆ. ಅದು ಅಲುಗಾಡದೆ ಹಾಗೆಯೇ ನಿಂತು ಬಿಡುತ್ತೆ. ಆಗ ಬ್ರಾಹ್ಮಣ ಮತ್ತಷ್ಟು ಕೋಪದಿಂದ ಹೋರಿನ ಬೈದು, ಹೇ ದುಷ್ಟ ಹೋರಿ, ಎಳೆ ಬಂಡಿಗಳನ್ನ, ನಿನಗೇನು ಕೊಬ್ಬ? ಎಷ್ಟು ಚೆನ್ನಾಗಿ ಸಾಕಿದ್ದೀನಿ, ನನ್ನ ಮಕ್ಕಳಿಗಿಂತ ಹೆಚ್ಚು ಆರೈಕೆ ಮಾಡಿದ್ದೀನಿ. ನೀಚ ಹೋರಿ, ಎಳೆ ಬಂಡಿನ ಎಂದು ಮತ್ತೆ ಮತ್ತೆ ಹೊಡಿತಾನೆ. ಆದರೆ ಹೋರಿ ಬಂಡಿಯನ್ನು ಎಳೆಯೋದೇ ಇಲ್ಲ, ತಾನಿದ್ದ ಸ್ಥಳ ಬಿಟ್ಟು ಅಲ್ಗಾಡಲ್ಲ. ಬ್ರಾಹ್ಮಣ ಪಂದ್ಯ ಸೋತ. ತನ್ನ ಹೆಂಡತಿಯ ಮೇಲಿನ ಬಂಗಾರದ ಒಡವೆಗಳನ್ನ ಮಾರಿ ಶ್ರೀಮಂತ ವರ್ತಕನಿಗೆ 1,000 ಚಿನ್ನದ ನಾಣ್ಯಗಳನ್ನ ಕೊಡ್ತಾನೆ. ಮನೆಗೆ ಅಳುತ್ತಾ ಬಂದ ಬ್ರಾಹ್ಮಣ ನೆಲದ ಮೇಲೆ ಬಿದ್ದು ಜೋರಾಗಿ ಹೊರಳಾಡಿ ಅಳ್ತಾನೆ. ಆಗ ಹೋರಿ, ಯಜಮಾನ, ನನ್ನನ್ನೇಕೆ ನೀನು ಕಾರಣವಿಲ್ಲದೆ ಹೊಡೆದೆ ಬೈದೆ? ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೆ ನಿನಗೆ ಸಹಾಯ ಮಾಡೋ ಉದ್ದೇಶದಿಂದ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಈ ಬಾರಿ ಮತ್ತೆ ಶ್ರೀಮಂತ ವರ್ತಕನ ಬಳಿಗೆ ಹೋಗಿ 2,000 ಚಿನ್ನದ ಬರಹಗಳಿಗೆ ಪಂದ್ಯ ಕಟ್ಟು. ನಿನಗೆ ನಾನು ಸಹಾಯ ಮಾಡಿಯೇ ತೀರುತ್ತೇನೆ ಅಂತ ಭರವಸೆಯ ಮಾತುಗಳನ್ನ ಆಡುತ್ತೆ. ಬ್ರಾಹ್ಮಣ ಶ್ರೀಮಂತ ವರ್ತಕನ ಬಳಿ ಹೋಗಿ ಮತ್ತೆ ಪಂದ್ಯಕ್ಕೆ ಆಹ್ವಾನಿಸ್ತಾನೆ ಮತ್ತು ಈ ಬಾರಿ ಪಂದ್ಯದ ಮೊತ್ತ 2,000 ಚಿನ್ನದ ನಾಣ್ಯ ಅಂತ ಹೇಳ್ತಾನೆ. ಹೋರಿಯ ಅಶಕ್ತತೆಯನ್ನು ಕಂಡಿದ್ದ ವರ್ತಕ ಮರು ಮಾತನಾಡದೆ 2,000 ನಾಣ್ಯಗಳ ಪಂದ್ಯಕ್ಕೆ ಒಪ್ಕೋತಾನೆ. ಮರುದಿನವೇ ಮತ್ತೆ ಎಲ್ಲ ವ್ಯವಸ್ಥೆ ಆಗುತ್ತೆ.

0: ಆದರೆ ಈ ಬಾರಿ ಬ್ರಾಹ್ಮಣ ಕಳೆದ ಬಾರಿಯ ಪ್ರಮಾದಕ್ಕೆ ಅವಕಾಶ ಕೊಡದೆ ಹೋರಿಯ ಮೈದಡವಿ, ಎಳೇಕಂದ, ನೀನು ಮುದ್ದು ಮರಿಯಲ್ವಾ? ನನ್ನ ಜಾಣ ಮರಿಯಲ್ವಾ? ನಿನ್ನ ನಿಜವಾದ ಶಕ್ತಿನ ಈ ವರ್ತಕನಿಗೆ ತೋರಿಸು ಎನ್ನುತ್ತಾ ಪ್ರೀತಿಯಿಂದ ಅದರ ಮೈ ದಡುತ್ತಾನೆ. ಕೂಡಲೇ ಹೋರಿ ಹೂಂಕರಿಸಿ ಒಂದೇ ಬಾರಿಗೆ 100 ಬಂಡಿಗಳನ್ನ ದರದರನೆ ಎಳೆಯುತ್ತಾ ಒಂದು ಮೈಲಿ ದೂರ ಓಡುತ್ತೆ. ಬ್ರಾಹ್ಮಣ ಪಂದ್ಯ ಗೆದ್ದು 2000 ಹೊನ್ನಿನ ನಾಣ್ಯಗಳನ್ನ ಮನೆಗೆ ತಗೊಂಬರ್ತಾನೆ. ಆಗ ಬ್ರಾಹ್ಮಣನಿಗೆ ಹೋರಿ ಹೇಳುತ್ತೆ, ನಿನ್ನ ಪ್ರೀತಿಯ ಮೆಚ್ಚುಗೆಯ ಮಾತು ನನಗೆ ಶಕ್ತಿನ ತುಂಬಿತು. ಹಿಂದಿನ ಬಾರಿ ನಿನ್ನ ಹೊರಟು ನುಡಿ ಮತ್ತೆ ಹೊಡೆದದ್ದು ನನ್ನ ಶಕ್ತಿನ ಕುಂದಿಸಿಬಿಟ್ಟಿತ್ತು ಅಂತ. ಅದನ್ನೇ DBGಯವರು ಈ ಕಗ್ಗದಲ್ಲಿ ಹೇಳಿರೋದು. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ, ಅತಿಬೇಡ ಎಲ್ಲಿಯೂ ಮಂಕುತಿಮ್ಮ ಅಂತ. ನಾವು ನಮ್ಮವರೊಡನೆ ಕೆಲಸ ಮಾಡುವವರ ಜೊತೆ ಸದಾ ಪ್ರೋತ್ಸಾಹದ, ಮೃದುವಾದ, ಹಿತಕರವಾದ ಮಾತುಗಳನ್ನೇ ಆಡಬೇಕು. ಬರೀ ಟೀಕೆ ಮಾಡ್ತಾನೆ ಇದ್ರೆ ಇರೋ ಉತ್ಸಾಹನೂ ಕಡಿಮೆ ಆಗತ್ತೆ, ಕೆಲಸ ಆಗಲ್ಲ. ಶಿಕ್ಷಕರೂ ಅಷ್ಟೇ, ಮಕ್ಕಳಿಗೆ ಪಾಠ ಮಾಡುವಾಗ ಪ್ರೀತಿಯಿಂದ ಹೇಳ್ಕೊಡ್ಬೇಕು, ಅವರಲ್ಲಿ ಒಳ್ಳೆಯ ಮಾತುಗಳಿಂದ ಪ್ರೋತ್ಸಾಹ ತುಂಬಬೇಕು. ಅದು ಬಿಟ್ಟು ನೀನು ದಡ್ಡ, ಮೂರ್ಖ, ಯಾವ ಕೆಲಸಕ್ಕೂ ಬಾರದವನು ಮೊದಲಾದ ಋಣಾತ್ಮಕ ಮಾತುಗಳನ್ನೇ ಆಡ್ತಾ ಇದ್ರೆ ಮಕ್ಕಳು ಹಾಗೆಯೇ ಆಗಿಬಿಡ್ತಾರೆ. ಅದಕ್ಕೆ ಕುವೆಂಪು ಹೀಗೆ ಹೇಳ್ತಾರೆ, ಲೇಸ ನೆಸಗುವ ವಿಧಿಗೆ ಬಹುಪಥಗಳುಂಟು ಬಗೆಯಲ್, ಒಳ್ಳೆಯ ಕೆಲಸ ಮಾಡೋಕೆ ಅನೇಕ ದಾರಿಗಳಿವೆ.
1: ಇದುವರೆಗೆ DVG ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳನ್ನು ಆಲಿಸಿದಿರಿ. ಪ್ರಸ್ತುತಪಡಿಸಿದವರು ಸದ್ವಿದ್ಯಾಶಾಲೆಯ ಶಿಕ್ಷಕರಾದ KR ಪ್ರದೀಪ್. ಇದು ಇಂದಿನ ಮಕ್ಕಳ ಮಂಟಪ.
2: ಸಮಯ 4:03:45.
3: ಆಕಾಶವಾಣಿ ನಾಟಕ ಇಂಥವರು ಇದ್ದಾರೆ. ಎಸ್ ಸಾಯಿ ಲಕ್ಷ್ಮಿ ಅವರ ಲಲಿತ ಪ್ರಬಂಧ ಪ್ರೇರಿತ ನಾಟಕದ ರಚನೆ BS ಕೇಶವರಾವ್. ನಿರ್ಮಾಣ ಉಮೇಶ್ SS. ಕೇಳಿ ನಾಟಕ ಇಂಥವರು ಇದ್ದಾರೆ.

0: ಸರಿ ಶುರು ಆಯ್ತು. ಬಂದೆ
1: ಸ್ವಾಮಿ. ರಾಯರೆ ಸ್ವಾಮಿ, ಯಾರಾದ್ರೂ ಮನೇಲಿ ಇದ್ದೀರಾ?
2: ಯಾರು ಅಮ್ಮ? ಯಾರದು ನೋಡು, ಯಾರೋ ಕೂಗ್ತಿದ್ದಾರೆ.
3: ಕಾಫಿ ಮಾಡೋಕ್ಕೂ ಬಿಡಲ್ಲ. ಬಂದೆಪ್ಪ. ಯಾರಪ್ಪ ನೀನು? ಏನಿದು ಹೇಳ್ದೆ ಕೇಳ್ದೆ ಒಳಗ್ ಬಂದ್ಬಿಟ್ಟಿದ್ಯಲ್ಲ, ಬಾಗಿಲು ತೆಗ್ದಿದೆ ಅಂತ ಹೀಗ್ ಸೀದಾ ಒಳಗ್ ಬಂದ್ಬಿಡೋದೆ?
1: ಸಮಾಧಾನ ಸಮಾಧಾನ, ಯಾಕಮ್ಮ ಇಷ್ಟೊಂದು ಗಾಬರಿ?
3: ಚೆನ್ನಾಗ್ ಕೇಳ್ದಿಯಪ್ಪ. ಅಲ್ಲ, ಮನೇಲಿ ಯಾರು ಇಲ್ಲ, ನಾನು ನನ್ ಮಗಳು ಇಬ್ರೇನೆ. ಅಂಥದ್ರಲ್ಲೂ ಕಂಡು ಕೇಳದ ಯಾರೋ ಗಂಡ್ಸು ಹೇಳ್ದೆ ಕೇಳ್ದೆ ಒಳಗ್ ನುಗ್ಗಿದ್ರೆ ನಮಗ್ ಗಾಬರಿ ಆಗಲ್ವಾ?
1: ಅಲ್ಲ ತಾಯಿ, ಇಷ್ಟೆಲ್ಲ ಎಚ್ಚರಿಕೆ ಮಾತಾಡೋ ನೀವೇ ಹೀಗೆ ಬೇಜವಾಬ್ದಾರಿಯಿಂದ ಇದ್ರೆ ಹೇಗೆ ಹೇಳಿ? ಅಲ್ಲಮ್ಮ, ಬೀದಿ ಬಾಗ್ಲನ್ನ ಹೀಗ ಹಾರ ಹೊಡೆದು ನೀವುಗಳು ಬೆಚ್ಚಿಗೆ ಒಳಗಿದ್ ಬಿಟ್ರೆ ಸರಿಯೇ? ನಾನೇನೋ ಒಳ್ಳೆ ಒಂದು ಕಂಪನಿಯ ನೌಕರ, ಸಂಭಾವಿತ, ಸುಸಂಸ್ಕೃತ, ಸರಿ ಹೋಯ್ತು. ಆದ್ರೆ ನನ್ನ ಬದಲು ಇದೇ ಹೊತ್ತಿನಲ್ಲಿ ಬೇರೆ ಯಾರಾದ್ರೂ ಕಳ್ಳರೋ ಕೊಲೆಗಡುಕರೋ ಹೇಳ್ದೆ ಕೇಳ್ದೆ ಹೀಗೆ ನನ್ನ

0: ನಿಮಗೆ ಒಳಗೆ ನುಗ್ಗಿ ಬಂದು ಬಿಟ್ಟಿದ್ರೆ ನಿಮ್ಮ ಗತಿ ಏನಾಗ್ತಿತ್ತು ಅನ್ನೋದನ್ನ ಯೋಚನೆ ಮಾಡಿ ತಾಯಿ. ನಿಮ್ಮ ಮೇಲೆ ಅತ್ಯಾಚಾರ, ಕೊಲೆ ಏನ್ ಬೇಕಿದ್ರೂ ಆಗ್ಬೋದಿತ್ತು ಅಲ್ವೇ?
1: ಅಯ್ಯ, ಅದೆಲ್ಲ ಇರ್ಲಿ, ಈಗ ಹೇಳು, ನೀನ್ ಯಾರು, ಯಾಕೆ ಇಲ್ಲಿಗೆ ಬಂದಿದ್ಯಾ?
0: ನಾನು NEB ಕಡೆಯಿಂದ ಬಂದಿದ್ದೀನಿ ತಾಯಿ. NEB ನಲ್ಲಿ ಚೀಫ್ ಸೂಪರ್ವೈಸರ್, 12 ವರ್ಷ ಸರ್ವಿಸ್.
1: NEB ಏನಿದು? NEB KEB ಅಂದ್ರೇನೋ ಗೊತ್ತು, ಆದ್ರೆ ನೀನ್ ಹೇಳ್ತಿರೋ ಈ NEB
0: ನೋಡಿ ಅಮ್ಮ, ನೀವು ಕೇಳಿರೋ KEB ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡ್ ಅಂತ.
1: ಹೌದು,
0: ಕೇವಲ ಕರ್ನಾಟಕಕ್ಕೆ ಮೀಸಲಾದ್ದು. ಆದ್ರೆ ನಮ್ದು NEB ನ್ಯಾಷನಲ್ ಎಲೆಕ್ಟ್ರಿಕ್ ಬೋರ್ಡ್, ಇಡೀ ದೇಶಕ್ಕೇನೆ ಸಂಬಂಧಿಸಿದ್ದು, ಆಲ್ ಇಂಡಿಯಾ ಲೆವೆಲ್. ನಮ್ಮ NEB ಅವರ ಮುಖ್ಯ ಉದ್ದೇಶ ಏನು ಅಂದ್ರೆ ಸಮಾಜ ಸೇವೆ. ಮುಖ್ಯವಾಗಿ ನೀವು ಪ್ರತಿ ತಿಂಗಳು ಕಟ್ತಿರೋ ಕರೆಂಟ್ ಬಿಲ್ಲು ಹಣನ ಆದಷ್ಟು ಕಡಿಮೆ ಮಾಡೋದೇ ನಮ್ಮ ಉದ್ದೇಶ. ಒಂದ್ ರೀತಿ ಸಮಾಜ ಸೇವೆ ಅಮ್ಮ ಇದು.
1: ಅಯ್ಯೋ, ಏನೇನು ಕರೆಂಟ್ ಬಿಲ್ ಹಣನ ಕಡಿಮೆ ಮಾಡೋದೆ?
0: ಹೌದು ಮೇಡಮ್. ಈಗ ಹೇಳಿ, ಪ್ರತಿ ತಿಂಗಳು ನೀವು ಈ ಕರೆಂಟ್ ಕಡೆಗೆ ಎಷ್ಟು ಕಟ್ತಿದ್ದೀರಾ? ಹೆಚ್ಚು ಕಡಿಮೆ ಹೇಳಿ ಪರವಾಗಿಲ್ಲ.
1: 800-900 ಕಟ್ತಿದೀವಿಪ್ಪ.
0: ಏನು 800-900? ಆಯ್ತೋಲಾಯ್ತು, ತುಂಬಾನೇ ಜಾಸ್ತಿ ಆಯ್ತು ನೋಡಿ ಅಮ್ಮ. ಯದ್ವಾ ತದ್ವಾ ಆಗ್ತಿರೋ ಕರೆಂಟ್ ಚಾರ್ಜ್ ಅನ್ನ ಕಮ್ಮಿ ಮಾಡೋ ದೃಷ್ಟಿಯಿಂದ ನಮ್ಮ NEB ಅವರು ಹೊಸ ರೀತಿಯ ಬಲ್ಬ್ಗಳನ್ನು ಕಂಡುಹಿಡಿದಿದ್ದಾರೆ.
1: ಹೌದಾ?
0: ನಮ್ಮ 25 ಕ್ಯಾಂಡಲ್ ಬಲ್ಬ್ ಅನ್ನ ನೀವು ಹಾಕಿದ್ರೆ ಅದು 100 ಕ್ಯಾಂಡಲ್ ಬಲ್ಬ್ ಕೊಡೋವಷ್ಟು ಬೆಳಕನ್ನು ಕೊಡುತ್ತಮ್ಮ. ಅಂದಮೇಲೆ ಕರೆಂಟ್ ಎಷ್ಟು ಉಳಿತಾಯವಾಗುತ್ತೆ ಅಂತ ನೀವೇ ಲೆಕ್ಕ ಹಾಕಿ. ನಿಮ್ಮ ಈ ಮನೆಯಲ್ಲಿ ಏನಿಲ್ಲ ಅಂದ್ರು 50-60 ಕ್ಯಾಂಡಲ್ ನ 10-12 ಬಲ್ಬ್ಗಳಾದ್ರೂ ಉರಿತಿರಬಹುದಲ್ವೇ?
1: ಹೌದು ಹೌದು ಅಂಕಲ್, ಎಲ್ಲಾನು 60 ಕ್ಯಾಂಡಲ್ ಬಲ್ಬ್ಗಳೇ. ಯು ಆರ್ ರೈಟ್.
0: ನೋಡಿದ್ರ, ಅದಕ್ಕೆ ನಿಮ್ಮನೆ ಬಲ್ಬ್ಗಳು ಈ ಪಾಟಿ ಕರೆಂಟ್ ಅನ್ನು ಎಳಿತವೆ. ಬಿಲ್ ಚಾರ್ಜು ಇಷ್ಟು ಜಾಸ್ತಿಯಾಗಿ ಬರ್ತಿದೆ, ಹೊಟ್ಟೆ ಉರಿಯೋದಿಲ್ವೇನಮ್ಮ? ತಿಂದಂಗಲ್ಲ ಉಂಡಂಗಲ್ಲ. ನಿಮ್ ಯಜಮಾನ್ರ ಸಂಬಳದಲ್ಲಿ ಹೆಚ್ಚು ಕಮ್ಮಿ ಕಾಲು ಭಾಗದಷ್ಟು ಹಣನ KEB ಕಟ್ತಿದ್ದೀರಲ್ಲ ತಾಯಿ.
1: ಹೌದಪ್ಪ.
0: ಮೊದಲು ಈಗ ನೀವು ಉಪಯೋಗಿಸ್ತಿರೋ ಬಲ್ಬ್ಗಳನ್ನೆಲ್ಲ ಬೀದಿಗೆಸೆದು ನಮ್ಮ ಬಲ್ಬ್ಗಳನ್ನು ಉಪಯೋಗಿಸಿ. ನೀವು ಕಟ್ತಿರೋ ಕರೆಂಟ್ ಚಾರ್ಜು ಬರೋ ತಿಂಗಳಿಂದಲೇ ಏನಿಲ್ಲ ಅಂದ್ರು 400-500 ಆದ್ರೂ ಇಳಿದು ಹೋಗತ್ತೆ, ಅದು ಕಮ್ಮಿ ಅಂದ್ರೆ.
1: ನೀವು ಹೇಳ್ತಿರೋದನ್ನ ಕೇಳಿದ್ರೆ ಆಶ್ಚರ್ಯ ಆಗುತ್ತಲ್ಲಪ್ಪ. ಅದ್ ಸರಿ, ನೀವು ಹೊಗಳ್ತಿರೋ ಈ ಬಲ್ಬ್ಗಳು ಎಲ್ಲ ಅಂಗಡಿಯಲ್ಲೂ ಸಿಕ್ಕುತ್ತಾ?
0: ಸದ್ಯಕ್ಕಂತೂ ಸಿಗೋದಿಲ್ಲಮ್ಮ. ನಾವು NEB ಅವರು ಅಂದ್ರೆ ನ್ಯಾಷನಲ್ ಎಲೆಕ್ಟ್ರಿಕ್ ಬೋರ್ಡ್ ಅನ್ನೋ ಪ್ರೈವೇಟ್ ಆರ್ಗನೈಸೇಷನ್ ಅವರು ಈ ಬಲ್ಬ್ಗಳನ್ನ ತಯಾರಿಸಿ ಈಗ ಮಾರ್ಕೆಟ್ಗೆ ಬಿಡ್ತಿದ್ದೀವಿ. ಅಲ್ಲದೆ ನಮಗೂ ನಿಮ್ಮ KEBಗೂ ಏನೇನು ಸಂಬಂಧ ಇಲ್ಲ. ನಮ್ಮ NEB ಇಡೀ ದೇಶಕ್ಕೆ ಸಂಬಂಧಿಸಿದ್ದು.
1: ಅಯ್ಯೋ, ಕೇಳಿದೀನಿ ಮೇಧಾ, ಆಲ್ ಇಂಡಿಯಾಗೆ ಸಂಬಂಧಿಸಿದಂತ ಇವ್ರ ಕಂಪನಿ ಮುಂದೇನು ಅಂತ ಹೇಳಪ್ಪ ಶ್ರೀನಿವಾಸ. ನೀನ್ ಆಡ್ತಿರೋ ಈ ಮಾತನ್ನ ಕೇಳೋಕೆ ಹಿತವಾಗಿದೆ, ಕೇಳಿದಷ್ಟು ಇನ್ನು ಕೇಳಬೇಕು ಅಂತ ಅನಿಸ್ತಾ ಇದೆಯಪ್ಪ. ಹೇಳಪ್ಪ, ಹೇಳು ಹೇಳು.
0: ನೋಡಿ ಮೇಡಮ್, ಈಗ ನಮ್ಮ NEB ಅವರು ಹೊಸದಾಗಿ ಒಂದು ಸ್ಕೀಮ್ ಮಾಡಿದ್ದಾರೆ.
1: ಏನು?
0: 1-to-1 ಬೇಸಿಸ್. ಅಂದ್ರೆ ನೀವು ನಮ್ಮ ಒಂದು ಬಲ್ಬ್ ಕೊಂಡ್ರೆ ಒಂದು ಫ್ರೀ.
1: ಅಯ್ಯೋ, ಹೌದೇನಪ್ಪ? ಅಯ್ಯೋ, ಆಶ್ಚರ್ಯ ಆಶ್ಚರ್ಯ.
0: ಹೌದು, ನೀವಿನ್ನೂ ಆಶ್ಚರ್ಯ ಪಡ್ತೀರಾ ಆಂಟಿ. ನೋಡಿ, ನಾವು ತಯಾರಿಸಿರೋ ಈ ಬಲ್ಬಿನ ಬೆಲೆ 1 to 200 ರೂಪಾಯಿ. ನೀವು 12 ಬಲ್ಬ್ಗಳನ್ನು ಕೊಂಡ್ಕೊಳ್ಳೇಬೇಕು ಅಂದ್ರೆ ಎಷ್ಟಾಯ್ತು?
1: 12 × 200 2400. ಅಷ್ಟೇ ಅಲ್ವೇನೆ ಮೇಧಾ?
2: ಕರೆಕ್ಟ್. ಎಷ್ಟಾದ್ರೂ ನೀನು ಲೆಕ್ಕದಲ್ಲಿ ಸ್ಟ್ರಾಂಗ್ ಅಲ್ವೇನಮ್ಮ.
0: ಅಮ್ಮ ಯಾರನ್ನು ಪುಟ್ಟಿ ನೀನು ಅಮ್ಮ ಅಂತಂದಿದ್ದು? ಇವರನ್ನೇ.
2: ಹೌದು, ಏನ್ ಆಶ್ಚರ್ಯ, ಇವರು ನನ್ ಮುದ್ದಿನ ಅಮ್ಮನೇ.
0: ಆಯ್ತು ಆಯ್ತು, ಇದುವರೆಗೂ ಇವರನ್ನ ನಿನ್ನ ಅಕ್ಕ ಅಂತಲೇ ತಿಳ್ಕೊಂಡಿದ್ದೆ. ಇರ್ಲಿ ಇರ್ಲಿ, ಈಗ ಬಿಸ್ನೆಸ್ ಬರೋಣ. ಈಗ ನೀವು ಕೊಡೋ 2400 ರೂಪಾಯಿಯನ್ನ ಕ್ಯಾಶ್ ಆಗಿ ಕೊಡಬೇಕು, ಚೆಕ್ ಅಂತ ತಗೊಳ್ಳಲ್ಲ. ಏನಿದ್ರು ಕ್ಯಾಶ್ ಅಂಡ್ ಕ್ಯಾರಿ. ಅಲ್ಲದೆ ಇನ್ನೊಂದು ವಿಚಾರ, ಈ ಬಲ್ಬ್ಗಳನ್ನ ಒಂದೊಂದು ಮನೆಗೆ 12-12 ಅನ್ನೋ ಹಾಗೆ ಮಾತ್ರ ಕೊಡ್ತೀವಿ. ಇನ್ನೂ ಒಂದು ಮುಖ್ಯ ವಿಚಾರ, ನೀವು ನಮಗೆ ಕೊಡೋ 2400 ರೂಪಾಯಿಯಲ್ಲಿ ಪ್ರತಿ ತಿಂಗಳು ಅಂದ್ರೆ 3-4 ತಿಂಗಳ ಕಾಲ ತಿಂಗಳಿಗೆ 800 ರೂಪಾಯಿ ಅಂತೆ ನಾವೇ ನಿಮ್ಮ ಎಲೆಕ್ಟ್ರಿಕ್ ಬಿಲ್ ಕಡೆಗೆ ನಮ್ಮ ಕಂಪನಿಯಿಂದ ಕಟ್ತಿದೀವಿ ಮೇಡಮ್.
2: ಪರಮ ಆಶ್ಚರ್ಯ,
1: ಒಟ್ಟಿನಲ್ಲಿ

0: ಬಲ್ಬ್ಗಳೆಲ್ಲ ನಮ್ಗೆ ಪುಕ್ ಸಟ್ಟೆ ಸಿಕ್ಕಿದಾಗ ಆಯ್ತು. ಎಂತ ಸ್ಕೀಮು ಅಲ್ವೇನೆ ಅಮ್ಮಚ್ಚಿ.
1: ಮತ್ತೆ ಮುದ್ದಾಗಿ ಅಮ್ಮ ಅಮ್ಮ, ನೀನ್ ಹೀಗೆ ಕರೆದಿದ್ದಿಲ್ಲದೆ ತಿಳಿದಿದ್ದು ಇವರು ನಿನ್ನ ಅಮ್ಮ ಅಂತ. ಆಶ್ಚರ್ಯ, ಇಷ್ಟು ದೊಡ್ಡ ಮಗಳೇ, ಆಶ್ಚರ್ಯ ಮೇಲೆ ಆಶ್ಚರ್ಯ.
0: ಅಯ್ಯೋ ಬಿಡಪ್ಪ, ಇದ್ರಲ್ಲೇನ್ ಆಶ್ಚರ್ಯ, ಇವಳಿಗಿಂತ 2 ವರ್ಷ ದೊಡ್ಡವಳು ಇನ್ನೊಬ್ಳಿದ್ದಾಳೆ, ಅವಳು BA ಓದ್ತಿದ್ದಾಳಪ್ಪ. ಅವಳನ್ನ ನೋಡಿದ್ರೆ ನಿನ್ಗೆ ಇನ್ನೂ ಆಶ್ಚರ್ಯ ಆಗ್ಬಿಡತ್ತೆ.
1: ದೇವ್ರೇ ಗತಿ, ಖಂಡಿತವಾಗ್ಲೂ ಹೇಳ್ತೀನಿ ಮೇಡಮ್, ನಿಮ್ಮ ಮಾತನ್ನ ನನ್ನ ನಂಬೋಕೆ ಆಗ್ತಾ ಇಲ್ಲ ಮೇಡಮ್.
0: ಅಮ್ಮ ಅಮ್ಮಚ್ಚಿ, ಯಾವುದೇ ಸ್ನೋ ಪೌಡರ್ ಲಿಪ್ಸ್ಟಿಕ್ ಏನು ಇಲ್ದೇನೆ ಈ ಸಿಂಪಲ್ ಡ್ರೆಸ್ ಅಲ್ಲೇ ನಮ್ಮಅಮ್ಮ ಹೀಗೆ ಕಾಣ್ತಿದ್ದಾಳೆ. ಇನ್ನು ಇವಳ ಮೇಕಪ್ ಮಾಡ್ಕೊಂಡಾಗ ನೀವ್ ಇವಳನ್ನ ನೋಡ್ಬೇಕು, ಇವಳೇ ನನ್ ತಂಗಿ ತರ ಕಾಣ್ಬಿಡ್ತಾಳೆ, ಅಷ್ಟು ಹೆಂಗ ಕಾಣಿಸ್ತಾಳೆ. ಬಿಲೀವ್ ಮೀ. ಸಾಕು ಸಾಕು ಸುಮ್ಮನಿದೆ, ನೀನ್ ಅತೀ ಮಾಡ್ತೀಯಮ್ಮ. ನೋಡು, ಉತ್ಪ್ರೇಕ್ಷೆಗೂ ಒಂದು ಮಿತಿ ಅಂತಿರುತ್ತೆ ಕಣೆ. ಸೌಂದರ್ಯದ ಮಾತು ಆಗಿರ್ಲಿ, ಈಗ ಹೇಳಪ್ಪ ಏನ್ ತಗೋತಿಯಾ? ಟೀನ, ಕಾಫಿನ, ಕೋಕೋನ, ಹಾರ್ಲಿಕ್ಸ?
1: ಅದೆಲ್ಲ ಏನು ಬೇಡ ಆಂಟಿ, ಈಗ ಬಿಸ್ನೆಸ್ ವಿಚಾರ ಮಾತಾಡಿ.
0: ಹೇಳಪ್ಪ.
1: ಈಗ ನೀವು ನನಗೆ ಬಲು ಆತ್ಮೀಯರಾಗ್ಬಿಟ್ರಿ. ಎಲ್ಲರ ಮನೆಗೂ ಒಂದೊಂದೇ ಡಜನ್ ಬಲ್ಬ್ಗಳನ್ನು ಕೊಡ್ಬೇಕಂತ ನಮ್ಮ ಆಫೀಸರ್ ಹೇಳಿದ್ದಾರೆ. ಆದ್ರೆ ನೀವು ನನ್ನನ್ನ ನಿಮ್ಮ ಮನೆಯವರಂತೆ ನೋಡ್ಕೊಳ್ತಾ ಇರೋದ್ರಿಂದ ನಿಮಗೆ ಎಷ್ಟು ಡಜನ್ ಬಲ್ಬ್ಗಳನ್ನು ಬೇಕಿದ್ರು ಕೊಡ್ತೀನಿ ಹೇಳಿ, ಎಷ್ಟು ಡಜನ್ ಕೊಡ್ಬೇಕು?
0: ಅದು ನೋಡಪ್ಪ, ಸದ್ಯಕ್ಕೆ 1 ಡಜನ್ ಕೊಟ್ರೆ ಸಾಕು. ಇದಕ್ಕೆ ಕೊಡೋದಕ್ಕೆ ಈಗ ನನ್ನ ಹತ್ರ ಸಾಕಷ್ಟು ಹಣ ಇಲ್ಲ, ನೀ ಚೆಕ್ ಕೊಟ್ರೆ ತಗೋತೀಯಾ?
1: ಅಯ್ಯೋ ಇಲ್ಲ ತಾಯಿ, ಈ ವಿಷಯದಲ್ಲಿ ನಾವು ಚೆಕ್ ತಗೊಳ್ಳೋ ಹಾಗಿಲ್ಲ. ಅಲ್ಲದೆ ಕೆಲವರು ಕೊಟ್ಟ ಚೆಕ್ಗಳು ಬೌನ್ಸ್ ಆಗ್ಬಿಟ್ಟಿದೆ, ಆದ್ರಿಂದ ಗ್ರಾಹಕರು ಎಂತವರೇ ಆಗಿದ್ರು ಕ್ಯಾಶ್ ತಗೋತೀವಿ ಹೊರತು ಚೆಕ್ ತಗೊಳ್ಳಲ್ಲ.
0: ಓ, ಮತ್ತೇನ್ ಮಾಡೋದೀಗ? ಹಾಗಿದ್ರೆ ಸೋಮವಾರ ಬಾಪ್ಪ, ನಾನು ನಮ್ಮ ಯಜಮಾನ್ರ ಹತ್ರ ಈ ಬಲ್ಬಿನ ವಿಚಾರ ಎಲ್ಲ ತಿಳಿಸಿರ್ತೀನಿ, ಹಾಗೆ 2400 ರೂಪಾಯಿನು ಇಸ್ಕೊಂಡು ಇಟ್ಕೊಂಡಿರ್ತೀನಿ, ಅದನ್ನ ತಗೊಂಡ ಮೇಲೇನೆ ಈ ಬಲ್ಬ್ಗಳೆಲ್ಲ ನೀ ಕೊಡೋ ಅಂತೆ. ಹಾ, ಸರಿನಾ?
1: ಅದು ಸಾಧ್ಯವಿಲ್ಲ ಮೇಡಮ್, ಯಾಕೆಂದ್ರೆ ಇವತ್ತಿಗೆ ಮಾತ್ರ ಈ ಸ್ಕೀಮು ಸೀಮಿತವಾಗಿದೆ. ನಾಳೆಯಿಂದ ನೀವು ಎಷ್ಟೇ ಕೊಟ್ಟರು ನಾವು NEB ಅವರು ಈ ಚೀಪ್ ಅಂಡ್ ಸೇಫ್ ಬಲ್ಬ್ಗಳನ್ನು ಕೊಡೋಲ್ಲ.
0: ಅಯ್ಯೋ, ಏ ಮೇಧಾ, ಏನ್ ಮಾಡೋದೇ ಈಗ? ನಿನ್ನ ಹತ್ರ ಏನಾದರೂ ಸ್ವಲ್ಪ ದುಡ್ಡಿದ್ದೀನಿ?
2: ಪರವಾಗಿಲ್ಲ ನೀನು. ಅಲ್ಲಮ್ಮ, ನನ್ನ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬರುತ್ತಮ್ಮ? ಹಬ್ಬಬ್ಬ ಅಂದರೆ 50 ರೂಪಾಯಿ 100 ರೂಪಾಯಿ ಸಿಗ್ಬೋದು ಅಷ್ಟೇ.
0: ಏ ಹೋಗೆ, ಅದರಿಂದ ಏನೂ ಆಗಲ್ವೇ. ನೋಡು, ಈ ಆಫರ್ನ ಖಂಡಿತ ಬಿಡಬಾರ್ದು, ಹೇಗಾದರೂ ಮಾಡಿ ಹಣನ ಹೊಂದಿಸ್ಕೊಳ್ಳೇಬೇಕು.
2: ಹೇಗೆ,
0: ಏನು ಮಾಡೋದು? ಹಾಂ, ಹೊಳಿತು ಕಣೆ, ಕೈಯಲ್ಲಿರೋ ಬೆಣ್ಣೆನ ಇಟ್ಕೊಂಡು ತುಪ್ಪಕ್ಕೆಲ್ಲಾದರೂ ಅಲಿತಾರೇನೆ.
2: ಯಾವ ಬೆಣ್ಣೆ, ಯಾವ ತುಪ್ಪ, ಏನಮ್ಮ ನೀನು ಹೇಳ್ತಾ ಇರೋದು?
0: ಅಯ್ಯೋ, ಅದೇ ಕಣೆ ಮಂಕು ಸಾಮ್ರಾಣಿ, ಆ ಪಕ್ಕದ ಮನೇಲಿ ಲೇವಾದೇವಿ ಲಕ್ಷ್ಮೀಪತಿ ರಾಯರಿಲ್ವಿನಿ, ಅವ್ರ ಹತ್ರ ಹೋಗಿ ಈ 2 ಬಂಗಾರದ ಬಳೆನ ಇಟ್ಕೊಂಡು ಈಗಿಂದೀಗಲೇ ಅರ್ಜೆಂಟಾಗಿ 2500 ರೂಪಾಯಿ ಕೊಡಿ ಅಂಕಲ್ ಅಂತ ಇಸ್ಕೊಂಡು ಬಾರೆ. ಉಡು ಉಡು.
1: ಅಬ್ಬಬ್ಬ, ನಿಜಕ್ಕೂ ನಿಮ್ದು ಎಂಥ ಸಮಯ ಪ್ರಜ್ಞೆನಮ್ಮ, ಆಶ್ಚರ್ಯವಾಗತ್ತೆ. ಯು ಆರ್ ರಿಯಲಿ ಸ್ಮಾರ್ಟ್.
0: ಸದ್ಯ ನೀನಾದರೂ ನನ್ನ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಅದು 10-15 ನಿಮಿಷದಲ್ಲೇ ತಿಳ್ಕೊಂಡು ಹೀಗೆ ಹಾಡು ಹೊಗಳ್ತಿದ್ಯಾ. ಅದೇ ನಮ್ಮ ಯಜಮಾನರು ಇದ್ದಾರೆ ನೋಡು, ಗಂಡ ಅಂತ ಅನ್ನಿಸ್ಕೊಂಡಿರೋ ಈ ಗಂಡಸು ಮನೇಲಿದೆ ಲೆಕ್ಕಕ್ಕೆ. ಮದುವೆ ಆಗಿ 22 ವರ್ಷ ಆಯ್ತಪ್ಪ, ಒಂದೇ ಒಂದು ದಿನಾನು ನನ್ನನ್ನು ಬಾಯಿ ತುಂಬ ಹೊಗಳಿಲ್ಲ. ಬದಲಿಗೆ ಯಾವಾಗಲೂ ನನ್ನನ್ನು ಗೂಬೆ, ದ್ರಾಬೆ, ಕುರಿ, ಎಮ್ಮೆ ಅಂತ ಬೈತಿರುತ್ತೆ. ನಾನು ಹಾಗೆ ಇದ್ದೀನೇನಪ್ಪ?
1: ಇದಕ್ಕೆ ನಮ್ಮ ಹಿರಿಯರು ಹೇಳಿರೋದು ಹಿತ್ಲ ಗಿಡ ಮದ್ದಲ್ಲ. ನವಿಲ್ ನಂಗೆ ನಲಿತಾ ಇರೋ ನಿಮ್ಮನ್ನ ಗೂಬೆ, ದ್ರಾಬೆ, ಛೇಛೆ, ಅನ್ಯಾಯ.
3: ಸರ್ ಸರ್, ಮೇ ಕಮಿಂಗ್ ಸರ್.
1: ಯಾರು? ನಾನೇ ನೋಡ್ತೀನಿ ತಾಳಿ, ನೀವು ಆಯಾಸ ಪಟ್ಕೋಬೇಡಿ, ಕೂತಿರಿ ಕೂತಿರಿ. ಯಾರೇನು? ಅರಿದಿರಿ ಪದ್ಮನಾಭ. ಏನಯ್ಯ ಇಲ್ಲಿ ಬಾರಯ್ಯ ಒಳಗೆ ಬಾಬಾ.
0: ಯಾರು ನಿಮ್ಮವ್ರೆ? ನಿನ್ನನ್ನು ಹುಡುಕೊಂಡು ಇಲ್ಲಿ ಬಂದಿದಾರ ಅಥವಾ ನೀನೇ ಇಲ್ಲಿರ್ತೀಯಾ, ಇಲ್ಲಿಗೆ ಬಾ ಅಂತ ಕರ್ದಿಯಾ?
1: ಛೇ ಛೇ ಛೇ ಛೇ, ಹಾಗೇನಿಲ್ಲಮ್ಮ. ಇಲ್ಲಿಗೆ ಇವನು ಯಾಕೆ ಬಂದಿದಾನೋ ಏನೋ. ಏನಯ್ಯ ಬದ್ದು, ಏನಿಲ್ಲಿ?
3: ಅರೆ, ನಾನು ಅದನ್ನೇ ಕೇಳಬೇಕು ಅಂತಿದ್ದೆ, ನೀನೇನಿಲ್ಲಿ? ಓ, ಅದೇ ನಿಮ್ ಬಲ್ಬಿನ್ ಬಿಸ್ನೆಸ್? ಓ, ಕೇಳಿದೀನಿ, ಭಾರಿ ಡಿಮಾಂಡ್ ಅಂತೆ ಜನ ಮಾತಾಡ್ತಾ ಇದ್ರು. ಹೇಳೋ ರೇಟ್ಗೆ ಡಬ್ಬಲ್ ಕೊಟ್ರು ಕೊಡೋಲ್ಲ ಅಂತ.

0: ಎನ್ ಇ ಬಿ ಅವರು ಅಂತ ಹೊಡ್ಕೋತಾ ಇದ್ರು. ಅಂತೂ ನಿನ್ ಕಂಪ್ನಿಗೆ ಒಳ್ಳೆ ಡಿಮ್ಯಾಂಡ್ ಬಿಡು.
1: ಓ ಹಳದೊಳು ಬೇಗ ದುಡ್ಡು ತಗೊಂಡ್ ಬಾರೆ ಅಂತ ಬಳೆಗಳ ಸಮೇತ ಕಳಿಸಿದ್ರು. ಸತ್ಯ ಬಂದ್ಲು ಬಾರೆ ಬೇಗ. ಯಾಕೆ ಇಷ್ಟೊತ್ತು ಅಮ್ಮ? ಲಕ್ಷ್ಮೀಪತಿ ರಾಯರು ಅಷ್ಟೆಲ್ಲ ಬೇಗ ಕೊಡೋದಿಲ್ಲ ಅಮ್ಮ. ನೀನು ಕೊಟ್ಟ ಬಳೆಗಳನ್ನ ಅನುಮಾನದಿಂದ ಉಜ್ಜಿ ಉಜ್ಜಿ ಅದ್ರ ಮೇಲೆ ಅದೆಂಥದೋ ಆ್ಯಸಿಡ್ ಸುರಿದು ಬೂದ್ಗಾಜ್ ಇಟ್ಕೊಂಡು ಕಣ್ಣು ಅಗಲ್ಸ್ಕೊಂಡು ನೋಡಿ ಆ ನಂತರ ನೂರರ ನೋಟ್ಗಳನ್ನ ನಾಲ್ಕೈದು ಸಲ ಎಣಿಸಿ ಎಣಿಸಿ ಕೊಡೋ ಅಷ್ಟರಲ್ಲಿ ಇಷ್ಟು ಹೊತ್ತಾಯಿತು. ಅವರು ತುಂಬ ಅನುಮಾನದ ಪಿಶಾಚಿಮ್ಮ. ಅಯ್ಯೋ ಹೋಗ್ಲಿ ಬಿಡೆ, ಸಮಯಕ್ಕಾದವ್ರನ್ನ ಹಾಗೆಲ್ಲ ಅನ್ಬಾರ್ದು ಆಯ್ತಾ. ಶ್ರೀನಿವಾಸ ತಗೋಪ್ಪ ತಗೋ ನಿನ್ನ 2400 ಮೇಲೆ ಈ 100 ನೀನೇ ಇಟ್ಕೋ. ಮುಂದೆ ಬೇರೆ ಇಂಥದ್ದೇ ಏನಾರು ಬೆನಿಫಿಟ್ ಆಗೋ ಸ್ಕೀಮ್ ಬಂದರೆ ಮೊದಲು ನಮ್ಮ ಮನೆಗೆ ಬಂದು ತಿಳಿಸು. ಹಾಂ, ನಿಮ್ಮ ಸ್ಕೀಮ್ಗಳಿಗೆಲ್ಲ ನಾನೇ ಮೊದಲು ಗಿರಾಕಿ.
2: ಆಯ್ತಮ್ಮ, ತುಂಬ ಸಂತೋಷ. ನೀವು ಧಾರಾಳ, ನಿಮ್ಮ ಮಗಳಂತೂ ಜಿಂಕೆ ಜಿಂಕೆ ಬಲು ಚುರುಕು. ನೀವು ಮುದ್ದಾಗಿ ಸಾಕಿರೋ ಈ ಗಿಣಿನ ಅದು ಯಾವ ಗಿಡ್ಗ ಬಂದು ಹಾರಿಸ್ಕೊಂಡು ಹೋಗುತ್ತೋ.
1: ಸದ್ಯ ಹಾಗಾಗ್ದಿದ್ರೆ ನಮ್ ಪುಣ್ಯ. ಹೆಣ್ಮಕ್ಳು ಚೆನ್ನಾಗಿದ್ರು ಕಷ್ಟನೇ ಅಲ್ವೇ?
2: ಆ ವಿಚಾರ ಹಾಗಿರ್ಲಿ ಬಿಡಿ. ಈಗ ನೋಡಿ, ನೀವು ಕೊಟ್ಟಿರೋ ಹಣಕ್ಕೆ ತಕ್ಕ ಹಾಗೆ ಈ ಕೇಸ್ ನಲ್ಲಿ 1:1 ಪ್ರಕಾರ 24 ಬಲ್ಬ್ಗಳಿವೆ. ಎಲ್ಲದನ್ನು ನಾವೇ ಟೆಸ್ಟ್ ಮಾಡಿ ತಂದಿದೀವಿ. ಆದ್ರೂ ನೀವೇನೋ ಒಂದ್ಸಲ ಇದನ್ನ ಟೆಸ್ಟ್ ಮಾಡಿ ತಗೊಳ್ಳೋದು ಒಳ್ಳೇದು. ಎಷ್ಟಾದ್ರೂ ಇವು ಬಲ್ಬ್ಗಳ ಸಮಾಚಾರ ನೋಡಿ.
1: ಅಯ್ಯೋ ಬಿಡಿಪ್ಪ, ನೀವು ಟೆಸ್ಟ್ ಮಾಡಿದ್ದೀನಿ ಅಂದ್ಮೇಲೆ ಮುಗೀತು. ಮನುಷ್ಯನ ಮನುಷ್ಯ ನಮ್ದೇ ಏನ್ ಮರಗಳು ನಂಬುತ್ತೆ?
0: ನಿಜಕ್ಕೂ ಆಂಟಿ, ನಿಮ್ದು ಎಳೆ ಮಗುವಿನ ಮನಸ್ಸು, ಅಲ್ಲದೆ ನಿಮ್ ಬುದ್ಧಿ ಅಂತೂ ಬೆರುಗೊಳಿಸೋ ಹಾಗಿದೆ. ಅಲ್ಲ, ನಾವಿಬ್ರು ಈಗ ತಾನೇ ಬಂದು ನಿಮ್ಮನ್ನ ಫಾರ್ ದ ಫಸ್ಟ್ ಟೈಮ್ ಅನ್ನೋ ಹಾಗೆ ನೋಡಿ ಪರಿಚಯ ಮಾಡ್ಕೊಂಡಿದೀವಿ. ನೀವು ಅಷ್ಟರಲ್ಲೇ ನಾವು ಯಾರು, ನಮ್ಮ ಯೋಗ್ಯತೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ನಂಬಿಕೆನ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಲ್ಲ, ಯು ಆರ್ ರಿಯಲಿ ವೆರಿ ಗ್ರೇಟ್ ಆಂಟಿ.
1: ಅಯ್ಯೋ ಬಿಡಪ್ಪ, ಸುಮ್ಮನೆ ನನ್ನನ್ನು ಹೊಗಳಿ ಹೊಗಳಿ ಶೂಲಕ್ಕೆ ಏರಿಸ್ಬೇಡ. ಶ್ರೀನಿವಾಸ, ಈ ಹುಡುಗ ಪದ್ಮನಾಭ ನಿನಗೆ ಹೇಗೆ ಪರಿಚಯ? ಹುಡುಗ ಏನು ಹೇಗೆ ಪರವಾಗಿಲ್ವೇ?
2: ನೋಡಿ ಅಮ್ಮ, ನಾವಿಬ್ರು ಅರಕಲಗೂಡಿನವರು. ಅಲ್ಲಿ ನಮ್ಮಿಬ್ರದು ಒಂದೇ ಬೀದಿ, ಒಂದೇ ಸ್ಕೂಲು, ಒಂದೇ ಕ್ಲಾಸು, ಒಂದೇ ಬೆಂಚು.
1: ಹೌದಾ?
2: ಓದಿದ್ದೆಲ್ಲ ಒಟ್ಟಿಗೆನೆ. ಪಾಸ್ ಆದ್ರೆ ಒಟ್ಟಿಗೆ ಪಾಸು, ಫೇಲ್ ಆದ್ರೆ ಒಟ್ಟಿಗೆ ಫೇಲು. ಒಟ್ಟಿನಲ್ಲಿ ನಾವಿಬ್ರು ಏಕೋದರರಿದ್ದ ಹಾಗೆ. ಅವಳಿ ಜವಳಿಗಳು ಅಂದ್ರೂ ತಪ್ಪಿಲ್ಲಮ್ಮ. ಆದ್ರೆ ನಂಗೂ ಇವಂಗೂ ಇರೋ ಒಂದೇ ವ್ಯತ್ಯಾಸ ಅಂದ್ರೆ ಇವನು ಕುಬೇರ, ನಾನು ಕುಚೇಲ. ಅರ್ಧಕ್ಕರ್ಧ ಅರಕಲಗೂಡು ಇವಂದೇ ಅಮ್ಮ. ಅಂದ್ರೆ ಇವನ ಅಪ್ಪಂದು.
1: ಅಂದ್ರೆ ಅಷ್ಟು ಶ್ರೀಮಂತರ ಮನೆಯವನ ಇವನು. ಶ್ರೀನಿವಾಸ, ಇವನಿಗೆ ಮದುವೆ ಆಗಿದೆಯಾ?
0: ಅಯ್ಯೋ ಬಿಡಿಮ್ಮ, ನನಗೆ ಈ ಮೊದಲಿಂದಲೂ ಶ್ರೀಮಂತಿಕೆ, ಐಶ್ವರ್ಯ, ನಗ, ನಾಣ್ಯ, ಭೂಮಿ ಇವುಗಳ ಮೇಲೆಲ್ಲ ಅಂತ ನಂಬಿಕೆನೆ ಇಲ್ಲ ಆಂಟಿ. ನೋಡಿ, ಇವತ್ತಿದ್ದ ಆಸ್ತಿ ಪಾಸ್ತಿ, ದುಡ್ಡು ದುಗ್ಗಾಣಿ ಇವೆಲ್ಲ ನಾಳೇನು ಇರುತ್ತೆ ಅನ್ನೋದು ಯಾವ ಗ್ಯಾರಂಟಿ ಹೇಳಿ?
1: ಸರಿ,
0: ಭಾಗ್ಯವನ್ನು ಕೊಡುವಾಗ ಭಗವಂತ ಕೈ ಬಿಚ್ಚಿ ಉದಾರವಾಗಿ ಎರಡೂ ಕೈಗಳಿಂದಲೂ ಕೊಡ್ತಾನಂತೆ. ಅದೇ ಕಿತ್ಕೊಳ್ಳೋಕ್ ಶುರು ಮಾಡಿಬಿಟ್ರೆ 10 ಕೈಗಳಿಂದಲೂ ಕಿತ್ಕೋತಾನಂತೆ. ಆದ್ರಿಂದ ಐಶ್ವರ್ಯ ಮುಖ್ಯ ಅಲ್ಲ ಆಂಟಿ, ಸಚ್ಚಾರಿತ್ರ್ಯ, ಸನ್ನಡತೆ, ಸೌಜನ್ಯ, ಸ್ನೇಹ, ಸರಳತೆ ಇವುಗಳು ಬದುಕಿನಲ್ಲಿ ಮುಖ್ಯ ಆಗತ್ತೆ. ದುಡ್ಡಿನ ಮೇಲಂತೂ ಕಿಂಚಿತ್ತು ವ್ಯಾಮೋಹ ಇರಕೂಡ್ದು. ಇಂಥ ಗುಣಗಳಿರೋ ಹೆಣ್ಣು ಸಿಗೋದಾದ್ರೆ ಮದುವೆ ಆಗ್ತೀನಿ ಅಂತ ನನ್ನ ತಂದೆ ತಾಯಿಗೆ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದೀನಿ.
1: ಹೌದೇ?
2: ಅಷ್ಟೇ ಅಲ್ಲ, ಈ ಪುಣ್ಯಾತ್ಮ ಪದ್ಮನಾಭ ತಾನೇ ಅತೀ ದೊಡ್ಡ ಸಮಾಜ ಸುಧಾರಕ ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ. ಕುವೆಂಪು ಹೇಳಿದಾರಲ್ಲ, ಮಂತ್ರ ಮಾಂಗಲ್ಯ ಅನ್ನೋ ಸರಳ ವಿವಾಹ ಪದ್ಧತಿಯಲ್ಲಿ ನಂಬಿಕೆ ಇರೋನು. ಇವನು ಒಪ್ಪಿ ಮಾಡ್ಕೊಳ್ಳೋ ಮದುವೆಗೆ ಹೆಣ್ಣಿನ ತಂದೆ ತಾಯಿಗೆ 100 ರೂಪಾಯಿ ಕೂಡ ಖರ್ಚಾಗಬಾರ್ದಂತೆ. ಇಂಥ ಮದುವೆ ಗಂಡನ್ನ ಎಲ್ಲಾದ್ರೂ ಕಂಡಿದ್ದೀರಾ ನೀವು?
1: ಭಗವಂತ, ಎಂಥ ಭಾಗ್ಯವನ್ನ ಬಾಗಿಲಿಗೆ ಕರೆಸಿದ್ಯಲ್ಲಪ್ಪ ತಂದೆ. ಬೇಡದೆ ಬಂದಿರೋ ಈ ಭಾಗ್ಯನ ಬಿಲ್ಕುಲ್ ಬಿಟ್ಕೊಡ್ಬಾರ್ದು, ಭದ್ರ ಮಾಡ್ಕೊಂಡು ಬಿಡ್ಬೇಕು. ಅಯ್ಯಯ್ಯಯ್ಯೋ, ನಿಜಕ್ಕೂ ಎಂಥ ಮನೋಭಾವನೆ, ಇಂಥ ಉದಾತ್ತ ಮನಸ್ಸಿರೋ ಹುಡುಗ ಕೋಟಿಗೊಬ್ಬ ಸಿಗ್ತಾರಾ? ತಡೆಯಾಕೆ ಈ ಗುಣಗಳಿರೋ ಹುಡುಗಿನ ಪತ್ತೆ ಹಚ್ಚಿ ಮದುವೆ ಮಾಡ್ಬಿಡುತ್ತಾನೆ?
2: ಅದೇ ತಕರಾರು.

0: ತಾಯಿ, ಇವನು ಹೇಳೋ ಗುಣಗಳಿರೋ ಹುಡುಗಿ ಅದು ಎಲ್ಲ ಅಡಕೊಂಡಿದ್ದಾಳೋ ಏನೋ, ಸಿಗ್ತಾನೇ ಇಲ್ಲ. ಊರಿಗೆ ಹೋದಾಗ್ಲೆಲ್ಲ ಇವನ ತಾಯಿದು ಒಂದೇ ಗೋಳು, ಹುಡುಗಿನ ಹುಡುಕಿ ಕೊಡು ಶ್ರೀನಿವಾಸ ಅಂತ ಅಲವತ್ತುಕೊಳ್ತಾಳೆ. ಆದ್ರೆ ನಾನೇ ಮಾಡಲಿ ಹೇಳಿ, ಈ ನನ್ನ ಕೆಲಸನ ಬಿಟ್ಬಿಟ್ಟು ಇವನಿಗೆ ಹುಡುಗಿನ ಹುಡುಕ್ತಾ ಕುಳಿತುಕೊಳ್ಳ. ಅದು ಅಲ್ಲದೆ ನಮ್ಮ ಅರಕಲಗೂಡಿನಲ್ಲಿ ಒಬ್ರು ಜ್ಯೋತಿಷಿಗಳಿದ್ದಾರೆ, ಅವರು ಸಾಮಾನ್ಯನಲ್ಲ ತಾಯಿ, ತ್ರಿಕಾಲ ಜ್ಞಾನಿಗಳು. ಅವರು ಇವನ ಜಾತಕನ ಜಾರಾಡಿ ಇವನಿಗೆ ಸಕಲ ಗುಣ ಸಂಪನ್ನೆಯಾದ ಒಂದು ಕನ್ಯಾರತ್ನ ಯಾರ ಮಧ್ಯಸ್ಥಿಕೆಯೂ ಇಲ್ಲದೆ ಅಚಾನಕ್ ಆಗಿ ತನಗತಾನೇ ಸಿಕ್ಕುತ್ತೆ, ಅದೂ ಸದ್ಯದಲ್ಲೇ ಅಂತ ಭವಿಷ್ಯ ಹೇಳಿದ್ದಾರೆ. ಅದೇನಾಗತ್ತೋ ನೋಡ್ಬೇಕು.
1: ಹಾಗಂತ ಹೇಳಿದಾರೆ ಆ ಜ್ಯೋತಿಷಿಗಳು, ಆ ತ್ರಿಕಾಲ ಜ್ಞಾನಿಗಳು. ಹಾಗಿದ್ಮೇಲೆ ಅಂತಹ ಸಕಲ ಗುಣ ಸಂಪನ್ನೆ ನನ್ನ ಮಗಳೇ ಯಾಕೆ ಆಗಿರಬಾರ್ದು? ಬಿಟ್ಕೊಡ್ಬಾರ್ದು ಈ ಸಂಬಂಧನ. ಸ್ವಲ್ಪ ಸದರ ಕೊಟ್ಟರು ಚಿಂತಿಲ್ಲ, ಬಂದಿರೋ ಈ ಹುಡುಗನ್ನ ಬಂಧಿಸಿಡ್ಬೇಕು ಗಟ್ಟಿಯಾಗಿ. ಅಂಥ ಕನ್ಯಾರತ್ನ ಇಂಥ ವರಶ್ರೇಷ್ಠನ ಪಡೆಯೋಕೆ ಎಲ್ಲಿ ಕೂತಿದ್ದಾಳೋ ಏನೋ.
0: ಅಲ್ಲಮ್ಮ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ನಮ್ಮ ಈ ಪುರುಷೋತ್ತಮ ಪದ್ಮನಾಭನ ಕೈ ಹಿಡಿಯೋ ಕನ್ಯಾರತ್ನ ಎಲ್ಲಿದ್ದಾಳೋ ಏನೋ ಅಂತ ನಿಟ್ಟಿಸಲು ಬಿಟ್ರಿ ಅಲ್ವೇ. ಯಾಕೆ ಆ ಕನ್ಯಾರತ್ನ ನಿಮ್ಮ ಮನೆಯಲ್ಲೇ ಯಾಕಿರಬಾರ್ದು? ನಿಮ್ಮ ಮಗಳು ಈ ಮೇಧಾ ಯಾಕಾಗಿರ್ಬಾರ್ದು ಅಂತ. ರತಿ ಆಗಿರೋ ನಿಮ್ ಮಗಳು ಏತರಲ್ಲಿ ಏನ್ ಕಡಿಮೆ ಹೇಳಿ?
1: ಶಿವಣಿ ಶಿವಣಿ, ಎಂಥ ಕರುಣಾಮೃತದ ಮಾತಾಡ್ಬಿಟ್ಟೆ ಶ್ರೀನಿವಾಸ, ನಿನ್ ಬಾಯಿಗೆ ಒಂದು ಚೊಂಬು ಬಾದಾಮಿ ಹಾಲು ಸುರಿಬೇಕು ಅನ್ಸುತ್ತೆ ಕಣೋ. ಶೋ, ಆದ್ರೆ ನಿನ್ ಸ್ನೇಹಿತ ಪದ್ಮನಾಭ ನಮ್ಮ ಹುಡುಗಿನ ಒಪ್ಪಬೇಕಲ್ಲಪ್ಪ, ಅಲ್ಲದೆ ಈತನ ಮನೆಯವ್ರ ಜೊತೆ ಆ ತೀರ್ಮಾನ ತಗೊಳೋದು ಬೇಡ್ವಾ?
0: ಈತನ ತಂದೆ ತಾಯಿ ಬಗ್ಗೆ ನೀವು ಯೋಚಿಸ್ಲೇಬೇಡಿ, ಅದನ್ನ ನಾನ್ ನೋಡ್ಕೋತೀನಿ. ಈಗ ಮುಖ್ಯವಾಗಿ ನಮ್ಮ ಹುಡುಗನ ಮನಸ್ಸು ಮುಖ್ಯ ಅಲ್ವೇನಯ್ಯ ಪದ್ಮನಾಭ? ಸಂಕೋಚ ಪಟ್ಕೊಳ್ದೆ ಹೇಳಯ್ಯ ರಾಜ.
2: ಇದೊಳ್ಳೆ ಚೆನ್ನಾಯ್ತು ಅಲ್ವಸಿನ. ನಾನು ಬಾಡಿಗೆಗೆ ರೂಮ್ನ ನೋಡೋಕೆ ಅಂತ ಬಂದ್ರೆ ನೀವು ನನಗೆ ಒಂದು ಹುಡುಗಿನೇ ಗಂಟ ಹಾಕೋಕ್ ನೋಡ್ತಾ ಇದ್ದೀರ. ಅಲ್ಲಪ್ಪ, ನನ್ ಬೀನಾದ್ರೂ ಮುಗಿಬೇಡವೇನಯ್ಯ.
0: ಅಯ್ಯೋ ಬಡ್ಕೋ ನೀನು ಬೀಗೆ, ಅರ್ಧಕ್ಕರ್ಧ ಅರ್ಕಲು ಕೂಡ ನಿನ್ನದಾಗಿರುವಾಗ ಬೀ ಯಾಕ್ಬೇಕಯ್ಯ ಬಡ್ಕೊಳ್ಳೋಕೆ? ಅಲ್ದೆ ಮದ್ವೆ ಆದ್ಮೇಲೆ ಬೀ ಮುಗಿಸ್ಬಾರ್ದು ಅಂತ ರೂಲ್ಸ್ ಏನಾದ್ರೂ ಇದೆಯಾನಯ್ಯ? ಹುಡುಗಿ ಲಕ್ಷಣವಾಗಿದೆ, ತೆಪ್ಪಗೆ ಒಪ್ಕೋ. ಯಾಕೋ ಇನ್ನು ಯೋಚನೆ?
2: ಯೋಚನೆ ಏನು ಇಲ್ಲ, ಆದ್ರೆ ಹುಡುಗಿ ಜೊತೆ ನಾನ್ ಸ್ವಲ್ಪ ಮಾತಾಡ್ಬೇಕು. ಆಂಟಿ, ನಿಮ್ಗೆ ಅಭ್ಯಂತರ ಇಲ್ಲ ಅನ್ನೋದಾದ್ರೆ ನಿಮ್ ಮಗಳ ಜೊತೆ?
1: ಅಯ್ಯೋ ಖಂಡಿತ ಇಲ್ಲಪ್ಪ, ಮೇಲೆ ಸೊಗಸಾಗಿರೋ ರೂಮ್ ಇದೆ, ಫುಲ್ಲಿ ಫರ್ನಿಶ್ಡ್. ಇವಳನ್ನ ಕರ್ಕೊಂಡು ಹೋಗಿ, ಎಷ್ಟೊತ್ ಬೇಕಾದ್ರೂ ಮಾತಾಡಪ್ಪ, ನಂದೇನು ಅಭ್ಯಂತರ ಇಲ್ಲ.
3: ಎಕ್ಸ್ಕ್ಯೂಸ್ ಮಿ ಅಮ್ಮ, ಒಂದ್ ನಿಮಿಷ ಬಾಮ್ಮ ಇಲ್ಲಿ.
1: ಏನೇ?
3: ಅಲ್ಲಮ್ಮ, ಅದ್ ಯಾಕೆ ಹೀಗ್ ದುಡುಕ್ತಾ ಇದೀಯಾ? ಈ ಹುಡುಗ ಯಾರೋ ಏನೋ, ಅದು ಅಲ್ಲದೆ ಅಪ್ಪಂಗ ಹೇಳ್ಬೇಡ್ವಾ ಅಮ್ಮ, ಅವ್ರದ್ದು ಒಪ್ಪಿಗೆ ಬೇಡ್ವಾ? ಹಿಂದೂ ಮುಂದೂ ವಿಚಾರ ಮಾಡಿದೆ ಈ ಹುಡುಗಂಗೆ ತುಂಬ ಲಿಬರ್ಟಿ ಕೊಡ್ತಿದ್ಯಾ ಅನ್ಸುತ್ತೆ.
1: ಒಳ್ಳೆ ಮಂಕ್ದಿಣ್ಣೆ ಕಣೆ, ಹುಡುಗ ಶ್ರೀಮಂತ, ವಿದ್ಯಾವಂತ, ಸ್ಫುರದ್ರೂಪಿ, ಇಷ್ಟು ಸಾಲದೇನೆ ಗಂಡ ಆಗೋನ್ಗೆ? ನೋಡು, ನಿಮ್ಮ ಅಪ್ಪನ ಒಪ್ಸೋ ಜವಾಬ್ದಾರಿ ನಂದು. ಈಗ ಹೇಳು, ಹುಡುಗ ನಿನ್ನ ಮನಸ್ಸಿಗೆ ಬಂದಿದ್ದಾನೇನೆ, ಒಪ್ಪಿಗೆ ಇದೆಯಾ ಇಲ್ಲ ಅನ್ನೋದಾದರೆ ಈಗಲೇ ಹೇಳ್ಬಿಡು.
3: ಮನಸ್ಗೇನೋ ಬಂದಿದ್ದಾನೆ, ಚೆನ್ನಾಗೂ ಇದ್ದಾನೆ.
1: ಹ್ಞೂ,
3: ಆದರೆ ಅವನ ತಲೆಯಲ್ಲಿ ಇದೆಯಲ್ಲ ಜುಟ್ಟು, ಅದು ನೋಡೋಕ್ಕಾಗಲ್ಲ. ಹಿಂದೆ ಹೇಗೆ ಅಲ್ಲಾಡ್ತಾ ಇದೆ ನೋಡು, ಅವನ ಜುಟ್ಟನ್ನು ನೋಡಿದ್ರೆ ಅಸಹ್ಯ.
1: ಏ ಅಯ್ಯೋ ಗೂಬೆ ಹೋಗೆ ಅಲ್ವೇ. ಈಗ ಸದ್ಯಕ್ಕೆ ಆ ಜುಟ್ಟು ಅವನ ತಲೆಯಲ್ಲಿದ್ದರೆ ನಿಂದೇನೆ ತಕರಾರು? ನಾಳೆ ಮದುವೆ ಆದಮೇಲೆ ಆ ಜುಟ್ಟು ನಿನ್ನ ಕೈಲಿರುತ್ತಲ್ವೇನೆ? ಸುಮ್ಮನೆ ತೊದಲು ಬೇಡ, ಒಪ್ಕೊಳ್ಳಿ. ಆಯಿತು, ಮಗುವನ್ನ ಮೇಲೆ ಕರ್ಕೊಂಡು ಹೋಗಿ, ಲಕ್ಷಣವಾಗಿ ಮಾತಾಡಿ. ಹೋಗಿ ಹೋಗಿ ಇವರೇ.
2: ಓಕೆ, ಆಯಿತು ಆಂಟಿ, ಸಂತೋಷ. ನೀವು ಇಷ್ಟು ಮಾಡ್ರನ್ ಮನೋಭಾವದವರು ಅಂತ ಅಂದ್ಕೊಂಡಿರ್ಲಿಲ್ಲ. ಆದರೂ ಈ ವಿಚಾರದಲ್ಲಿ ನಂದು ಒಂದು ಮಾತು ಆಂಟಿ.
1: ಹೇಳಪ್ಪ ಹೇಳು, ಸಂಕೋಚ ಮಾಡ್ಕೋಬೇಡ.
2: ಅದೇನು ಇಲ್ಲ ಆಂಟಿ. ನೀವೇನೋ ನಿಮ್ಮ ಮಗಳನ್ನ ನಿಮ್ಮದೇ ಮಹಡಿಲಿರೋ ರೂಮ್ನಲ್ಲಿ ಕೂರಿಸ್ಕೊಂಡು ಎಷ್ಟೊತ್ತು ಬೇಕಿದ್ರು ಮಾತಾಡುವಿ ಅಂತ ಹೇಳ್ಬಿಟ್ರಿ.
1: ಹೌದು,
2: ಆದ್ರೆ ಅದು ಸರಿ ಅಂತ ನನ್ಗೆ ಅನಿಸ್ತಾ ಇಲ್ಲ ಅತ್ತೆ, ಐ ಮೀನ್ ಆಂಟಿ. ಬಾಯ್ ತಪ್ಪಿ ಅತ್ತೆ ಅಂತ ಅಂದ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ.
0: ಅದರಲ್ಲಿ ತಪ್ಪೇನು ಬಂತಯ್ಯ ಪದ್ಮನಾಭ? ಮುಂದೆ ಹೇಳ್ಬೇಕಾದ್ದನ್ನ ಹಿಂದೆ ಹೇಳ್ಬಿಟ್ಟಿದೀಯ ಬಿಡು. ಇದು ಅಂದ್ರೆ ಹೀಗೆ ಬಾಯ್ ತಪ್ಪಿ ಅತ್ತೆ ಅಂತ ನೀನು ಒಂದ್ ರೀತಿಯಲ್ಲಿ ಹೇಳಿದ್ದು ಶುಭ.

0: ಸೂಚನೆಯ ಅಲ್ವೇ ಮೇಡಮ್?
1: ಅಲ್ವೇ ಅಲ್ವೇ, ಸರಿಯಾಗೇ ಹೇಳಿದ್ರಿ. ಇನ್ಮೇಲೆ ನಿಮ್ ಪದ್ಮನಾಭ ನನ್ನ ಬಾಯಿ ತುಂಬ ಅತ್ತೆ ಅಂತಾನೆ ಕರೀಲಿ, ತಪ್ಪೇನಿಲ್ಲಪ್ಪ.
2: ಅಮ್ಮ ಎಕ್ಸ್ಕ್ಯೂಸ್ ಮೀ, ಇನ್ನೇನಿಲ್ಲ ಆಂಟಿ, ಐ ಮೀನ್ ಅತ್ತೆ. ನೀವೇನೋ ಉದಾತ್ತ ಮನಸ್ಸಿನಿಂದ ಮಹಡಿಲಿರೋ ನಮ್ ರೂಮ್ ಅಲ್ಲಿ, ಚೇಚೆ ಐ ಮೀನ್ ಸದ್ಯಕ್ಕೆ ನಿಮ್ದಾಗಿರೋ ನಿಮ್ ರೂಮ್ ಅಲ್ಲಿ ನಮ್ಮಿಬ್ರಿಗೂ ಮನಸ್ ಬಿಚ್ಚಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರಿ ಅಲ್ವೇ?
1: ಹೌದು.
2: ಆದ್ರೆ ನನ್ಗೇನೋ ಅದು ಸರಿ ಅನ್ಸೋದಿಲ್ಲ ಅತ್ತೆ. ನೀವು ಹೇಳ್ಬಿಟ್ರಿ ಅಂತ ನಾವಿಬ್ರು ಒಳಗ್ ಸೇರ್ಕೊಂಡು ಬಾಗಿಲು ಮುಚ್ಕೊಂಡು ಗುಟ್ ಗುಟ್ಟಾಗಿ ಮಾತಾಡೋದು ಅಂದ್ರೆ ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ ಆಂಟಿ, ಐ ಮೀನ್ ಅತ್ತೆ. ಮುಜುಗ್ರ ಆಗತ್ತೆ, ನಿಮ್ ಮಗಳಿಗೂ ಆ ರೀತಿ ವರ್ತನೆ ಹಿಡಿಸದೆ ಇರಬಹುದು. ಅದ್ರ ಬದಲು ಹೇಗಿದ್ರು ಇಲ್ಲೇ ಪಕ್ಕದಲ್ಲಿ ಪಾರ್ಕ್ ಇದೆ, ಕೂತ್ಕೊಂಡು ಹರಟೆ ಕೊಚ್ಕೊಳ್ಳೋಕೆ ಕಲ್ ಬೆಂಚ್ ಇದೆ, ಅದ್ರ ಮೇಲೆ ಮರದ ನೆರಳಿದೆ, ಆ ಬೆಂಚಿನ ಮೇಲೆ ಎದರ ಬದರ ಕೂತ್ಕೊಂಡು ಹಾಯಾಗಿ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ಕೊಂಡು ಬೇಗನೆ ಬಂದ್ಬಿಡ್ತೀವಿ, ಏನಂತೀರಿ?
1: ಅಯ್ಯೋ ಎಂಥ ಒಳ್ಳೆ ಗುಣಪ್ಪ ನಿಂದು, ನೀನು ಹೇಳ್ತಿರೋದು ನಂಗೆ ಅರ್ಥವಾಯ್ತು ಬಿಡು. ಹಾಗೆ ಮಾಡು, ನನ್ನ ಮಗಳ ಜೊತೆ ಎಷ್ಟೊತ್ತು ಬೇಕಿದ್ರು ಮಾತಾಡ್ಕೊ, ಆದ್ರೆ ಏನಿಲ್ಲ. ಹೋಗೆ ಮೇಧ, ಧೈರ್ಯವಾಗಿ ಹೋಗೋ, ಹೋಗಿ ಬನ್ನಿ.
3: ಬರ್ತೀನಮ್ಮ. ನೀನು ಮನೆಯಲ್ಲಿ ಒಬ್ಳೆ ಇರ್ತೀಯ, ಹುಷಾರು.
1: ಹೇ, ನಾನು ಹುಷಾರಾಗೇ ಇರ್ತೀನಿ, ನೀನು ಹುಷಾರು. ಏನಿದ್ರು ಮಾತಿಗೆ ಮಾತು ಅಷ್ಟೇ. ಸಲೀಸಾಗಿ ಸಿಕ್ಕಿದಾನೆ ಅಂತ ಸದ್ರ ಕೊಡಬೇಡ, ಮೈ ಮೇಲೆ ಎಚ್ಚರ ಇರಲಿ. ಹುಷಾರು.
3: ಸಾಕು ಮಾಡಮ್ಮ ನಿನ್ನ ನೀತಿ ಬೋಧೆ, ನಂಗೂ ಜವಾಬ್ದಾರಿ ಗೊತ್ತಿದೆ, ಬರ್ತೀನಿ.
1: ಹಾ ಹಾ, ಹೋಗಿ ಬನ್ನಿ.
0: ಆಯ್ತಮ್ಮ. ಹಾ, ಬಂದ ಕೆಲಸವೂ ಆಯ್ತು, ಬೇರೆ ಕೆಲಸ ಇದೆ, ಬರ್ತೀನಿ. ಅಲ್ನೋಡಿ ಎಂಥ ರಮಣೀಯ ದೃಶ್ಯ, ಇನ್ನು ಈಗ ತಾನೇ ಒಬ್ರನ್ನೊಬ್ರು ನೋಡಿದ್ದಾರಷ್ಟೇ. ಆಗ್ಲೇ ಅದೆಂತ ಅನ್ಯೋನ್ಯ, ಆಗ್ಲೇ ಮದುವೆ ಆಗಿ ಎಷ್ಟೋ ವರ್ಷಗಳೇ ಕಳೆದೋಗಿವೆ ಅನ್ನೋ ಆಗಿದೆ ಅಲ್ನೋಡಿ ಅಮ್ಮ.
1: ಇರ್ಲಿ ಬಿಡಿ, ಹುಡುಗರು ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ರೇನೆ ಚೆನ್ನ. ಅದಿರ್ಲಿ, ಅಂದಾಗೆ ಶ್ರೀನಿವಾಸ್, ನಿಮ್ ಹುಡುಗ ನಮ್ ಹುಡುಗಿನ ಒಪ್ತಾನೆ ಅಂತೀಯಾ?
0: ಅಂತೀಯ ಅಂತೀಯ ಅಂತ ಕೇಳೋದೇನ್ ಬಂತು ತಾಯಿ? ಅವರಿಬ್ರು ಜೊತೆ ಜೊತೆಯಾಗಿ ಜೋಡೆತ್ತುಗಳ ಹಾಗೆ ಒಬ್ರಿಗೊಬ್ರು ಅಂಟ್ಕೊಂಡು ಆನಂದದಿಂದ ಹೋಗ್ತಿರೋದನ್ನ ಹಿಂದಿಂದಲೇ ಆದ್ರೂ ಚಿಂತಿಲ್ಲ, ನೋಡಿದ್ರೇನೆ ತಿಳಿಯಲ್ವೇ? ನಮ್ಮ ಬಡ ಬ್ರಹ್ಮಚಾರಿ ವಾಯುಪುತ್ರ ಮಾರುತಿಯ ಉಪಾಸಕ ಶ್ರೀ ಶ್ರೀ ಶ್ರೀ ಪದ್ಮನಾಭ ಮದುವೆ ಅನ್ನ ಮಡುವಿಗೆ ಜರ್ರನೆ ಜಾರಿ ಬಿದ್ದ ಅಂತಲೇ ಅರ್ಥ. ಈ ಶುಭ ಸಮಾಚಾರನ ನಿಮ್ ಯಜಮಾನರಿಗೂ ತಿಳಿಸ್ಬಿಡಿ, ಅವ್ರೊಪ್ಪಿಗೇನು ಕೇಳ್ಬಿಡಿ.
1: ಅಯ್ಯೋ ಬಿಡು, ಅವ್ರನ್ನೇನ್ ಕೇಳೋದು, ನಾನ್ ಮಾಡಿದ್ದಕ್ಕೆಲ್ಲ ಅವ್ರು ಓಕೆ ಓಕೆ ಅಂತಾರೆ ಹೊರತು ಯಾಕೆ ಯಾಕೆ ಅಂತ ಎಂದು ಕೇಳಲ್ಲ. ನೀನ್ ಈ ಮದ್ವೆ ವಿಚಾರದಲ್ಲಿ ಧಾರಾಳವಾಗಿ ಮುಂದುವರಿ. ಈ ಕನೆಕ್ಷನ್ ಏನಾದ್ರೂ ಕೂಡಿದ್ರೆ ನಿನ್ ಕನಕಾಭಿಷೇಕನೇ ಮಾಡಿಸ್ತೀನಪ್ಪ.
0: ಆಯ್ತೋ ಅಲ್ಲಾಯ್ತು, ಈ ಸಂದರ್ಭದಲ್ಲಿ ನೀವು ನನ್ನನ್ನ ವಯೋವೃದ್ಧನನ್ನಾಗಿ ಮಾಡಿಬಿಟ್ರಿ. ಕನಕಾಭಿಷೇಕ ಕನಕಾಭಿಷೇಕ.
4: ಹೀಗಂದು ವ್ಯವಹಾರ ಜ್ಞಾನವೇ ಇಲ್ಲದ ಕಿಂಚಿತ್ತೂ ಎಚ್ಚರವಿರದ ಮುಗ್ಧೆ ಭಾಗ್ಯಲಕ್ಷ್ಮಿಯನ್ನ ಬಹುವಾಗಿ ನಂಬಿಸಿ ಈಕೆಯ ಮಗಳು ಮೇಧಾಳನ್ನ ಮೋಹಕ ದೃಷ್ಟಿಯಿಂದ ನೋಡುತ್ತಾ ಮಾತನಾಡಲು ಕರೆದುಕೊಂಡು ಹೋದ ಆ ಗೋಮುಖ ವ್ಯಾಘ್ರ ಮೇಧಾಳನ್ನ ಎಲ್ಲಿಗೋಯ್ದನೋ ಏನು ಮಾಡಿದನೋ ತಿಳಿಯಲಿಲ್ಲ. ಅಲ್ಲದೆ ಕೆಟ್ಟು ಹೋಗಿದ್ದ ಬಿಳಿ ಬಲ್ಬುಗಳನ್ನು ಒಟ್ಟಾರೆಯಾಗಿ ಮಾರಿ ಹಣವನ್ನು ಲಪಟಾಯಿಸಿಕೊಂಡು ಹೋಗಿದ್ದ ಶ್ರೀನಿವಾಸನೂ ನಾಪತ್ತೆ. ಶ್ರೀನಿವಾಸ ಪದ್ಮನಾಭ ಇಬ್ಬರೂ ಸೇರಿ ಮನೆಯಲ್ಲಿದ್ದ ಮಹಿಳೆಯರ ಕಣ್ಣುಗಳಿಗೆ ಮಣ್ಣೆರಚಿ ಮಂಕು ಹಿಡಿಸಿ ಮಾಯವಾದ ಕದೀಮರು ಎಂಬುದು ನಂತರದಲ್ಲಿ ತಿಳಿಯಿತು. ನಡೆಯಬಾರದ್ದು ನಡೆದೇ ಹೋಗಿತ್ತು. ದಿನಗಳು ಕಳೆದವು, ವರ್ಷವೇ ಕಳೆದು ಹೋಯಿತು. ಮುದ್ದು ಮಗಳು ಮೇಧ ಅಂದು ಉಟ್ಟ ಬಟ್ಟೆಯಲ್ಲಿ ನಿಂತ ನಿಲುವಿನಲ್ಲಿ ಮನೆಯಾಚೆ ಹೋದವಳು ಮತ್ತೆ ಮನೆಗೆ ಹಿಂದಿರುಗಲೇ ಇಲ್ಲ. ಮಾಯವಾಗಿ ಹೋದಳು, ಮನೆಯವರನ್ನು ದಿಗ್ಭ್ರಮೆಗೊಳಿಸುವ ಹಾಗೆ. ತಂದೆ ತಾಯಿ ತಮ್ಮ ಈ ಮಗಳನ್ನು ಹುಡುಕಿ ಹುಡುಕಿ ಬಸವಳಿದು ಬೆಂಡಾಗಿ ಹೋದರು, ಪ್ರಯೋಜನವಾಗಲಿಲ್ಲ. ತುಂಬು ತಾರುಣ್ಯದಲ್ಲಿ ನಳನಿಸುತ್ತಿದ್ದ ಆ ಮುಗ್ಧ ತರುಣಿ ಮೇಧ ಏನಾದಳೋ, ಎಲ್ಲಿರುವಳೋ, ಹೇಗಿರುವಳೋ ಎಲ್ಲವೂ ಆ ಭಗವಂತನಿಗೇ ಬೆಳಕು.

ಇದುವರೆಗೆ ಇಂಥವರು ಇದ್ದಾರೆ. ನಾಟಕ ಕೇಳಿದಿರಿ. ಎಸ್ ಸಾಯಿ ಲಕ್ಷ್ಮಿಯವರ ಲಲಿತ ಪ್ರಬಂಧ ಪ್ರೇರಿತ ನಾಟಕದ ರಚನೆ ಬಿಎಸ್ ಕೇಶವರಾವ್. ಭಾಗವಹಿಸಿದವರು ಭಾಗ್ಯಲಕ್ಷ್ಮಿ, ಶೋಭಾ ರಾಘವೇಂದ್ರ, ಮೇಧ, ಸೌಮ್ಯ ಪ್ರವೀಣ್ ಕುಮಾರ್ ಹಾಗೂ ಶ್ರೀನಿವಾಸ, ಮಹಾಬಲ ಭಟ್ ಧೀರನ್. ಸಹಕಾರ ರೇಣುಕಾ ಸಹರ. ಪದ್ಮನಾಭ ಪಾತ್ರವನ್ನು ನಿರ್ವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಉಮೇಶ್.

0: ಸಮಯ 4:32:33 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಖ್ಯಾತ ಸಾಹಿತಿ ಚದುರಂಗ ಅವರೊಂದಿಗೆ ಪ್ರೊಫೆಸರ್ HSK ಅವರು ನಡೆಸಿದ್ದ ಸಂವಾದ.
2: ನಮಸ್ಕಾರ ಚದುರಂಗ ಅವರೇ.
3: ನಮಸ್ಕಾರ HSK ಅವರೇ.
2: ಕನ್ನಡದ ಶ್ರೇಷ್ಠ ಕಥೆಗಾರರು, ಕಾದಂಬರಿಗಾರರು ಅಂತ ಹೆಸರಾದಂಥ ನಿಮ್ಮನ್ನ ಆಕಾಶವಾಣಿ ಶ್ರೋತೃಗಳ ಪರವಾಗಿ ಸಂದರ್ಶನ ಮಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ನೀವು ಮೊದಲು ಕತೆ ಬರೆಯೋದಕ್ಕೆ ಆರಂಭಿಸಿದಾಗಿನಿಂದಲೂ ಕೂಡ ಅವು ಪ್ರಕಟವಾದ ಹಾಗೇ ಓದಿ ಸಂತೋಷ ಪಡುವಂಥ ಅದೃಷ್ಟ ನನ್ನದಾಗಿದೆ. ನನಗೆ ಬಹಳ ಆಶ್ಚರ್ಯ ಉಂಟು ಮಾಡುವಂಥ ಸಂಗತಿ ಅಂತಂದರೆ, 45 ವರ್ಷಗಳ ಹಿಂದೆ ನೀವು ಬರಿತಾ ಇದ್ದಂಥ ಕತೆಗಳಲ್ಲಿ ನಾನು ಕಂಡ ಹೊಸತನನೇ ನಿಮ್ಮ ಹಿಂದಿನ ಕತೆಗಳಲ್ಲೂ ಕೂಡ ನಾನು ಕಾಣ್ತೀನಿ. ಬದುಕಿನಲ್ಲಿ ಅದೇ ಬಗೆಯ ಕುತೂಹಲ, ಆಶಾವಾದ ಉಳಿಸ್ಕೊಂಡು ಬಂದಿದ್ದೀರಿ. ನಿಮ್ಮ ಬದುಕು, ಬರಹ, ಸಾಧನೆ ಇವನ್ನ ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಾನು ಬಯಸ್ತೀನಿ.
3: ಪ್ರಿಯ ಮಿತ್ರರಾದ HSK ಅವರೇ, ನೀವು ಒಳ್ಳೆಯ ಕಥೆಗಾರರು, ಕಾದಂಬರಿಕಾರರು ಹಾಗೂ ಕನ್ನಡದ ಒಬ್ಬ ಅತ್ಯುತ್ತಮ ವಿಮರ್ಶಕರು, ಸಂವೇದನಾಶೀಲ ವಿಮರ್ಶಕರು ಅಂತ ಹೇಳಿ ನಾಡು ಒಪ್ಕೊಂಡಿದೆ. ಈಗ ನನ್ನ ಬದುಕು, ಬರಹ, ಸಾಧನೆ ಕುರಿತ ಹಾಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತಿದ್ದೀರಿ. ಬಹಳ ಸಂತೋಷ ಕೇಳಿ ನನಗೆ ತಿಳಿದ ಮಟ್ಟಿಗೆ ಅವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ.
2: ಮೊದಲನೇದಾಗಿ M.Subramanya ರಾಜ ಅರಸು ಅನ್ನೋದು ನಿಮಗೆ ನಿಮ್ಮ ತಾಯಿ ತಂದೆ ಇಟ್ಟಂಥ ಹೆಸರು.
3: ಹೌದು.
2: ಚದುರಂಗ ಅನ್ನೋದು ನಿಮ್ಮ ಕಾವ್ಯನಾಮ. ಈ ಹೆಸರಿನಿಂದ ನೀವು ಈಚೆಗೆ ಪ್ರಸಿದ್ಧರಾಗಿದ್ದೀರಿ. ನೀವು ಈ ಹೆಸರನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಈ ಹೆಸರಿಗೂ ನಿಮ್ಮ ಬರಹಕ್ಕೂ ಏನಾದರೂ ಸಂಬಂಧ ಉಂಟೆ?
3: ನಮ್ಮ ತಾಯಿ ತಂದೆ ಇಟ್ಟ ಹೆಸರೇನೋ ಸುಬ್ರಹ್ಮಣ್ಯ ರಾಜ ಅಂತಲೇ. ಆದರೆ ಆಗಿನ ಕಾಲದಲ್ಲಿ ಕಾವ್ಯನಾಮ ಇಟ್ಕೊಳ್ಳೋದು ಸಾಧಾರಣವಾಗಿತ್ತು. ಮಾಸ್ತಿಯವರು ಶ್ರೀನಿವಾಸ ಅಂತ ಇಟ್ಕೊಂಡಿದ್ರು, ಅಜ್ಜಂಪುರ್ ಸೀತಾರಾಮ ಆನಂದ ಅಂತ ಇಟ್ಕೊಂಡಿದ್ರು, ಅಶ್ವತ್ಥ, ಶ್ರೀರಂಗ, ರಾಘವ, ಹೀಗೆ ಕಾವ್ಯನಾಮ ಇಟ್ಕೊಳ್ಳೋದು ಒಂಥರ ಸಂಪ್ರದಾಯ ಆಗಿತ್ತು. ನನಗೂ ಈ ಅರಸು ಅನ್ನೋದು ಬಿಟ್ಟು ಯಾವ್ದಾದ್ರು ಒಂದು ಕಾವ್ಯನಾಮ ಇಟ್ಕೊಳ್ಬೇಕು ಅಂತ ಅನ್ನಿಸ್ದಾಗ ಚದುರಂಗ ಅಂತ ಯಾಕೆ ಇಟ್ಕೊಳ್ಬಾರ್ದು ಅಂತ ಅನ್ನಿಸ್ತು. ಯಾಕಂದರೆ ನಮ್ಮ ಮನೆತನದ ಹೆಸರೇ ಚದುರಂಗ ಅಂಥೇಳಿ. ನಮ್ಮ ಪೂರ್ವಿಕರು ಯಾರೋ ಚದುರಂಗದ ಕ್ರೀಡೆಯಲ್ಲಿ ಭಾಳ ಹೆಸರು ಮಾಡಿದ್ದಂತೆ. ಅದರಿಂದ ನಮ್ಮ ಮನೆತನಕ್ಕೇ ಹೆಸರು ಬಂದಿತ್ತು. ಚದುರಂಗದ ಅನಂತರಾಜೇಶ್, ಚದುರಂಗದ ಬಸವರಾಜೇಶ್, ಚದುರಂಗದ ಮುದ್ರಾಜೇಶಿಗೆ. ಆದರೆ ಮಧ್ಯದಲ್ಲೆಲ್ಲೋ ಬಿಟ್ಟೋಗಿತ್ತು ಈ ಕಾವ್ಯನಾಮ. ಅದರಿಂದ ನಾನು ಯೋಚನೆ ಮಾಡಿದೆ, ಇಟ್ಕೊಳ್ಬೇಕಾದ್ರೆ ಬಿಟ್ಟೋಗಿದೆಯಲ್ಲ ಶ್ರೀರಂಗ ಅಂತಿದೆಯಲ್ಲ, ಹಾಗೆ ಚದುರಂಗ ಯಾಕಿರಬಾರ್ದು ಅಂಥೇಳಿ ಇದನ್ನ ಇಟ್ಕೊಂಡೆ. ಅದು ಅದೇ ಬಳಕೆ ಬಂದುಬಿಟ್ಟು ಇವಾಗ ಸುಬ್ರಹ್ಮಣ್ಯ ಸದರೆ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿದೆ.
2: ನೀವು ಮೊದಲು ಕವನಗಳನ್ನು ಬರೀತಾ ಇದ್ರಿ?
3: ಹೌದು.
2: ಬಹುಶಃ ಕವನ ರಚನೆಯಿಂದಲೇ ನೀವು ಸಾಹಿತ್ಯ ಪ್ರವೇಶ ಮಾಡಿರಬೇಕು.
3: ಹೌದು.
2: ಆಮೇಲೆ ಕಥೆ ಬರೆಯೋದಕ್ಕೆ ಶುರು ಮಾಡಿದ್ರಿ, ಅಥವಾ ಕವನ ಬರೆಯೋದನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟು ಕಥೆನೇ ಬರೆಯೋದಕ್ಕೆ ಶುರು ಮಾಡಿದ್ರಿ ಅಂತಂದ್ಬಿಟ್ಟು ನನಗೆ ಅನ್ನಿಸ್ತದೆ. ಹೀಗೆ ಮಾಡೋದಕ್ಕೆ ಏನು ಕಾರಣ?
3: ನಾನೇನೋ ನಿಜ ಕವನಗಳಿಂದನೇ ಆರಂಭ ಮಾಡಿದೆ. ನಾನು ಪ್ರೌಢಶಾಲೆಯಲ್ಲಿದ್ದಾಗಲೇ ಕವನ ಬರೆಯೋಕ್ಕೆ ಆರಂಭ ಮಾಡಿದೆ. ಇಂಟರ್ಮೀಡಿಯೇಟ್ ಕಾಲೇಜ್ನಲ್ಲೂ ಕವನ ಬರೀತಾ ಇದ್ದೆ. BA ಬಂದಾಗಲೂ ಕವನ ಬರೀತಾ ಇದ್ದೆ. VC ಅವರು ನಾನು ಒಂದು ಕವನನ ಇಂಟರ್ಮೀಡಿಯೇಟ್ ಕಾಲೇಜ್ ಅಸೋಸಿಯೇಷನ್ ಮ್ಯಾಗ್ಝಿನ್ನಲ್ಲಿ ಅಚ್ಚು ಮಾಡಿದರು. ಹಾಗೆಯೇ ಇಲ್ಲಿ ಗೋಪಾಲಕೃಷ್ಣ ಅಡಿಗರ ಒಂದು ಕವನ ಮತ್ತು ನಂದೊಂದು ಕವನನ ಇಲ್ಲಿ ಮೈಸೂರು ಮಹಾರಾಜ ಕಾಲೇಜ್ನಲ್ಲಿ ಯೂನಿವರ್ಸಿಟಿ ಯೂನಿಯನ್ ಮ್ಯಾಗ್ಝಿನ್ ಅಂತ ಬರ್ತಾ
2: ಇತ್ತು, ಯೂನಿಯನ್ ಮ್ಯಾಗ್ಝಿನ್,
3: ಯೂನಿಯನ್ ಮ್ಯಾಗ್ಝಿನ್, ಅದರೊಳಗೆ ಅಚ್ಚಾಗಿತ್ತು. ಹೀಗೆ ನಾನು ಕವನಗಳಲ್ಲೇ ನನ್ನ ಬಹುತೇಕ ನಾನು BA ಬರೋವರೆಗೂ ಕವನಗಳನ್ನೇ ಬರಿತಾ ಇದ್ದೆ. ಆದರೆ ಅನಂತರ ಯಾಕೋ ನನಗೆ ಕಥೆಗಳ ಕಡೆ ಮನಸ್ಸು

0: ಬಹುಶಃ ಅದು ಕಾರಣ ನಾನು ಚಿಕ್ಕಂದಿದ್ದೂ ಕಥೆ ಕೇಳೋಕೆ ತುಂಬ ಇಷ್ಟಪಡ್ತಾ ಇದ್ದೆ. ನಮ್ಮ ತಾಯಿ ತುಂಬ ಚೆನ್ನಾಗಿ ಕತೆ ಹೇಳೋರು. ನಾನು ರಾತ್ರಿ ಮಲ್ಕೊಳ್ಬೇಕಾದ್ರೆ ಅವ್ರನ್ನ ಪೀಡಿಸ್ತಾ ಇದ್ದೆ ಬಾಲ್ಯದಲ್ಲಿ. ಅವ್ರು ಕತೆ ಹೇಳದೆ ಹೋದ್ರೆ ನಾನು ನಿದ್ದೆ ಮಾಡ್ತಿರಲಿಲ್ಲ. ಹಾಗಾಗಿ ನಾನು ತುಂಬ ಕಥೆಗಳನ್ನು ಕೇಳಿದ್ದೀನಿ, ಆಮೇಲೆ ಕಥೆಗಳನ್ನು ಓದಿದ್ದೀನಿ. ಕಥಾ ಸರಿತ್ ಸಾಗರ ಇತ್ಯಾದಿ ಕಥೆಗಳನ್ನ, ಅರೇಬಿಯನ್ ನೈಟ್ಸ್ ಇತ್ಯಾದಿ ಎಲ್ಲ ಓದಿದ್ದೀನಿ. ಕಥೆಗಳ ಕಡೆಗೆ ನಾನು ತುಂಬ ಒಲಿವಿತ್ತು. ಮಧ್ಯ ಇದು ಆರಂಭದಲ್ಲಿ ಯಾಕೋ ಕಥೆಗಳು ಬರೆಯೋದಕ್ಕೆ ಅದು ಸಂಕೋಚ ಏನೋ ಕವನಗಳಿಂದ ಆರಂಭ ಆಯಿತು. ಆಮೇಲೆ ಕಥೆ ಬರೆಯೋಕ್ಕೆ ಶುರು ಮಾಡಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಮುಂದೆ ಅದೇ ರೀತಿ ಬೆಳ್ಕೊಂಡು ಬಂತು. ಕವನದ ಕಡೆ ಯಾಕೋ ಮನಸ್ಸು ಹೋಗಲೇ ಇಲ್ಲ ಆಮೇಲೆ ಬಹಳ ಕಾಲ.
1: ಜಯಚಾಮರಾಜ ಒಡೆಯರು ನೀವು ಸಹಪಾಠಿಗಳಾಗಿದ್ದಿರಿ ಅಂತ ಕೇಳಿದ್ದೀನಿ.
0: ಹೌದು.
1: ಆ ಸಂದರ್ಭದಲ್ಲಿ ನೀವು ಅವರಿಗೆ ಕತೆ ಹೇಳ್ತಾ ಇದ್ರಿ ಅಂತಂದ್ಬಿಟ್ಟು
0: ಹೌದು
1: ಸುದ್ದಿ.
0: ಹೌದು,
1: ನಿಜವಾದ
0: ಅದು ನಿಜ. ಅದು ಅವರು ನಾವೆಲ್ಲ ಬಾಲ್ಯದಲ್ಲಿ ಒಟ್ಟಿಗೆ ಇದ್ದಾಗ ಅವರು ನನ್ನಿಂದ ಕಥೆಗಳನ್ನ ಬಯಸ್ತಾ ಇದ್ರು. ಮಧ್ಯಾಹ್ನದ ಹೊತ್ತು ಸಾಧಾರಣವಾಗಿ ಊಟ ಮಾಡಾದ್ಮೇಲೆ ಯಾವಾಗಲಾದರೂ ಒಂದ್ಸಲ ಜೊತೆಲೇ ಮಲ್ಕೊಳ್ಳೋವು ಅವರು, ನಾನು ಮತ್ತು ಅವರ ತಂಗಿರೆಲ್ಲ ಉದ್ದಕ್ಕೆ ಮಲ್ಕೊಳ್ಳೋವು, ದೀಪ ಆರಿಸ್ಬಿಟ್ಟು ಅವಾಗ ಕತೆ ಹೇಳಿ ಅಂತ ಕೇಳೋರು. ನನ್ನ ತಾಯಿಯಿಂದ ಕೇಳಿದ ಕಥೆಗಳು, ಓದಿದ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದೆ. ಯಾವತ್ತೋ ಒಂದಿನ ನನ್ನ ಕಥಾ ಭಂಡಾರ ಮುಗಿತಾ ಬಂತು. ಆವಾಗ ಅರಮನೆಯಲ್ಲಿ ದಾದಿರು ಇರ್ತಾಯಿದ್ರು, ಅವ್ರನ್ನ ಅವ್ಯರು ಅಂತ ನಾವು ಕರೀತಿದ್ದೋ. ಅವ್ಯರ ಹತ್ರ ಹೋಗಿ ನಾನು ರಾತ್ರಿ ಹೊತ್ತು ಅವ್ರು ಮಲಗಿರ್ತಿದ್ರಲ್ಲ, ಹೋಗಿ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳೋದು. ಅವ ಒಂದು ಕತೆ ಹೇಳು ಅಂತ ಕೇಳ್ತಿದ್ದೆ. ಆಕೆ ತುಂಬ ಕಂಬಳಿ ಹೊದ್ಕೊಂಡ್ಬಿಟ್ಟು ನನ್ನ ಕಥೆನೂ ಇಲ್ಲ ಏನೂ ಇಲ್ಲ, ಹೋಗಿ ಸ್ವಾಮಿಯವರೇ ಅಂತನ್ನೋಳು. ಆಗ ನಾನು ಆ ಮುಸುಕು ತೆಗೆದುಬಿಟ್ಟು ಕೈನಲ್ಲಿ ಒಂದು ಆಣೆ ಹಿಡಿವೆ, ಎಲ್ಲಡ್ಕೆ ತಗೊಳ್ಳಮ್ಮ ಅಂತ. ತಕ್ಷಣ ಎದ್ದು ಕೂತ್ಕೊಂಡು ಗೋಟುಗಡ್ಕೆ ಬಾಯಿ ಹಾಕ್ಕೊಂಡು ಕತೆ ಹೇಳೋಕೆ ಶುರು ಮಾಡೋಳು. ಆ ಕಥೆಗಳನ್ನ ತಂದು ಇವರಿಗೆ ಒಪ್ಪಿಸ್ತಾ ಇದ್ದೆ.
1: ಬಹುಶಃ ಆ ಪ್ರಭಾವನೂ
0: ಒಂದು ಕಾರಣ.
1: ನಿಮ್ಮ ಕತೆ ಕಾದಂಬರಿಗಳನ್ನು ತಕ್ಕಮಟ್ಟಿನ ಆಸಕ್ತಿಯಿಂದ ನಾನು ಓದಿದ್ದೇನೆ. ಮಾಸ್ತಿ, ಆನಕೃ, ಆನಂದ ಮುಂತಾದಂಥ ಒಳ್ಳೆ ಕಥೆಗಾರರು ಕಾದಂಬರಿಕಾರರು ಬರಿತಾ ಇದ್ದಂಥ ಕಾಲದಲ್ಲಿ ನೀವು ಕೂಡ ಸಣ್ಣ ಕತೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರಿ.
0: ಹೌದು.
1: ಪ್ರಗತಿಶೀಲ ಚಳವಳಿ ಆವಾಗ ಬಹಳ ಬಿರುಸಾಗಿತ್ತು ಅಂತ ನನಗನ್ಸುತ್ತೆ. ಅನಂತರ ನವ್ಯ, ನವ್ಯೋತ್ತರ, ಬಂಡಾಯ ಸಾಹಿತ್ಯ ಈ ಚಳವಳಿಗಳನ್ನು ಕೂಡ ನೀವು ಮೈಗೂಡಿಸ್ಕೊಂಡಿದ್ದೀರಿ. ಹೀಗೆ ಅವತ್ತಿನ ಎಲ್ಲ ಚಳವಳಿಗಳ ಒಳ್ಳೆಯ ಅಂಶಗಳನ್ನು ಒಳಗೊಂಡಿದ್ದು ಅವುಗಳಿಂದ ಅತೀತವೂ ಆಗಿರೋದು ನಿಮ್ಮ ಕೃತಿಗಳ ವೈಶಿಷ್ಟ್ಯ ಅಂತ ಅನೇಕರು ಹೇಳ್ತಾರೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ನವೋದಯ, ಪ್ರಗತಿಶೀಲ, ನವ್ಯ, ನವ್ಯೋತ್ತರ ಅಂತ ನಿಮ್ಮ ಕೃತಿಗಳನ್ನು ವಿಂಗಡಿಸೋದು ಸಾಧ್ಯನೇ?
0: ನೋಡಿ ಎಚ್ ಎಸ್ ಕೆ, ನವೋದಯ, ಪ್ರಗತಿಶೀಲ, ನವ್ಯ, ನವ್ಯೋತ್ತರ ಈ ಎಲ್ಲ ಪ್ರಭಾವಗಳು ನನ್ನ ಮೇಲಾಗಿದೆ, ನನ್ನ ಕೃತಿಗಳ ಮೇಲಾಗಿದೆ. ಆದರೆ ಅದು ಯಾವುದೂ ನನ್ನನ್ನು ಪೂರ್ಣವಾಗಿ ನಾನು ಅದಕ್ಕೆ ಒಪ್ಪಿಸ್ಕೊಳ್ಳೋ ಹಾಗೆ ಮಾಡಿಲ್ಲ. ಇದು ನನ್ನ ಅಭಿಪ್ರಾಯದಲ್ಲಿ ಬಹುಶಃ ಅಡಿಗರು ಹೇಳಿದ ಹಾಗೆ, ತೊರೆಗಳೆಲ್ಲ ಬರಲಿ ಬಿಡು ಎದೆಯ ಕಡಲಿಗೆ ಅಂತ ಹೇಳಿ ನಾನು ಇವನ್ನೆಲ್ಲ ನನ್ನ ಮನಸ್ಸಿನೊಳಕ್ಕೆ ತಗೊಂಡಿದ್ದೀನಿ, ನನ್ನ ಆಂತರಿಕಕ್ಕೆ ತಗೊಂಡಿದ್ದೀನಿ. ಆದರೆ ಅವು ನನ್ನ ಮೇಲೆ ಪ್ರಭುತ್ವ ಸಾಧಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಪ್ರಭಾವಗಳಾಗಿದೆ, ಆದರೆ ನನ್ನ ಸ್ವಂತಕ್ಕೆ ಮಾತ್ರ ಅವು ಕೆಡಿಸಿಲ್ಲ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ.
1: ಈ ಕನ್ನಡದಲ್ಲಿ ಒಂದು ಗಾದೆ ಇದೆ, ಹತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟು ಅಂತ. ಈ ಮಾತು ನಿಮಗೆ ಬಹಳ ಚೆನ್ನಾಗಿ ಅನ್ವಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮ ಮೊದಲನೇ ಕಥಾ ಸಂಕಲನ ಸ್ವಪ್ನ ಸುಂದರಿ ಪ್ರಕಟವಾದ್ದು 1948. ಶವದ ಮನೆ, ಇಣುಕು ನೋಟ ಇವು ಪ್ರಕಟ ಆದ್ದು 1950. ಬಂಗಾರದ ಗೆಜ್ಜೆ 1951 ಬಂತು. ಮೀನಿನ ಹೆಜ್ಜೆಯ ವರ್ಷ 1958. ಅಲ್ಲಿಂದ ಈಚೆಗೂ ಕೂಡ ನೀವು ಆಗೊಮ್ಮೆ ಈಗೊಮ್ಮೆ ಸಣ್ಣ ಕಥೆಗಳನ್ನ ಬರಿತಾ ಇರ್ತೀರಿ. ಆದರೆ ಒಂದಾದರೂ ಸಂಕಲನ ಈಚೆಗೆ ಬಂದಿಲ್ಲ.
0: ಹೌದು.
1: ಮತ್ತು ನಿಮ್ಮ ಕಾದಂಬರಿ, ಮೊದಲನೇ ಕಾದಂಬರಿ ಸರ್ವಮಂಗಳ 1950 ಬಂತು. ಕೂಡಲೇ ಅದು ಸಾಹಿತ್ಯಾಸಕ್ತರ ಹಾಗೂ ಸಾಮಾನ್ಯ ಓದುಗರ ಗಮನ ಸೆಳೀತು. ಉಯ್ಯಾಲೆ ಬರೋದಕ್ಕೆ 10 ವರ್ಷ ಬೇಕಾಯಿತು. ಆಮೇಲೆ 20 ವರ್ಷ ಸ್ತಬ್ಧ. ಅನಂತರ ಬಂತು ವೈಶಾಖ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಆ ಕೃತಿಗೆ ಬಂತು. ನೀವು ನಾಟಕಕಾರರು ಅಂತ ಕೂಡ ಪ್ರಸಿದ್ಧರಾಗಿದ್ದೀರಿ. ನೀವು ಬರೆದದ್ದು ಒಂದೇ ಐತಿಹಾಸಿಕ ನಾಟಕ ಕುಮಾರ ರಾಮ, ಇನ್ನೊಂದು ಇಲಿ ಬೋನು ಅಸಂಗತ ನಾಟಕ ಅಂತ ಪ್ರಸಿದ್ಧವಾಗಿದೆ. ಆದರೆ ಅಸಂಗತವಾದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಸುಸಂಗತ ಅಂತಲೇ ನನಗನ್ನಿಸ್ತದೆ. ಅದರೊಳಗೆ ಬಹಳ ಧ್ವನಿ ಇದೆ ಅಂತಂದ್ಬಿಟ್ಟು ಅನ್ನಿಸ್ತದೆ. ಹೀಗೆ ನೀವು ಅತ್ಯಂತ ಕಡಿಮೆ ಬರೆದು ಅತ್ಯಂತ ಹೆಚ್ಚಿನ ಕೀರ್ತಿ ಹೆಸರು ಸಂಪಾದನೆ ಮಾಡಿದಿರಲ್ಲ, ಇದು ಇಷ್ಟು ಕಡಿಮೆ ಬರೆಯೋದಕ್ಕೆ ಏನು ಕಾರಣ?
0: ನೋಡಿ, ಇದಕ್ಕೆ ಬಹುಶಃ ನನ್ನ ಬದುಕಿನ ಕಥೆನೇ ಹೇಳಬೇಕಾಗುತ್ತೆ. ನಾನು ಬದುಕಿನಲ್ಲಿ ಆದಂಥ ಕೆಲವು ಸಂಗತಿಗಳು ನನ್ನನ್ನು ಹೀಗೆ ಮಧ್ಯೆ ತೊಂದರೆ ಕೊಟ್ಟು ಅದು ಬಿಡುವಿಲ್ದೇ ಸಾಹಿತ್ಯದ ಕಡೆ ತೊಡಗಿಸ್ಕೊಳ್ಳೋದು ಬಿಡುವಿಲ್ದೇ ಆಗುವಾಗ ಮಾಡಿಬಿಡ್ತು. ಅದು ಒಂದು ಕಾರಣ. ಬಹುಶಃ ಅದಲ್ಲದೇ ನಾನು ಕೇವಲ ಜನಪ್ರಿಯವಾದಂಥ ಕಥೆ ಕಾದಂಬರಿಗಳು ಬರೆಯೋದಕ್ಕೆ ನನಗೆ ಮನಸ್ಸಾಗಲಿಲ್ಲ.

0: ಅದಕ್ಕೆ ಬಹುಶಃ ದೀರ್ಘ ಕಾಲಾವಧಿ ಅಂತ ತಗೊಂಡಿದ್ದೀನಿ. ಇದು ನೀವು ಕೇಳಿದ್ರಿ ಇಲಿ ಬೋನು ಈ ನಾಟಕಗಳ ಬಗ್ಗೆ ಕೇಳಿದ್ದೀರಿ. ನೋಡಿ, ನನಗೆ ಚಿಕ್ಕಂದಿದ್ದೂ ನಾಟಕ ನೋಡಿ ಹುಚ್ಚು ಇತ್ತು. ಗುಬ್ಬಿ ವೀರಣ್ಣವರು ಕಂಪ್ನಿದು, ಆಮೇಲೆ ಚಾಮುಂಡೇಶ್ವರಿ ಕಂಪ್ನಿ, ಬಳ್ಳಾರಿ ರಾಘವಯ್ಯ, ಕೈಲಾಸಂ ನಾಟಕಗಳು, ಹೀಗೆ ನಾನು ನಾಟಕಗಳಲ್ಲೇ ಬಾಲ್ಯದಿಂದನು ಯಾವೊಂದು ನಾಟಕ ಬಂದರೂ ನಾನು ಬಿಡದೆ ನೋಡ್ತಾ ಇದ್ದೆ. ಗದಗ ಕಂಪ್ನಿದು ಹೀಗೆ ಅದು ನಾಟಕದ ಪ್ರಭಾವನೂ ಕೂಡ ನಮ್ಮಲ್ಲಿ ತುಂಬ ಆಗಿತ್ತು. ಆಮೇಲೆ ಸಂಸ್ಕೃತ ನಾಟಕಗಳು, ಆಮೇಲೆ ಅಸಂಗತ ನಾಟಕಗಳು, ಇವೆಲ್ಲ ಪ್ರಭಾವ ಇತ್ತು. ಸಂಸ್ಕೃತನ ಸ್ವಲ್ಪ ಅನುಸರಿಸಿ ಇದು ಕುಮಾರ ರಾಮ ಬರೆದೆ. ಆ ಥರ ಭಾಷೆ ಬರಿಬೋದು, ಬರೆಯೋದು ಸಾಧ್ಯವೇ ಅಂಥೇಳಿ. ಇಲಿ ಬೋನ ಮಾತ್ರ ಒಂದು ವಿಚಿತ್ರವಾದ ಸನ್ನಿವೇಶ. ಆಗಿನ ಕಾಲದಲ್ಲಿ ನಾನು ಇಲ್ಲಿ ಮೈಸೂರಿಗೆ ಹಳ್ಳಿಯಿಂದ ಬಂದಾಗ ಅಸಂಗತ ನಾಟಕಗಳು ದರ್ಬಾರ್ ಆಗ್ತಾಯಿತ್ತು ಸಾಹಿತ್ಯ ಕ್ಷೇತ್ರದಲ್ಲಿ. ಕೆಲವು ಅಸಂಗತ ನಾಟಕಗಳನ್ನ ನೋಡಿದ್ದೆ ನಾನು. ಆಮೇಲೆ ಕೆಲವು ಅಸಂಗತ ನಾಟಕಗಳನ್ನ, ಇಂಗ್ಲೀಷ್ ಅಸಂಗತ ನಾಟಕಗಳನ್ನು ಓದಿದ್ದೆ. ಆ ಸಂದರ್ಭದಲ್ಲಿ ನಾನೇನು ಅಸಂಗತ ನಾಟಕಗಳನ್ನ ಬರಿಬೇಕು ಅಂತೇನಿರಲಿಲ್ಲ. ಆದರೆ ಒಂದಿನ ಏನಾಯಿತು ಅಂತಂದರೆ, ನನ್ನ ಹೆಂಡತಿಗೂ ನನಗೂ ಅದೇನೋ ಒಂದು ಅಕಾರಣವಾಗಿ ಜಗಳ ಶುರುವಾಯಿತು. ನನ್ನ ದೃಷ್ಟಿಲಿ ಅಕಾರಣ ಅಂತ, ಆಕೆಯ ದೃಷ್ಟಿಲಿ ಸಕಾರಣ ಇರ್ಬೋದು. ಜಗಳ ಶುರುವಾದದ್ದು ಆಕೆಗೆ ತುಂಬ ಮನಸ್ಸಿಗೆ ಹಚ್ಚಿಕೊಂಡು ತುಂಬ ಅಳ್ತಾ ಶಾಲು ಹೊತ್ಕೊಂಡು ಮಲಗಿಬಿಟ್ಳು. ನಾನು ಎಷ್ಟೋ ರಮಿಸ್ದೆ, ಪ್ರೀತಿ ಮಾಡಿದೆ, ರಮಿಸ್ದೆ, ಏನು ಮಾಡಿದ್ರೂ ಆಕೆ ಏನು ಮಾಡೋ ಸಮಾಧಾನ ಆಗಲಿಲ್ಲ. ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟರೂ ಆಗಲಿಲ್ಲ, ನನಗೆ ಏನು ಮಾಡೋಕ್ಕೂ ಗೊತ್ತಾಗಲಿಲ್ಲ. ನನ್ನ ಮಗನೂ ಇರಲಿಲ್ಲ, ಹೊರಗಡೆ ಭಾರಿ ಮಳೆ ಬೇರೆ ಬಂದುಬಿಟ್ಟು. ಆಮೇಲೆ ನಾನು ಏನು ಮಾಡೋದು ಗೊತ್ತಾಗದೇ ಬೇಸರದಿಂದ ಹೋಗಿ ನಾನು ಬರೆಯೋ ಮೇಜಿನ ಹತ್ರ ಹೋಗಿ ಕೂತ್ಕೊಂಡೆ. ಕೂತ್ಕೊಂಡ್ರೆ ನನಗೆ ಒಂದು ಏನು ಭಾವನೆ ಬಂತು ಅಂದರೆ, ಇಲಿ ಬೋನ್ನಲ್ಲಿ ಸಿಕ್ಕಾಕೊಂಡಾಗಿತ್ತು. ಕೂತ್ಕೊಂಡು ಬರೆದೆ, ಇಲಿ ಬೋನ್ ನಾಟಕ ಆಯಿತು. ಆಕೆ ಎದ್ದು ಬಂದು ಸ್ವಲ್ಪ ಹೊತ್ತಿನ ಮೇಲೆ ಬಂದುಬಿಟ್ಟು ಹಿಂದ್ಗಡೆ ನಿಂತು ನೋಡ್ತಾ ಇದ್ಲು. ಅದು ನಾನು ಬರೆದು ಮುಗಿಸಿದ್ದೆ, ತಿರುಗಿ ರಿವೈಸ್ ಮಾಡ್ತಾ ಇದ್ದೆ. ಆಕೆ ಗಟ್ಟಿಯಾಗಿ ನಕ್ಕಳು. ತಿರುಗಿ ನೋಡಿದೆ, ನನ್ನ ಹೆಂಡತಿ, ನೋಡಿ ಇದು ಜಗಳ ಆಡಿದ್ರಿಂದ ತಾನೇ ನೀವು ಇಲಿ ಬೋನ್ ಬರೆದದ್ದು ಅಂತಂದು. ಯಾ, ನಾನು ಇಲಿ ಬೋನ್ ಬರೆದ ಆ ರೀತಿ.
1: ನಿಮ್ಮ ಎಲ್ಲ ಕಥೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಈ ಸರಳ ತಂತ್ರ ಮತ್ತು ಎಲ್ಲರಿಗೂ ಪರಿಚಿತ ಅನ್ನುವಂಥ ವಸ್ತು ಇರ್ತದೆ. ಆದರೆ ಪಾತ್ರ ಕಲ್ಪನೆ, ಸನ್ನಿವೇಶ ಸೃಷ್ಟಿ ಇವು ಮಾತ್ರ ಅಸಾಧಾರಣವಾಗಿರ್ತವೆ. ನಿಮ್ಮ ಮೊದಮೊದಲಿನ ಕೆಲವು ಕತೆಗಳು ನನಗೆ ಬಹಳ ಪ್ರಿಯ. ಈ ನಾಲ್ಕು ಮೊಳ ಭೂಮಿ, ಇಣುಕು ನೋಟ, ನಿಟ್ಟುಸಿರು, ತುದಾಂಡ್ ಟು ಚೀಪ್, ಈ ಕತೆಗಳು ಈಗಲೂ ನನಗೆ ನೆನಪಿನಲ್ಲಿವೆ. ಈಚೆಗೆ ನೀವು ಬರೆದಂಥ ಕೆಲವು ಕಥೆಗಳನ್ನು ಇಲ್ಲಿ ಹೆಸರಿಸ್ಬೋದು. ಉದಾಹರಣೆ ಕ್ವಾಟೆ, ತಿರುವು, ಗಾಳಿ, ಪರೀಕ್ಷಿತ. ಈ ಕತೆಗಳು ಬಹಳ ಭಿನ್ನ ಅವಕ್ಕಿಂತ ಅಂದ್ಬಿಟ್ಟು ಅನಿಸುತ್ತೆ. ಅದರಲ್ಲಿ ಒಂದು ಸ್ವಲ್ಪ ತೀವ್ರತೆ ಇತ್ತು, ಇಲ್ಲ ಅಷ್ಟು ತೀವ್ರತೆ ಇಲ್ಲ. ಆದ್ರೂ ಈ ಕತೆಗಳಿಗೂ ಆ ಕತೆಗಳಿಗೂ ಏನು ವ್ಯತ್ಯಾಸ ಅನ್ನೋದು ನನಗೆ ಸ್ಪಷ್ಟ ಆಗ್ತಾ ಇಲ್ಲ. ಆದರೆ ಎರಡೂ ಕೂಡ ಬಹಳ ನಮ್ಮ ಮನಸ್ಸನ್ನು ಸೆರೆ ಹಿಡಿಯುತ್ತೆ, ಎರಡು ಬಗೆಯ ಕತೆಗಳು. ಮತ್ತು ಇವಕ್ಕೆಲ್ಲಕ್ಕೂ ಸಮಾನವಾದಂಥ ಯಾವುದೋ ಗುಣ ಇದೆ ಅಂತ ಅನಿಸುತ್ತೆ. ನಿಮ್ಮ ಅಭಿಪ್ರಾಯದಲ್ಲಿ ಏನು?
0: ಬಹುಶಃ ನಾಲ್ಕು ಮೊಳ ಭೂಮಿ, ಇಣುಕು ನೋಟ, ನಿಟ್ಟುಸಿರು ಇತ್ಯಾದಿ ಅವು ಸ್ವಲ್ಪ ಸರಳ ಅಂತ ಅನಿಸುತ್ತೆ. ಇಲ್ಲಿ ಕೋಟೆಯಲ್ಲಿ, ತಿರುವಿನಲ್ಲಿ, ಗಾಳಿಯಲ್ಲಿ ಸ್ವಲ್ಪ ಸಂಕೀರ್ಣವಾಗಿ ಬದುಕು ಅಲ್ಲಿ ಬಿಚ್ಚಿಕೊಂಡಿದೆ ಅಂತ ನನಗೆ ಅನಿಸುತ್ತೆ. ಇದು ಬಹುಶಃ ಇತ್ತೀಚಿನ ಬರಹದ ಪ್ರಭಾವವೂ ಇದ್ರ ಮೇಲೆ ಇರಬಹುದು, ಈ ಕಥೆಗಳ ಮೇಲೆ. ಆದರೆ ಒಂದು ಮಾತ್ರ ನಿಜ, ಆ ಕಥೆಗಳಾಗಲಿ ಈ ಕಥೆಗಳಾಗಲಿ ಹೇಳ್ತಾ ಇರೋದು ಒಂದೇ, ಅದರ ಹಚ್ಚಡ, ಅದು ನಿಂತಿರೋ ನೆಲ ಮಾನವೀಯತೆ.
1: ಹೌದು,
0: ಎರಡೂ ಸಮಾನ ಅಂತ ನೀವು ಕೇಳಿದ್ರೆ ಏನು ಸಮಾನ ಅಂತಂದರೆ ಮಾನವೀಯತೆನೆ, ಹ್ಯುಮ್ಯಾನಿಸಮ್ ಇದೆ. ಅದೊಂದು ಇದ್ದ ಮೇಲೆ ನೀವು ಬೇರೆ ಬೇರೆ ರೀತಿಯಲ್ಲಿ ಕಟ್ಟಡ ಕಟ್ಕೊಳ್ಬಹುದು.
1: ಜೊತೆಗೆ ಬಹುಶಃ ಅಲ್ಲಿ ಒಂದು ಸ್ವಲ್ಪ ಭಾವ ತೀವ್ರತೆ ಅಥವಾ ಸಮಾಜದ ಬಗ್ಗೆ ಒಂದು ತರಹ ಆಕ್ರೋಶ ಅನ್ನೋ ಪದ ಬಳಸ್ಬೋದೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಂದು ಸ್ವಲ್ಪ ಆ ತರಹ ಒಂದು ಸಮಾಜ ಯಾವುದೋ ಒಂದು ರೀತಿಯಲ್ಲಿ ಇದೆಯಲ್ಲ, ವಿಭಿನ್ನವಾಗಿದೆಯಲ್ಲ, ನಾನು ಅಂದ್ಕೊಂಡು ಹಾಗಿಲ್ವಲ್ಲ ಅಂತಕ್ಕಂಥ.
0: ಹೌದು,
1: ಆದರೆ ಇಲ್ಲಿ ಒಂಥರ ನೀವು ತಣ್ಣ ಕೂತು ಅದನ್ನೆಲ್ಲ ಕುರಿತು ಆಲೋಚನೆ ಮಾಡ್ತೀರಿ ಅಂತಮುಟ್ಟು ಅನ್ನಿಸ್ತದೆ.
0: ಬಹುಶಃ ಅದು ನನ್ನ ಆಗಿನ ವಯಸ್ಸಿನ ಪ್ರಭಾವವೂ ಇದ್ದಿರಬಹುದು. ಯಾಕೆಂತಂದರೆ ಆ ವಯಸ್ಸಿನಲ್ಲಿ ಸಮಾಜದಲ್ಲಿ ಹೀಗಾಯ್ತು ಆಗುತ್ತಲ್ಲ ಅಂತ ಆಕ್ರೋಶ, ರೋಷ ಅವೆಲ್ಲರೂ ಸಾಮಾನ್ಯ. ಆದರೆ ಈಗ ಯೋಚನೆ ಮಾಡಿ ಸ್ವಲ್ಪ ವಯಸ್ಸು ಆಯಿತು, ಸ್ವಲ್ಪ ಬದುಕನ್ನು ಸ್ವಲ್ಪ ತಣ್ಣಗೆ ಅಂತ ಹೇಳಿದಲ್ಲ, ತಣ್ಣ ನೋಡುವಂಥ ಒಂದು ಮನೋಭಾವ.
1: ಆದರೂ ಕಾಳಜಿ ಇದೆ,
0: ಕಾಳಜಿ ಇದ್ದೇ ಇರುತ್ತೆ ಬಿಡಿ.
1: ಅದಕ್ಕೆ ಉದಾಹರಣೆಗೆ ನಾನು ಭಾವ ತೀವ್ರತೆ ಆಕ್ರೋಶ ಅನ್ನೋದು ಉದಾಹರಣೆಯಾಗಿ ಶವದ ಮನೆಯನ್ನು ಹೇಳ್ಬೋದು, ಉಲ್ಲೇಖಿಸ್ಬೋದು ಇಲ್ಲಿ. ಆ ಶವದ ಮನೆ ನಾಟಕವಾಗಿ ಪರಿವರ್ತನೆ ಆದಾಗ

0: ಅದನ್ನು ರೇಡಿಯೋ ಮೂಲಕ ಅದನ್ನು ಬಿತ್ತರಿಸಿದಾಗ ಅನೇಕರ ಮೇಲೆ ಅದು ತೀವ್ರ ಪರಿಣಾಮ ಉಂಟಾಯಿತು ಅಂತ ಅನ್ನಿಸ್ತದೆ.
1: ಅಯ್ಯೋ, ನಿಮ್ಗೆ ಹೇಳೋದಾದರೆ ನಾಟಕ ಇಲ್ಲಿ ಮೈಸೂರು ಆಕಾಶವಾಣಿಯಿಂದ ಮೊದಲನೇ ಸಲ ಬಿತ್ತರಿಸಿದಾಗ ನನ್ನ ಸೈಕಾಲಜಿ ಪ್ರೊಫೆಸರ್ ಅವರು

0: ಬೆಳೆದ ಹೆಣ್ಮಕ್ಕಳು ಅವ್ರು ಮುರ್ಚಿ ಹೋಗೋ ಅಷ್ಟು ಪ್ರಭಾವ ಆಯಿತು ಅಂತಂದರೆ ಐ ಮಸ್ಟ್ ಕಾಂಪ್ಲಿಮೆಂಟ್ ಮೈಸೆಲ್ಫ್ ಆನ್ ದಿಸ್ ಎಕ್ಸ್ಟ್ರಾಡಿನರಿ ರೇಡಿಯೋ ಪ್ಲೇ ಆ್ಯಂಡ್ ಆಲ್ಸೋ ಐ ಕಾಂಪ್ಲಿಮೆಂಟ್ ದ ಆಕಾಶವಾಣಿ ಅಥಾರಿಟೀಸ್ ಫಾರ್ ಬ್ರಿಂಗ್ ಇಟ್ ಔಟ್ ಸಚ್ ಎ ಎಫೆಕ್ಟಿವ್ ಮ್ಯಾನರ್ ಅಂತ ಹೇಳಿದೆ. ಅವರು ನಕ್ರು ಹೌದು ಅಂತ.
1: ಇನ್ನು ನಿಮ್ಮ ಕಾದಂಬರಿಗಳ ವಿಷಯವಾಗಿ ಒಂದೆರಡು ಪ್ರಶ್ನೆ ಕೇಳಬಹುದು. ನೀವು ಬರೆದಿರುವಂಥ ಮೂರು ಕಾದಂಬರಿಗಳು ಒಂದೊಂದು ಒಂದೊಂದು ರೀತಿಯಲ್ಲಿದೆ ಅಂತ ಮಟ್ಟ ಅನ್ನಿಸ್ತದೆ. ಇವುಗಳಲ್ಲಿ ಒಂಥರಹ ಪರಸ್ಪರ ವಿರುದ್ಧವಾದಂತಹ ಸ್ವಭಾವಗಳು ಮತ್ತು ಪಾತ್ರಗಳ ಘರ್ಷಣೆ ಮತ್ತು ಅದರ ಜೊತೆಗೇನೆ ಆಕರ್ಷಣೆಯೂ ಕೂಡ ಇದೆ. ಒಂದು ವಿಚಿತ್ರವಾದಂಥ ಈ ಆಕರ್ಷಣೆ ಮತ್ತು ಘರ್ಷಣೆಗಳ ವಿಚಿತ್ರವಾದಂಥ ಒಂದು ಸಂಯೋಗ ಇದೆ ಅಂತ ಅನ್ನಿಸ್ತದೆ. ಈ ಮೂರು ಕಾದಂಬರಿಗಳ ಬಗ್ಗೆ ಉದಾಹರಣೆ ಈ ಹೆಣ್ಣಿನ ಬಗ್ಗೆ ಅಂತ ಇಟ್ಕೋಬಹುದು, ಮತ್ತು ಇತರ ಪಾತ್ರಗಳ ಬಗ್ಗೆ ಏನು ಹೇಳ್ತೀರಿ ನೀವು?
0: ಭಾಳ ದೊಡ್ಡ ಪ್ರಶ್ನೆ ಕೇಳಿದ್ದೀರಿ. ಇವಾಗ ಇವು ಮೂರು ಕಾದಂಬರಿಗಳಿವೆ. ಉಯ್ಯಾಲೆಯಲ್ಲಿ ಇರ್ತಕ್ಕಂಥ ರಾಧೆ, ಮತ್ತು ಸರ್ವಮಂಗಳದಲ್ಲಿರ್ತಕ್ಕಂಥ ಮಂಗಳ, ವೈಶಾಖದಲ್ಲಿರ್ತಕ್ಕಂಥ ರುಕ್ಮಿಣಿ. ಈ ಮೂರು ಹೆಣ್ಣು ಪಾತ್ರಗಳನ್ನು ಒಂದು ರೀತಿಯಲ್ಲಿ ಶೋಷಣೆಗೆ ಒಳಗಾದಂಥ ಮೂರು ಹೆಣ್ಣು ಮಕ್ಕಳವರು, ಆದರೆ ಬೇರೆ ಬೇರೆ ರೀತಿಯಲ್ಲಿ ಶೋಷಣೆಗೆ ಒಳಗಾದವರು. ಸರ್ವಮಂಗಳದಲ್ಲಿ ಅವಳು ಯಾರನ್ನ ಪ್ರೀತಿ ಮಾಡಿದ್ಲೋ ಆತನ ಮದುವೆ ಮಾಡ್ಕೊಳಕ್ಕಾಗದೆ ಬೇರೆ ಇನ್ನೊಬ್ಬನೊಡೆಗೆ ಜೊತೆಯಲ್ಲಿ ವಿವಾಹ ಆಗಿ ಅವಳು ಹಾಗೆ ಬಾಡ್ ಹೋಗ್ತಾಳೆ. ಇಲ್ಲಿ ಉಯ್ಯಾಲೆಯಲ್ಲಿ ಮದುವೆ ಮಾಡಿಕೊಂಡು ಇದ್ದಾಗ ಬೇರೆ ಹೊರಗಡೆಯಿಂದ ಯಾರೋ ಬಂದಾಗ ಆ ಯಾವ ಸಂಸಾರ ಒಂದು ಏನೋ ಒಂದು ರೀತಿಯಲ್ಲಿ ಈ ಒಂದು ಕೀಲ್ ಅಂತಾರಲ್ಲ ಹಾಗೆಲ್ಲೋ ಒಂದು ಸಮತಟ್ಟಿನಲ್ಲಿ ಹರಿತಾ ಇದ್ದಂಥ ನದಿ ಸಮಸ್ಥಿತಿ ಇತ್ತು. ಅದು ಡಿಸ್ಟರ್ಬ್ ಆಗಿ ಅವಳು ರಾಧೆ ಮನಸ್ಸು ಚಂಚಲಾಗುತ್ತೆ. ನಿಜವಾಗೂ ಅವಳು ಇನ್ನೊಬ್ಬನ ಪ್ರೀತಿ ಮಾಡ್ತಾಳೆ, ಆದರೆ ಸಮಾಜದ ಅವತ್ತಿನ ಪರಿಸ್ಥಿತಿಯಲ್ಲಿ ಅವಳು ಯಾರನ್ನ ಭಾಳ ಬಯಸಿದ್ಲೋ ಅವನ ಜೊತೆಲಿ ಹೋಗೋದಕ್ಕಾಗ್ತಿರ್ಲಿಲ್ಲ, ಅಥವಾ ಆ ಯಾರು ಅವನು ಯಾರಿದ್ದ ಅವನು ಯಾರು ಇವಳನ್ನ ಬಯಸಿದ್ನೋ ಇವಳನ್ನ ಕಟ್ಕೊಂಡು ಓಡ ಹೋಗೋಕ್ಕಾಗ್ತಿರ್ಲಿಲ್ಲ. ಈ ಒಂದು ತುಯ್ದಾಟದಲ್ಲಿ ಉಯ್ಯಾಲೆ ಮೇಲೆ ಆ ಪಾತ್ರಗಳು ಎರಡು ಪಾತ್ರಗಳನ್ನು ಉಯ್ಯಾಲೆ ಮೇಲೆ ನಿಂತಾಗ ಅದು ಚಿತ್ರಿತಾಗಿದೆ. ಮೂರನೇದಾಗಿ ರುಕ್ಮಿಣಿ ಪಾತ್ರ, ಇದರಿಂದ ಸ್ವಲ್ಪ ಸಂಕೀರ್ಣ ಇದೆ. ಇದು ಮಾವ ಬಹಳ ಸಂಯಮಿ ಆದಂಥ ಶಾಸ್ತ್ರಿ, ಅವನು ಯಾವುದೋ ಒಂದು ದುರ್ಗಳಿಗೆಯಲ್ಲಿ ಬಲಾತ್ಕಾರ ಮಾಡ್ತಾನೆ. ಅದು ಇದನ್ನು ನನಗೆ ಯಾರೋ ಕೇಳಿದ್ರು, ಏನಿದು ಅಂಥ ಶಾಸ್ತ್ರಿ ಅಷ್ಟು ದೇವರು ದಿಂಡ್ರು ಅಂತ ನಿಷ್ಠೆಯಾಗಿದ್ದಂಥ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಈ ಥರ ಅವನು ಬಿಹೇವ್ ಮಾಡಿದ್ನಲ್ಲ, ಇದು ಸರಿನೇ ಅಂತ ಹೇಳಿ ಕೆಲವರು ನನ್ನ ಕೇಳಿದ್ರು. ಆಗ ನಾನೊಬ್ಬರು ಘನಪಾಟಿಗಳು ಬಂದು ನನ್ನ ಸ್ನೇಹಿತರಿದ್ದಾರೆ ರುದ್ರಪಟ್ಟಣದವರು, ಅವ್ರು ಬಂದಿದ್ದು ನಾನು ಕೇಳಿ ಹೇಗ ನನಗೆ ಗೊತ್ತಿತ್ತು, ನನಗೆ ಬೇಕಂತ ಕೇಳಿದೆ ಅವ್ರನ್ನ. ಅವ್ರು ಹೇಳಿದ್ರು, ಸ್ವಾಮಿ ಘನಪಾಟಿಗಳೇ ಈ ಥರ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು, ಶಾಸ್ತ್ರಿ ಹೀಗೆ ಮಾಡೋದು ಸರಿಯೇ ಅಂತ. ಅವಾಗ ಅವರಂದರು, ನಿಮಗೆ ಯಾತಕ್ಕೆ ಯೋಚನೆ ಬಂತು, ನಮ್ಮ ಪೂರ್ವಿಕ ಇದನ್ನು ನಿಮಗಿಂತ ಮುಂಚೆನೇ ಯೋಚನೆ ಮಾಡಿದ್ದಾರೆ. ವಿಶ್ವಾಮಿತ್ರನ ಪ್ರಸಂಗ ಗೊತ್ತಿಲ್ಲ ನಿಮಗೆ, ಅವನು ಬ್ರಹ್ಮರ್ಷಿ ಆಗ್ತೀನಿ ಅಂತ ಹೊರಟೋನು ಹೆಣ್ಣಿನ ಗೆಜ್ಜೆ ಸದ್ದು ಕೇಳಿಬಿಟ್ಟು ಅಕ್ಷಣ ಕಂಡುಬಿಟ್ಬಿಟ್ಟು ಮೋಹಿಸ್ಬಿಟ್ಟು ಒಂದು ವರ್ಷ ಅವಳ ಜೊತೇಲಿ ಕ್ರೀಡಿಸ್ತಾ, ಇದು ಅಂಥದ್ದಿರುವಾಗ ಪಾಪ ಈ ಬಡ ಶಾಸ್ತ್ರಿ ಅವರಿಬ್ಬರೇ ಬಹಳ ಕಾಲ ಜೊತೆಯಲ್ಲಿದ್ದು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇದನ್ನ ಯಾವ ದೊಡ್ಡದು ಅಂತ ನೀವು ಹೇಳ್ತೀರಿ ಅಂತ ಹೇಳಿದ್ರು. ಆವಾಗ ನನಗೆ ಸ್ವಲ್ಪ ಸಮರ್ಥನೆ ದೊರೆತಂತಾಗ ಮನಸ್ಸು ಸ್ವಲ್ಪ ಸಮಾಧಾನ ಆಯಿತು. ಅದು ಅಲ್ಲಿ ಆ ಪಾತ್ರ ರುಕ್ಮಿಣಿಗೆ ಆಮೇಲೆ ಪ್ರಚೋದನೆಯಾಗಿ ಅವಳು ಆ ಲಕ್ಕನ ಮೇಲೆ ಬಲಾತ್ಕಾರ ಮಾಡ್ತಾಳೆ. ಅದರಿಂದ ಇದು ಒಂದು ರೀತಿಯ ನೋಡೋದಕ್ಕೆ ಏನಪ್ಪ ಇದು ಸಾಧ್ಯನೇ ಅಂತ ಅನ್ನೋಂಥ ಮಾತುಗಳು ಬರಬಹುದು
1: ಸಹಜವಾದ,
0: ಆದರೆ ಇದು ಬಹಳ ಸಹಜ. ಸೈಕಾಲಜಿ ಗೊತ್ತಿರೋರಿಗೆ ಇದು ಅಂಥ ಏನು ರುಕ್ಮಿಣಿಗೆ ನೋಡಿ ಇನ್ಯಾವುದು ಹಳ್ಳಿ ಒಳಗೆ ಅವಳಿಗೆ ಹೊರಗೆ ಬರ್ತಕ್ಕಂಥದ್ದು ಏನೂ ಇರಲಿಲ್ಲ, ಅದೇ ಹಳ್ಳಿ ಕಟ್ಟುಪಾಡು ಬಹಳ ಬಿಗಿಯಾಗಿತ್ತು. ಅದೇ ಕಾಡಿನಲ್ಲಿ ಹೋಗುವಾಗ ಅವಳು ಆಕ್ರಮಣ ಮಾಡ್ತಾಳೆ, ಅವಳೇ ಆಕ್ರಮಣ ಮಾಡ್ತಾಳೆ, ಅವಳ ಲಕ್ಕ ಅಲ್ಲ, ಅದನ್ನು ನೀವು ಗಮನಿಸಬೇಕು.
1: ಚೆನ್ನಾಗಿದೆ. ನೀವು ಕವಿಗಳಾಗಿ ಬರಹದ ಲೋಕ ಪ್ರವೇಶಿಸಿದ್ರಿ. ಈಚೆಗೆ ಅಲೆಗಳು ಅಂತ ಒಂದು ಹನಿಗವನಗಳ ಸಂಕಲನವನ್ನು ನೀವು ಪ್ರಕಟಿಸಿದ್ದೀರಿ.
0: ಹೌದು.
1: ಒಬ್ಬ ವಿಮರ್ಶಕರು ಹೇಳ್ತಾರೆ, ಚಮತ್ಕಾರ ಅರ್ಥವಂತಿಕೆಗಳಿಂದ ಕೂಡಿದ ಚುಟುಕಗಳು ಇವು ಅಂತಂದ್ಬಿಟ್ಟು. ಇವನ್ನು ಬರೆಯೋದಕ್ಕೆ ನಿಮಗೇನು ಚೋದನೆ ಅಥವಾ ಪ್ರೇರಣೆ ಕಾರಣ?
0: ನೋಡಿ, ನಾನು ಬಹು ಹಿಂದೆನೇ ಸಂಸ್ಕೃತದ ಮುಕ್ತಕಗಳನ್ನು ಓದಿದ್ದೆ, ಅದನ್ನು ಮಧ್ಯೆ ಮಧ್ಯೆ ಓದ್ತಿದ್ದೆ, ಆದರೆ ಬಹಳ ಕಾಲ ಅದನ್ನು ಓದಿರಲಿಲ್ಲ. ಇತ್ತೀಚೆಗೆ ಕನ್ನಡದ ಚುಟುಕಗಳನ್ನು ಕೆಲವು ಯಾರ್ಯಾರು ಬರಿತಾ ಇದ್ದಾರಲ್ಲ, ಅವನು ಎಲ್ಲ ಓದಿದ್ದೀನಿ. ನಾನು ಇನ್ನು ಕಾದಂಬರಿ ಬರೆದಿಲ್ವಲ್ಲ, ಈ ಬಿಡುವಿನ ವೇಳೆಯಲ್ಲಿ ಆ ಚುಟುಕಗಳನ್ನ ಮತ್ತೆ ಓದಿದಾಗ ನಾನು ಯಾಕೆ ಬರೀಬಾರ್ದು ಅನ್ನಿಸ್ತು, ಈ ಅಲೆಗಳು ಚುಟುಕಗಳನ್ನ ಬರೆದೆ. ಅದು ಕೆಲವರೆಲ್ಲ ತುಂಬ

0: ಬಿಡ್ಲಿಕ್ಕೆ ಹಾಕ್ಕೊಂಡಿದ್ದಾರೆ. ನನ್ನ ಅದೃಷ್ಟ.
1: ಇನ್ನು ನಿಮ್ಮ ಚಲನಚಿತ್ರದ ಅನುಭವದ ಬಗ್ಗೆ ಒಂದು ಪ್ರಶ್ನೆ. ನಿಮ್ಮ ಎರಡು ಕಾದಂಬರಿಗಳು ಚಲನಚಿತ್ರಗಳಾಗಿವೆ.
0: ಹೌದು.
1: ಒಂದು ಉಯ್ಯಾಲೆ, ಇನ್ನೊಂದು ಸರ್ವಮಂಗಳ.
0: ಹೌದು.
1: ಒಂದನ್ನು ನೀವೇ ನಿರ್ದೇಶಿಸಿದಿರಿ, ಇನ್ನೊಂದನ್ನು ಸುಪ್ರಸಿದ್ಧ ನಿರ್ದೇಶಕರೊಬ್ಬರು ಅದನ್ನು ನಿರ್ದೇಶಿಸಿದ್ದಾರೆ.
0: ಹೌದು. ಅದನ್ನು ಇವರು,
1: ಇವುಗಳ ಬಗ್ಗೆ ಏನು ಹೇಳ್ತೀರಿ ನೀವು?
0: ಎನ್ ಲಕ್ಷ್ಮೀನಾರಾಯಣ ಅವರು,
1: ಹೌದು,
0: ಅವರ ನಮ್ಮ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರು. ಅವರ ರಾಷ್ಟ್ರ ಪ್ರಶಸ್ತಿಯೆಲ್ಲ ಬಂದಿದೆ.
1: ಹೌದು.
0: ಉಯ್ಯಾಲೆನೂ ಕೂಡ ಅವರು ಬಹಳ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಅದನ್ನು ರಷ್ಯಾದಲ್ಲಿ ಅವ್ರನ್ನ ತೋರಿಸ್ತಂತೆ, ಅವರೇ ಹೇಳ್ತಾ ಇದ್ರು. ಕಲ್ಪನಾ ಅವರ ಜೊತೆ ಹೋಗಿದ್ರಂತೆ. ಅಲ್ಲಿ ದಿನ 4 ಶೋಗಳನ್ನು ಮಾಡೋರಂತೆ. ಹಾಗೂ ಕೂಡ ತುಂಬ ಬೇಡಿಕೆ ಇತ್ತಂತೆ. ಆದರೆ ಅದು ಕಾಮೆಂಟ್ ಮಾಡ್ತಿದ್ನಲ್ಲ, ಯಾಕೆ ಅದರ ಬಗ್ಗೆ ರಷ್ಯನ್ ಕಾಮೆಂಟೇಟರ್, ಅವನಿಗೆ ಸಾಕಾಗ್ಬಿಟ್ಟು ಅದು ನಿಲ್ಲಿಸ್ಬೇಕಾಯ್ತೆ ಹೊರತು ಇಲ್ಲದೆ ಇನ್ನೂ ಅವರು ರಷ್ಯನ್ಸ್ ನೋಡೋಕೆ ತಯಾರಾಗಿದ್ದರು ಅಂತ ಹೇಳ್ತಾ ಇದ್ರು. ನಾನು ಸರ್ವಮಂಗಳ ಯಾತಕ್ಕೆ ಮಾಡಿದೆ ಅಂದರೆ, ನನಗೆ ಬೊಂಬೈನಲ್ಲಿ ಅಲ್ಲಿ ಕೆಲವು ಸ್ಟುಡಿಯೋಗಳಿಗೆ ಹೋಗ್ತಿದ್ದೆ ನಾನು ಲಾ ಓದ್ತಿದ್ದಾಗ. ಅದಲ್ಲದೆ ನಾನು ಫಿಲ್ಮ್ ಜರ್ನಲಿಸ್ಟ್ ಕೂಡ ಆಗಿದ್ದೆ. ಅದರಿಂದ ನನಗೆ ಈ ಸ್ಟುಡಿಯೋ ಬಳಕೆ ಹೆಚ್ಚಾಗಿತ್ತು. ಆಮೇಲೆ ಕೆಲವರೆಲ್ಲ ಪ್ರೊಡ್ಯೂಸರ್ಸ್ ಎಲ್ಲ ನನಗೆ ಪರಿಚಯ ಇದ್ದರು, ಹಾಗಾಗಿ ಸಂಪರ್ಕ ಇತ್ತು. ಮೈಸೂರು ಬಂದ ಮೇಲೆ ಮಹಾತ್ಮ ಪಿಕ್ಚರ್ಸ್ ಅವರು ಒಂದು ರಾಮದಾಸ್ ಅಂತ ಹೇಳಿ, ಭಕ್ತ ರಾಮದಾಸ್ ಅಂತ ಒಂದು ಚಿತ್ರ ಮಾಡಿದ್ರು. ಅದು ಬಹುಶಃ ನಿಮಗೆ ಆ ಕಾಲದಲ್ಲಿ ನೀವು ನೋಡಿಲ್ಲ, ಗಮನಿಸಿಲ್ಲ ಅಂತ ಕಾಣ್ತೀನಿ. ಅದಕ್ಕೆ ನಾನು ಚಿತ್ರಕಥೆ ಬರೆದಿದ್ದೆ. ಹಾಗೆಯೇ ಅದಕ್ಕೆ ಡೈರೆಕ್ಟರ್ ಕೂಡ ಆಗಿದ್ದೆ ಸ್ವಲ್ಪ ಕಾಲ. ಅವ್ರಿಗೆ ನಮಗೇನೋ ಸರಿ ಹೋಗ್ದೇನೆ, ಅದನ್ನು ಬಿಟ್ಬಿಟ್ಟೇನೆ. ಆಮೇಲೆ ಸರ್ವಮಂಗಳ ಮಾಡಬೇಕು ಅಂದಾಗ ನನ್ನ ಸ್ನೇಹಿತರು ಬಂದಾಗ, ನೀವೇ ಡೈರೆಕ್ಟ್ ಮಾಡಿ, ನೀವೇ ಕಥೆಗಾರರು, ನೀವೇ ಡೈರೆಕ್ಟ್ ಮಾಡಿ ಅಂದರು. ನನಗೂ ಸ್ವಲ್ಪ ಪರಿಶ್ರಮ ಇತ್ತಲ್ಲ, ಇದರಿಂದ ನಾನು ಯಾತಕ್ಕೆ ಮಾಡಬಾರ್ದು, ನಾನು ನಿರ್ದೇಶನ ಮಾಡಿದೆ. ಬಹುಶಃ ಹೀಗೂ ಇರ್ಬೋದು, ಬೇರೆಯವ್ರು ಕೆಡಿಸೋದಕ್ಕಿಂತ ಕೆಡಿಸೋದು ನಾನೇ ಕೆಡಿಸ್ಕೊಳ್ಳೋಣ ಅಂಥೇಳಿ ನಿರ್ದೇಶನ ಮಾಡಿದೆ. ಕೆಲವು ಕಡೆ ನನಗೆ ತೃಪ್ತಿಕರ ಆಗುವ ಹಾಗೆ ಚಿತ್ರ ಮೂಡ್ ಬಂದಿದೆ ಅಂತ ನನಗೆ ಅನಿಸುತ್ತೆ. ಜನಗಳನ್ನು ಕೂಡ ಇಷ್ಟಪಟ್ಟರು, ಆದರೆ
1: ತುಂಬ
0: ಆದರೆ ಹಣ ಬರಲಿಲ್ಲ ಅಷ್ಟೇ.
1: ಸಹಜ. ಈ ನಿಮ್ಮ ವೈಶಾಖ ಕೂಡ ಚಲನಚಿತ್ರ ಆಗ್ತದೆ ಅಂತ ಒಂದು ಸುದ್ದಿ ಬಂದಿದೆ.
0: ಯಾರ್ಯಾರೋ ಪ್ರಯತ್ನ ಮಾಡ್ತಾ ಇದ್ದಾರೆ, ನೋಡಬೇಕು.
1: ಇನ್ನು ಕೊನೆಯ ಒಂದು ಪ್ರಶ್ನೆ
0: ಕೇಳಿ.
1: ನೀವು ಈಗ ಏನಾದರೂ ಬರೆಯುವಂಥ ಕಾದಂಬರಿ ಅಥವಾ ಸಣ್ಣ ಕಥೆಗಳಂತೂ ಬರೀತಲೇ ಇದ್ದೀರಿ, ಕಾದಂಬರಿ ಬರೆಯುವಂಥ ಪ್ರಯತ್ನ ಏನಾದರೂ ಮಾಡಿದ್ದೀರಾ?
0: ಇನ್ನೊಂದು ಕಾದಂಬರಿ ಬರಿಬೇಕು ಅಂಥೇಳಿ ಆಲೋಚನೆ ಇದ್ದೇ ಇದೆ. ಆದರೆ ನಂದು ಗಜಗರ್ಭ, ಬಹಳ ತಟ್ಟನ್ನು ಬರೆಯಲ್ಲ. ಅದು ನನ್ನ ಒಳಗೆಲ್ಲ ಅಳ್ಳಾಡಿಸಿ
1: ಹಾಗೆ ಬಂದರೆ ಚೆನ್ನಾಗಿರ್ತದೆ.
0: ಅದು ಅಲ್ಲ, ಒಂದೊಂದ್ಸಲ ಅದು ಚೆನ್ನಾಗೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಧಾನ ಆದ ಕ್ಷಣ
1: ನಮಗೆ ನಂಬಿಕೆ ಇದೆ.
0: ನನ್ನ ಪುಣ್ಯ ಅದು.
1: ಭಾಳ ಸಂತೋಷ. ಆದಷ್ಟು ಬೇಗ ಕಾದಂಬರಿ ಬರಲಿ, ನಾವು ಓದುವಂಥ ಅವಕಾಶ ಲಭ್ಯವಾಗಲಿ.
0: ನಿಮ್ಮ ಅಭಿಮಾನದಿಂದ
1: ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ನಮಸ್ಕಾರ.
0: ತುಂಬ ಥ್ಯಾಂಕ್ಸ್. ನಮಸ್ಕಾರ.
2: ಖ್ಯಾತ ಸಾಹಿತಿ ಚದುರಂಗ ಅವರೊಂದಿಗೆ ಪ್ರೊಫೆಸರ್ ಎಚ್ ಎಸ್ ಕೆ ಅವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 1989 ಸೆಪ್ಟೆಂಬರ್ 6 ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಪ್ರಸಾರವಾಗುವ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ, ಹಲವಾರು ಕೇಂದ್ರ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
4: ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಂಡ್ ಟ್ರೈನಿಂಗ್ ಅವರು ನಮಗೆ ಅಲ್ಲಿರ್ತಕ್ಕಂತ 67 ಮಿನಿಸ್ಟ್ರಿಲಿ ಕೊಡ್ತಾರೆ. ಅದರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಮಿನಿಸ್ಟ್ರೀಸ್ ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಸೊ ಗ್ರೂಪ್ ಎ ನಲ್ಲಿ, ಗ್ರೂಪ್ ಬಿ ನಲ್ಲಿ, ಗ್ರೂಪ್ ಸಿ ನಲ್ಲಿ ತಲಾ 5 ಮಿನಿಸ್ಟ್ರಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಮ್ಮ ಬೇಸ್ಡ್ ಆನ್ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲೆ ನಮಗೆ ಮಿನಿಸ್ಟ್ರಿ ಅಲೋಕೇಶನ್ ಆಗುತ್ತೆ.
3: ಕೇಳಿ, ಇದೇ ಸೋಮವಾರ ರಾತ್ರಿ 8 ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
5: ಕನ್ನಡ ನುಡಿಪಯಣ,
6: ಕನ್ನಡ ನುಡಿಪಯಣ,
7: ಕನ್ನಡ ರೋಮಾಂಚನವಿ ಕನ್ನಡ,
5: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ.

0: ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
1: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೆಯ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿಪಯಣ,
2: ಕನ್ನಡ ನುಡಿಪಯಣ, ಕನ್ನಡ ನುಡಿಪಯಣ,
3: ಕನ್ನಡ ಕನ್ನಡ ನಾಡ ಜನ್ಮದ ಹಿಂದೆ ಜಾಗಗಳ ಕಥೆ ಇದೆ.
0: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
4: ಕನ್ನಡ ಗಂಗೆಯಲಿ ನೀಯುವೆ ನಾನೀಗ, ನೀಯುವೆ ನಾನೀಗ.
5: ಕಸ್ತೂರಿ ಮಾತ್ರೆ
6: ವಾರಕ್ಕೊಂದು.
5: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
6: ಕಸ್ತೂರಿ ಮಾತ್ರೆ
5: ನಗೆ ಜಾತ್ರೆ.
0: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ 6:10
6: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
7: ನಗುವೆನ್ನು ನಗಿಸುತ್ತ ನಿನ್ನನು
5: ನಗೆ ಜಾತ್ರೆಗೆ ಬನ್ನಿ.
6: ಕಸ್ತೂರಿ ಮಾತ್ರೆ ತಿನ್ನಿ,
0: ನಾಕರಿಗೆ ಜೈ ಎನ್ನಿ.

0: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೆ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
1: ಆಕಾಶವಾಣಿ ಮೈಸೂರು FM 100.6, ಸಮಯ 5 ಗಂಟೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಓಂ ಧನ್ ಧನ್ವಂತರಯೇ ನಮಃ.
5: ಸಸ್ಯಸಿರಿ. ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
6: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ.
5: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
3: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೇ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
2: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದೇನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಮೈಸೂರು ಆಕಾಶವಾಣಿ ಕೇಂದ್ರದ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸಂಜೆಯ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಾನು ಕಾರ್ತಿಕ್ MS. ವೇಳೆ ಸರಿಯಾಗಿ 5:05:30.

ಇದೀಗ ಮೂಡಿ ಬರ್ತಾ ಇದೆ ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸೋದಕ್ಕೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶಗಳನ್ನು ಕಳುಹಿಸಬಹುದು. ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523.

ಇಂದಿನ ಕಾರ್ಯಕ್ರಮದ ಮೊದಲಿಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಇರುವ ಸಾಮ್ರಾಟ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆ ಮುಡಿ ಬರ್ತಾ ಇದೆ ಕಾರ್ತಿಕ್ ಅವರಿಗಾಗಿ.

0: 2512582.
1: Yes.
2: FM 100.6 ಆಕಾಶವಾಣಿ ಮೈಸೂರು.
0: ಸರ್, ಒಂದು ಹಾಡು ಬೇಕಿತ್ತು.
3: ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ.
4: ಕರೆಗೊಂದು ಗೀತೆ.
0: ನಿಮ್ಮ

0: ಪ್ರೇಕ್ಷೆಯ ಗೀತೆಗಳು
1: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ
2: ಹೃದಯ ತುಂಬಿ ಹಾಡುವೆ ಹೊಸದು ಗೀತೆ ಮಾಲಿಕೆ.
3: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
4: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
0: ಕರೆ ಮಾಡಿ
1: 2512582
0: ಅಥವಾ 2515089
3: ಎಸ್ಟಿಡಿ ಕೋಡ್ 0821.
5: ಹಲೋ ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
1: ಕೇಳಿ
3: ಆನಂದಿಸಿ.

0: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಇರುವ ಮತ್ತೊಂದು ಗೀತೆ ಮೂಡಿಬರ್ತಾ ಇದೆ. ಚಿತ್ರ ಝೂಟ್. ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ. ಮೈಸೂರಿನ ತಾವರಕಟ್ಟೆಯಿಂದ ನೇಹ.
1: ಸುಮ್ಮನೆ ತಮಾಷೆಗೆ ಊಹಿಸ್ಕೋ,
2: ಜಸ್ಟ್ ಥಿಂಕ್, ಕಲ್ಪಿಸ್ಕೋ.
1: ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್.
3: ರೈಟ್
4: ರೈಟ್
3: ಜೂಟ್
4: ಜೂಟ್.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಗಮನಿಸಿ, ಇಂದು ಸಂಜೆ 6:50 ಪ್ರಸಾರವಾಗಲಿರುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕೋಕೋ ಬೇಸಾಯ ಹಾಗೂ ಚಾಕ್ಲೇಟ್ ತಯಾರಿಕೆ ವಿಷಯದ ಕುರಿತು ಸಂವಾದ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹುರಾ ಗ್ರಾಮದ ಕೃಷಿಕ ದಂಪತಿ ತಂಗಚ್ಚನ್ ಚೆಂಪೋ ಹಾಗೂ ಜೆಸ್ಸಿ ತಂಗಚ್ಚನ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಸಂದೇಶಗಳನ್ನಾಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಬೆಳವಾಡಿಯಿಂದ ಸುರೇಶ್ ಸಂದೇಶ ಕಳಿಸಿದ್ದಾರೆ. ಇವರ ಮೆಚ್ಚಿನ ಚಿತ್ರಗೀತೆ ಪ್ರಸಾರವಾಗ್ತಾ ಇದೆ ಮನಸ್ಸೆಲ್ಲ ನೀನೇ ಚಿತ್ರದಿಂದ. ಸಾಹಿತ್ಯ ಬೇಲೂರು ರಾಮಮೂರ್ತಿ, ಸಂಗೀತ ಸಂಯೋಜನೆ ರವಿರಾಜ್, ಹಾಡಿಗೆ ಧ್ವನಿಯಾಗಿದ್ದಾರೆ ನಂದಿತಾ ಹಾಗೂ ಅರ್ಚನಾ.

0: ತಪ್ಪದೇ ಆಲಿಸಿ ವಚನ ಬಾನುಲಿ. ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
2: ಮೈಸೂರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಬಂದ ಪ್ರಕಟಣೆ ಇದೆ, ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು 57001 ಈ ವಿಳಾಸದಿಂದ ಅರ್ಜಿಗಳನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ ತಿಂಗಳ 31 ತಾರೀಕಿನ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ತಿಳಿಸಲಾಗಿದೆ. ಗಮನಿಸಿ, ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31 ತಾರೀಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ಜಿಲ್ಲಾ ಕಚೇರಿ, ಪುಲಿಕೇಶಿ ರಸ್ತೆ, ತಿಲಕ್ ನಗರ ಇವರ ದೂರವಾಣಿ ಸಂಖ್ಯೆ

0821 249 0111 ಮತ್ತೊಮ್ಮೆ 0821 249 0111 ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯ ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮಕ್ಕೆ ಗುಂಗ್ರಾಲ್ ಛತ್ರದಿಂದ ಲಕ್ಷ್ಮಮ್ಮ ಹಾಗೂ ಸಿದ್ದಪ್ಪ ಅವರು ತಾಯಿಗೆ ತಕ್ಕ ಮಗ ಚಿತ್ರದ ನಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಈ ಗೀತೆಯನ್ನು ರಚಿಸಿದ್ದಾರೆ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಟಿಜಿ ಲಿಂಗಪ್ಪ ಅವರದು. ಗೀತೆಯ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಾಣಿ ಜಯರಾಮ್, ಎಸ್ಪಿ ಶೈಲಜಾ ಹಾಗೂ ಸಂಗಡಿಗರು ಹಾಡಿರುವ ಸೌಭಾಗ್ಯಲಕ್ಷ್ಮಿ ಚಿತ್ರದ ಗೀತೆಯನ್ನು ಆಲಿಸೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರ ಸಂಯೋಜನೆ ಇರುವ ಈ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಬೆಂಗಳೂರಿನಿಂದ ಜಯಲಕ್ಷ್ಮಿ.

0: ಬೇರೆ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು.

ಕಾರ್ಯಕ್ರಮದಲ್ಲಿ ನೀವೀಗ ಆಲಿಸ್ತಾ ಇದ್ದೀರಾ ನಾನು ನಾನೇ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕೆಜೆ ಯೇಸುದಾಸ್ ಹಾಗೂ ಅನುರಾಧ ಶ್ರೀರಾಮ್. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದ್ದಾರೆ ದೇವ. ಈ ಗೀತೆ ಪ್ರಸಾರವಾಗ್ತಾ ಇದೆ ಪಾಂಡವಪುರದ ಅಮ್ಮು ಅವರಿಗಾಗಿ.

ಕೇಳುಗರೇ ಗಮನಿಸಿ, ಈ ಸಂಜೆ 6:50 ಕೃಷಿರಂಗದಲ್ಲಿ ಕೇಳಿ ಕೋಕೋ ಬೇಸಾಯ ಹಾಗೂ ಚಾಕ್ಲೇಟ್ ತಯಾರಿಕೆ ಕುರಿತು ಸಂವಾದ. ಭಾಗವಹಿಸಲಿದ್ದಾರೆ ನಂಜನಗೂಡು ತಾಲೂಕು ಹುರಾ ಗ್ರಾಮದ ಕೃಷಿಕ ದಂಪತಿ ತಂಗಚ್ಚನ್ ಚೆಂಪೋಟಿ ಹಾಗೂ ಜೆಸ್ಸಿ ತಂಗಚ್ಚನ್ ಚೆಂಪೋಟಿ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಚಿತ್ರ ಅಕೀರಾ. ಈ ಗೀತೆಯ ಸಾಹಿತ್ಯ ಧನಂಜಯ ಅವರದು. ಸಂಗೀತ ಸಂಯೋಜನೆ ಅಜನೀಶ್ ಬಿ ಲೋಕನಾಥ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹಾಡಿರುವ ಈ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಮೆಲ್ಲಹಳ್ಳಿಯಿಂದ ಗೌತಮಿ.

ಇಂದಿನ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಗೆ ಪ್ರಸಾರವಾಗ್ತಾ ಇದೆ. ಹುಣಸೂರು ಕೃಷ್ಣಮೂರ್ತಿ ಅವರು ರಚಿಸಿರುವ ಗೀತೆ, ಸತ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ನಾಗಕನ್ಯೆ ಚಿತ್ರದ ಈ ಗೀತೆ ಪ್ರಸಾರವಾಗ್ತಾ ಇದೆ ಕಾರ್ತಿಕ್ ಅವರಿಗಾಗಿ.

ಇಂದಿನ ಕಾರ್ಯಕ್ರಮದಲ್ಲಿ 5 ಗಂಟೆ 5 ನಿಮಿಷದ ನಂತರ ಬಂದ ಸಂದೇಶಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಅವರ ಮೆಚ್ಚಿನ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಇನ್ನಷ್ಟು ಸಂದೇಶಗಳು ಕೂಡ ಬಂದಿತ್ತು. ಶ್ರೀನಿವಾಸ್, ವಿನೋದ್ ಮೈಸೂರಿನಿಂದ, ಕೀರ್ತನ, ಭವಾನಿ, ಪ್ರಕಾಶ್ ನಂಜನಗೂಡಿನಿಂದ, ಗುಂಡ್ಲುಪೇಟೆಯ ಹೊಸಪುರದಿಂದ ಮರಿನಂಜ ಹಾಗೂ ಸ್ನೇಹಿತರು, ಶ್ರೀನಿವಾಸ್ ಜಿಪಿ ಗೊಬ್ಬರ್ಗಾಲ ಗ್ರಾಮದಿಂದ, ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ, ಸಿದ್ದರಾಮನಹುಂಡಿ ಗ್ರಾಮದಿಂದ, ಸಾನಿಯಾ ಅಂಜುಮ್ ಕಲ್ಯಾಣಗಿರಿಯಿಂದ, ಪಾಂಡವಪುರದ ಹರಳಹಳ್ಳಿ ಪುಟ್ಟರಾಜು, ಮೊಹಮ್ಮದ್ ನದೀಮ್ ಗಾಯತ್ರಿ ಪುರಂನಿಂದ, ಮಂಚೇಗೌಡನಕೊಪ್ಪರಿನಿಂದ ಶಿವಕುಮಾರ್, ರೂಪಾ, ಪ್ರೀತಮ್, ಹರ್ಷ, ಸಿಂಧುವಳ್ಳಿಯ ಚೈತ್ರ, ಸುಬ್ರಹ್ಮಣಿ ಬೆಂಗಳೂರಿನ ಪೆತ್ತನಹಳ್ಳಿಯಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಬೆಲವತ್ತ ಗ್ರಾಮದ ಲೋಕೇಶ್ ಆಚಾರ್ ಹಾಗೂ ಕುಟುಂಬದವರು, ಲತಾ ಸುಹಾಸ್ ಹೊಸಕೋಟೆಯಿಂದ, ಅಶೋಕಪುರಂನ ಭಾರತಿ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ವಿಕ್ಕಿ, ಪುಟ್ಟಿ ಹಾಗೂ ಮನೆಯವರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮೈಸೂರಿನ ಎಸ್ವಿಪಿ ನಗರದಿಂದ ಸುಜಾತ, ನಂಜನಗೂಡಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ, ಕೆಆರ್ಪೇಟೆ ಕಿಕ್ಕೇರಿಯ ಗೋವಿಂದದಾಸ್ ಪುಟ್ಟಲಕ್ಷ್ಮಿ ಹಾಗೂ ಕುಟುಂಬದವರು, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್ ಹಾಗೂ ಕುಟುಂಬದವರು, ಕ್ಯಾತಮಾರನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜು ಹಾಗೂ ಕುಟುಂಬದವರು, ಮಾದೇಶ ಯದುವೀರ್ ಮೈಸೂರಿನಿಂದ, ಪಂಜನಹಳ್ಳಿ ಗ್ರಾಮದಿಂದ ನಂದೀಶ್, ಸುಪ್ರೀತ್ ಹಾಗೂ ಸ್ನೇಹಿತರು, ದಿವಾಕರ್ ಮೈಸೂರಿನಿಂದ, ಕೆಆರ್ಪೇಟೆಯಿಂದ ಸುಚಿತ್ರ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿಯಿಂದ, ಎನ್ಪಿ ವೈರಮುಡಿ ಮೈಸೂರಿನಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ, ನಾಗರತ್ನ ಶ್ರೀನಿವಾಸ್ ಕಿಕ್ಕೇರಿಯಿಂದ, ಜಯಶ್ರೀ ಅವರು ಮೈಸೂರಿನ ರಾಮಕೃಷ್ಣ ನಗರದಿಂದ, ಧನ್ಪಾಲ್ ಸಕಲೇಶಪುರದಿಂದ, ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್ ಹಾಗೂ ಸ್ನೇಹಿತರು, ಟಿಎಂ ಚಂದ್ರಶೇಖರ್ ಹಿನಕಲ್ ಗ್ರಾಮದಿಂದ, ಗುಂಡ್ಲುಪೇಟೆಯಿಂದ ರವಿ, ಗೀತಾ, ಶಾನ್ವಿತಾ, ನಿಶ್ಚಿತಾ, ಹನು ಹಾಗೂ ಕುಟುಂಬದವರು, ಗೋಪಾಲ್ ಮೈಸೂರಿನಿಂದ, ಆಳಂದ ತಾಲೂಕು ಮಾದನ ಹಿಪ್ಪರಗಿಯಿಂದ ಕೀರಾಲಿಂಗ, ಇಕ್ಕಳಕ್ಕಿ ಶಿವಲಿಂಗ ಹಾಗೂ ಕುಟುಂಬದವರು ಕೂಡ ಸಂದೇಶ ಕಳಿಸಿದರು. ಮೈಸೂರಿನ ವಿದ್ಯಾರಣ್ಯಪುರಂನಿಂದ ಶ್ರೀನಿವಾಸ್, ಛಾಯಾದೇವಿ, ದಿಶಾಶ್ರೀ, ಲಕ್ಷ್ಮೀಶ ಹಾಗೂ ಕುಟುಂಬದವರು, ವಿಜಯನಗರ ಮೈಸೂರಿನಿಂದ ಲತಾ, ಆಶೀಶ್ ಕುಮಾರ್ ಹಾಗೂ ಕುಟುಂಬದವರು, ನಂಜನಗೂಡು ತಾಲೂಕು ಕೂಡ್ಲಾಪುರ ಗ್ರಾಮದಿಂದ ವಿರಾಟ್, ವಿನುತಾ ಹಾಗೂ ಸ್ನೇಹಿತರು, ಕುಮಾರ್ ಅವರು ಮೈಸೂರಿನಿಂದ, ನೇತ್ರಾವತಿ ನಟರಾಜ್ ಕೆಆರ್ ನಗರದಿಂದ ಸಂದೇಶ ಕಳಿಸಿದರು. ಮೂರ್ತಿ ಹಾಗೂ ಸ್ವಾಮಿ, ಮಹದೇವಮ್ಮ ಹಾಗೂ ಸ್ನೇಹಿತರು ಮರಳಿ ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ. ಹೊಮ್ಮರಗಳಿಯಿಂದ ರಾಜಮಣಿ ರಾಜಶೇಖರ್, ಅತ್ತಿ ಚೌಡೇನಹಳ್ಳಿ ಹೊಳೆನರಸೀಪುರ ತಾಲೂಕಿನ ಈ ಗ್ರಾಮದಿಂದ ವಸಂತಕುಮಾರಿ, ಸಿಟಿ ಚಂದ್ರಶೇಖರ್ ಹಾಗೂ ಕುಟುಂಬದವರು ಸಂದೇಶ ಕಳಿಸಿದರು. ರಾಮಕೃಷ್ಣ ನಗರದಿಂದ ಪುಟ್ಟರಾಜಪ್ಪ ಸಂದೇಶ ಕಳಿಸಿದರು. ಶ್ರೀಕಂಠಮೂರ್ತಿ, ಲಲಿತಾ, ಚೇತನ್, ಸಚಿನ್ ಹಾಗೂ ಕುಟುಂಬದವರು ಸಂದೇಶ ಕಳಿಸಿದರು. ರಮಾಬಾಯಿ ನಗರದಿಂದ ಚೈತ್ರ, ಗಾಯತ್ರಿ ಹಾಗೂ ಗಂಗಾಧರ್ ಅವರು ಸಂದೇಶ ಕಳಿಸಿದ್ದಾರೆ. ರಜನಿ ಪ್ರಸನ್ನ ಕುಶಾಲ್ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನಿಂದ ಕೃಷ್ಣ ಟೇಲರ್, ಚೈತ್ರ, ನಾರಾಯಣ ಎಂಡಿ, ಲಕ್ಷ್ಮೀ ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ, ಆದರೆ ಸಮಯದ ಅಭಾವದಿಂದ ಎಲ್ಲರ ಹೆಸರನ್ನು ಹೇಳೋಕ್ಕಾಗ್ತಾ ಇಲ್ಲ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ 5 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಸಂದೇಶ ಕಳಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನೀವು ಆಲಿಸಬಹುದು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

0: ಎಫ್ಎಂ 100.6 ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಮೈಸೂರು. ಈಗ ವೇಳೆ ಸರಿಯಾಗಿ 5:57.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ

0: ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
1: ಸಸ್ಯ ವೈದ್ಯರ ಕಿವಿಮಾತು.
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 6 ಗಂಟೆ. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ನಮ್ಮ ನಿಲಯದಿಂದ ಕೃಷಿ ರಂಗ. ಕೋಕೋ ಬೇಸಾಯ ಹಾಗೂ ಚಾಕ್ಲೇಟ್ ತಯಾರಿಕೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹೂರಾ ಗ್ರಾಮದ ಕೃಷಿಕ ದಂಪತಿ ತಂಗಚ್ಚನ್ ಚೆಂಪೋಟಿ ಹಾಗೂ ಜೆಸ್ಸಿ ತಂಗಚ್ಚನ್ ಚೆಂಪೋಟಿ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಸವಿನೆನಪು. ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ, ಕೊಡಗಿನ ಮಡಿಕೇರಿಯ ಚಂದನ್ ನಂಗರಬೆಟ್ಟು ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಎಂ ಶಕುಂತಲಾ. ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಮಾಧುರಿ ದೇವಿ ಅವರ ವೀಣಾವಾದನ. ಕಾರ್ಯಕ್ರಮ ವಿಶಾಖಪಟ್ಟಣಂ ಆಕಾಶವಾಣಿ ಕೇಂದ್ರದ ಕೊಡುಗೆ. ನಾಳೆ ಬೆಳಗ್ಗೆ 6:10 ಗೀತಾರಾಧನ. 6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ. 6:35 ಹಾಗೂ 6:10 ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿ ಅವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ರಚನೆ ಬಿಎಸ್ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. ರೈತರಿಗೆ ಸಲಹೆ 6:50 7:15 ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾ ವಾಹಿನಿ. ಬೆಳಿಗ್ಗೆ 7:45 8:30 ಸಂಜೆ 4:45 ಕನ್ನಡ ಚಿತ್ರಗೀತೆಗಳು. 9:40 ನಮ್ಮ ಆರೋಗ್ಯ. ತಲೆ ಹಾಗೂ ಕುತ್ತಿಗೆಯ ಭಾಗದ ಕ್ಯಾನ್ಸರ್ ಕಾರಣಗಳು ಮತ್ತು ಪರಿಹಾರ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾ ಜಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. 10:00 ಕೇಳಿಗಿಳಿಗಳೇ ಕತೆ ಕೇಳು ಪುಟ್ಟ, ಪ್ರಸ್ತುತಿ ಪಿಜಿ ಕವಿತಾ. 10:30 ಮಕ್ಕಳ ಮಂಟಪ. ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕುರಿತು ಮಾಹಿತಿ ನೀಡಲಿದ್ದಾರೆ ಮೈಸೂರಿನ ಆರ್ಕಿಡ್ಸ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯಾದ ಶಿಲ್ಪಶ್ರೀ ಉಮೇಶ್, ಪ್ರಸ್ತುತಿ ಬಿಜಿ ಕವಿತಾ. 11:00 ಕನ್ನಡ ನುಡಿ ಪಯಣ. ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆ ಕುರಿತು ರಸಪ್ರಶ್ನೆ ನೇರ ಫೋರಿನ್ ಕಾರ್ಯಕ್ರಮ, ಪ್ರಸ್ತುತಿ ಎಸ್ ಗೋವಿಂದಗೌಡ. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ. 12:35 ಭಕ್ತಿಗೀತೆಗಳು ಲತಾ ಜಹಗೀರ್ದಾರ್ ಅವರಿಂದ. 12:45

0: ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲದ ಜೈಭೀಮ್ ನಗರದ ಕೆ ಗೌರಮ್ಮ ಮತ್ತು ಸಂಗಡಿಗರಿಂದ ಸರಸ್ವತಿ ಹಾಡು. 1 ಗಂಟೆಗೆ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಅಂಬಿಕಾ ಕೇರಾಮ್ ಅವರಿಂದ. 1:30 ಹಾಗೂ 5:55 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಈ ಜೀವ ನಿನಗಾಗಿ. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಷಣ್ಮುಖ ಪ್ರಿಯ ಹಾಗೂ ವಿ ಹರಿಪ್ರಿಯ ಅವರ ಯುಗಳ ಹಾಡುಗಾರಿಕೆ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ. ಮಾವು ಬೇಸಾಯ ಹಾಗೂ ಮಾರಾಟ ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ. ಪ್ರಸ್ತುತಿ ರವಿ ಎನ್ಸಿ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:00 ಫಸ್ಟ್ ಫಿಲ್ಮ್, ಪ್ರಸ್ತುತಿ ಶ್ರೀಮಾನ್ ಎಸ್. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ 9:30 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡೂರ್ ಅವರಿಂದ ಗಾಯನ. ಈ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇದುವರೆಗೂ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. Prime Minister Narendra Modi has concluded his historic 2-day visit to New Zealand and departed for India. The visit, the first by an Indian Prime Minister to New Zealand in over 4 decades, gave a major boost to bilateral ties. During the visit, Prime Minister Modi held talks with his New Zealand counterpart, Christopher Luxon. They witnessed the exchange of 5 memoranda of understanding in areas including defence, tourism, sports, disaster management and dairy and animal husbandry. A major highlight of the visit was the community event at Auckland's Spark Arena, attended by over 10,000 members of the Indian diaspora. Addressing the gathering, Prime Minister Luxon described India as a trusted friend, praised the contribution of the Indian community to New Zealand's progress, and appreciated Prime Minister Modi's leadership. Prime Minister Modi thanked Prime Minister Luxon for his warm hospitality and said the visit had opened a new chapter in India-New Zealand relations. Referring to the 40-year gap since the last visit by an Indian Prime Minister, he said the next visit would not take so long.
2: 40 साल के बाद कोई भारतीय पीएम न्यूजीलैंड की धरती पर आया है ये मेरा सौभाग्य है मैं न्यूजीलैंड के सभी निवासियों के लिए आप सभी लोगों के लिए 140 करोड़ भारतीयों की शुभकामनाएं लेकर आया हूं साथियों प्रधानमंत्री के रूप में भले ही मेरा पहला न्यूजीलैंड दौरा है लेकिन 25-30 साल पहले जब मैं किसी सरकार में भी हिस्सा नहीं था ಸಾರ್ವಜನಿಕ ಜೀವನ ನ್ಯೂಜಿಲೆಂಡ್ ಅವಸರ
1: ದ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಹ್ಯಾಸ್ ಕ್ರಾಸ್ಡ್ ದ ಮೈಲ್ಡ್ ಸ್ಟೋನ್ ಆಫ್ ಸ್ಯಾಂಕ್ಷನಿಂಗ್ ಲೋನ್ಸ್ ಟು ಮೋರ್ ದನ್ 2 lakh ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಕ್ರಾಸ್ ದ ಕಂಟ್ರಿ. ದ ಸ್ಕೀಮ್ ಹ್ಯಾಸ್ ಲಿವರೇಜ್ಡ್ ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಓವರ್ 20,300 crore rupees ಅಂಡ್ ಜನರೇಟೆಡ್ ನಿಯರ್ಲಿ 11 lakh ಡಿರೆಕ್ಟ್ ಅಂಡ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಅಡ್ರೆಸ್ಸಿಂಗ್ ಅ ಸ್ಪೆಷಲ್ ಇವೆಂಟ್ ಇನ್ ನ್ಯೂ ಡೆಲ್ಲಿ ಟುಡೇ, ಯೂನಿಯನ್ ಮಿನಿಸ್ಟರ್ ಫಾರ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಚಿರಾಗ್ ಪಾಸ್ವಾನ್ ಸೆಡ್, ದಿ ಅಚೀವ್ಮೆಂಟ್ ಇಸ್ ನಾಟ್ ಮಿಯರ್ಲಿ ಅ milestone to celebrate but a strong foundation for the next phase of India's food processing growth story. Mr. Paswan also underlined the participation of women entrepreneurs at nearly 44% of all beneficiaries.

0: ಸಮಯ 6:10.
1: ಆಕಾಶವಾಣಿ ಮೈಸೂರು.
2: ಹರಿತೆ ಜಗತ್ತು
1: ಸಸ್ಯವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
3: ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
4: ಸಚಿಗುರು ಹಳೆಬೇರು
3: ಕೂಡಿರಲು ಮರಸುವ.
1: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ.
5: ಗಿಡ ಈ ಗಿಡ ಒಂದೊಂದು ಜೇಂಗೋಡ
1: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
6: ಕಳೆದ ಕೆಲವು ದಿನಗಳಿಂದ ನಮ್ಮಲ್ಲಿ ಬಹುತೇಕರ ದಿನದ ಆರಂಭವೇ ಆಕಾಶದ ಕಡೆ ಒಂದು ನೋಟ ಬೀರೋದ್ರಿಂದ ಆಗ್ತಿದೆ. ಇವತ್ತಾದರೂ ಮಳೆ ಬರಬಹುದೇ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಇದೆ. ಆದರೆ ಇದೇ ಪ್ರಶ್ನೆ ಒಬ್ಬ ರೈತನ ಮನಸ್ಸಿನಲ್ಲಿ ಮೂಡಿದಾಗ ಅದರ ಅರ್ಥನೇ ಬೇರೆ. ಅವನು ಆಕಾಶವನ್ನು ನೋಡೋದು ಮಳೆಯನ್ನು ಮಾತ್ರವಲ್ಲ, ತನ್ನ ಬೆಳೆಯ ಭವಿಷ್ಯವನ್ನು, ತನ್ನ ಕುಟುಂಬದ ಬದುಕನ್ನು, ತನ್ನ ವರ್ಷದ ಶ್ರಮವನ್ನು ನೋಡ್ತಿರ್ತಾನೆ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಾರ್ಥನೆ, ದೇವರೇ ಇವತ್ತಾದರೂ ಮೋಡಗಳು ಕರುಣೆ ತೋರಿಸ್ಲಪ್ಪ ಅಂತ. ಈ ವರ್ಷ ಮುಂಗಾರು ತಡವಾಗಿದೆ, ಹಲವೆಡೆ ನಿರೀಕ್ಷಿಸಿದಷ್ಟು ಮಳೆಯಾಗಿಲ್ಲ. ಬಿತ್ತನೆ ಮಾಡಬೇಕೋ ಇನ್ನೂ ಕಾಯಬೇಕೋ ಎಂಬ ಗೊಂದಲದಲ್ಲಿ ಸಾವಿರಾರು ರೈತರು ದಿನ ಕಳೀತಿದ್ದಾರೆ. ಒಂದು ವಾರ ಮಳೆ ತಡವಾದರೂ ರೈತನ ಮನಸ್ಸಿನಲ್ಲಿ ಆತಂಕ ಮೂಡುತ್ತೆ. ಆದರೂ ಅವನು ಭರವಸೆಯನ್ನು ಕಳ್ಕೊಳ್ಳೋದಿಲ್ಲ, ನಾಳೆ ಮಳೆ ಬರುತ್ತೆ ಎಂಬ ಆಶಯದಲ್ಲೇ ಮತ್ತೆ ಮತ್ತೆ ಹೊಲಕ್ಕೆ ಹೋಗ್ತಾನೆ. ಈ ದೃಶ್ಯವನ್ನು ನಾವು ಕ್ಷಣಕಾಲ ಮನಸ್ಸಿನಲ್ಲಿ ಕಟ್ಕೊಂಡ್ರೆ ಒಂದು ಪ್ರಶ್ನೆ ನಮ್ಮನ್ನು ನಾವೇ ಕೇಳ್ಕೋಬೇಕು. ನಾವು ಪ್ರತಿದಿನ ತಿನ್ನುವ ಒಂದು ತುತ್ತು ಅನ್ನದ ಹಿಂದೆ ಯಾರ ಶ್ರಮವಿದೆ ಅಂತ. ಹಸಿವಾದಾಗ ಒಂದು ತುತ್ತು ಅನ್ನವನ್ನು ಬಾಯಿಗೆ ಹಾಕ್ತೇವೆ, ಆದರೆ ಆ ಒಂದು ತುತ್ತು ಅನ್ನ ನಮ್ಮ ತಟ್ಟೆಗೆ ಬರೋವರಿಗೆ ಎಷ್ಟೋ ಕೈಗಳು, ಎಷ್ಟೋ ಶ್ರಮ, ಎಷ್ಟೋ ತ್ಯಾಗ ಮತ್ತು ಎಷ್ಟೋ ಆಶೀರ್ವಾದಗಳು ಅದರ ಹಿಂದೆ ಅಡಗಿವೆ ಎಂಬುದನ್ನು ನಾವು ಎಷ್ಟು ಬಾರಿ ಯೋಚಿಸಿದ್ದೇವೆ. ಒಂದು ಅಕ್ಕಿಯ ಕಾಳು ಹೊಲದಲ್ಲಿ ಹುಟ್ಟೋ ಮೊದಲು ರೈತನು ಭೂಮಿಯನ್ನು ಸಿದ್ಧಪಡಿಸ್ತಾನೆ, ಉತ್ತಮ ಬೀಜವನ್ನು ಆಯ್ಕೆ ಮಾಡ್ತಾನೆ, ಮಳೆಗಾಗಿ ಆಕಾಶದ ಕಡೆ ಕಾತರದಿಂದ ನೋಡ್ತಾನೆ, ಮಳೆ ಬರೆದಿದ್ದರೆ ನೀರಿನ ವ್ಯವಸ್ಥೆಗೆ ಪರದಾಡ್ತಾನೆ. ಬಿಸಿಲು, ಗಾಳಿ, ಕೀಟ, ರೋಗ, ಮಾರುಕಟ್ಟೆಯ ಅನಿಶ್ಚಿತತೆ ಇವೆಲ್ಲವನ್ನೂ ಎದುರಿಸುತ್ತಾ ತನ್ನ ಬೆಳೆಯನ್ನು ತನ್ನ ಮಕ್ಕಳಂತೆ ಕಾಪಾಡ್ತಾನೆ. ಆದರೆ ಒಂದು ತುತ್ತು ಅನ್ನದ ಹಿಂದೆ ರೈತ ಒಬ್ಬನೇ ಇರೋದಿಲ್ಲ. ಹಿಂದೆ ಕೃಷಿ ವಿಜ್ಞಾನಿಗಳಿದ್ದಾರೆ, ಕೃಷಿ ವಿಸ್ತರಣಾ ಸಿಬ್ಬಂದಿ, ಉತ್ತಮ ಬೀಜಗಳನ್ನು ಅಭಿವೃದ್ಧಿಪಡಿಸುವ ಸಂಶೋಧನೆ

0: ಸಹಾಯಕರಿದ್ದಾರೆ. ಬೀಜ ಉತ್ಪಾದಕರು, ಗೊಬ್ಬರ ಮತ್ತು ಜೈವಿಕ ಉತ್ಪನ್ನಗಳನ್ನು ತಯಾರಿಸೋರು, ಕೃಷಿ ಯಂತ್ರಗಳನ್ನು ನಿರ್ಮಿಸೋರು, ನೀರಾವರಿ ವ್ಯವಸ್ಥೆ ರೂಪಿಸೋರು, ವಿದ್ಯುತ್ ಪೂರೈಸೋರು, ಲಾರಿ ಚಾಲಕರು, ಮಾರುಕಟ್ಟೆಯ ವ್ಯಾಪಾರಿಗಳು, ಅಂಗಡಿಯವರು, ಹೀಗೆ ಅನೇಕ ಸಾವಿರ ಜನರ ಶ್ರಮದ ಸರಪಳಿಯ ಕೊನೆಯ ಕೊಂಡಿಯೇ ನಮ್ಮ ಮನೆಯ ಊಟದ ತಟ್ಟೆಯಲ್ಲಿರುವ ಅನ್ನ. ಇದರ ಜೊತೆಗೆ ಸೂರ್ಯನ ಬೆಳಕು, ಮಣ್ಣಿನ ಫಲವತ್ತತೆ, ನೀರು, ಗಾಳಿ, ಜೇನುಗಳಂತಹ ಪರಾಗಸ್ಪರ್ಶಕಗಳು ಮತ್ತು ಮಣ್ಣಿನಲ್ಲಿರುವ ಕೋಟ್ಯಾಂತರ ಸೂಕ್ಷ್ಮಜೀವಿಗಳು, ಇವರೆಲ್ಲರೂ ಈ ಅನ್ನದ ಸಹ ಸೃಷ್ಟಿಕರ್ತರು. ಹೀಗಾಗಿ ಒಂದು ತುತ್ತು ಅನ್ನ ಅಂದರೆ ಕೇವಲ ಆಹಾರವಲ್ಲ, ಅದು ರೈತನ ಬೆವರಿನ ಹನಿ, ಪ್ರಕೃತಿಯ ಆಶೀರ್ವಾದ, ವಿಜ್ಞಾನದ ಸಾಧನೆ ಮತ್ತು ಸಮಾಜದ ಸಹಕಾರದ ಪ್ರತೀಕ. ಇಂದು ಹವಾಮಾನ ಬದಲಾವಣೆ ನಮ್ಮ ಮುಂದೆ ಹೊಸ ಸವಾಲುಗಳನ್ನು ತಂದಿದೆ. ಮಳೆ ಸಮಯಕ್ಕೆ ಬರದೇ ಇರೋದು, ಕೆಲವೆಡೆ ಅತಿವೃಷ್ಟಿ, ಮತ್ತೊಂದೆಡೆ ಬರ, ಹೆಚ್ಚುತ್ತಿರುವ ಉಷ್ಣತೆ, ಇವೆಲ್ಲ ಕೃಷಿಯನ್ನು ಇನ್ನಷ್ಟು ಸವಾಲಿನದಾಗಿಸುತ್ತವೆ. ಈ ಪರಿಸ್ಥಿತಿಯಲ್ಲಿ ರೈತನ ಹೋರಾಟ ಎಂದರೆ ಅದು ರೈತನೊಬ್ಬನ ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ನಮ್ಮೆಲ್ಲರ ಆಹಾರ ಭದ್ರತೆಯ ಪ್ರಶ್ನೆ. ಆದ್ದರಿಂದ ರೈತನಿಗೆ ನೆರವಾಗುವುದು ಅಂದರೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಇಡೀ ಸಮಾಜದ ಜವಾಬ್ದಾರಿಯೂ ಹೌದು. ನಾವು ರೈತನನ್ನು ಗೌರವಿಸುವುದು ಹೇಗೆ? ಅವನ ಶ್ರಮವನ್ನು ಗೌರವಿಸುವ ಮೂಲಕ, ಆಹಾರವನ್ನು ವ್ಯರ್ಥ ಮಾಡದೇ ಇರೋ ಮೂಲಕ, ನೀರನ್ನು ಮಿತವಾಗಿ ಬಳಸೋ ಮೂಲಕ, ಮರಗಳನ್ನು ಬೆಳೆಸಿ ಪರಿಸರವನ್ನು ಕಾಪಾಡೋ ಮೂಲಕ, ಕೃಷಿಯ ಬಗ್ಗೆ ಮಕ್ಕಳಲ್ಲಿ ಗೌರವ ಮೂಡಿಸೋ ಮೂಲಕ ಮತ್ತು ರೈತನ ಯಶಸ್ಸು ನಮ್ಮೆಲ್ಲರ ಯಶಸ್ಸು ಎಂಬ ಅರಿವನ್ನು ಬೆಳೆಸೋ ಮೂಲಕ.
1: ಹರಿತೇ ಜಗತ್ತು
2: ಸಸ್ಯ ವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
3: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
1: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
2: ಪವರ್ ಪ್ಲಸ್ ಬಳಸಿ
1: ಬೆಳೆಗೆ ಸಾರ,
2: ರೋಗ ದೂರ,
1: ಬೆಳೆ ಚಂದ,
2: ರೈತನ ಮೊಗವಂದ.
1: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
2: ಪವರ್ ಪ್ಲಸ್.
1: ಸಂಪರ್ಕಿಸಿ
2: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
1: ಮೊಬೈಲ್ ಸಂಖ್ಯೆ 9880622979.
2: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 6:15:30
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕಸ್ತೂರಿ ಮಾತ್ರೆ
4: ವಾರಕ್ಕೊಂದು.
3: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
4: ಕಸ್ತೂರಿ ಮಾತ್ರೆ
3: ನಗೆ ಜಾತ್ರೆ.
5: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
4: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6
6: ನಗುವೆನ್ನು ನಗಿಸುತ್ತ ನಿನ್ನನು
3: ನಗೆ ಜಾತ್ರೆಗೆ ಬನ್ನಿ.
4: ಕಸ್ತೂರಿ ಮಾತ್ರೆ ತಿನ್ನಿ,
5: ನಾಕರಿಗೆ ಜೈ ಎನ್ನಿ.

0: ಗಮನಿಸಿ, ಜುಲೈ 13ನೇ ತಾರೀಕು ಸೋಮವಾರ ಮಧ್ಯಾಹ್ನ 12:45 ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ತಪಾಸಣೆಯ ಅವಶ್ಯಕತೆ ಕುರಿತು ಮಾಹಿತಿಯನ್ನು ಆಲಿಸಬಹುದು. ಮಾಹಿತಿ ನೀಡುತ್ತಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಕಿರಣ್ ಶಂಕರ್.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಆರ್ಕಿಡ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯಾದ ಶಿಲ್ಪಶ್ರೀ ಉಮೇಶ್ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ.
2: ಮತ್ತೀಗ ಎರಡು ತುಂಡಾದ ಹಗ್ಗಗಳಿರುತ್ತೆ, ನಮಗೆ ಉದ್ದ ಹಗ್ಗ ಬೇಕಿರುತ್ತೆ, ತಕ್ಷಣಕ್ಕೆಲ್ಲೂ ಸಿಗಲ್ಲ. ಆ ಎರಡು ತುಂಡ ಹಗ್ಗಗಳನ್ನು ನಾವು ಜೋಡಿಸಿ ಹೇಗೆ ಒಂದು ಉದ್ದ ಹಗ್ಗ ಮಾಡ್ಕೋಬಹುದು? ಒಂದು ಮರದ ದಿಮ್ಮಿ ಇರುತ್ತೆ.
1: ತಪ್ಪದೆ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.

0: 17A प्रणाल्याः षष्ठस्य INS महेन्द्रगिरी नामकस्य स्टेल्थ फ्रिगेट युद्धपोतस्य नौसेनायाः पूर्वीयपोतदले सम्मेलनं समारोहं सम्बोधयन् आसीत्। केन्द्रीय मार्ग परिवहन अथ राजमार्ग मन्त्री नितिन गडकरी अद्य महाराष्ट्रस्य नागपुरे तृतीय ब्रिक्स परिवहन मन्त्रिणां परिषदः अध्यक्षतां विहितवान्। सम्मेलनस्यास्य समाप्त्यन्तरं वार्ताहरैः सह भाषमाणः असौ अब्रवीत् यत् बहुभ्यः देशेभ्यः समागतैः प्रतिनिधिभिः वैकल्पिक जैव इन्धनानाम् अथ प्रदूषणमुक्त प्रौद्योगिकीनाम् उपयोगेन भूमार्ग रेलमार्ग विमानयान जलमार्गेषु च कार्बन तटस्थ परिवहनं विकासयितुं कृतानां प्रयासानां विस्तरेण समीक्षा कृता। असौ प्रत्यपादयत् यत् ब्रिक्स सदस्य देशानां मध्ये संकट प्रतिरोधकाय सुस्थिराय च परिवहन क्षेत्राय परस्पर सहयोगं सुदृढं विधातुं आधुनिक प्रौद्योगिकीनां नूतनान्वेषणानां च आदान प्रदानं क्रियते। अद्य व्यावी चक्रवातः पूर्ण चीन सागरे प्रचंड वेगेन प्रवर्धमानः सन् जापानस्य दक्षिणेषु द्वीपेषु तीव्र वायुना सह अतिवृष्टिम् अजनयत्। अनेन सहैव तैवान देशः पूर्वीय चीन देशश्च चक्रवातस्य तट संघटनाय पूर्णतः सज्जो वर्तेते। ऋतु विभागस्य पूर्वानुमानानुगुणम् एषः चक्रवातः तैवान देशस्य उत्तर भागात् प्रातः एव चीन देशस्य झेनजियांग प्रान्ते तटं प्रवेक्ष्यति। जापान देशस्य ओकिनावा प्रान्ते समुद्र तरंगाणां समाह्वानानन्तरं 200-तोप्यधिकाः विमानयानानि निरस्तीकृतानि। अद्य भारत इंग्लैंड क्रिकेट दलयोर्मध्ये प्रचलन्त्याः श्रृंखलायाः पञ्चमान्तिमश्च T20 अन्ताराष्ट्रिय स्पर्धा साउथैम्पटन नगरस्य यूटिलिटा बाउल क्रीडांगणे भविता। क्रीडेयं भारतीय समयानुसारं सायंकाले 7 समारप्स्यते। इति वार्ताः।
1: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ.
2: ವಿಜ್ಞಾನದ ಮುನ್ನಡೆ ಹೊಸತನವ ಪ್ರತಿಫಲಿಸುವ ಕಡೆಗೆ
3: ನಾವು ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ, ನಾವು ಬೇಡದೆ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೆ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ, ಆಮೇಲಿಂದ ಗಿಡ ನೆಡೋದು ಮರ ನೆಡೋದು ಅಥವಾ ಎಲ್ಲಾದರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲನೂ ಅರ್ತ್ ಡೇದು ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವೇನ್ ಮಾಡೋದು ಇನ್ವಾಲ್ವ್ ಮಾಡ್ಬೋದು, ದೆನ್ ಇಟ್ ಬಿಕಮ್ಸ್ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರ, ಇದ್ರದ್ದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್, ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತಾರ ಮಾತಾಡ್ತಾ ಇದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದು 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವ್ ಏನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳ್ದಲ್ಲ, ಪ್ಲಾಂಟಿಂಗ್ ಟ್ರೀ ಆಗ್ಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ನ, ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಲ್ಲ, ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ, ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್ ಡಿಫೈನ್ ಮಾಡಿದೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಗೋದು, ನನ್ನ ಸಿಟಿ ನನ್ನ

0: ಜಾಗ ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಕ್ಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ನೋಡೋ ಇದಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಐ ಆಮ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ನ ಮಾಡಿ ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರ್, ಅಲ್ಲಿ ಎಸ್ಥೆಟಿಕ್, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರ್, ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆಂಟ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ, ನೋಡಿ ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂತ ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ ಬಿಕಾಸ್ ಅದು ಕಂಫರ್ಟಬಲ್ ಲಿವಿಂಗ್ ಅಂತ ಹೇಳಿ ಆ 33% ಡಿಫೈನ್ ಮಾಡೋಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರಾನ ಹೆಸರು ಮಾಡೋಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ ವಿಜಯ್ ನಿಶಾಂತ್ ಅವರಿಂದ ವಿಜ್ಞಾನದ ಮುನ್ನಡೆ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ 6:35.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ರೇಷ್ಮೆ ರಂಗ,
6: ರೇಷ್ಮೆ ರಂಗ,
7: ರೇಷ್ಮೆ ರಂಗ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
1: ನೇರ ಫೋನ್ ಇನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
1: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
2: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ.
3: ಗಮನಿಸಿ, ಈ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೋಕೋ ಬೇಸಾಯ ಹಾಗೂ ಚಾಕ್ಲೇಟ್ ತಯಾರಿಕೆ ಕುರಿತು ಸಂವಾದವನ್ನು ಆಲಿಸಬಹುದು. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹುರಾ ಗ್ರಾಮದ ಕೃಷಿಕ ದಂಪತಿ ತಂಗಚ್ಚನ್ ಚೆಂಪೋಟಿ ಹಾಗೂ ಜೆಸ್ಸಿ ತಂಗಚ್ಚನ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಸಮಯ 6:37 ಇದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನ್.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ಧಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ದೇಶ ನೆಮ್ಮದಿಯಾಗಿರಲು ಅನುಕೂಲಕರವಾಗುತ್ತಿದೆ. ಪೊಲೀಸ್ ಇಲಾಖೆಗೆ ವಾಹನಗಳನ್ನು ನೀಡುತ್ತಿರುವುದು ಹೊಸ ಶಕ್ತಿ ತುಂಬಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜಿಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವಾಹನಗಳು ಹಾಗೂ 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಸಾಧನೆ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಾವಿರಾರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಾಮರ್ಥ್ಯವನ್ನು ಇಡೀ ದೇಶವೇ ಕೊಂಡಾಡುತ್ತಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ನಿಷ್ಠತೆಯಿಂದ ರಾಜ್ಯಕ್ಕೆ ಹೆಸರನ್ನು ತಂದಿದ್ದೀರಿ. ಹಗಲು ರಾತ್ರಿ ಕೆಲಸ ಮಾಡುವ ನಿಮ್ಮ ಪರವಾಗಿ ಸರ್ಕಾರ ನಿಲ್ಲಲಿದೆ. ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುವ ರೀತಿಯಲ್ಲಿ ಕೆಲಸ ಮಾಡಿ. ಇಂದು ಎಲ್ಲಾ ಜಿಲ್ಲಾ ಘಟಕಗಳಿಗೆ ಬೊಲೆರೋ ವಾಹನಗಳನ್ನು ನೀಡುತ್ತಿದ್ದು, ಇವುಗಳಿಂದ ಅಪರಾಧಿಗಳನ್ನು ಕಂಡುಹಿಡಿಯಲು ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವ ಶ್ಲಾಘನೀಯ. ಉತ್ತಮ ಆಡಳಿತಕ್ಕಾಗಿ ಸರ್ಕಾರ ಸದಾ ಅವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅರಮನೆ ಮೈದಾನದಲ್ಲಿ ಇಂದು ನಡೆದ ನಮ್ಮಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ

0: ಪೀಠಾಧಿಪತಿಗಳಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ, ಎಲ್ ಭೈರಪ್ಪ, ರಮೇಶ್ ಸಂಗ, ಅಮೃತ್ ರಾಜ್, ಬಸವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅಭಿವೃದ್ದಿಯು ವೇಗವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ನೆನಪಿಸುವ ದಿನವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ರಕ್ಷಣೆ, ಶಿಕ್ಷಣ, ಲಿಂಗ ಸಮಾನತೆ, ಮಾಹಿತಿ ಆಧಾರಿತ ಆಯ್ಕೆಗಳು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಬಲಪಡಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಘನತೆ, ಭದ್ರತೆ ಮತ್ತು ಭರವಸೆಯೊಂದಿಗೆ ಬದುಕಲು ಅವಕಾಶವಿರುವಂತಹ ಕರ್ನಾಟಕವನ್ನು ನಾವು ನಿರ್ಮಿಸಬಹುದು ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಧಿಸೂಚನೆಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ 40 ಹುದ್ದೆಗಳು, ಬೀದರ್ನಲ್ಲಿ 17 ಹುದ್ದೆಗಳು ಮತ್ತು ರಾಯಚೂರಿನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು ಒಟ್ಟು 67 ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜುಲೈ 11ರಿಂದ ಆರಂಭವಾಗಿ ಜುಲೈ 30ರವರೆಗೆ ನಡೆಯಲಿದ್ದು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 31 ಎಂದು ನಿಗದಿಯಾಗಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 35 ವರ್ಷವಾಗಿರಬೇಕು. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27 ಸಾಲಿನ ಮುಂಗಾರು ಹಂಗಾಮಿನ ತೋಟಗಾರಿಕೆ ಬೆಳೆಗಳ ಬೆಳೆ ವಿಮಾ ನೋಂದಣಿ ಆರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳನ್ನು ವಿಮೆಗೆ ಅಧಿಸೂಚಿಸಲಾಗಿದೆ. ಇಫ್ಕೋ ಟೋಕಿಯಾ ಜನರಲ್ ಇನ್ಶೂರೆನ್ಸ್ ಕಂಪನಿ ಯೋಜನೆಯನ್ನು ಜಾರಿಗೊಳಿಸಲಿದೆ. ನೀರಾವರಿ ಈರುಳ್ಳಿ ಬೆಳೆಗೆ ವಿಮೆ ನೋಂದಣಿಯ ಕೊನೆಯ ದಿನಾಂಕ ಜುಲೈ 15, ಉಳಿದ ಬೆಳೆಗಳಿಗೆ ಜುಲೈ 31ರವರೆಗೆ ಅವಕಾಶವಿದೆ. ಅರ್ಹ ರೈತರು ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸುವಂತೆ ಇಲಾಖೆ ತಿಳಿಸಿದೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರ ವ್ಯಕ್ತಿಚಿತ್ರ ಮಾಲೆಯಡಿ ಮರುಮುದ್ರಿತ ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದಸರಾ ವೇಳೆ ಕಂಬಳ ಆಯೋಜಿಸುವುದು ಸೂಕ್ತವಲ್ಲ. ಸರ್ಕಾರ ಹಠಮಾರಿ ಧೋರಣೆ ಬಿಟ್ಟು ಮೈಸೂರಿನ ಜನರ ಸಾಂಸ್ಕೃತಿಕ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದರು. ಕರಾವಳಿ ಭಾಗದ ವಿಶಿಷ್ಟ ಪರಂಪರೆಯಾದ ಕಂಬಳಕ್ಕೆ ತನ್ನದೇ ಆದ ಶ್ರೀಮಂತ ಇತಿಹಾಸವಿದೆ. ಅದನ್ನು ಕರಾವಳಿ ಜಿಲ್ಲೆಗಳಲ್ಲೇ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿರಲಿದೆ. ಆದರೆ ಕರಾವಳಿಯ ಪರಂಪರೆಯನ್ನು ಮೈಸೂರು

0: ಮೃತಪಟ್ಟಿದ್ದಾರೆ. ಸಂಗ್ರಹಿಸಲಾದ ಮಾಹಿತಿ ಪ್ರಕಾರ 968 ಮಂದಿ ಮೃತಪಟ್ಟಿರುವ ಮತದಾರರು, 388 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರು ಹಾಗೂ 264 ಮಂದಿ ಈಗಾಗಲೇ ನೋಂದಣಿಯಾಗಿರುವ ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಕೈ ಹಿಡಿಯಬೇಕಾದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ. ಮುಖ್ಯಮಂತ್ರಿಗಳು ಸಭೆ ಸಮಾರಂಭ ಬಿಟ್ಟು ಬರ ತಾಲೂಕುಗಳ ಕಡೆ ಗಮನ ಕೊಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕ ಬಯಲುಸೀಮೆ ಪ್ರದೇಶಗಳು ಭೀಕರ ಬರಗಾಲಕ್ಕೆ ತುತ್ತಾಗಿವೆ. ಕರಾವಳಿ ಮತ್ತು ಮಲೆನಾಡಿನ ಕೆಲವು ತಾಲೂಕುಗಳಲ್ಲಿ ಮಾತ್ರ ಮಳೆಯಾಗಿದೆ. ಅದನ್ನು ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿಗಳು ನೋಡಿಕೊಂಡು ಬರ ಘೋಷಣೆ ಮಾಡುತ್ತಿವೆ ಎಂದು ಗಾಂಭೀರ್ಯವಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ದಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ 6:50. ಕೇಳಿ ಕಾರ್ಯಕ್ರಮ ಕೃಷಿ ರಂಗ.

0: ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೋಕೋ ಬೇಸಾಯ ಹಾಗೂ ಚಾಕ್ಲೇಟ್ ತಯಾರಿಕೆ ಕುರಿತು ಸಂವಾದವನ್ನು ಆಲಿಸಲಿದ್ದೀರಿ. ಭಾಗವಹಿಸಲಿದ್ದಾರೆ ನಂಜನಗೂಡು ತಾಲೂಕು ಹುರಾ ಗ್ರಾಮದ ಕೃಷಿಕ ದಂಪತಿ ತಂಗಚ್ಚನ್ ಚೆಂಬೋಟಿ ಹಾಗೂ ಜೆಸ್ಸಿ ತಂಗಚ್ಚನ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ತಂಗಚ್ಚನ್ ಚಂಬೋಟಿ ಅವರೇ ನಮಸ್ಕಾರ.
7: ನಮಸ್ಕಾರ ಸರ್.
6: ಜಸ್ಸಿ ಅವರೇ ತಮಗೂ ನಮಸ್ಕಾರ.
8: ನಮಸ್ತೆ ಸರ್.
6: ಹೇಳಿ ನಿಮ್ಮ ಬಗ್ಗೆ ಜಸ್ಸಿ ಅವರೇ, ಎಲ್ಲಿಯವರು ತಾವು ಮೂಲತಃ?
8: ಇದು ಒರಿಜಿನ್ ನಮ್ಮದು ಕೇರಳ, ಆಲಪಿ ಡಿಸ್ಟ್ರಿಕ್ಟ್. ಎಲ್ಲರಿಗೆ ಗೊತ್ತಿರತ್ತೆ ಆಲಪಿ ಹೆಂಗಿರತ್ತೆ ಅಂತ. ಬಟ್ ನಮ್ಮದು ಬರ್ತ್ ಪ್ಲೇಸ್ ಭೋಪಾಲ್, ಮಧ್ಯಪ್ರದೇಶ್. ನಮ್ಮದು ಫಾದರ್ 1958 ಅಲ್ಲಿ ಬಿಸ್ನೆಸ್ ಪ್ರಾಸ್ಪೆಕ್ಟ್ಸ್ಗೆ ಹೋಯಿತು, ಅಲ್ಲಿ ಸೆಟಲ್ ಆಯಿತು. ನಾವು ಎಜುಕೇಷನ್ ಎಲ್ಲ ಅಲ್ಲಿ ಮಾಡಿದೆ
6: ಭೋಪಾಲಲ್ಲಿ.
8: ಆವಾಗ 2002 ನಮ್ಮದು ಹಸ್ಬೆಂಡ್ ತಂಗಚನ್ ಚೆಂಪುಡಿ ಅವ್ರದ್ದು ಟ್ರಾನ್ಸ್ಫರ್, ಏರ್ಟೆಲಲ್ಲಿ ಅವರು ಕೆಲಸ ಮಾಡ್ತಾ ಇದೆ, ಅವ್ರು ಟ್ರಾನ್ಸ್ಫರ್ ಆಯಿತು. ಆ ಕಾರಣಕ್ಕೆ ಮೈಸೂರಲ್ಲಿ ಬಂತು. ಫ್ರಮ್ ದೆನ್ ಆನ್ ಮೈಸೂರಲ್ಲಿ ಸೆಟಲ್ ಇತ್ತು. 2008 ಪುನಃ ಅವ್ರದ್ದು ಟ್ರಾನ್ಸ್ಫರ್ ಆಯಿತು ಬ್ಯಾಂಗ್ಳೂರು. ಆವಾಗ ಬ್ಯಾಂಗ್ಳೂರು ಹೋಯಿತು. ದೆನ್ 21 ತಿರ್ಗಾ ಅವ್ರದ್ದು ರಿಟೈರ್ಮೆಂಟ್ ಆಗುವಾಗ ತಿರ್ಗಾ ಮೈಸೂರು ಬಂತು.
6: ನಿಮಗೆ ವ್ಯವಸಾಯದ ಹಿನ್ನೆಲೆ ಅಂದರೆ ನಿಮ್ಮ ತಂದೆ ತಾಯಿಗೆ ಜಮೀನು ಏನಾದರೂ ಇತ್ತಾ?

0: ಜಮೀನು ಯಾವುದು ಹಿಂದೆ ಅಂದರೆ ಅದೆಲ್ಲ ಸೇಲ್ ಮಾಡಿದ್ವು. ಬಟ್ ನಮ್ಮದು ಅಮ್ಮದು ಜಮೀನಿತ್ತು ಕೇರಳದಲ್ಲಿ ಆಲಪ್ಪಿ ಡಿಸ್ಟ್ರಿಕ್ಟಲ್ಲಿ. ಅದಕ್ಕೆ ಎಲ್ಲ ವೆಕೇಷನ್ ಟೈಮಲ್ಲಿ ಎಲ್ಲ ಅಲ್ಲಿ ಹೋಗ್ತೀವಿ. ಅವ್ರದ್ದು ಕೇರಳ ಸ್ಟೋರೀಸ್ ಎಲ್ಲ ನಾನು ಅವರು ಕೇಳ್ತಾ ಇದೆ, ನಾನು ಹೇಳ್ತೀವಿ, ಆ ಥರ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ. ದೆನ್ ಆ ಟೈಮಿಂದ ನನಗೆ ಇದು ನ್ಯಾಚುರಲ್ ಬ್ಯೂಟಿ ಆ್ಯಂಡ್ ಫಾರ್ಮ್ಸ್ ಜಂಗಲ್ಸ್ ಆ ಒಂಥರ ಲವ್ ಬಂತು. ಸೊ ಆ ಡೆವಲಪ್ಮೆಂಟ್ ಆ ಟೈಮಲ್ಲಿ ಸ್ಟಾರ್ಟ್ ಆಯಿತು. ವೆಕೇಷನ್ಸ್
1: ವಿದ್ಯಾಭ್ಯಾಸ ಏನು ಜಸ್ಸಿ ಅವರು ಏನು ಓದಿದಿರ ತಾವು?
0: ಹೌದು, ನಾವು ಐ ವಾಸ್ ಟೀಚರ್ ಫಾರ್ 32 ಇಯರ್ಸ್.
1: ಏನು ಪಾಠ ಮಾಡ್ತಾ ಇದ್ರಿ?
0: ಇಂಗ್ಲಿಷ್ ನಮ್ಮದು ಸಬ್ಜೆಕ್ಟ್ ಇತ್ತು.
1: ಓಕೆ.
0: ಮತ್ತೆ ನಾವು ಎಜುಕೇಷನ್ ನಮ್ಮದು ಮಾಸ್ಟರ್ಸ್ ಇನ್ ಇಂಗ್ಲಿಷ್ ಲಿಟ್ರೇಚರ್ ಆ್ಯಂಡ್ ಬಿ ಎಡ್.
1: ಓಕೆ.
0: ಸೊ
1: ಈಗ ಹುರ ಹತ್ರ ಜಮೀನನ್ನು ತೆಗೆದುಕೊಂಡು ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀರಿ, ನಿಮ್ಮ ಪಾತ್ರ ಏನು, ನೀವೇನು ಮಾಡ್ತೀರಿ ಜಮೀನಲ್ಲಿ?
0: ಜಮೀನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮುಂಚೆ ನಾವು ಏನೇನು ಹಣ್ಣು ಮರಗಳೆಲ್ಲ ಐತೆ ಅದು ಎಲ್ಲ ನನಗೆ ತುಂಬ ಇಷ್ಟ. ಮರಗಳು ಫ್ರೂಟ್ ಕಲೆಕ್ಟ್ಸ್ ಮಾಡೋದು ಎಲ್ಲ ನನಗೆ ತುಂಬ ಇಷ್ಟ. ಅದಕ್ಕೆ ಯಾವುದು ವೇಸ್ಟ್ ಆಗಬಾರ್ದು ಅದೇ ನಮಗೆ ಮೇನ್ ಆಗಿ ನಮ್ಮದು ಒಂದು ಲೈಕ್ ಡಿಸೈರ್. ನಥಿಂಗ್ ಶುಡ್ ಬಿ ವೇಸ್ಟೆಡ್. ನಮ್ಮದು ಅಕ್ಕಪಕ್ಕ ಇರೋದು ಪ್ರಾಣಿಗಳು ಅದು ತಿನ್ಬೋದು, ಬರ್ಡ್ಸ್ ಹಕ್ಕಿಗಳು ಮತ್ತು ಬೇರೆ ಆ್ಯನಿಮಲ್ಸ್ ಸ್ಕ್ವಿರಲ್ ಎಲ್ಲ ಅದೆಲ್ಲ ತಿನ್ಬೋದು ಮತ್ತು ನಾವು ತಿನ್ಬೋದು, ಅವ್ರ ಜೊತೆ ಶೇರ್ ಮಾಡಬೇಕು ಆ ಥರ ಒಂದು ಫೀಲಿಂಗ್ ಇತ್ತು. ಇನ್ ಸ್ಪೈಟ್ ಆಫ್ ದ್ಯಾಟ್ ಸುಮಾರು ಹಣ್ಣುಗಳು ಇರುತ್ತೆ. ಮೀನ್ಸ್ ಅದು ಹಣ್ಣಾಗಿ ತಿನ್ನೋಕ್ಕಾಗಲ್ಲ, ಜಾಸ್ತಿ ಆಗಿಬಿಡತ್ತೆ, ಅದಕ್ಕೆ ಏನು ಮಾಡೋಣ, ಅದು ವೇಸ್ಟ್ ಆಗೋಕ್ಕೆ ನಮಗೆ ತುಂಬ ದುಃಖ. ಅದಕ್ಕೆ ಆ ಟೈಮಿಂದ ವ್ಯಾಲ್ಯೂ ಅಡಿಷನ್, ಆವಾಗ ವ್ಯಾಲ್ಯೂ ಅಡಿಷನ್ ಒಂದು ಹೊಸ ಟರ್ಮ್. ಅದು ಮುಂಚೆ ನಾವು ಏನು ಜ್ಯಾಮ್ಸ್ ಪಿಕಲ್ಸ್ ಸಾಸಸ್ ಮತ್ತು ಹರ್ಬಲ್ ಪೌಡರ್ಸ್ ಅದೇ ಥರ ಮನೆಗೆ ನಮ್ಮದು ಫ್ಯಾಮ್ಲಿಗೆ ಮತ್ತು ಫ್ರೆಂಡ್ಸ್ಗೆ ಮಾಡ್ತೀವಿ. 2020 ಅದು ಮುಂಚೆನೇ ನಮಗೆ ಪ್ಲ್ಯಾನ್ ಇತ್ತು ಫಾರ್ಮಲ್ಲಿ ಬರಬೇಕು, ಸಿಟಿ ಲೈಫ್ ಬೇಡ, ಫಾರ್ಮ್ ಲೈಫೇ ನಮಗೆ ಜಾಸ್ತಿ ಇಷ್ಟ, ಅದು ಪ್ಲ್ಯಾನ್ ಇತ್ತು. ಬಟ್ ದೆನ್ 21 ಆಫ್ಟರ್ ರಿಟೈರ್ಮೆಂಟ್, ಅವ್ರದ್ದು ರಿಟೈರ್ಮೆಂಟ್ ಆದಮೇಲೆ ನಾವು ಮೈಸೂರಿಗೆ ಬಂತು, ಫಾರ್ಮ್ ಪ್ರಾಪರ್ ಆಗಿ ಹೊಸ ಮನೆ ಕಟ್ಟಿದ್ದು. ಆ್ಯಂಡ್ ದೆನ್ 2020 ಬಿಸ್ನೆಸ್ ಸ್ಟಾರ್ಟ್ ಆಯಿತು ಆನ್ಲೈನ್ ಕೋವಿಡ್ ಟೈಮಲ್ಲಿ. ಸರಿಯಾಗಿ ಹೇಳುವಾಗ ಅಂದರೆ ಇದು ನಮ್ಮದು ಆ್ಯಕ್ಚುಯಲ್ ಬಿಸ್ನೆಸ್ ಆಫ್ ಆನ್ಲೈನ್ ಆ್ಯಂಡ್ ಫಾರ್ಮ್ ಪ್ರಾಡಕ್ಟ್ಸ್ 2020 ಸ್ಟಾರ್ಟ್ ಆಯಿತು.
1: ಹೇಳಿ ತಂಗಚ್ಚನ್ ಚಂಪೋಟಿ ಅವರ, ನಿಮ್ಮ ಬಗ್ಗೆ, ನಿಮ್ಮ ಹುಟ್ಟೂರು ಯಾವುದು, ನಿಮ್ಮ ವಿದ್ಯಾಭ್ಯಾಸ ಏನು, ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ.
2: ಓಕೆ ಸರ್, ಬರ್ತ್ ಪ್ಲೇಸ್ ಬಂದು ಕಾಲಿಕಟ್ ಕೇರಳ. ಆವಾಗ ಹೈಯರ್ ಎಜುಕೇಷನ್ಗೆ ಮಧ್ಯಪ್ರದೇಶಕ್ಕೆ ಹೋಗಿದ್ದು. ಮಧ್ಯಪ್ರದೇಶದಲ್ಲಿ MA MBA ಆಮೇಲೆ ಡಿಪ್ಲೊಮಾ ಇನ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇದೆಲ್ಲ ಸ್ಟಡಿ ಮಾಡ್ತಾ ಇತ್ತು. ಆವಾಗ ಮ್ಯಾರೇಜ್ ಆದಮೇಲೆ ಜಾಬಲ್ಲಿ ಬಂದಿದ್ದು.
1: ಮೇಡಮ್ ಹೇಗೆ ಪರಿಚಯ ಆದರು ತಮಗೆ?
2: ಜೋ ಮೇಡಮ್ ಅದು ನಮ್ಮದು ಅರೇಂಜ್ಡ್ ಮ್ಯಾರೇಜ್.
1: ಓಕೆ.
2: ಯಾ, ಇಟ್ಸ್ ಅ ಲವ್ ಆಫ್ಟರ್ ಮ್ಯಾರೇಜ್. ಎಸ್.
1: ಓಕೆ ಓಕೆ.
2: ಅವರು ತುಂಬ ಒಳ್ಳೆ ನಮ್ಮ ಪಾರ್ಟ್ನರ್ ಸಿಕ್ಕಿದ್ದು.
1: ಓಕೆ.
2: ಹಿ ಈಸ್ ವೆರಿ ಗುಡ್ ಇನ್ ಕುಕಿಂಗ್, ಆಮೇಲೆ ಎಜುಕೇಷನಲ್ಲಿ ಎಲ್ಲ ಕಂಪ್ಲೀಟ್ ಪರ್ಸನಾಲಿಟಿ.
1: ನಿಮಗೆ ವ್ಯವಸಾಯದ ಬಗ್ಗೆ ಆಸಕ್ತಿ ಚಿಕ್ಕ ವಯಸ್ಸಿಂದ ಇತ್ತ?
2: ಹಾಂ ಸರ್, ನಮ್ಮದು ಬಂದು ನಮ್ಮ ಅಗ್ರಿಕಲ್ಚರ್ ಫ್ಯಾಮಿಲಿ, ನಮ್ಮದು ಪೇರೆಂಟ್ಸ್ ಅಲ್ಲ, ಅದು ಮೇನ್ ಆಗಿ ವ್ಯವಸಾಯ ಮಾಡ್ಕೊಂಡು ಬಂದಿದ್ದು.
1: ಏನು ಬೆಳೀತಾ ಇದ್ರಿ ಅಲ್ಲಿ?
2: ಇಲ್ಲಿ
1: ಏನು ಕ್ರಾಪ್ ಬೆಳೀತಾ ಇದ್ರಿ ಅಂತ ಕೇರಳದಲ್ಲಿ?
2: ಕೇರಳದಲ್ಲಿ ಮೇನ್ ಆಗಿ ಆವಾಗ ಇದು ಪ್ಯಾಡಿ, ಆಮೇಲೆ ಕೋಕೋನಟ್ಟು, ಅರಕನಟ್ಟು, ಜಿಂಜರ್ ಈ ಥರ ಎಲ್ಲ ವ್ಯವಸಾಯ ಮಾಡ್ತಾ ಇತ್ತು. ಕ್ಯಾಶ್ ಕ್ರಾಪ್ ಆ್ಯಂಡ್ ಫುಡ್ ಕ್ರಾಪ್.
1: ಓಕೆ.
2: ಯಾಕಂದರೆ ಆವಾಗ ಫುಡ್ ಈಸ್ ಮೇನ್ ಇಶ್ಯೂ. 1960-1970 ಫುಡ್ ಸೆಕ್ಯೂರಿಟಿ ವಾಸ್ ಮೋರ್ ಇಂಪಾರ್ಟೆಂಟ್. ಫುಡ್ ಇದ್ರೆ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ಹಂಗೆ.
1: ಹಾಗಾಗಿ ನಿಮಗೆ ಎಲ್ಲೇ ಹೋದರೂ ಜಮೀನು ತಗೊಳ್ಳೋದು ಮತ್ತು ವ್ಯವಸಾಯದಲ್ಲಿ ತೊಡಗಿಸ್ಕೊಳ್ಳೋಕೆ ಆಸಕ್ತಿ?
2: ಹೌದು
1: ಅಲ್ವಾ?
2: ಹೌದು ಸರ್.
1: ಓಕೆ. ಈಗ ನೀವು ನಂಜನಗೂಡು ತಾಲೂಕು ಹತ್ರ ಜಮೀನು ತಗೊಂಡ್ರಲ್ಲ?
2: ಹೌದು.
1: ಅದಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲಾದರೂ ಜಮೀನು ಖರೀದಿ ಮಾಡಿದ್ರೆ ವ್ಯವಸಾಯ ಮಾಡೋದಕ್ಕೆ?
2: ಹೌದು, ನಾನು ಭೋಪಾಲ್ ಹೋಗುವಾಗ ದಿ ಫಸ್ಟ್ ಥಿಂಗ್ ಐ ಡಿಡ್ ವಾಸ್ ಬೈ ಅಗ್ರಿಕಲ್ಚರ್ ಲ್ಯಾಂಡ್ ದೇರ್ ಮಧ್ಯಪ್ರದೇಶದಲ್ಲಿ, ಏನೋ ಒಂದು ಪೋಲ್ಟ್ರಿ ಫಾರ್ಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಬಟ್ ಅದು ಮಾಡೋಕ್ಕಾಗಿಲ್ಲ. ಆಮೇಲೆ ಜಾಬ್ ಕಂಟಿನ್ಯೂ ಇತ್ತು. ಅವಾಗ ಮೈಸೂರು ಬಂದಾಗ ಮೈಸೂರು ತುಂಬ ಇಷ್ಟಪಟ್ಟು, ಜಾಗ ಒಳ್ಳೆ ಜಾಗ ಇದು, ಪೀಪಲ್ ಆರ್ ಆಲ್ಸೋ ವೆರಿ ನೈಸ್. ಅದಕ್ಕೆ ಮೈಸೂರು ಬಂದು ನಾನು ಒಂದೊಂದು ಜಾಗದಲ್ಲಿ 4-5 ಜಾಗದಲ್ಲಿ 3 ಎಕರೆ 4 ಎಕರೆ ಆ ಥರ ಜಮೀನು ತೊಗೊಂಡಿದ್ದು.

0: ಆವಾಗ ನಮ್ಮದು ಜಾಬಲ್ಲಿ ಏನೇನು ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಬಂದು ಅದೆಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದು. ಸ್ವಲ್ಪ ಒಂದು 5-6 ವರ್ಷ ಆದಮೇಲೆ ನನಗೆ ಈ ಪ್ರಾಪರ್ಟಿ ಉರದಲ್ಲಿ ಒಂದು 22 ಎಕರೆ ಒಂದು ಪ್ಲಾಟ್ ಸಿಕ್ಕಿದ್ದು, ಅದು ನಾನು ತಗೊಂಡು ಅದು ಡೆವಲಪ್ಮೆಂಟ್ ಮಾಡ್ಕೊಂಡು ಬರ್ತಾ ಇದೆ.
1: ಒಟ್ಟು ಈಗ ನಿಮ್ಮದು ಉರದಲ್ಲಿ 22 ಎಕರೆ ಜಮೀನಿದೆ?
0: ಹೌದು ಸರ್.
1: ಏನೇನು ಬೆಳೆ ಹಾಕಿದ್ರಿ ಅದರಲ್ಲಿ?
0: ಸರ್, ಅದರಲ್ಲಿ ಮಲ್ಟಿ ಕ್ರಾಪ್ ವರ್ಟಿಕಲ್ ಫಾರ್ಮಿಂಗ್ ಹೇಳ್ತಾ ಇದ್ದೀನಿ, ಮಲ್ಟಿ ಲೆವೆಲ್ ವರ್ಟಿಕಲ್ ಮಲ್ಟಿ ಲೆವೆಲ್ ಫಾರ್ಮಿಂಗ್. ಅದರಲ್ಲಿ ಮೇಯ್ನ್ ಆಗಿ ಕೊಕ್ಕೋ ಬೆಳೀತಾ ಇದೆ. ಫಸ್ಟ್ ಲೇಯರಲ್ಲಿ ಕೊಕೊನಟ್ ಇದೆ, ಸೆಕೆಂಡ್ ಲೇಯರಲ್ಲಿ ಅರೆಕನಟ್ ಇದೆ, ಥರ್ಡ್ ಲೇಯರಲ್ಲಿ ಮ್ಯಾಂಗೋ ಸಪೋಟ ಫ್ರೂಟ್ ಟ್ರೀಸ್ಗಳೆಲ್ಲ ಇದೆ, ಫೋರ್ತ್ ಲೇಯರಲ್ಲಿ ಕೊಕೋ ಇದೆ, ಆಮೇಲೆ ಫಿಫ್ತ್ ಲೇಯರಲ್ಲಿ ಈಗ ಕಾಫಿನೂ ಇದೆ, ಸಿಕ್ಸ್ತ್ ಲೇಯರಲ್ಲಿ ಬೇರೆ ವೆಜಿಟೇಷನ್ ಅದೆಲ್ಲ ಇದೆ, ಸೆವೆಂತ್ ಲೇಯರಲ್ಲಿ ಅಂಡರ್ಗ್ರೌಂಡ್ ಫುಡ್ ಎಲ್ಲ ಅದು ಡೆವಲಪ್ ಮಾಡ್ತಾ ಇದ್ದೀನಿ.
1: ಅಂದರೆ ಇದು ಗೆಡ್ಡೆ ಗೆಣಸು,
0: ಗೆಡ್ಡೆ ಗೆಣಸುಗಳೆಲ್ಲ,
2: ಶುಂಠಿ, ಅರ್ಶಿನ, ಅದು ಎಲ್ಲ ಇದೆ.
1: ಓಕೆ,
0: ಎಸ್
1: ಸರ್. ಈಗ ನೀವು ಅನುಸರಿಸ್ತಾ ಇರೋ ಕೃಷಿ ಪದ್ಧತಿ ಯಾವುದು, ಅಂದರೆ ಸಿಸ್ಟಮ್ ಆಫ್ ಅಗ್ರಿಕಲ್ಚರ್?
0: ಸಿಸ್ಟಮ್ ಆಫ್ ಅಗ್ರಿಕಲ್ಚರ್ ಈಸ್ ಸ್ಪಿರಿಚುವಲ್ ಫಾರ್ಮಿಂಗ್ ಹೇಳ್ತಾ ಇದ್ದೀನಿ.
1: ಆಧ್ಯಾತ್ಮಿಕ ಕೃಷಿ?
0: ಆಧ್ಯಾತ್ಮಿಕ ಕೃಷಿ, ಯಾಕಂದರೆ ಮಾಮೂಲಿ ಜನ ಈಗ ಸದ್ಯಕ್ಕೆ ಮೊದಲೇ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊ ಬರ್ತಾ ಇತ್ತು, ಆಮೇಲೆ ಕೆಮಿಕಲ್ ಫಾರ್ಮಿಂಗ್ ಬಂದಿದ್ದು. ಕೆಮಿಕಲ್ ಫಾರ್ಮಿಂಗ್ ಆದಮೇಲೆ ಪುನಃ ಜನಕ್ಕೆ ವಾಪಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಕನ್ಸೆಪ್ಟ್ ಬಂದು, ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಕನ್ಸೆಪ್ಟ್ ಬಂದು ಆಮೇಲೆ ಇದೆಲ್ಲ ಆಗ್ಬಿಟ್ಟು ಸಸ್ಟೈನೇಬಲ್ ಫಾರ್ಮಿಂಗ್ ಬಿಟ್ಟು ಒಂದು ಕನ್ಸೆಪ್ಟ್ ಬಂದು. ಸಸ್ಟೈನೇಬಲ್ ಫಾರ್ಮಿಂಗ್ ಅಂದರೆ ಸೆಲ್ಫ್ ಸಸ್ಟೈನೇಬಲ್, ರೀಜನರೇಟಿವ್ ಫಾರ್ಮಿಂಗ್ ಬೇಕಾಯಿತು. ಅಲ್ಟಿಮೇಟ್ ಇನ್ ಫಾರ್ಮಿಂಗ್ ಅಂದರೆ ರೀಜನರೇಟಿವ್ ಫಾರ್ಮಿಂಗ್, ಅಂದರೆ ಜನ ಭೂಮಿ ಸ್ವಯಂ ಪುನಃ ಏನೇನು ಪೋಷಕಾಂಶಗಳು ಬೇಕು ಅದೆಲ್ಲ ರೀಪ್ರೊಡ್ಯೂಸ್ ಮಾಡ್ತಾ ಇತ್ತು.
1: ಓಕೆ,
0: ಔಟ್ಸೈಡಿಂದ ಏನು ಇನ್ಪುಟ್ ಬೇಕಾಗಿಲ್ಲ. ಈಗ ನಮ್ಮದು ಬಂದು ಇನ್ನೊಂದು ಸ್ಟೆಪ್ ಮುಂದೆ ಬಂದು ಸ್ಪಿರಿಚುವಲ್ ಫಾರ್ಮಿಂಗ್ ಅಂದರೆ, ಸ್ಪಿರಿಚುವಲ್ ಫಾರ್ಮಿಂಗ್ ಅಂದರೆ ಈಗ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಹೆಂಗೆ ಸ್ಪಿರಿಚುವಲಿ ಅವರು ಇಮೋಷನಲಿ ಕನೆಕ್ಟೆಡ್ ಇದೆ, ಅದೇ ಥರ ನಮ್ಮ ತೋಟದಲ್ಲಿ ಏನೇನು ಪ್ರಾಣಿಗಳಿದೆ, ಏನೇನು ಇಕೋ ಸಿಸ್ಟಮ್ ಇದೆ, ಏನೇನು ಗಿಡಗಳಿದೆ, ಫ್ರೂಟ್ಸ್ಗಳು, ಅದೆಲ್ಲರೂ ಸ್ಪಿರಿಚುವಲಿ ಇಮೋಷನಲಿ ಕನೆಕ್ಟೆಡ್, ಅಂದರೆ ಒಂದು ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಇದೆ. ಅದಕ್ಕೆ ಕೋಎಕ್ಸಿಸ್ಟ್ ಅಂದರೆ ಒಂದು ಕನ್ಸೆಪ್ಟಲ್ಲಿ ಸ್ಪಿರಿಚುವಲ್ ಫಾರ್ಮಿಂಗ್ ಇದೆ.
1: ತಂಗಚ್ಚನವರೇ, ತಾವು ಪ್ರಧಾನವಾಗಿ ಈ ಕೋಕೋ ಬೇಸಾಯ ಮತ್ತು ಚಾಕೊಲೇಟ್ ಉದ್ಯಮದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ, ಅದ್ರ ಬಗ್ಗೆ ತಮಗೆ ಆಸಕ್ತಿ ಬರೋಕ್ಕೆ ಏನು ಕಾರಣ, ತಾವೇನೇನು ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿದ್ದೀರಿ, ವಿವರವಾಗಿ ಹೇಳ್ತಾ ಹೋಗಿ.
0: ಆಯ್ತು ಸರ್. ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಕೊಕೋ ಕಲ್ಟಿವೇಷನ್ ಈಸ್ ಸಸ್ಟೈನಬಿಲಿಟಿ, ಯಾಕಂದರೆ ನಮ್ಮ ಜಮೀನಲ್ಲಿ ಆವಾಗ ಕೊಕೊನಟ್ ಅರೆಕೊನಟ್ ಇತ್ತು, ಕೊಕೊನಟ್ ಇತ್ತು ಮೇಯ್ನ್ ಆಗಿ, ಆಮೇಲೆ ಸಪೋರ್ಟ್ ಆಯಿತು, ಬಟ್ ಆವಾಗ ರೇಟ್ ಎಲ್ಲ ಕಡಿಮೆ ಇತ್ತು, ಮೇಂಟೈನ್ ಮಾಡೋದು ಕಷ್ಟ ಆಯಿತು. ಆಮೇಲೆ ನಾನು ಬೇರೆ ಸುಮಾರು ಆಪ್ಷನ್ಸ್ ಟ್ರೈ ಮಾಡಿದ್ದು, ಬೇರೆ ಬೇರೆ ಗಿಡಗಳೆಲ್ಲ ಟ್ರೈ ಮಾಡೋದು, ಅರೆಕೊನಟ್ ಇದು ನಟ್ ಮೇಕು ಆ ಥರ ಎಲ್ಲ, ಬಟ್ ಅದೆಲ್ಲ ಸಕ್ಸಸ್ ಆಗಿಲ್ಲ. ಈ ಮೈಸೂರು ವಾತಾವರಣಕ್ಕೆ ಕೊಕ್ಕೋ ತುಂಬ ಚೆನ್ನಾಗಿತ್ತು, ಅದಕ್ಕೆ ಕೊಕ್ಕೋ ಟ್ರೈ ಮಾಡಿದ್ಮೇಲೆ ಅದು ಚೆನ್ನಾಗಿ ಬಂದಿತ್ತು, ಅದಕ್ಕೆ ನಾನು ಕೊಕ್ಕೋ ಮೇಯ್ನ್ ಆಗಿ ಸ್ಟಾರ್ಟ್ ಮಾಡಿದ್ದು. ಕೊಕ್ಕೋ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಕೊಕ್ಕೋ ಇಲ್ಲಿ ತುಂಬ ಸ್ಕೋಪ್ ಇದೆ ಅಂದೆ. ಕೊಕ್ಕೋ ಈಸ್ ಎ ವಂಡರ್ಫುಲ್ ಗಿಫ್ಟ್ ಆಫ್ ಗಾಡ್ ಟು ಮ್ಯಾನ್ ಕೈಂಡ್. ಎಸ್, ಕೊಂಗಿ, ಯಾಕಂದರೆ ಇದರಲ್ಲಿ 500+ ನ್ಯೂಟ್ರಿಟಿವ್ ಎಲಿಮೆಂಟ್ಸ್ ಇದೆ, ತಿನ್ನಕ್ಕೆ ಒಳ್ಳೆಯದು, ಆಮೇಲೆ ಸ್ಟೋರ್ ಮಾಡೋಕ್ಕೆ ಒಳ್ಳೆಯದು, ವ್ಯಾಲ್ಯೂ ಅಡಿಷನ್ನು ತುಂಬ ಮಾಡ್ತಾ ಇದ್ದೀನಿ. ಈಗ ಕೊಕ್ಕೋ ಇಲ್ಲಿ ಸುಮಾರು ಜನ ಚಾಕ್ಲೇಟ್ ಮಾಡ್ತಾ ಇದೆ, ನಮ್ಮ ಕಡೆ ಕೊಕ್ಕೋ ಇಲ್ಲಿ ಒಂದು 12 ಪ್ರೊಡಕ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಯಾವುದೊಂದು ವೇಸ್ಟ್ ಮಾಡ್ತಾ ಇಲ್ಲ, ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು 6 ಪ್ರೊಡಕ್ಟ್ ಈಗ ಪ್ಯಾಟೆಂಟ್ ಅಪ್ರೂವ್ ಆಗಿದ್ದು ಇಂಡಿಯಾ ಗೌರ್ಮೆಂಟಿಂದ. ತೊ ಕೊಕ್ಕೋ ಇಲ್ಲಿ ಏನಂದರೆ, ಕೊಕ್ಕೋ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್, ನಾನು ಹೇಳಿದಲ್ಲ, ಅದಕ್ಕೆ ನಿಮ್ಮದು ಹೇರು, ಟೀತು, ಹಾರ್ಟ್, ಸ್ಕಿನ್ನು, ಐಸು ಎಲ್ಲ ಕಡೆಯೂ ಕೊಕ್ಕೋ ತಿನ್ನಬೇಕು. ಖಂಡಿತವಾಗಿ ಕೊಂಗೋ ತಿಂದರೆ ನೀವು ಹಾಸ್ಪಿಟಲ್ ಹೋಗೋಕ್ಕೆ ಅವಶ್ಯಕತೆ ಬರಲ್ಲ. ಮಿನಿಮಮ್ 50-100 ಗ್ರಾಮ್ ಡೈಲಿ ತಿಂದಿದ್ರೆ ಪ್ಯೂರ್ ಚಾಕ್ಲೇಟ್.
1: ಮಾರ್ಕೆಟ್ ಚಾಕ್ಲೇಟ್ ತಿಂತಾ ಇದ್ದೀವಿ ಸರ್.
0: ನಾನು ಒಂದು ಆವರೇಜ್ ಒಂದು 10-12 kg ಪರ್ ಅನಮ್ ತಿಂತಾ ಇದ್ದೀನಿ.
1: ನೀವು?
0: ನಾನು.
1: ಅಲ್ಲ, ಈಗ ನಮ್ಮ ಸರಾಸರಿ ಏನಿದೆ
0: ಸರಾಸರಿ ಭಾರತದಲ್ಲಿ? ಸರ್, ಸರಾಸರಿ ಬಂದು 6 ಗ್ರಾಮ್,
1: 6 ಗ್ರಾಮ್ ಅಷ್ಟೇ,
0: 6 ಗ್ರಾಮ್ ಅಷ್ಟೇ. ಬಟ್ ಯುರೋಪ್ ಅಲ್ಲಿ ಇಫ್ ಯು ಕಂಪೇರ್, ದೇ ಕನ್ಸ್ಯೂಮ್ 6 kg
1: ವರ್ಷಕ್ಕೆ.
0: ವರ್ಷಕ್ಕೆ?
1: ಓಕೆ.
0: ಸೊ ದೇರ್ ಇಸ್ ಎ ಲಾಂಗ್ ಗ್ಯಾಪ್. ಅದಕ್ಕೆ ನನ್ನ ದೇಶದಲ್ಲಿ ನೋಡಿ, ಈಗ ನೋಡಿದರೆ ಡಯಾಬಿಟಿಕ್ಸು, ಕ್ಯಾನ್ಸರು, ಬಿ ಪಿ ಇದೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ. ಇಫ್ ಯು ಸ್ಟಾರ್ಟ್ ಕನ್ಸ್ಯೂಮಿಂಗ್ ಪ್ಯೂರ್ ಕೊಕೋ, ಇದೆಲ್ಲ ತುಂಬ ಎಲ್ಲ ದೇ ವಿಲ್ ಆಲ್ ಡಿಸಪಿಯರ್.
1: ಚಾಕ್ಲೇಟ್ ತಿನ್ಬೋದು ಅಂತೀರಾ ಅಷ್ಟೊಂದು
0: ಚಾಕ್ಲೇಟ್? ಸರ್, ಮಾರ್ಕೆಟ್ ಚಾಕ್ಲೇಟ್ ಎಲ್ಲರೂ ಮೊದಲೇ ಚಿಕ್ಕ ವಯಸ್ಸಲ್ಲಿ ಹೇಳ್ತಾರೆ ಚಾಕ್ಲೇಟ್ ತಿನ್ನಬಾರ್ದು, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ಅದು ಕರೆಕ್ಟ್. ಮಾರ್ಕೆಟ್ ಚಾಕ್ಲೇಟ್ ತಿಂದರೆ ತುಂಬ ಕಷ್ಟ. ಈಗ ನಾನು ಪ್ಯೂರ್ ಚಾಕ್ಲೇಟ್ ತಿಂದರೆ ಇಟ್ಸ್ ವೆರಿ ಗುಡ್, ದಟ್ಸ್ ವೈ ಇಟ್ಸ್ ಕಾಲ್ಡ್ ಥಿಯೋಬ್ರಹ್ಮ, ಗಾಡ್ಸ್ ಫುಡ್ ಅಂತ ಹೇಳ್ತಾರೆ.
1: ಓಹೋ.
0: ಯೆಸ್, ಸೊ ಇಟ್ಸ್ ಗುಡ್ ಫಾರ್ ಯುವರ್ ಕಂಪ್ಲೀಟ್.

0: ಬಾಡಿ. ಈಗ ಲೇಟೆಸ್ಟ್ ಸ್ಟಡಿ ಏನಂದರೆ ಅಲ್ಝಮೇ ಡಿಸೀಸು, ಈಗ ವಯಸ್ಸಾಗುವಾಗ ಅಲ್ಲಿ ಜನ ಎಲ್ಲ ಇದು ಫರ್ಗೆಟ್ಫುಲ್ನೆಸ್ ಜಾಸ್ತಿ ಬರ್ತದೆ, ಅದೆಲ್ಲ ಯು ಕ್ಯಾನ್ ರಿವರ್ಸ್ ಇಟ್ ಅಟ್ಲೀಸ್ಟ್ ಬೈ 15 years ಇಫ್ ಯು ಕನ್ಸ್ಯೂಮ್ ಕಕಾವ್ ಕಂಟಿನ್ಯೂಸ್ಲಿ ಫಾರ್ ಅ ಮಂತ್. ಅಷ್ಟೊಂದು ಬೆನಿಫಿಟ್ ಇದೆ.
1: ನೋಡಿದ್ರ ಮೇಡಮ್, ಏನೇನು ಮೌಲ್ಯವರ್ಧಿತ ಉತ್ಪನ್ನಗಳು, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡ್ತೀರಿ ಸರ್? ಏನೋ ಬಹಳಷ್ಟು ಹೇಳಿದ್ರು.
2: ಹೌದು.
1: ಈ ಕೋಕೋ ಇಂದ ಏನೇನು ಮಾಡ್ತೀರಿ ಹೇಳಿ?
2: ಕೋಕೋ ಇಂದ ಆಲ್ಮೋಸ್ಟ್ 12 ಪ್ರಾಡಕ್ಟ್ಸ್ ಮಾಡ್ತೀವಿ.
1: ಯಾವ್ಯಾವ್ದು ಅದು?
2: ಫಸ್ಟ್ ನಾವು ಬರೀ ಬೀನ್ಸ್ ಸೇಲ್ ಮಾಡಿದೆ. ಕೋಕೋ ಹಾರ್ವೆಸ್ಟಿಂಗ್ ಮಾಡುವಾಗ ಕಟ್ ಮಾಡ್ತಿರಲ್ಲ, ಆ ಟೈಮಲ್ಲಿ ನಾವು ಅವರು ಕೆಲಸ ಮಾಡಿದ್ರ ಜೊತೆ ನಾವು ಕೂತ್ಕೊಂಡು ನಾವು ಇದು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡುವಾಗ ನಾನು ಒಂದೆರಡು ಪೀಸ್ ನಾನು ಟೇಸ್ಟ್ ಮಾಡಿದೆ, ಅದು ಟೇಸ್ಟ್ ತುಂಬ ಒಳ್ಳೆಯದು. ಅದಕ್ಕೆ ಮುಂಚೆ ಎಲ್ಲ ಇದು ಜ್ಯೂಸ್ ನಾವು ಯೂಸ್ ಮಾಡ್ತಾನೇ ಇಲ್ಲ. ಯಾವಾಗ ಜಾಗದಲ್ಲಿ ಇದು ಕೋಕೋ ಕಲ್ಟಿವೇಷನ್ ಇದೆ ಅವ್ರು ಯಾರು ಜ್ಯೂಸ್ ಯೂಸ್ ಮಾಡೋದಲ್ಲ, ಅದು ಬರೀ ಫ್ಲೋ ಅಂದರೆ ಜಸ್ಟ್ ಅಲೌ ಇಟ್ ಟು ಫ್ಲೋ ಅವೇ ಅಷ್ಟೇ. ಬಟ್ ಇದು ಹಣ್ಣಿಗೆ ಪಲ್ಪ್ಗೆ ಇಷ್ಟು ಟೇಸ್ಟ್ ಅಂದರೆ ಜ್ಯೂಸ್ ಎಷ್ಟು ಟೇಸ್ಟಿ ಇರುತ್ತೆ ಅಂತ ನಮ್ಮ ಮನಸ್ಸಲ್ಲಿ ಪುನಃ ಪುನಃ ಆ ಒಂದು ಫೀಲಿಂಗ್ ಬಂತು. ಆವಾಗ ಸ್ವಲ್ಪ ಅದು ಸ್ಟ್ರೈನ್ ಮಾಡಿ ಅದು ಕಲೆಕ್ಟ್ ಮಾಡಿ ನೋಡೋಣ ಆ ಪ್ಲ್ಯಾನ್ ಮಾಡಿದೆ. ಅದು ಟೇಸ್ಟ್ ಮಾಡುವಾಗ ನಮಗೆ ಫ್ಯಾಮಿಲಿಗೆ ಎಲ್ಲರಿಗೆ ತುಂಬ ಇಷ್ಟ ಆಯಿತು. ಆ ಟೈಮಿಂದ ನಾನೊಂದು ಲೈಕ್ ಒನ್ ಕ್ಯಾಂಪೇನ್ ಥರ ನಾನು ಸ್ಟಾರ್ಟ್ ಮಾಡಿದೆ, ಈ ಜ್ಯೂಸಿಂದ ಏನೇನು ಮಾಡಬೇಕು ಅದೆಲ್ಲ ನಾವು ಮಾಡಬೇಕಂತ. ಸೊ ಫಸ್ಟ್ ಅದು ಶುಗರ್ ಹಾಕೋಕ್ಕೆ ನೋಡಿದ್ವು, ಅದು ಸಕ್ಸಸ್ ಆಗಿಲ್ಲ. ಬಟ್ ಕ್ಯಾರಮೆಲ್ ಚೆನ್ನಾಗಿ ಬಂತು, ಅದಕ್ಕೆ ಒಂದು ನಮಗೆ ಅರ್ಥ ಆಯಿತು ಅದರಿಂದ ಜಾಗರಿ ಹಾಕೋಕ್ಕೆ ಮಾಡೋಕ್ಕೆ ಆಗಲ್ಲ. ಸೊ ವಾಟ್ ಈಸ್ ನೆಕ್ಸ್ಟ್ ಮತ್ತೆ ಇದು ಸ್ವಲ್ಪ ಕಮ್ಮಿ ಇದು ಕುಕ್ ಮಾಡಿ ಸಾಸ್ ಮಾಡಿದೆ. ಸಾಸ್ ವಾಸ್ ಒನ್. ಮತ್ತೆ ಜ್ಯೂಸ್ ಹಾಕಿ ಇಡಂದರೆ ವಿನಿಗರ್ ಆಗತ್ತೆ. ಆವಾಗ ಬೀನ್ಸ್ ಇದು ಮತ್ತೆ ಇದು ಜ್ಯಾಮ್ ಕೊಕ್ಕೋ ಸ್ಪ್ರೆಡ್ ಮಾಡ್ತೀವಿ ಈಗ, ದೆನ್ ಪೀನಟ್ ಬಟರ್ ಸ್ಪ್ರೆಡ್ ಪೀನಟ್ ಜೊತೆ ಕಡಲೆ ಬೀಜ ಜೊತೆ ಅದು ಸ್ಪ್ರೆಡ್ ಮಾಡ್ತೀವಿ. ಮತ್ತು ಅದು ಸಿಪ್ಪೆ ರೋಸ್ಟ್ ಮಾಡುವಾಗ ಸಿಪ್ಪೆ ರಿಮೂವ್ ಮಾಡ್ತಿರಲ್ಲ ಚಾಕ್ಲೇಟ್ ಮಾಡೋಕ್ಕೆ, ಬರೀ ನಿಬ್ಸ್ ನಿಬ್ಸ್ ಅಂದರೆ ಬೀನ್ಸ್ ಮಧ್ಯದಲ್ಲಿ ಏನಿರುತ್ತೆ ಅದು ಮಾತ್ರ ಯೂಸ್ ಆಗುತ್ತೆ ಚಾಕ್ಲೇಟ್ಗೆ. ಸಿಪ್ಪೆ ವೇಸ್ಟ್ ಆಗಿ ಜನಗಳು ಬಿಸಾಕ್ಬಿಡುತ್ತೆ, ಬಟ್ ಅದು ಬಿಸಾಕ್ ಮಾಡೋಂಗಿಲ್ಲ. ಅದು ಟೀ ಕೊಕ್ಕೋ ಟೀ ಕಾರಣ 20% ಫ್ಯಾಟ್ still is there in that sippe. ಅದು ಬರೀ ಅದು ಮಾತ್ರ ಟೀ ಮಾಡಂದ್ರೆ ಅದು ತುಂಬ ಒಳ್ಳೆಯದು ಆ ಥರ. ದೆನ್ ಜ್ಯಾಮ್ ಅಲಾಂಗ್ ವಿತ್ ದಾಸವಾಳೆ ಹೂವು ಆ್ಯಂಡ್ ಬಾರ್ಬೆಡೋಸ್ ಚೆರಿ ಅದು ನಿಬ್ಸ್ ಹಾಕ್ಬಿಟ್ಟು ಜ್ಯಾಮ್ ಮಾಡ್ತೀವಿ. ಆ ಥರ ಸಮ್ 10-12 ಪ್ರಾಡಕ್ಟ್ಸ್ ನಾವು ಮಾಡ್ತೀವಿ.
1: ಎಷ್ಟು ಥರ ಚಾಕ್ಲೇಟ್ ಮಾಡ್ತೀರಿ?
2: ಚಾಕ್ಲೇಟ್ ಅಬೌಟ್ 4-5 ವೆರೈಟೀಸ್. ಅದು ನಮ್ಮದು ಮಗನ್ ಜಾರ್ಜ್ ಅವನು ಮಾಡ್ತಾ ಇದೆ, ಅವಂದೇ ಅದು.
1: ಇರಲಿ, ನೀವು ಹೇಳಿ ಏನೇನು ಥರ ಚಾಕ್ಲೇಟ್?
2: ಹಾಂ, ಸೊ 60% ಇದೆ, 70% ಇದೆ, 80% ಇದೆ. 60 ಅಂದರೆ 60% ಅದರಲ್ಲಿ ಕೊಕ್ಕೋ ಇರುತ್ತೆ.
1: ಓಕೆ.
2: ಮತ್ತು 40% ಜಾಗರಿ, ಅದು ಆರ್ಗ್ಯಾನಿಕ್ ಜಾಗರಿ ಪೌಡ್ರು. ಚಾಕ್ಲೇಟ್ ಮಾಡುವಾಗ ಯಾವುದೊಂದು ಮಾಡಲಿ ಬಟ್ ಎಷ್ಟು ಇನ್ಗ್ರೀಡಿಯೆಂಟ್ಸ್ ಕಮ್ಮಿ ಇರುತ್ತೆ ಅಷ್ಟು ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಅದು ನಾವು ಜನಗಳೆಲ್ಲರೂ ಅದು ಗೊತ್ತಿರ್ಬೋದು. ಜಾಸ್ತಿ ಪ್ರಾಡಕ್ಟ್ಸ್ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಅಂದರೆ ಅದರಲ್ಲಿ ಅನ್ವಾಂಟೆಡ್ ಎಲಿಮೆಂಟ್ಸ್ ಎಲ್ಲ ಬರುತ್ತೆ, ಪ್ರಿಸರ್ವೇಟಿವ್ಸ್ ಆ್ಯಂಡ್ ಇಮಲ್ಸಿಫೈಯರ್ಸ್, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ನಮ್ಮ ಪ್ರಾಡಕ್ಟು ಬರೀ ಬೆಲ್ಲ, ಅದು ಆರ್ಗ್ಯಾನಿಕ್ ಬೆಲ್ಲ, ಮತ್ತು ನಮ್ಮದು ಆರ್ಗ್ಯಾನಿಕ್ ಇರತ್ತಲ್ಲ ನಿಬ್ಸು ಅದು. ಸೊ 60%ಅಲ್ಲಿ 60% ಕೊಕ್ಕೋ, 40% ಜಾಗರಿ, 70%ಅಲ್ಲಿ 70% ಕೊಕ್ಕೋ ಆ್ಯಂಡ್ 30% ಜಾಗರಿ ಆ ಥರ. ಮತ್ತು 60%ಅಲ್ಲಿ ಒಂದು ಆಮಂಡ್ಸು ಮಾಡ್ತೀವಿ, 4 ವೆರೈಟಿ ಈಗ ಇದೆ. ಮತ್ತು ಕೊಕ್ಕೋ ಲಡ್ಡು ಇದೆ. ಕೊಕ್ಕೋ ಲಡ್ಡು ಅಂದರೆ ಇದು ಕೊಕ್ಕೋ ಆ್ಯಂಡ್ ಜಾಗರಿದು 40-40%, 20% ನಮ್ಮದು ಇದು ಹುರಿಹಿಟ್ಟು ಹೇಳ್ತಾರಲ್ಲ ರಾಗಿದು ಅದು. ಸೊ ಇದು ಮೂರು ಕಾಂಬಿನೇಷನ್ ಬರುವಾಗ ಇದು ಡಯಾಬಿಟೀಸ್ ಅವ್ರಿಗೆ ತುಂಬ ಒಳ್ಳೆಯದು. ಅದು ಟೆಸ್ಟ್ ಮಾಡಿದೆ, ಅವ್ರದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ರೈಸ್ ಆಗಲ್ಲ, ಅದು ಹಂಗೆ ಎರಡು ಲಡ್ಡು ತಿನ್ನಂದ್ರೆ ಏನೂ ಇಲ್ಲ. ಅದಕ್ಕೆ ಸ್ವೀಟು ತಿರೋರಿಗೆ ಅವ್ರಿಗೆ ದುಃಖ ಬೇಡ, ಅವ್ರಿಗೆ ಇದು ತಿನ್ಬೋದು. ಅದು ಬರೀ ಚಾಕ್ಲೇಟ್.
1: ತಂಕಚ್ಚನ್ ಅವರ, ಈಗ ತಾವು ಕೋಕೋ ಬೇಸಾಯದ ಬಗ್ಗೆ ಒಂಚೂರು ಹೇಳಿ, ಅಂದರೆ ಯಾವ ತಳಿಯನ್ನು ತಾವು ಬೇಸಾಯ ಮಾಡೋದು, ಮತ್ತು ಹೇಗೆ ಅದನ್ನು ಹಾಕ್ಕೊಂಡಿದ್ದೀರಿ? ಈಗ ಯಾರಾದರೂ ಕೋಕೋ ಬೆಳಿತೀನಿ ಅಂತಾದರೆ ಯಾವ ರೀತಿ ಬೆಳಿಬೇಕು ಹೇಳಿ.
0: ಹೌದು, ಕೋಕೋ ಆರೋಗ್ಯಕ್ಕೆ ಒಳ್ಳೆಯದು, ಅದೊಂದು ವಿಷಯ. ಸೆಕೆಂಡ್, ಇದು ಬೆಳೆಯೋದು ತುಂಬ ಈಸಿ ಇದೆ. ಇದು ಇಂಡೋಕ್ರೋಪ್ ಆಗಿ ಇದಕ್ಕೆ ಕೊಕ್ಕೋಕ್ಕೆ ಏನೆಂದರೆ ಒಂದು 50-60% ನೆರಳಿರಬೇಕು. ಈಗ ನಮ್ಮ ಮೈಸೂರು ಅಲ್ಲಂದರೆ ಈ ಥರ ಡ್ರೈ ಕ್ಲೈಮೇಟಲ್ಲಿ ಇದು ಸ್ವಲ್ಪ ಶೇಡ್ ಇದ್ದರೆ ಒಳ್ಳೆಯದು. ಮೊನೋಕ್ರಾಪು ಒಂದೊಂದು ಜಾಗಲ್ಲಿ ಮಾಡ್ತಾ ಇದೆ, ಬಟ್ ಅದಕ್ಕೆ ಸ್ವಲ್ಪ

0: ನೀರು ಕೊಡಬೇಕು. ಇದು ದಿಸ್ ಇಸ್ ಅ ಟ್ರಾಪಿಕಲ್ ಕ್ರಾಪ್, ರೂಟ್ಸ್ ಎಲ್ಲ ತುಂಬ ಕೆಳಗಡೆ ಹೋಗಲ್ಲ, ಅದಕ್ಕೆ ಇದು ಇಂಡ ಕ್ರಾಪ್ ಆಗಿ ಮಾಡಬಹುದು. ವೆರೈಟಿ ಇದೆ ಕೊಕ್ಕೋ ಇಲ್ಲಿ, ಮುಖ್ಯವಾಗಿ ಮೂರು ವೆರೈಟಿ ಇದೆ, ಫಾರೆಸ್ಟ್ ಹೀರೋ, ಕ್ರೆಯೋಳ, ಟ್ರಿನಿಟಾರಿಯೋ, ಬೇರೆ ನ್ಯಾಷನಲ್ ಅದೆಲ್ಲ ಇದೆ. ಬಟ್ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಇದು ಫಾರೆಸ್ಟ್ ಹೀರೋ ಅಂದ್ಬಿಟ್ಟು ಒಂದು ವೆರೈಟಿ ಇದೆ, ಅದು ತುಂಬ ಒಳ್ಳೆ ವೆರೈಟಿ. ದೇ ಆರ್ ಮೋರ್ ಡಿಸೀಸ್ ರೆಸಿಸ್ಟೆಂಟ್.
1: ಇದು ಸಸಿ ಎಲ್ಲಿ ಸಿಗುತ್ತೆ?
0: ಸಸಿ ಈಗ ಡೆವಲಪ್ ಮಾಡೋಕ್ಕೆ ತುಂಬ ಈಸಿ ಇದೆ ಸರ್. ಒಳ್ಳೆ ತೋಟದಲ್ಲಿ ಹೋಗಿ ಒಳ್ಳೆ ಮರದ ಒಳ್ಳೆ ಫ್ರೂಟ್ ತಗೋಬಂದು ಅದಕ್ಕೆ ಎಲ್ಲ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಜಮೀನಲ್ಲಿ ಒಳ್ಳೆ ಸಸಿ ಡೆವಲಪ್ ಮಾಡಬಹುದು.
1: ಈಗ ಅವರೇ ಮಾಡ್ಕೋಬಹುದು,
0: ಅವರೇ ಮಾಡ್ಕೋಬಹುದು.
1: ಈಗ ನೀವೇನಾದರೂ ಸಸಿ ಮಾಡಿ ಕೊಡ್ತಾ ಇದ್ದೀರಾ?
0: ನಾನು ಪ್ಲಾನ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತುಂಬ ಡಿಮ್ಯಾಂಡ್ ಇದೆ. ಬಟ್ ಅಷ್ಟೊಂದು ಮಾಡಕ್ ಆಗೋದಿಲ್ಲ, ಅದಕ್ಕೆ ಗೈಡ್ ಮಾಡಬಹುದು.
1: ಅಂದ್ರೆ ಯಾವ ತರ ಮಾಡ್ಕೋಬೇಕು ಅಂತೀರಿ ಸಸಿನ?
0: ಇದು ಸಸಿ ಒಳ್ಳೆ ಗಿಡ ತಗೊಂಡು ಅದರಲ್ಲಿ ಒಂದು 60% ಬೀಜ ತಗೋಬಹುದು, 30% ಅದರಲ್ಲಿ ವೇಸ್ಟ್ ಆಗುತ್ತೆ. ಬೋತ್ ಎಂಡ್ ಯು ಹ್ಯಾವ್ ಟು ರಿಮೂವ್ ಇಟ್. ಆ ಬೀಜ ತಗೊಂಡು ನರ್ಸರಿ ಪ್ಯಾಕೆಟ್ ಅಲ್ಲಿ ಹಾಕಿದರೆ ಅದು ಒಂದು ತಿಂಗಳಲ್ಲಿ ಬಂದ್ಬಿಡ್ತದೆ, ಮೇಲೆ ಬಂದ್ಬಿಡ್ತದೆ. ಆಮೇಲೆ ಅದೊಂದು 5-6 ತಿಂಗಳು ಆದ್ಮೇಲೆ ಪುನಃ ನಾಟಿ ಮಾಡಬಹುದು. ತುಂಬ ಈಸಿ ಇದೆ ಸರ್.
1: ಎಲ್ಲಾ ತೋಟದಲ್ಲೂ ಬೆಳಿಬಹುದು,
0: ಎಲ್ಲಾ ತೋಟದಲ್ಲಿ ಬೆಳಿಬಹುದು. ಬೆಳೆದ ಇದು ನಾಟಿ ಮಾಡಿದ್ಮೇಲೆ 2 ವರ್ಷ ಆದ್ಮೇಲೆ ಇದು ಫ್ರೂಟ್ ಕೊಡ್ತಾರೆ. ಆಮೇಲೆ ಮೇನ್ ಅಡ್ವಾಂಟೇಜ್ ಏನಂದ್ರೆ ಈ ಕೊಕ್ಕೋ ಅಂದ್ರೆ ಅದ್ರ ಲೈಫ್ ಬಂದು ಒಂದು 80-100 ಇಯರ್ಸ್ ಇರ್ತದೆ. ಹೌದು, ಅದಕ್ಕೆ ಅಂಡ್ ಡಿಪೆಂಡಿಂಗ್ ಆನ್ ದ ಕ್ಲೈಮೇಟ್ ಫುಲ್ ಇಯರ್ ಇದು ಕ್ರಾಪ್ ಕೊಡ್ತಾ ಇದೆ.
1: ಪೂರ್ತಿ ವರ್ಷ
0: ಕೊಡ್ತಾ ಇದೆ.
1: ಯಾವಾಗಲೂ
0: ಬರ್ತಾ ಇದೆ, ಡಿಪೆಂಡಿಂಗ್ ಆನ್ ದ ಕ್ಲೈಮೇಟ್. ಈಗ ಮೈಸೂರು ಕ್ಲೈಮೇಟ್ ಅಲ್ಲಿ 12 ಮಂತ್ಸ್ ಕ್ರಾಪ್ ಬರ್ತಾ ಇದೆ, ಅದಕ್ಕೆ ನಾನು 12 ಮಂತ್ಸ್ ಹಾರ್ವೆಸ್ಟ್ ಫೆಸ್ಟಿವಲು ಮಾಡ್ತಾ ಇದೆ.
1: ಈಗ ಏನು ಅಂತರದಲ್ಲಿ ಹಾಕೋಬೇಕು? ಒಂದು ಗಿಡದಿಂದ
0: ಒಂದು ಮಿನಿಮಮ್ 10 ಫೀಟ್ ಇರಬೇಕು.
1: ಹತ್ತಾಗಿ
0: ಹಾ, ಇದು ಹೊರಿಸೊಂಡಲ್ ಡೆವಲಪ್ಮೆಂಟ್ ಜಾಸ್ತಿ ಇದೆ, ವರ್ಟಿಕಲ್ ಜಾಸ್ತಿ ಹೋಗಲ್ಲ.
1: ಓಕೆ,
0: ಒಂದು 10-15 ಫೀಟ್ ಮೇಲೆ ಹೋಗುತ್ತೆ. ಆಮೇಲೆ ಇದು ಪ್ರೂನಿಂಗ್ ಎಲ್ಲ ಮಾಡಬೇಕು, ಅದಕ್ಕೆ ಕನ್ಸಲ್ಟೆನ್ಸಿಯು ನಾನು ಕೊಡ್ತಾ ಇದ್ದೀನಿ. ಈಗ ಸುಮಾರು ಜನ ಬಂದು ಕೇಳ್ತಾ ಇದ್ದಪ್ಪ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂದರೆ ಅದೆಲ್ಲ ನೋಡಿಬಿಟ್ಟು ಸೋಯಿಲ್ ಟೆಸ್ಟ್ ಎಲ್ಲ ಮಾಡಿ ಅದಕ್ಕೆ ಕರೆಕ್ಟಾಗಿ ಆರ್ಗ್ಯಾನಿಕ್ ಆಗಿ ಮಾಡಿದರೆ ತುಂಬ ಒಳ್ಳೆ ಕ್ರಾಪ್ ಇದು. ಒಂದು ತೆಂಗಿನ ಮರ ಜಗದಲ್ಲಿ ಸುಟ್ಟು 4 ಕೊಕ್ಕೋ ಗಿಡ ಆಗ್ಬೋದು. ಇದು ರೆವೆನ್ಯೂ ಬಂದ್ಬಿಟ್ಟು ಒಂದು ಕೊಕ್ಕೋ ಗಿಡ ಅಂತ ಒಂದು ತೆಂಗಿನ ಮರದ ಎಷ್ಟು ರೆವೆನ್ಯೂ ಇದೆ ಅಷ್ಟು ಬಂದ್ಬಿಡ್ತದೆ.
1: ಎಷ್ಟು ಕೆಜಿ ಇಳುವರಿ ಬರ್ಬೋದು ಒಂದು ಮರ ಗಿಡದಲ್ಲಿ?
0: ಒಳ್ಳೆ ಮರದಲ್ಲಿ ಒಂದು 4-5 ಕೆಜಿ ಡ್ರೈ ಬೀನ್ಸ್ ಬರ್ಬೋದು. ವೆಟ್ ಬೀನ್ಸ್ ಅಂದರೆ ಒಂದು 15-20 ಕೆಜಿ ಬರ್ಬೋದು. ಅಂದರೆ ಒಂದು 3-4,000 ರುಪೀಸ್ ಪರ್ ಆನಮ್ ಒಂದು ಟ್ರೀಯಿಂದ ಆರಾಮಾಗಿ ಸಿಕ್ಬೋದು.
1: ಗೊಬ್ಬರ ಎಲ್ಲ ಏನು ಹಾಕ್ಬೇಕಾಗತ್ತೆ?
0: ಗೊಬ್ಬರ ಈಗ ಹಸು ಇದ್ದರೆ ಜೀವಾಮೃತ ಮಾಡ್ಬೋದು, ಅಲ್ಲಾಂದರೆ ಬೇರೆ ಸಾವಯವ ಕೃಷಿಯಲ್ಲಿ ಚೆನ್ನಾಗಿ ಮಾಡಬಹುದು.
1: ನೀವು ಏನೇನು ಮಾಡ್ತಾ ಇದ್ದೀರಿ ಸರ್?
0: ನಾನು
1: ಹಸು ಇಟ್ಕೊಂಡಿದ್ದೀರಾ?
0: ನನ್ನ ಹಸು ಇದೆ, ಹಳ್ಳಿಗರ ಹಸು ಇದೆ.
1: ಎಷ್ಟಿದೆ ಸರ್?
0: ಒಂದಿದೆ ಈಗ ಸದ್ಯಕ್ಕೆ, ಒಂದರಲ್ಲಿ ಅದರಿಂದ ಜೀವಾಮೃತ ಮಾಡ್ತಾ ಇದ್ದೀನಿ. ಎಲ್ಲ ಪ್ರತಿ ಒಂದು ತಿಂಗಳಲ್ಲಿ ಒಂದು ಸೇರಿ ಜೀವಾಮೃತ ನಾನು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇದೆ ಅದರಲ್ಲಿ ಕಳಿಸ್ತಾ ಇದ್ದೀನಿ. ಆಮೇಲೆ ಕಷಾಯ ಮಾಡ್ತಾ ಇದ್ದೀನಿ, ಏನಕ್ಕೆ ಏನು ಡಿಸೀಸ್ ಏನಿದ್ರೆ ಏನು ಇನ್ಸೆಕ್ಟ್ ಏನಿದ್ರೆ ಅದು ಸ್ಪ್ರೇ ಮಾಡೋಕ್ಕೆ, ಮೀಲಿ ಬ್ಯಾಗ್ಸ್ ಅದಕ್ಕೆಲ್ಲ ಸ್ಪ್ರೇ ಮಾಡೋಕ್ಕೆ ಕಷಾಯನೂ ಮಾಡ್ತಾ ಇದ್ದೀನಿ.
1: ಬೇರೆ ಏನು ಸಮಸ್ಯೆ ಇಲ್ವಾ ರೋಗ ಕೀಟಗಳದ್ದು ಈ ಕೊಕ್ಕೋ ಬೆಳೆಗೆ?
0: ಬೇರೆ ವ್ಯವಸಾಯ ಥರ ಹೊರ್ಟಿಕಲ್ಚರ್ ಥರ ಸ್ವಲ್ಪ ಸ್ವಲ್ಪ ಬಂದ್ಬಿಡ್ತದೆ, ರೋಗಗಳೆಲ್ಲ ಬಂದಿರದೆ. ಬಟ್ ಅದೆಲ್ಲ ರೆಸಿಸ್ಟೆಂಟ್ ಆಗಿ ನೋಡಿದರೆ ಇದು ತುಂಬ ಒಳ್ಳೆಯದು ಸರ್, ಏನು ಪ್ರಾಬ್ಲಮ್ ಏನಿಲ್ಲ.
1: ಓಕೆ, ಈಗ ನೀವು ಆರಂಭ ಮಾಡಿದಾಗ ಸಸಿಗಳನ್ನು ಎಲ್ಲಿಂದ ತಂದ್ರಿ?
0: ನಾನು ಮಾಡುವಾಗ ಇದರಲ್ಲಿ ಮಾರ್ಕೆಟ್ ಇರಲಿಲ್ಲ, ಅದಕ್ಕೆ ನಾನು ವಯನಾಡ್ ನರ್ಸರಿ ಅಂತ ತಗೊಂಡಿದ್ದು. ಆಮೇಲೆ ಇಲ್ಲಿ ಕ್ಯಾಡ್ಬರಿ ಅವರು ಈಗಲೂ ಸೇಲ್ ಮಾಡ್ತಾ ಇದೆ, ಅಲ್ಲಿಂದ ತೊಗೊಂಡಿದ್ದು. ಅದೆಲ್ಲ ತುಂಬ ಕಮರ್ಷಿಯಲ್ ಆಗಿ ಬರ್ತಾ ಇದೆ, ಅದಕ್ಕೆ ಅದು 2 ಇಯರ್ಸ್ ಆದಮೇಲೆ ಗೊತ್ತಾಗುತ್ತೆ ಒಂದೊಂದು ಗಿಡದಲ್ಲಿ ಫ್ರೂಟ್ಸ್ ಚೆನ್ನಾಗಿ ಬರಲ್ಲ. ಅದಕ್ಕೆ ಆನ್ ಆಗಿ ಡೆವಲಪ್ ಮಾಡಿದರೆ ಗ್ಯಾರಂಟಿ ಒಳ್ಳೆ ಗಿಡಗಳು ಬಂದ್ಬಿಡ್ತದೆ.
1: ಓಕೆ, ಅಂದರೆ ತಾವು ಹೇಳೋದು 3 ವರ್ಷಕ್ಕೆ ಫಸಲು ಶುರುವಾಗುತ್ತೆ ಅಂತ?
0: 2 ಇಯರ್ಸ್.
1: 2 ಇಯರ್ಸ್, 2 ವರ್ಷಕ್ಕೆ.
0: ಎಸ್ ಎಸ್.
1: ಅಲ್ವಾ?
0: ಎಸ್ ಸರ್.
1: ಕಂಟಿನ್ಯೂಸ್ ಆಗಿ ಫಸಲು ಕೊಡ್ತಾ ಹೋಗುತ್ತೆ.
0: ಫಸಲು ಕೊಡ್ತಾ ಹೋಗುತ್ತೆ.
1: ಈಗ ಅದರದ ಕಟಾವು ಅದರ ನಂತರದ ಸಂಸ್ಕರಣೆ ಅದೆಲ್ಲ ಹೇಗೆ?
0: ಪ್ರೂನಿಂಗ್ ಮಾಡ್ಕೊಂಡಿರಬೇಕು. ಜಾಸ್ತಿ ವೆಜಿಟೇಟಿವ್ ಗ್ರೋತ್ ಆಗಿದರೆ ಫ್ರೂಟ್ಸ್ ಬರಲ್ಲ. ಆಮೇಲೆ ಅದಕ್ಕೆ ವೆಂಟಿಲೇಷನ್ ಆಮೇಲೆ ಲೈಟ್ ಬರಕ್ಕೆ ಪ್ರೂನಿಂಗ್ ಚೆನ್ನಾಗಿ ಮಾಡಬೇಕು. ಬಟ್ ದಟ್ ಆಲ್ ಡಿಪೆಂಡ್ಸ್ ಆನ್ ಏರಿಯಾ ಟು ಏರಿಯಾ, ಕ್ಲೈಮೇಟ್ ಟು ಕ್ಲೈಮೇಟ್. ಒಂದು ಜಾಗೆಯಲ್ಲಿ ಏನು ಪ್ರಾಕ್ಟೀಸ್ ಅದು ಕಾಪಿ ಪೇಸ್ಟ್ ಮಾಡಬಾರ್ದು.
1: ಓಕೆ, ಅಲ್ಲ ಈಗ ಅದು ಕಟಾವು ಮಾಡೋದು ಹೇಗೆ ಅಂತ, ಯಾವ ಹಂತದಲ್ಲಿ ಇದನ್ನು ಕಾಯಿನ ಬಿಡಿಸಿ?
0: ಕಾಯೋದು ನೋಡಿ, ಇದು ಬಂದವಾಗ ಗ್ರೀನ್ ಕಲರ್ ಇರುತ್ತದೆ, ಹಣ್ಣಾದಮೇಲೆ ಆಫ್ಟರ್ ಫ್ಲವರಿಂಗ್ ಆಫ್ಟರ್ 4 ಮಂತ್ಸ್ 4 ತಿಂಗಳಾದಮೇಲೆ ಕಟಾವಕ್ಕೆ ರೆಡಿ ಆಗುತ್ತೆ. ಕಲರ್ ಚೇಂಜ್ ಆಗುತ್ತೆ, ಹಣ್ಣು ಕಲರು ಎಲ್ಲೋ ಅಲ್ಲಾಂದರೆ ಆರೆಂಜ್ ಕಲರ್ ಬಂದ್ಬಿಡ್ತದೆ. ಅದು ಕಟಾವು ಮಾಡಿ

0: ಟೈಮಲ್ಲಿ ಕಟಾವ್ ಮಾಡಿ ಕರೆಕ್ಟಾಗಿ ಫರ್ಮೆಂಟ್ ಮಾಡಿದರೆ, ಆಮೇಲೆ ಕರೆಕ್ಟಾಗಿ ಡ್ರೈಯಿಂಗ್ ಮಾಡಿ ಅದು ಪ್ರಾಪರಾಗಿ ರೋಸ್ಟ್ ಮಾಡಿದರೆ ಚಾಕ್ಲೇಟ್ ಬೆಸ್ಟ್ ಚಾಕ್ಲೇಟ್ ಬಂದ್ಬಿಡ್ತದೆ.
1: ಓಕೆ, ಅಂದರೆ ಈಗ ಮೊದಲನೇದು ಕಟಾವ್ ಮಾಡಬೇಕು.
0: ಹೌದು.
1: ಆಮೇಲೆ ಒಳಗಡೆ ಬೀಜ
0: ಬೀಜ ಎಲ್ಲ ತೆಗೆದ್ಬಿಟ್ಟು ಅದು ಫರ್ಮೆಂಟ್ ಮಾಡಬೇಕು.
1: ಫರ್ಮೆಂಟ್
0: ಒಂದೊಂದು ಜನ ಫರ್ಮೆಂಟ್ ಮಾಡಲ್ಲ ಸುಮ್ಮನೆ, ಯಾಕಂದರೆ ಕಮರ್ಷಿಯಲ್ ಆಗಿ ಕೊಡುವಾಗ ಸುಮ್ಮನೆ ಒಣಸ್ಬಿಟ್ಟು ಕೊಡ್ತಾರೆ, ಅದರಲ್ಲಿ ಚಾಕ್ಲೇಟ್ ಮಾಡೋಕ್ಕೆ ಕಷ್ಟ.
1: ಓಕೆ ಓಕೆ, ಅಂದ್ರೆ ಅದು ಲೋಳೆ ತರ ಇರುತ್ತಲ್ವಾ?
0: ಹೌದು,
1: ಬೀಜಗಳು
0: ಬೀಜಗಳು
1: ಮ್ಯೂಕಸ್ ತರ ಇರುತ್ತೆ.
0: ಕರೆಕ್ಟ್, ಬಟ್ ದಟ್ ಹೆಲ್ಪ್ಸ್ ಇನ್ ಫರ್ಮೆಂಟೇಷನ್.
1: ಓಕೆ,
0: ಅದರಲ್ಲಿ ಶುಗರ್ ಕಂಟೆಂಟ್ ಇರ್ತದೆ. ಹಂಗಾಗಿ
1: ಫರ್ಮೆಂಟೇಷನ್ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ?
0: ಫರ್ಮೆಂಟೇಷನ್ ಈಗ ಡಿಫ್ರೆಂಟ್ ಮೆಥಡ್ಸ್ ಆಫ್ ಫರ್ಮೆಂಟೇಷನ್ ಇದೆ. ಹೀಪ್ ಮೆಥಡ್, ಆಮೇಲೆ ಬ್ಯಾಗ್ ಮೆಥಡ್, ಬಾಕ್ಸ್ ಮೆಥಡ್. ಈಗ ನಾನು ಮಾಡೋದು ಬೆಸ್ಟ್ ವೇ ಅಂದ್ರೆ ಬಾಕ್ಸ್ ಮೆಥಡ್. ಬಾಕ್ಸ್ ಮೆಥಡಲ್ಲಿ ಫರ್ಮೆಂಟ್ ಮಾಡುವಾಗ ತುಂಬಾ ಪ್ಯಾರಾಮೀಟರ್ಸ್ ಮಾನಿಟರ್ ಮಾಡಬೇಕು. ಅದರಲ್ಲಿ ಟೆಂಪರೇಚರ್, ಬ್ರಿಕ್ಸ್, ಶುಗರ್ ಲೆವೆಲು, ಆಮೇಲೆ ಮಾಯಿಶ್ಚರ್ ಲೆವೆಲು, ಇದೆಲ್ಲ ಪ್ರತಿಯೊಂದು ಬ್ಯಾಚ್ಗೆ ಬ್ಯಾಚ್ ವೈ ಬ್ಯಾಚ್ ಮಾನಿಟರ್ ಮಾಡಿ ಅದು ಮೈಂಟೈನ್ ಮಾಡ್ಕೊಂಡು ಹೋಗಬೇಕು.
1: ಎಷ್ಟು ದಿವಸ ಮಾಡಬೇಕಾಗತ್ತೆ ಫರ್ಮೆಂಟೇಷನ್?
0: ಡಿಪೆಂಡಿಂಗ್ ಆನ್ ದಿ ಕ್ಲೈಮೇಟ್, 6 to 7 days.
1: ಓಕೆ, ಆಮೇಲೆ ಅದನ್ನು ತೆಗೆದು ಒಣಗಿಸ್ಬೇಕು.
0: ಒಣಸ್ಬೇಕು, ಒಂದು 3 to 4 days ಅಲ್ಲಿ ಒಣಸ್ಬೇಕು. ಬಿಸಿಲಲ್ಲಿ ಒಣಸ್ತಾರೆ ಒಳ್ಳೇದು.
1: ಬಿಸಿಲಲ್ಲಿ
0: ಒಂದೊಂದು ಜನ ಇದು ಸೌದೆಯಲ್ಲಿ ಒಣಸ್ತಾರೆ, ಅದೆಲ್ಲ ಟೇಸ್ಟ್ ಹೋಗ್ಬಿಡ್ತದೆ.
1: ಡ್ರೈಯರಲ್ಲಿ
0: ಎಲ್ಲ ಸರಿ ಬರಲ್ಲ, ತುಂಬ ಹೀಟ್ ಆಗ್ಬಿಡ್ತದೆ. ಸನ್ ಡ್ರೈ ಇಸ್ ದ ಬೆಸ್ಟ್.
1: ನ್ಯಾಚುರಲ್ ಆಗಿ
0: ಒಣಸಿ.
1: ಬಟ್ ಎಲ್ಲವಾಗ್ಲೂ ಸೂರ್ಯನ ಬಿಸಿಲು ಸಿಗಲ್ವಲ್ಲ,
0: ಅದಕ್ಕೆ ಸುಮಾರು ಜನ ಶೇಡ್ ನೆಟ್ ಮಾಡಿದ್ರೆ ಸಾಕು ಸರ್.
1: ಹೌದಾ?
0: ಅದಕ್ಕೆ ನಾನು ಈಗ ಅದಕ್ಕೆ ಇದು ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಫೆಸಿಲಿಟಿ ಎಲ್ಲ ಮಾಡಿದ್ದೀನಿ. ಸೊ ನಾನು ನಮ್ಮ ಹತ್ರ ಅಕ್ಕಪಕ್ಕ ಅವರ ಫಾರ್ಮರ್ಸ್ ಎಲ್ಲ ಈಗ ಡೆವಲಪ್ ಮಾಡಿದೆ, ನಾಟಿ ಮಾಡ್ತಾ ಇದೆ. ಅವರು ನನಗೆ ಫ್ರೂಟ್ ನಾನು ಬೈ ಬ್ಯಾಕ್ ಮಾಡ್ತಾ ಇದ್ದೀನಿ.
1: ಅಂದರೆ ನೀವೇ ಈಗ ಸಸಿಯನ್ನು ರೈತರಿಗೆ ಕೊಟ್ಟು ಅವರಿಂದ ಕೋಕೋ ಕಾಯನ್ನು ಖರೀದಿ ಮಾಡಿ ಬೈ ಬ್ಯಾಕ್ ಏನು ಮಾಡಿದ್ರಿ ವ್ಯವಸ್ಥೆ ಹೇಳ್ಬಿಡಿ ಸರ್ ವಿವರವಾಗಿ.
0: ಅದು ಈಗ ಅವ್ರಿಗೂ ಕಂಪ್ಲೀಟ್ ಕನ್ಸಲ್ಟೆನ್ಸಿ ಕೊಡ್ತಾ ಇದ್ದೀನಿ, ಹೆಂಗೆ ನಾಟಿ ಮಾಡಬೇಕು. ಆಮೇಲೆ ಫ್ರೂಟ್ಸ್ ಬಂದಮೇಲೆ ಅವ್ರು ನನಗೆ ಫ್ರೂಟ್ಸೇ ಕೊಟ್ಬಿಡ್ತಾ ಇದ್ದೀನಿ, ಯಾಕಂದರೆ ಅದು ಕಟ್ ಮಾಡೋದು ಫರ್ಮೆಂಟ್ ಮಾಡೋದೆಲ್ಲ ಅವ್ರಿಗೆ ಐಡಿಯಾ ಬರಲ್ಲ. ನಮ್ಮ ರೀತಿಯಲ್ಲಿ ಕರೆಕ್ಟಾಗಿ ನಾನು ಫರ್ಮೆಂಟ್ ಮಾಡಿ ನಾನು ಚಾಕ್ಲೇಟು ಅಲ್ಲಾಂದರೆ ಏನೋ ಮಾಡ್ತಾ ಇದ್ದೀನಿ. ತೊ ಅವರಿಂದ ನಾನು ಬೈ ಬ್ಯಾಕ್ ಮಾಡ್ತಾ ಇದ್ದೀನಿ. ಮಾರ್ಕೆಟಿಂಗ್ ಅವ್ರಿಗೆ ತುಂಬೆ
1: ಅಶ್ಯೂರ್ಡ್ ಉತ್ತೇಜಿಸ್ತಾ ಇದ್ದೀರಿ ಕೋಕೋ ಬೆಳೆಯಕ್ಕೆ.
0: ಹೌದೌದು
1: ಅಲ್ವೇ. ಈಗ ಅವರು ಹೋಗಿ ಕೋಕೋ ಬೆಳೆದ್ರೆ ಏನ್ ಬೆಳೀತಾರೆ ಅದನ್ನ ನೀವು ಖರೀದಿ ಮಾಡ್ತೀರಿ.
0: ಹೌದು ಸರ್.
1: ಅಲ್ವಾ, ಧಾರಣೆ ಏನು ಮುಂಚೆನೆ ಮಾತಾಡ್ಕೋತೀರ ಅವ್ರ ಹತ್ರ ಏನ್ ಧಾರಣೆ ಖರೀದಿ ಮಾಡ್ತೀನಿ ಅಂತ?
0: ನಾನು ಅವರು ಮಾರ್ಕೆಟ್ ಅಲ್ಲಿ ಕ್ಯಾಡ್ಬರೀಸ್ಗೆ ಸೇಲ್ ಮಾಡ್ತಾ ಇದೆ, ಅದರಿಂದ ಒಂದು 20 rupees ಜಾಸ್ತಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಅವರು ರೈತರು ನಾನು ರೈತರು, ಅವ್ರಿಗೂ ಬೆನಿಫಿಟ್ ಆಗಲಿ ಅಂದ್ಬಿಟ್ಟು, ಅವ್ರಿಗೂ ಒಂದು ಎನ್ಕರೇಜ್ಮೆಂಟ್ ಆಗಲಿ ಅಂದ್ಬಿಟ್ಟು ಅವ್ರಿಗೂ ನಾನು ಜಾಸ್ತಿ ರೇಟೇ ಕೊಡ್ತಾ ಇದ್ದೀನಿ.
1: ಈಗ ನೀವು ಚಾಕ್ಲೇಟ್ ಮಾಡೋದಕ್ಕೆ ವ್ಯವಸ್ಥೆನ ನಿಮ್ಮ ಜಮೀನಲ್ಲಿ ಇಟ್ಕೊಂಡಿದ್ದೀರಿ?
0: ಹೌದು ಸರ್.
1: ಹೌದಾ?
0: ಹೌದು.
1: ಅಂದ್ರೆ ನೀವು ಸ್ವತಃ ಚಾಕ್ಲೇಟ್ ಅನ್ನು
0: ಮಾಡ್ತಾ ಇದ್ದೀನಿ. ಆಮೇಲೆ ತರಬೇತಿ ಕೇಂದ್ರ ಇದೆ, ಚಾಕ್ಲೇಟ್ ಮಾಡಕ್ಕೆ ಹೆಂಗೆ ಮಾಡಬೇಕು ಅಂದ್ರೆ ಟ್ರೈನಿಂಗು ಕೊಡ್ತಾ ಇದ್ದೀನಿ.
1: ನೀವು
0: 1 day ಟ್ರೈನಿಂಗ್ ಇದೆ, 3 days ಟ್ರೈನಿಂಗ್ ಇದೆ, 1 month ಟ್ರೈನಿಂಗ್ ಇದೆ.
1: ಪರವಾಗಿಲ್ಲ.
0: ಈಗ ನಾನು 1 month ಟ್ರೈನಿಂಗ್ ಅಂದ್ರೆ, ನಾನು ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಟ್ ಇದೆ ಲವನ್ ಅಕಾಡೆಮಿ ಅಂದೆ, ಅವ್ರ ಹತ್ರ ಕೊಲಾಬರೇಟ್ ಮಾಡಿ 15 days ನಮ್ಮ ಫಾರ್ಮಲ್ಲಿ ಚಾಕ್ಲೇಟ್ ಬಗೆರ್ ತರಬೇತಿ ಕೊಡ್ತಾ ಇದ್ದೀನಿ. ಆಮೇಲೆ 15 days ಬೆಂಗಳೂರಲ್ಲಿ ಅವ್ರದ್ದು ಬೇಕಿಂಗ್, ಆಮೇಲೆ ಪೇಸ್ಟ್ರಿ ಆರ್ಟ್ಸ್ ಕಂಪ್ಲೀಟ್ ಟ್ರೈನಿಂಗ್ ಆದಮೇಲೆ ಅವರೊಂದು ಆಂಟ್ರಪ್ರನರ್ ಆಗಿ ಬಿಸ್ನೆಸ್ಸು, ಏನೋ ಒಂದು ಶಾಪು ಅಲ್ಲಂಗೆ ಬೇಕಿಂಗ್ ಬೇಕರಿ ಎಲ್ಲ ಸ್ಟಾರ್ಟ್ ಮಾಡ್ಬೋದು.
1: ನೋಡಿದ್ರೆ
0: ಆ ಥರ ಆಪರ್ಚುನಿಟಿ ಕೊಡ್ತಾ ಇದೆ.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಮೇಡಮ್ ಜಸ್ಸಿ ಅವರೇ, ಈಗ ಚಾಕೊಲೇಟ್ ಹೇಳಿದ್ರಿ ಒಂದು 12 ಬಗೆ, ಅದನ್ನ ಬಿಟ್ಟು ಬೇರೆ ಬೇರೆ ಇನ್ನೂ ಏನಾದರೂ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಾವು ತಯಾರು ಮಾಡ್ತಿದ್ದೀರಾ?
4: ಹೌದು ಹೌದು.
3: ಏನೇನು ಮಾಡ್ತೀರಿ?
4: ಸುಮಾರು ಫ್ರೂಟ್ಸ್ ಇದೆ. ಸೊ ಯಾವ್ದು ಫ್ರೂಟ್ಸ್ ಇದೆ ಅದ ಎಲ್ಲ ಒಂದೊಂದು ರೀತಿಯಲ್ಲಿ ನಾವು ಅದು ಪ್ರಿಸರ್ವ್ ಮಾಡ್ತೀವಿ. ಸೊ ನಮ್ಮ ತೋಟದಲ್ಲಿ ಇದು ಬಾರ್ಬಿಡೋಸ್ ಚೆರಿ ಅಂತ ಒಂಥರ ಚೆರಿ ಇದೆ, ಅದು ಅದರಿಂದ ಒಂದು ಮೀಡ್ ಅಂದರೆ ಇದು ಫ್ರೂಟ್ಸ್ ಜ್ಯೂಸ್ ನಾವು ಫರ್ಮೆಂಟ್ ಮಾಡಿ ಮಾಡ್ತಾರಲ್ಲ ಫ್ರೂಟ್ ವೈನ್ ಥರ, ಅದಕ್ಕೆ ಹನಿ ಹಾಕಂದ್ರೆ ಅದು ಹೆಲ್ತ್ ಬೆನಿಫಿಟ್ಸ್ ತುಂಬ ಬಂದ್ಬಿಡುತ್ತೆ. ಸೊ ಅದೊಂದು ಪ್ರಾಡಕ್ಟ್ ಬಾರ್ಬಿಡೋಸ್ ಚೆರಿ ಅಂತ. ಮತ್ತು ಬೇರೆ ಒಂದು ರಾಯಲ್ ಚೆರಿ ಪಿಕ್ಕಲ್, ಒಂದು ಉಪ್ಪಿನಕಾಯಿ ಮಾಡ್ತೀವಿ ಅದರಲ್ಲಿ ಡ್ರೈ ಫ್ರೂಟ್ಸು ಎಲ್ಲ ಹಾಕಿಬಿಟ್ಟು ನಾರ್ತ್ ಇಂಡಿಯನ್ ಮಸಾಲ ಎಲ್ಲ ಹಾಕಿಬಿಟ್ಟು ಅದು ರಾಯಲ್ ಚೆರಿ ಪಿಕ್ಕಲ್. ಮತ್ತು ಇನ್ನೊಂದು ಜ್ಯಾಮ್, ಬಾರ್ಬಿಡೋಸ್ ಚೆರಿ ಜ್ಯಾಮ್. ಆ ಜ್ಯಾಮಲ್ಲಿ ದಾಸವಾಳೆ ಹೂವು, ಬಾರ್ಬಿಡೋಸ್ ಚೆರಿದು ಪಲ್ಪು, ಮತ್ತು ಇದು ಕೊಕ್ಕೋದು ನಿಬ್ಸು, ಸಕ್ಕರೆ ಎಲ್ಲ ಹಾಕಿಬಿಟ್ಟು ಆ ಥರ ಇದೆಲ್ಲ ಇದು ಒಲೆಯಲ್ಲಿ ಮೀನ್ಸ್ ಫೈರ್ವುಡಲ್ಲಿ ಅದು ಕುಕ್ಕಿಂಗ್ ಮಾಡ್ತೀವಿ. ಅದು ಅದು ಟೇಸ್ಟ್ ಒಳ್ಳೆಯದು. ಮತ್ತು ಇನ್ನೊಂದು ವಿನಿಗರ್, ಇದು ಬರೀ ಒಂದೇ ಫ್ರೂಟು, ಒಂದೇ ಫ್ರೂಟಿಂದ ಇಷ್ಟು. ಆವಾಗ ಪ್ಯಾಷನ್ ಫ್ರೂಟ್ ಇರುತ್ತೆ, ಮತ್ತು ಇದು ಸಾವರ್ ಸೋಪ್, ರಾವನ್ ಸಾವರ್ ಸೋಪ್ ಅಂದರೆ ಲಕ್ಷ್ಮಣ್ ಫಲ. ಲಕ್ಷ್ಮಣ್ ಫಲ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ಯಾನ್ಸರ್ ಫ್ರೂಟ್. ಅದರಿಂದ ಒಂದು ಸಾವರ್ ಸೋಪ್ ಮೀಡ್, ಸೇಮ್ ಫ್ರೂಟ್ ವೈನ್ ಥರ ಅದು ಮಾಡ್ತೀವಿ. ಅದು ಹನಿ ಜೊತೆ ಆ್ಯಂಡ್ ಅದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ಪ್ಯಾಷನ್ ಫ್ರೂಟ್ ಇದೆ, ದಾಸವಾಳೆ ಹೂದು ಮೀಡ್ ಮಾಡ್ತೀವಿ ಹಂಗೆ. ಮತ್ತು ಜಾಯಿಕಾಯಿದು ಹಣ್ಣು, ಜಾಯಿಕಾಯಿದು ಮತ್ತು ಅದು ಕಾಯಿ ಮತ್ತು ಇದು ಸಿಪ್ಪೆ, ಅದು ಒಂದೊಂದು ಮಸಾಲೆಗೆ ಯೂಸ್ ಮಾಡ್ತಾರಲ್ಲ, ಅದು ಹಣ್ಣು ವೇಸ್ಟ್ ಆಗಿಬಿಡುತ್ತೆ, ಯಾರೂ ಯೂಸ್ ಮಾಡಲ್ಲ. ಬಟ್ ಹಣ್ಣದಲ್ಲಿ ತುಂಬ ಹೆಲ್ತ್ ಪ್ರಾಪರ್ಟೀಸ್ ಇದೆ, ಟೇಸ್ಟ್ ಒಳ್ಳೇದಿರುತ್ತೆ. ಅದರಿಂದ ನಟ್ಮೆಗ್ ಅರಿಷ್ಟಮ್ ಇಲ್ಲಾಂದರೆ ನಟ್ಮೆಗ್ ಮೀಡ್ ಅದು ಮಾಡ್ತೀವಿ. ಮತ್ತು ಜಿಂಜರ್ ಮೀಡ್ ಮಾಡ್ತೀವಿ. ಸೊ ಯಾವುದು ಪ್ರಾಡಕ್ಟ್ಸ್ ತೋಟದಲ್ಲಿ ಯಾವ್ದು ಹಣ್ಣುಗಳಿದೆ ಅದೆಲ್ಲ ಒಂದೊಂದು ರೂಪದಲ್ಲಿ ನಾನದು ಕನ್ವರ್ಟ್ ಮಾಡಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡ್ತೀವಿ. ಮೊರಿಂಗಾ ಪೌಡರ್ ಇದೆ, ನೋನಿ ಇದೆ. ಮೊರಿಂಗಾ ಅಂದರೆ ನುಗ್ಗೆ, ನುಗ್ಗೆ ಸೊಪ್ಪು ಶೇಡಲ್ಲಿ ಒಣಗಿಸ್ಬಿಟ್ಟು ಅದು ಪುಡಿ ಮಾಡಿ ಜಾಲರಿಯಿಂದ ತಳ್ಳಿಬಿಟ್ಟು ಫೈನ್ ಪೌಡರ್, ಅದು ಮೊರಿಂಗಾ ಪೌಡರ್ ಅಂತ. ಆ ಥರ ಮೊರಿಂಗಾ ಪೌಡರ್ ಎಲ್ಲ ನಾವು ಏನೇನು ಮಾಡ್ತೀವಿ ಅದರಲ್ಲಿ ಎಲ್ಲ ಹಾಕ್ಬೋದು. ಮೊರಿಂಗಾ ಪೌಡರ್ ಹ್ಯಾಸ್ ಗಾಟ್ ಮೋರ್ ಕ್ಯಾಲ್ಶಿಯಂ ದ್ಯಾನ್ ಮಿಲ್ಕ್. ಸೊ ಡೈಲಿ ಕನ್ಸಂಪ್ಷನ್ ಮಾಡೋ ಅಂದರೆ ನಮ್ಮದು ಬಾಡಿದು ಕ್ಯಾಲ್ಶಿಯಂ ಯು ಕ್ಯಾನ್ ಸಪ್ಲಿಮೆಂಟ್ ಆ ಥರ. ಮತ್ತು ಟಿಸಾನ್ ಅಂತ ಒಂದು ಹರ್ಬಲ್ ಟೀ ಮಾಡ್ತೀವಿ, ಅದು ನಮ್ಮ ಹತ್ರ ತೋಟದಲ್ಲಿ ಬರುವ ಗೆಸ್ಟ್ಗೆಲ್ಲ ತುಂಬಾ ಇಷ್ಟ. ಟಿಸಾನ್ ಅಂದರೆ ಹರ್ಬ್ಸ್, ಮೆಡಿಸಿನಲ್ ಲೀವ್ಸ್ ಯೂಸ್ ಮಾಡಿ 9 ಲೀವ್ಸ್ ಇರುತ್ತೆ, ಒಂದು ದಾಸವಾಳೆ ಹೂ ಇದೆಲ್ಲ ಶೇಡಲ್ಲಿ ಡ್ರೈ ಮಾಡಿ ಮಿಕ್ಸ್ ಮಾಡಿ ಅದೊಂಥರ ಒಂದು ಪ್ಯಾಕೇಜ್, ಅದು ಟಿಸಾನ್ ಅಂತ ಹೇಳ್ತಾ ಇದೆ. ಆ ಟೀ ಮಾಡ್ಬೋದು. ಟೀ ಪುಡಿ ಏನೂ ಹಾಕಂಗಿಲ್ಲ. ಆ ಟೀ ಪುಡಿ ಅಂದರೆ ನಿಮಗೆ ಯಾವುದು ಕಾಯಿಲೆಗಳು ಬರಲ್ಲ, ಹೆಲ್ದಿಯಾಗಿ ಇರ್ಬೋದು, ಮತ್ತು ಸಿಂಪಲ್ ಆಗಿ ಎಕ್ಸಸೈಸ್ ಮಾಡಿಬಿಟ್ಟು ಸ್ವಲ್ಪ ಹೆಲ್ದಿ ಫುಡ್ ಮಾಡಿ ಇದಕ್ಕೆ ತಿನ್ನಂದ್ರೆ ನೋ ಹಾರ್ಟ್ ಕಂಡೀಷನ್, ನೋ ಬಿ ಪಿ ಏನೂ ಇಲ್ಲ.
3: ಎಲ್ಲ ನೀವು ಹ್ಯಾಕ್ ಕಲ್ತ್ಕೊಂಡ್ರಿ ಜಸ್ಸಿ ಅವರೇ ಇದನ್ನೆಲ್ಲ ಮಾಡೋದನ್ನ? ಎಲ್ಲರೂ ತರಬೇತಿ ತಗೊಂಡ್ರ ಅಥವಾ ಹಾಗೆ ಕಲ್ತದ್ದ ನೀವು?
4: ಇಲ್ಲ ಇಲ್ಲ, ತರಬೇತಿ ಏನೂ ತಂದಿಲ್ಲ, ಇದು ಬರೀ ಪ್ಯಾಷನ್. ಸೊ ಐ ಲೈಕ್ ಟು ಡೂ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ ವಿತ್ ಫುಡ್, ವಿತ್ ಫ್ರೂಟ್ಸ್.
3: ಓಕೆ.
4: ಸೊ ಅದು ನನಗೆ ಚಿಕ್ಕ ವಯಸ್ಸಿಂದ ಅದು ಒಂದು ಇಂಟ್ರೆಸ್ಟ್ ಇದೆ.
3: ಮೊದಲ ಪ್ರಯೋಗ ತಂಗಚ್ಚನವ್ರ ಮೇಲೆ ಮಾಡ್ತಾ ಇದ್ದೀವಿ,
4: ಎಲ್ಲರ ಮೇಲೆ, ಎಲ್ಲರೂ ನಮ್ಮದು ಗಿನಿಪಿಗ್ಸ್. ಫ್ಯಾಮಿಲಿಯಲ್ಲಿ ಎಲ್ಲರಿಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಸುಮಾರು ಫ್ರೆಂಡ್ಸು ಎಲ್ಲ ಅವ್ರಿಗೆ ಕೊಡುವಾಗ ಅವ್ರು ಹೇಳ್ತಾ ಇದೆ, ಓ ಯು ಮೇಕ್ ಇಟ್ ಸೋ ಗುಡ್, ವೈ ಡೋಂಟ್ ಯು ಸೆಲ್, ಆ ಥರ ಸುಮಾರು ಟೈಮ್ ಹೇಳಿದೆ. ಅದು ಫೈನಲಿ ಅದು ಆ ಒಂದು ಚಾನ್ಸ್ ಬಂತು.
3: ಓಕೆ. ತಂಗಚ್ಚನವರ, ಈಗ ಇಷ್ಟೆಲ್ಲ ಉತ್ಪನ್ನಗಳನ್ನು ತಾವು ತಯಾರು ಮಾಡ್ತಾ ಇದ್ದೀರಿ, ಇದರ ಮಾರಾಟಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ?
5: ಸರ್, ಮಾರ್ಕೆಟ್ ಮಾರಾಟ ಮಾಡೋಕ್ಕೆ ತುಂಬ ದೊಡ್ಡ ಮಾರ್ಕೆಟ್ ಇದೆ. ಯಾಕಂದರೆ ಈಗ ಸಿಟಿಯಲ್ಲಿ ಬೆಂಗಳೂರು ಅಲ್ಲಂದರೆ ಮೈಸೂರು ಎಲ್ಲ ಮೆಟ್ರೋ ಸಿಟಿಯಲ್ಲೂ ಜನಕ್ಕೆ ಹೆಲ್ತ್ ಈಸ್ ವೆರಿ ಪ್ರೊಮಿನೆಂಟ್. ಕೋವಿಡಲ್ಲಿ ಆಗುವಾಗ ಪೀಪಲ್ ಹಾವ್ ಟೇಕನ್ ಫುಡ್ ಆ್ಯಸ್ ಆನ್ ಇನ್ವೆಸ್ಟ್ಮೆಂಟ್, ನಾಟ್ ಆನ್ ಎಕ್ಸ್ಪೆಂಡಿಚರ್. ಅದಕ್ಕೆ ಅವರಿಗೆ ಹೆಲ್ತಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹೆಲ್ತ್ ಇದ್ದರೆ ಎಲ್ಲ ಚೆನ್ನಾಗಿದೆ, ಹೆಲ್ತ್ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಅವರೆಲ್ಲರೂ ನೋಡ್ತಾ ಇದ್ದೆ ಆರ್ಗ್ಯಾನಿಕ್ ಆಗಿ ಚೆನ್ನಾಗಿ ಫುಡ್ ಎಲ್ಲೂ ಸಿಗ್ತೆ ಅಂದೆ. ಅದಕ್ಕೆ ಜನ ನಮ್ಮ ತೋಟದಲ್ಲಿ ಬಂದು ಅವ್ರು ನೋಡಿಬಿಟ್ಟು ಎಲ್ಲ ಆರ್ಡರ್ ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ.
3: ಅಂದರೆ ಆನ್ಲೈನ್,
5: ಆನ್ಲೈನಲ್ಲಿ ಅದೊಂದು ಇದೆ. ಆಮೇಲೆ ಜನ ತೋಟದಕ್ಕೆ ಬಂದು ನಮ್ಮ ಸ್ಟೇ ಫೆಸಿಲಿಟಿ ಇದೆ, ಅಲ್ಲಿ ಬಂದು ಎಲ್ಲ ನೋಡಿಕೊಂಡು ತರಬೇತಿ ತಗೊಂಡು ಅವರು ಪ್ರೊಡಕ್ಟು ಕಂಟಿನ್ಯೂಸ್ ಆಗಿ ಆರ್ಡರ್ ಮಾಡ್ತಾ ಇದ್ದಾರೆ.
3: ಅದೇನು ಹಾರ್ವೆಸ್ಟ್ ಫೆಸ್ಟಿವಲ್ ಅಂದರೆ ಏನು ಹಾಗಂದರೆ?
5: ಅದೇ ಪ್ರತಿಯೊಂದು ತಿಂಗಳಲ್ಲಿ ಲಾಸ್ಟ್ ಸ್ಯಾಟರ್ಡೆ ನಮ್ಮ ತೋಟದಲ್ಲಿ ಹಾರ್ವೆಸ್ಟ್ ಫೆಸ್ಟಿವಲ್ ಇರ್ತದೆ, ಕಕೋ ಹಾರ್ವೆಸ್ಟ್ ಫೆಸ್ಟಿವಲ್. ಆ ಹಾರ್ವೆಸ್ಟ್ ಫೆಸ್ಟಿವಲಲ್ಲಿ ಮಾರ್ನಿಂಗ್ 11 o'clock ಬಂದರೆ ಸಾಯಂಕಾಲ 5 o'clock ಅವರು ತುಂಬ ಬ್ಯುಸಿ ಆಗ ಪ್ರೋಗ್ರಾಮ್ ಇದೆ ನಮ್ಮದು. ಬಂದರೆ ಅವರು ಹೋಮ್ ಮೇಡ್ ಕೇಕು ಆಮೇಲೆ ಹರ್ಬಲ್ ಟೀ

0: ಮಾಡ್ತಾ ಇದೆ. ಕಂಪ್ಲೀಟ್ ಫಾರ್ಮ್ ಟೂರ್, ಇಂಟ್ರೊಡಕ್ಷನ್ ಟು ಆಲ್ ದ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ಏನೇನಿದೆ ಅದೆಲ್ಲ ಅವ್ರಿಗೂ ಅರ್ಥ ಆಗುತ್ತೆ. ಈ ಹರ್ಬ್ಸ್ ಇದೆ ಸುಮಾರು, ಮೆಡಿಸಿನಲ್ ಹರ್ಬ್ಸ್, ಅದೆಲ್ಲ ಅವ್ರಿಗೂ ತುಂಬ ಎಕ್ಸೈಟ್ಮೆಂಟ್ ಬಂದುಬಿಡ್ತದೆ. ಆಮೇಲೆ ಮಕ್ಕಳಿಗೆ ಆಡೋಕ್ಕೆ ಎಂಟರ್ಟೈನ್ಮೆಂಟ್ ಅದು ಪ್ರೋಗ್ರಾಮ್ ಇದೆ. ಆಮೇಲೆ ನಮ್ಮ ಫಾರ್ಮ್ ಮಧ್ಯಾಹ್ನ ಊಟ ಎಲೆ ಊಟ ಕೊಡ್ತಾ ಇದ್ದೀನಿ. ಫಾರ್ಮಲ್ಲಿ ಏನೇನಿದೆ ಅದರಿಂದ ಪ್ರಿಪೇರ್ ಮಾಡಿ. ನಮ್ಮ ಫಾರ್ಮಲ್ಲಿ ಈಗ ವೈಲ್ಡ್ ವೆರೈಟೀಸ್ನೇ ಒಂದು 7-8 ವೆರೈಟಿ ಇದಿದೆ. ಲೀವ್ಸ್
1: ಸೊಪ್ಪುಗಳಿದೆ.
0: ಆಮೇಲೆ ಸೊಂಡೆಕಾಯಿ ಥರ ಅದೇ ಥರ ವೆಜಿಟೇಬಲ್ಸ್ ಸುಮಾರಿದೆ. 90% ನಮ್ದು ಫುಡ್ ಎಲ್ಲ ನಮ್ಮ ಫಾರ್ಮಿಂದೇ ಬರೋದು.
2: ಹೋಮ್ಮೇಡ್ ಮಾಡೋದೆಲ್ಲ ಮೇಡಮ್ಮೇನ?
1: ಹೌದು,
2: ಜಸ್ಸಿ ಅವರು.
1: ಹೌದು,
2: ಓಕೆ.
0: ಆಮೇಲೆ ಊಟ ಆದಮೇಲೆ ಅವ್ರಿಗೆ ಫುಡ್ಸ್ ಪ್ಯಾಕ್ ಕೊಡ್ತಾ ಇದೆ. ನೋನಿ ಅಂದ್ಬಿಟ್ಟು ಒಂದು ಫ್ರೂಟ್ ಇದೆ, ಅದು ಒಳ್ಳೆ ಆ್ಯಂಟಿ ಇನ್ಫ್ಲಮೇಟ್ರಿ, ಮೆಡಿಸಿನಲ್ ಫ್ರೂಟ್, ಅದರಿಂದ ಇನ್ಫ್ಲಮೇಟ್. ಆಮೇಲೆ ಅವ್ರಿಗೆ ಮನೆಯಲ್ಲಿ ಚಾಕ್ಲೇಟ್ ಹೆಂಗೆ ಮಾಡಬೇಕು ಅಂದರೆ ಅದು ತರಬೇತಿ ಕೊಡ್ತಾ ಇದೆ. ಕೊಕ್ಕೋ ಹೆಂಗೆ ಮಾಡಿ ಮನೆಯಲ್ಲಿ ಸಿಂಪಲ್ ಆಗಿ
2: ಚಾಕ್ಲೇಟ್
0: ಹೆಂಗೆ ಮಾಡ್ಬೋದು ಅಂದರೆ
1: ಬರೀ ಮಿಕ್ಸಿ ಜಾರಲ್ಲಿ, ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಸಿಂಪಲ್ ಆಗಿ ಅದು ಕೊಕ್ಕೋ ಲಡ್ಡು, ಅದು ಯಾರು ಮಾಡ್ಬೋದು. ಅದು
2: ಒಳ್ಳೆಯದು. ಆಮೇಲೆ ಸರ್,
0: ಆಮೇಲೆ ಇವರು ನಮ್ಮ ಜಸ್ಸಿ ಅವರು ಬಂದು ಒಂದು ಕೊಕ್ಕೋ ಸೆರೆಮನಿ ಇದೆ, ಅದ್ರ ಬಗ್ಗೆ ಅವ್ರು ಹೇಳ್ತಾರೆ.
2: ಹೇಳಿ,
0: ಅವ್ರ ಎಕ್ಸ್ಪರ್ಟ್.
2: ಏನು ಕೊಕ್ಕೋ ಸೆರೆಮನಿ?
1: ಕೊಕ್ಕೋ ಸೆರೆಮನಿ ಅಂದರೆ ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತೀನಿ. 3000 ಇಯರ್ಸ್ ಅಗೋ ದ ಮಾಯನ್ಸ್ ಇನ್ ದ ಅಮೆಝಾನ್ ಜಂಗಲ್ ಅವರು ಡಿಸ್ಕವರ್ ಮಾಡಿದೆ ಕೊಕ್ಕೋ ಫ್ರೂಟ್. ಸೊ ಅವರು ಅದು ತಿನ್ನುವಾಗ ಅವ್ರಿಗೆ ಅರ್ಥ ಆಯಿತು, ಇದು ಯಾವುದೋ ಒಂದು ನಾರ್ಮಲ್ ಫ್ರೂಟ್ ಏನೂ ಅಲ್ಲ, ಇದು ಸಮ್ ಸ್ಪೆಷಲ್ ಫ್ರೂಟ್ ಇಟ್ ಇಸ್. ಆ್ಯಂಡ್ ದ ಫ್ರೂಟ್ ಇಸ್ ಸೋ ಸ್ಪೆಷಲ್ ಆ್ಯಂಡ್ ದ ಟೇಸ್ಟ್ ಇಸ್ ಸೋ ಡಿಫ್ರೆಂಟ್ ಆ್ಯಂಡ್ ಇಟ್ ಗಿವ್ಸ್ ಅ ಸೋ ಮಚ್ ಆಫ್ ಎನರ್ಜಿ, ದಿಸ್ ಇಸ್ ಫುಡ್ ಫಿಟ್ ಫಾರ್ ದ ಗಾಡ್ಸ್. ಅದಕ್ಕೆ ಅವರು ಇದಕ್ಕೆ ಒಂದು ಟರ್ಮ್ ಕೊಟ್ಟಿದ್ದು ಥಿಯೋಬ್ರಹ್ಮ. ಅವರು ಅವ್ರದ್ದು ದೇವರಿಗೆ ಅದು ಆಫರ್ ಮಾಡಿದೆ. ಆವಾಗ ತುಂಬ ಜನಗಳು ಹೊರಗಡೆಯಿಂದ ಬಂತು, ಅದೆಲ್ಲ ತಗೊಂಡು ಹೋಗಿ ಎಲ್ಲರಿಗೆ ಅದು ಅರ್ಥ ಆಯಿತು. ಸೊ ಕಕಾವ್ ಸೆರೆಮನಿಯಲ್ಲಿ ನಾವು ಒಂಥರ ಒಂದು ಪೂಜೆ ಥರ ಮಾಡ್ತೀವಿ. ಅದರಲ್ಲಿ ಅವರು ಏನೇನು ಎಕ್ಸ್ಪೀರಿಯನ್ಸಸ್, ಅದು ಮಾಯನ್ಸ್ ಕಲ್ಚರ್ ಅದು ಸ್ವಲ್ಪ ಹೇಳ್ತೀನಿ. ಮತ್ತು ಇದು ಇದು ಡೀಟೇಲ್ ಆಗಿ ಇಲ್ಲಿ ಹೇಳೋಕ್ಕಾಗಲ್ಲ, ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಾಂ, ಸೊ ದ್ಯಾಟ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್, ಅದು ಎಲ್ಲಿ ಸಿಗಲ್ಲ. ಬಟ್ ಎಂಡಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸಿಂದ ಎಲ್ಲರೂ ಜನಗಳು ಹೋಗುವಾಗ ಅವರು ತುಂಬ ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದೆ.
0: ಸೆರೆಮನಿಯಲ್ಲಿ ಏನಂದರೆ ಅದು ಒಂದು ಎಕ್ಸ್ಪೀರಿಯನ್ಷಿಯಲ್ ಮೆಡಿಟೇಟಿವ್ ಇಮರ್ಸಿವ್ ಎಕ್ಸ್ಪೀರಿಯನ್ಸ್. ಆಮೇಲೆ ಪ್ರಸಾದ ಆಗಿ ಅದು ಕೊಕ್ಕೋ ಡ್ರಿಂಕು ಕೊಡ್ತಾ ಇದೆ. ಹಂಗುವಾಗ ಅವ್ರಿಗೆ ಸ್ವಲ್ಪ ಏನಂದರೆ ಒಂದು ಮೈಂಡ್ ಫ್ರೆಶ್ ಆಗಿ
2: ಉಳಿಯೋ ವ್ಯವಸ್ಥೆನೂ ಮಾಡಿದ್ದೀರಿ.
0: ಕನೆಕ್ಟೆಡ್ ವಿತ್ ದಿ ನೇಚರ್.
2: ಓಕೆ, ಅಂದರೆ ಉಳಿಯೋ ವ್ಯವಸ್ಥೆನೂ ಇದೆ ಅವರಿಗೆ, ನೀವೇ ಮಾಡಿದ್ದೀರಿ.
0: ಹೌದು,
2: ಅವರಲ್ಲೇ ಉಳ್ಕೊಂಡು ತರಬೇತಿ ತಗೊಂಡು ಅಲ್ವಾ?
0: ಹೌದು ಹೌದು.
2: ಮತ್ತು ನಿಮ್ಮ ಉತ್ಪನ್ನಗಳನ್ನು ಕೂಡ ಖರೀದಿ ಮಾಡಿ
0: ಹೋಗ್ಬೋದು. ಹೌದು.
2: ಸೊ ಇದು ದಿಸ್ ಈಸ್ ಅನದರ್ ಸ್ಟ್ರಾಟಜಿ ಮಾರ್ಕೆಟಿಂಗ್.
0: ಕರೆಕ್ಟ್. ಆಮೇಲೆ ವೈಟ್ ಲೇಬಲಿಂಗ್ ಮಾಡ್ತಾ ಇದ್ದೀನಿ. ವೈಟ್ ಲೇಬಲ್ ಅಂದರೆ ನಮ್ಮದು ಪ್ರೊಡಕ್ಟ್ ಚೆನ್ನಾಗಿದೆ ಅದು ನೋಡಿಕೊಂಡು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಬಂದು ಅವ್ರಿಗೂ ಮಾಡಿಕೊಡಿ ಅಂತ ಹೇಳ್ತಾ ಇದೆ. ಅದು ಈ ಇನಿಷಿಯೇಟ್ ಆಗಿದೆ. ಅದಕ್ಕೆ ಮಾರ್ಕೆಟ್ ಈಸ್ ವೆರಿ ಗುಡ್.
2: ಯಾಕೆಂದ್ರೆ ನೀವು ಎಲ್ಲರದ್ದು ಕೋಕೋ ಖರೀದಿ ಮಾಡ್ತೀನಿ ಎನ್ನುವಾಗ ನಿಮ್ಮದೇ ಆದ ಪ್ಲಾನ್ಸ್ ಇರಬೇಕಲ್ಲ ನಿಮಗೆ.
0: ಹೌದು.
2: ಫ್ಯೂಚರ್ ಪ್ಲಾನ್ಸ್ ಏನು ನಿಮ್ಮದು?
0: ಫ್ಯೂಚರ್ ಪ್ಲಾನ್ಸ್ ಏನಂದರೆ ಈಗ ಒಂದು APC ಮಾಡ್ತಾ ಇದೆ,
2: ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ.
0: ಅದರಲ್ಲಿ ಲಾರ್ಜ್ ಗೋಡೌನ್ ಎಲ್ಲ ಕಟ್ಟಿ ಈಗ ರೈತರೆಲ್ಲ ಇದು ಪ್ಲಾನ್ ಮಾಡ್ತಾ ಇದೆ. ಅವರಿಂದ ಕೊಕ್ಕೋ ಎಲ್ಲ ತಗೊಂಡು ನೀಟಾಗಿ ಫರ್ಮೆಂಟ್ ಮಾಡಿ ಫಸ್ಟ್ ಕ್ವಾಲಿಟಿ ಬೀನ್ಸ್ ಮಾರ್ಕೆಟ್ಗೆ ಕೊಡ್ಬೋದು. ಈಗ ಸುಮಾರು ಜನ ನಮ್ಮ ಕಡೆ ಬಂದು ಟ್ರೈನಿಂಗ್ ತಗೊಳ್ತಾ ಇದೆ. ಅವರೆಲ್ಲ ಚಾಕ್ಲೇಟೇಸ್ ಆಗಿಬಿಡ್ತದೆ ಮುಂದೆ. ಅವ್ರಿಗೆಲ್ಲ ಚೆನ್ನಾಗಿ ಬೀನ್ಸ್ ಬೇಕು. ಈಗ ಮಾಮೂಲಿ ಜನ ರೈತರು ಮಾಡ್ತಾರಲ್ಲ, ಅದು ಬೀನ್ಸ್ ಎಲ್ಲ ಚಾಕ್ಲೇಟ್ಗೆ ಚೆನ್ನಾಗಿಲ್ಲ, ಅದೆಲ್ಲ ಕಮರ್ಷಿಯಲ್ ಚಾಕ್ಲೇಟ್ಗೆ ಓಕೆ. ಬಟ್ ಕ್ರಾಫ್ಟ್ ಚಾಕ್ಲೇಟ್ಗೆ ಫಸ್ಟ್ ಕ್ವಾಲಿಟಿ ಪ್ರಾಪರ್ಲಿ ಮೆಚೂರ್ಡ್ ಫರ್ಮೆಂಟೆಡ್ ಡ್ರೈಡ್ ಆ್ಯಂಡ್ ರೋಸ್ಟೆಡ್ ಬೀನ್ಸ್ ಬೇಕು. ಅದು ಸುಲಭವಾಗಿ ಸಿಗಬೇಕು ಅಂದರೆ ಒಂದು 5 ಮುಂಜೆ ಬಿಟ್ಟು ಬೇಕು ಅಂದರೆ ಈಗಲೇ ಅದು ನಾನು ಇನಿಷಿಯೇಟ್ ಮಾಡ್ತಾ ಇದ್ದೆ.
2: ಓಕೆ ಓಕೆ ಓಕೆ. ಬೇರೆ ಇನ್ನೂ ಏನಾದರೂ ಉತ್ಪನ್ನಗಳನ್ನು ತಯಾರು ಮಾಡೋ ಉದ್ದೇಶ ಇದೆಯಾ?
0: ಇದು ಸದ್ಯಕ್ಕೆ ನಮ್ಮದು ಒಂದು 40+ ಪ್ರಾಡಕ್ಟ್ಸ್ ಇದೆ.
2: 40
0: ಪ್ರಾಡಕ್ಟ್ ಇದೆ. ಬೇರೆ ಆಪರ್ಚುನಿಟೀಸ್ ಅನ್ಎಂಡಿಂಗ್. ಬಟ್ ಈ ಫೋಕಸ್ ಸದ್ಯಕ್ಕೆ ಕೊಕೋ ರಿಲೇಟೆಡ್, ಆಮೇಲೆ ಫಾರ್ಮ್ ಪ್ರೊಡಕ್ಟ್ ರಿಲೇಟೆಡ್ ಇದೆ. ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಕನ್ಸಲ್ಟೆನ್ಸಿನೂ ಕೊಡ್ತಾ ಇದ್ದೀನಿ.
2: ನಿಮ್ಮ ಜೊತೆ ನಿಮ್ಮ ಮಕ್ಕಳು ಕೂಡ ಇನ್ವಾಲ್ವ್ ಆಗಿದ್ದಾರೆ?
0: ಹೌದು, ನಮ್ಮದು ಇಬ್ಬರು ಮಕ್ಕಳು. ಒಬ್ಬರು ಬೆಂಗಳೂರು ಕೆಲಸ ಮಾಡ್ತಾ ಇದೆ, ಮಗಳು. ಮಗ ಈಗ ಅವರು ಮದುವೆ ಮಾಡಿದ್ದು, ಈಸ್ 27. ಅವ್ರ ಮಗ, ಆಮೇಲೆ ಅವ್ರದ್ದು ವೈಫ್,
2: ಸೊಸೆ,
0: ಇವರು ಇಬ್ಬರು ಸೇರಿಸಿ ನಮ್ಮ ತೋಟದಲ್ಲಿ ಫುಲ್ ಡೆಡಿಕೇಟೆಡ್ ಕೆಲಸ ಮಾಡ್ತಾ ಇದೆ.
2: ಓಕೆ. ಮೇಡಮ್, ಕನಸುಗಳೇನು? ವಾಟ್ ಆರ್ ಯುವರ್ ಏನು ಡ್ರೀಮ್ಸ್?

0: ಸೋ ಟು ಕಂಟಿನ್ಯೂ ಇದೇ ಥರ ಆ್ಯಂಡ್ ಎಲ್ ಎವ್ರಿ ಇಯರ್ ನಾನು ಒಂದೊಂದು ಪ್ರಾಡಕ್ಟ್ಸ್ ನ್ಯೂ ಇಂಟ್ರೊಡ್ಯೂಸ್ ಮಾಡ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ. ಲೇಟೆಸ್ಟ್ ಆಗಿ ಆ್ಯಡ್ ಮಾಡಿದೆ ನಮ್ಮದು ಗುವಾವಾ ಮೀಡು ಮತ್ತು ಇದು ಕೊಕೋ ಫ್ರೂಟ್ ಸ್ಪ್ರೆಡ್ ಜ್ಯೂಸಿಂದ ಜ್ಯಾಮ್ ಥರ.
1: ಓಕೆ, ಅದು ಅಂದರೆ ಬಹಳಷ್ಟು ಬೆಳೆಗಳನ್ನು ನೀವು ಹಾಕಿದ್ದೀರಿ.
2: ಹೌದು,
1: ಕೋಕೋನ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ದೀರಿ, ಆದರೆ ಬೇರೆ ಬೆಳೆನೇನು ನೀವು ಕಡೆಗಣಿಸಿಲ್ಲ, ಎಲ್ಲವೂ ಇದೆ ಬೆಳೆ ನಿಮ್ಮಲ್ಲಿ.
2: ಹೌದೌದು
1: ಅಲ್ವಾ?
2: ಹೌದೌದು. ಕೊಕ್ಕೋ ಆದಮೇಲೆ ನಮ್ಮ ಹತ್ರ ಕೊಕೊನಟ್ ಅರೆಕೊನಟ್ ಮೇನ್ ಕ್ರಾಪ್, ಆಮೇಲೆ ಫ್ರೂಟ್ ಟ್ರೀಸ್ ಇದೆ, 100 ವೆರೈಟಿ ಪ್ಲಾಂಟ್ಸ್ ಇದೆ ನಮ್ಮ ಜಮೀನಲ್ಲಿ. ಒಂದು 26,000 ಟ್ರೀಸ್ ಇದೆ, ಅದರಲ್ಲಿ ಗಂಧ ಮರವೂ ಇದೆ. ಗಂಧ ಮರದಿಂದ ಚಾಕ್ಲೇಟ್ ಮಾಡಬೇಕು, ಹಂಗೆ ಸ್ವಲ್ಪ ಡಿಮಾಂಡ್ ಬಂದಿದೆ.
1: ಸ್ಯಾಂಡಲ್
2: ಚಾಕ್ಲೇಟ್
0: ಇಸ್ ದ ಫ್ಯೂಚರ್ ಪ್ಲಾನ್.
1: ಓಕೆ,
2: ದಟ್ಸ್ ದಿ ಫ್ಯೂಚರ್.
1: ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ?
2: ಹೌದು ಸರ್.
1: ನೋಡಿ, ಇಬ್ಬರು ಕೂಡ ಕಷ್ಟಪಟ್ಟು ಒಂದು ಕನಸನ್ನು ಇಟ್ಟು ತೋಟ ಕಟ್ಟಿದ್ದೀರಿ.
2: ಹೌದು,
1: ಕನಸುಗಳು ನನಸಾಗಬೇಕು ಅಂದ್ರೆ ಪರಿಶ್ರಮ ಇರಬೇಕು, ಅದು ಕೂಡ ಇದೆ ಇಬ್ಬರಲ್ಲೂ ಅಲ್ವಾ?
0: ಲಾಟ್ ಆಫ್ ಹಾರ್ಡ್ ವರ್ಕ್.
1: ಎಸ್, ಮುಂದೇನು ನಿಮ್ಮ ಕನಸುಗಳನ್ನು ಅಚೀವ್ ಮಾಡಲಿ. ಈಗ ನಮ್ಮ ಕೇಳುಗರು ನಿಮ್ಮ ಜೊತೆ ನೇರವಾಗಿ ಮಾತಾಡಬೇಕು, ವಿಚಾರಗಳನ್ನು ಹಂಚ್ಕೋಬೇಕು ಅಂದರೆ ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆ ತಂಗಚ್ಚನ್ ಚಾಂಗೋಟಿ
2: ಅವರೇ. ವಿ ಆರ್ ಬ್ಲೆಸ್ ಟು ಬಿ ಅಟ್ ದಿ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್. ಸೊ ವಿ ವಾಂಟ್ ಮೋರ್ ಪೀಪಲ್ ಟು ಕಮ್ ಇನ್ ಟು ದಿಸ್ ಬ್ರಾಕೆಟ್.
1: ನಿಮ್ಮ ನಂಬರ್ ಶೇರ್ ಮಾಡ್ತೀನಿ ಸರ್ ಪ್ಲೀಸ್.
2: ನಮ್ಮದು ಬಂದು 9841905077.
1: ಇನ್ನೊಮ್ಮೆ ಹೇಳ್ತೀರಾ?
2: 9845109057.
1: ಕನ್ನಡದಲ್ಲೇ ಇನ್ನೊಂದು ಸರಿ ಹೇಳ್ಬಿಡಿ.
2: 9845109077.
1: ಮೇಡಮ್, ಜಸ್ಸಿಯವರ ಮೊಬೈಲ್ ಸಂಖ್ಯೆ ಹೇಳ್ಬೋದಾ?
0: ಓಕೆ, 9845315545.
1: ಇನ್ನೊಂದು ಸರಿ,
0: 9845315545.
1: ಕನ್ನಡದಲ್ಲೇ ಇನ್ನೊಂದು ಸರಿ ಹೇಳಿ.
0: 9845315545.
1: ಒಳ್ಳೆಯದು. ಜಸ್ಸಿ ತಂಗಚ್ಚನ್ ಅವರೇ ಹಾಗೂ ತಂಗಚ್ಚನ್ ಚಂಬೋಟಿ ಅವರೇ, ಇದುವರೆಗೂ ಕೂಡ ಕೋಕೋ ಬೇಸಾಯ, ಚಾಕ್ಲೇಟ್ ಮತ್ತು ನಿಮ್ಮ ವ್ಯವಸಾಯದ ಪ್ರೀತಿ ಎಲ್ಲದರ ಬಗ್ಗೆ ಬಹಳ ಸೊಗಸಾಗಿ ಮಾತಾಡಿದ್ರಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ವಂದನೆಗಳು, ನಮಸ್ಕಾರ.
2: ನಮಸ್ಕಾರ.
0: ನಮಸ್ಕಾರ.
3: ಇದುವರೆಗೂ ಕೃಷಿ ರಂಗದಲ್ಲಿ ಕೋಕೋ ಬೇಸಾಯ ಹಾಗೂ ಚಾಕ್ಲೇಟ್ ತಯಾರಿಕೆ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದವರು ನಂಜನಗೂಡು ತಾಲೂಕು ಹುರಾ ಗ್ರಾಮದ ಕೃಷಿಕ ದಂಪತಿ ತಂಗಚ್ಚನ್ ಚೆಂಬೋಟಿ ಹಾಗೂ ಜೆಸ್ಸಿ ತಂಗಚ್ಚನ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ.
4: ಹಣ್ಣು ಹೊನ್ನು
5: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ರೈತ ಬಾಂಧವರೇ ಗಮನಿಸಿ, ನಾಳೆ ಸಂಜೆ 6:51 ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ, ಮಾವು ಬೇಸಾಯ ಹಾಗೂ ಮಾರಾಟ ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ, ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗುಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು, ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಪಾರ್ಕ್ ಅರೇನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನ್ಯೂಜಿಲೆಂಡ್ ಸಂಬಂಧಗಳು, ಹಂಚಿಕೆಯ ನೆನಪುಗಳು, ನಿರಂತರ ಸ್ನೇಹ, ಸಾಮಾನ್ಯ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ದತೆಯ ಮೇಲೆ ನಿರ್ಮಿಸಲಾಗಿದೆ ಎಂದರು. ಹೊಸ ದಿಗಂತಗಳ ಕಡೆಗೆ ನೋಡುವ ನ್ಯೂಜಿಲೆಂಡ್ನ ಸಂಪ್ರದಾಯದಂತೆ ಎರಡೂ ದೇಶಗಳು ತಮ್ಮ ಮುಂದೆ ಅವಕಾಶಗಳ ಮುಕ್ತ ಸಮುದ್ರವನ್ನು ಹೊಂದಿವೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಎಂದು ತಿಳಿಸಿದರು. ಆಕ್ಲೆಂಡ್ನಿಂದ ವೆಲ್ಲಿಂಗ್ಟನ್ವರೆಗೆ ಮತ್ತು ಕ್ರೈಸ್ಟ್ ಚರ್ಚ್ನಿಂದ ಕ್ವೀನ್ಸ್ಟೌನ್ವರೆಗೆ ಭಾರತೀಯ ಸಮುದಾಯವು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅಪಾರ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್, ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ದತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ 2 ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಜ್ಜುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ

0: ಸಾಮರ್ಥ್ಯಗಳನ್ನು ಬಲಪಡಿಸುತ್ತಾರೆ ಎಂದರು. ಪ್ರಶ್ನೋತ್ತರ ಅವಧಿ, ಶೂನ್ಯ ವೇಳೆ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಮಹತ್ವವನ್ನು ಎತ್ತಿ ತೋರಿಸಿದ ಉಪರಾಷ್ಟಪತಿ, ಶಾಸಕಾಂಗ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರವಾಗಿಸಲು ಕೃತಕ ಬುದ್ದಿಮತ್ತೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ನೇವಾನಂತಹ ಡಿಜಿಟಲ್ ಶಾಸಕಾಂಗ ಉಪಕ್ರಮಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಬೆಂಗಳೂರು, ಪುಣೆ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಪ್ರಸ್ತಾವಿತ ಬುಲೆಟ್ ರೈಲು ಕಾರಿಡಾರ್ಗಳೊಂದಿಗೆ ಹೈದರಾಬಾದ್ ಅನ್ನು ಪ್ರಮುಖ ಹೈಸ್ಪೀಡ್ ರೈಲು ಕೇಂದ್ರವಾಗಿ ಅಭಿವೃದ್ದಿಪಡಿಸುವ ಯೋಜನೆಗಳನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಟಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹೈಸ್ಪೀಡ್ ರೈಲು ಜಾಲವು ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ಬಲವಾದ ದೇಶೀಯ ಚಿಪ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 315 ವಿಶ್ವವಿದ್ಯಾಲಯಗಳಲ್ಲಿ ಸೆಮಿಕಂಡಕ್ಟರ್ ವಿನ್ಯಾಸ ಪರಿಕರಗಳನ್ನು ಪರಿಚಯಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ, ಕೇಂದ್ರ ಸರ್ಕಾರ ಬುಲೆಟ್ ರೈಲು ಯೋಜನೆಗಳಿಗಾಗಿ 5 ಟ್ರಿಲಿಯನ್ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಸಿಕಂದರಾಬಾದ್ ಮತ್ತು ನಾಂಪಲ್ಲಿ ಸೇರಿದಂತೆ ತೆಲಂಗಾಣದ 42 ರೈಲು ನಿಲ್ದಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನ ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ದೇಶಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಚಿಂತಕ ಮತ್ತು ರಾಷ್ಟೀಯ ನಾಯಕ ಎಂದು ಹೇಳಿದರು. ಆಧುನಿಕ ಶಿಕ್ಷಣದ ಜೊತೆಗೆ ಜನಸಾಮಾನ್ಯರಲ್ಲಿ ದೇಶದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಲು ಪುಸ್ತಕಗಳು ಪ್ರಬಲ ಮಾಧ್ಯಮವಾಗಿದೆ ಎಂದರು. ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮತ್ತು ದೇಶಕ್ಕೆ ವೈಭವ ತರುವ ಎಲ್ಲಾ ಚಟುವಟಿಕೆಗಳು ಜ್ಞಾನದಲ್ಲಿ ಬೇರೂರಿವೆ. ಇದು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಬಂದಾಗ ಬುದ್ದಿವಂತಿಕೆ ಮತ್ತು ವಿವೇಕವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಲಾಗಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್, ಈ ಸಾಧನೆಯು ದೇಶಾದ್ಯಂತ ಅಳೆಯಬಹುದಾದ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಎಲ್ಲಾ ಫಲಾನುಭವಿಗಳಲ್ಲಿ ಸುಮಾರು 44% ಮಹಿಳಾ ಉದ್ಯಮಿಗಳ ಭಾಗವಹಿಸುವಿಕೆಯು ವಿಕಸಿತ ಭಾರತದ ಮೂಲಾಧಾರವಾದ ಮಹಿಳಾ ನೇತೃತ್ವದ ಅಭಿವೃದ್ದಿಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆಯಿದ್ದು 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇರಿ ರೋಟ್ ನೊಯ್ಗಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಪೀಡಿತ ಕುಟುಂಬಗಳಿಗೆ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸಲು ಹೋಚಿಮೆನ್ ನಗರದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿಯಂತ್ರಣ ಕೊಠಡಿಯಲ್ಲಿ ಸ್ಥಾಪಿಸಲಾಗಿದೆ. 8433381 7981 ಮತ್ತು 8433345214 ಸಂಪರ್ಕಿಸಬಹುದಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಮಿಯಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 6:30

0: ನಿಮಿಷಕ್ಕೆ ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ, ಮೊರಾಕೋ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಮುನ್ನಡೆ ಸಾಧಿಸಿದೆ. ಇಂಗ್ಲೆಂಡ್ನ ಸೌಥಂಪ್ಟನ್ ರೋಸ್ ಬೌಲ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 1.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 8 ರನ್ ಮಾಡಿ ಆಡುತ್ತಿದೆ. ಈಗಾಗಲೇ 3-0 ಅಂತರದಿಂದ ಸರಣಿಯನ್ನ ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ 120 ರನ್ ಗಳಿಸಿದೆ. ಈ ಮೂಲಕ ಇಂಗ್ಲೆಂಡ್ 115 ರನ್ಗಳ ಹಿನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ಸಮಾಚಾರ ದರ್ಶನ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ನಾಡಹಬ್ಬ ದಸರಾ ಆಚರಣೆಯ ಸಂಬಂಧ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಕೆಜಿಎಫ್ ನಗರದಲ್ಲಿ ನಾಳೆ ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ಜರುಗಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ಧಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಮತ್ತು ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಾವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹಿರಕ್, ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಮತ್ತು ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಳೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500 ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದಂತಹ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ ಗ್ಯಾರಂಟಿ

0: ಕ್ಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ISRO has always been a shining star for our nation. From mission after mission, it has not just demonstrated technical achievements. It has been a symbol of hope, symbol of aspiration for the entire nation, repeatedly. And whatever you see, the my mission, me going to space, all of that, none of that was possible without the huge team working in the background to make it possible.
0: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: Okay, that I've joined the wrong degree, I've joined this thing, oh, I wish I was there. You're perfectly where you are. 1.8 billion people, out of that, 1.4 billion, that is, you're born in this great country. Out of that, you are in this great city of Bangalore. And out of that, imagine you're the chosen view to be sitting in front of this galaxy of stars out here. How lucky are you? You are already ahead of the curve.
0: ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬದಲಾಗಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿ ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಹೆಚ್ಡಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ಟಾಪ್ ಗ್ರಾಹಕರು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ

ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವ 223,190 ಈ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚಿಸಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಈ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. 2 ಹಾಗೂ 3ನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ದಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲಗಳು ಇದ್ದು ಪ್ರತಿ ವರ್ಷ 1,50,000 ಎಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹಾಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029ರ ಒಳಗೆ 500 GCCಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸಲು ಸರ್ಕಾರ ಬದ್ದವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ದಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ದಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ 100%ರಷ್ಟು ಗಣತಿ ನಮೂನೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002ರ ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ಜರುಗಿತು. ಬೆಟ್ಟದ ಪಾದದಿಂದ ದೇವಾಲಯದವರೆಗೂ ಮೆಟ್ಟಿಲುಗಳನ್ನು ಗುಡಿಸಿ ಮುಳ್ಳಿನ ಗಿಡ ತೆರವುಗೊಳಿಸಿ ಮಾರ್ಗ ಮಧ್ಯೆಯಲ್ಲಿ ಬಿಸಾಡಿದ್ದ ಪ್ಲಾಸ್ಟಿಕ್ ಪೇಪರ್, ನೀರಿನ ಬಾಟಲ್ ಸೇರಿದಂತೆ ಇನ್ನಿತರ ಪರಿಸರಕ್ಕೆ ಹಾನಿಕಾರಕವಾದಂತಹ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು. ಭಾರತದ ಶುದ್ದ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 GWಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರ ಪಂಕ್ತಿಯಲ್ಲಿದ್ದು ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 GWಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 GW ಇದ್ದದ್ದು 2026ರ ಜೂನ್ ವೇಳೆಗೆ 55 GW ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಒಂದೇ ವರ್ಷದಲ್ಲಿ 162.15 GW ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲಿರಿಸಿದೆ. 2025-26ರ ಜೂನ್ ನಡುವಿನ ಒಂದೇ ವರ್ಷದಲ್ಲಿ 56 GWಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025ರ ಜೂನ್ ವೇಳೆಗೆ 116.25 GW ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 GW ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವು ಅಧಿಕಗೊಂಡಿದೆ, 57.44 GW ಹೆಚ್ಚಳವಾಗಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ದ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ದತೆಗಳನ್ನು ಈಗಲಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ
ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯ ಒಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 8:30. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸವಿನೆನಪು ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಎಸ್ ಜಾನಕಿ ಅವರು ಹಾಡಿರುವ ವಂಶಜ್ಯೋತಿ ಚಿತ್ರದ ಹಾಡು. ಆರ್ಎನ್ ಜಯಗೋಪಾಲ್ ಅವರು ರಚಿಸಿರುವ ಈ ಗೀತೆಗೆ ಸ್ವರ ಸಂಯೋಜಿಸಿದ್ದಾರೆ ಜಿ.ಕೆ. ವೆಂಕಟೇಶ್.

0: ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಐದು ಬೆರಳು ಚಿತ್ರದಿಂದ ಶ್ರೀಕೃಪಾ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದ್ದಾರೆ ಆರ್ ರತ್ನ. ಗೀತೆಯ ಗಾಯಕರು ಪೀತಾಪುರಂ ನಾಗೇಶ್ವರ ರಾವ್.
1: ವಾರೆ ವಾ ವಾರೆ ವಾ

ಸೀತಾಪುರಂ ನಾಗೇಶ್ವರ ರಾವ್ ಅವರು ಹಾಡಿದ್ದ ಐದು ಬೆರಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳ ಯುಗಳ ಧ್ವನಿಯಲ್ಲಿ ನನ್ನ ದೇವರು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಜೋಡಿಯ ಸ್ವರ ಸಂಯೋಜನೆ.

ಬಿಬಿ ಶ್ರೀನಿವಾಸ್ ಹಾಗೂ ಬಿಕೆ ಸುಮಿತ್ರಾ ಅವರು ಹಾಡಿರುವ ಸಿಗ್ನಲ್ ಮ್ಯಾನ್ ಸಿದ್ದಪ್ಪ ಚಿತ್ರದ ಗೀತೆ. ತೇಕಟ್ಟೆ ನಾಗರಾಜ್ ಅವರು ರಚಿಸಿರುವ ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ವಿಜಯ ಭಾಸ್ಕರ್.

ಒಲವಿನ ಆಸರೆ ಚಿತ್ರಕ್ಕಾಗಿ ದೊಡ್ಡರಂಗೇಗೌಡ ಅವರು ರಚಿಸಿರುವ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಈ ಗೀತೆಯ ಸಂಗೀತ ಸಂಯೋಜನೆ ಎಂ ರಂಗರಾವ್ ಅವರದು.

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಚಿಟ್ಟಿ ಬಾಬು ಅವರ ಸಂಗೀತ ಸಂಯೋಜನೆಯಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಶ್ರೀ ರಾಘವೇಂದ್ರ ವೈಭವ ಚಿತ್ರದ ಗೀತೆ.

ಅನುಬಂಧ ಚಿತ್ರಕ್ಕಾಗಿ ಕೂರ ಸೀತಾರಾಮ ಶಾಸ್ತ್ರಿ ಅವರು ರಚಿಸಿರುವ ಗೀತೆ, ಸಂಗೀತ ಸಂಯೋಜನೆ ಎಂ ರಂಗಾರಾವ್, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಬೆಂಗಳೂರು ಲತಾ.

ಇದುವರೆಗೂ ಸವಿನೆನಪು ಕಾರ್ಯಕ್ರಮದಲ್ಲಿ ಕೆಲವು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಸಮಯ 8:30. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಸುಖ್ವಿಂದರ್ ಸಿಂಗ್ ಹಾಗೂ ಶಾದಬ್ ಫರೀದಿ ಅವರು ಹಾಡಿರುವ ಸುಲ್ತಾನ್ ಚಿತ್ರದ ಗೀತೆ. ಇರ್ಷಾಲ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದ್ದಾರೆ ವಿಶಾಲ್ ಹಾಗೂ ಶೇಖರ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದಂಗಲ್ ಚಿತ್ರದ ಶೀರ್ಷಿಕೆ ಗೀತೆ. ಗೀತೆಯನ್ನು ಹಾಡಿದ್ದಾರೆ ದಾಲೇರ್ ಮೆಹಂದಿ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದ್ದಾರೆ ಪ್ರೀತಮ್.

0: 한글
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಗೆ ಕೇಳೋಣ ಗಲ್ಲಿ ಬಾಯ್ ಚಿತ್ರದ ಗೀತೆ. ಡಿವೈನ್ ಹಾಗೂ ಅಂಕುರ್ ತಿವಾರಿ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿದ್ದಾರೆ ಡಬ್ ಶರ್ಮಾ. ಗೀತೆಯನ್ನು ಹಾಡಿದ್ದಾರೆ ರಣವೀರ್ ಸಿಂಗ್.

0: रहा है.
1: Now, both the Prime Ministers also spoke, because the New Zealand Prime Minister was also there at this event. So both the Prime Ministers also spoke about the Indian community's contribution in New Zealand's development. So when the Prime Minister, you know, speaks about, whenever he goes abroad, he addresses the diaspora and he speaks about the contribution of the diaspora to that country's development. How important and how much does it strengthen the relationship between the two countries?
2: The Indian diaspora is like a living bridge, as Prime Minister often says, and they keep connecting with India, even though those who are persons of Indian origin who have gone hundreds of years back or maybe several years back and have acquired the citizenship there. And there are a large number of NRIs also, non-resident Indians, who are there. So obviously, their contribution to the growth and economy and development of New Zealand is also greatly appreciated by their own leadership, as we have seen during all these visits, actually. And Prime Minister Modi has a great, connect with the Indians wherever they are. And they look forward to meeting him and every time, and he always urges them that their contribution in that particular country, the host country and the mother country, is always useful in creating these bridges of friendship and a permanent connect, apart from economic prosperity that follows for both India and New Zealand or the country of their residence. So I think that this is really important. As far as the women-led development is concerned, you know that every time we talk of women empowerment and other things in India, during our G20 presidency, India had started this women-led development initiatives that let the women lead in the areas in which they are, whether it is politics, whether it is in businesses or in the social sector or science and technology. So I think that that is something that is, I'm very happy that this has come out. Similarly, you know, our cooperation in the sports sector is something that is very important and which has been actually highlighted. I think I was surprised myself to hear that India and New Zealand have almost 100-year-old relationships as far as the sports are concerned.
1: Right.
2: So that's something really good.
1: In agriculture, both countries agreed to deepen cooperation in horticulture, forestry, animal husbandry and dairying. How can New Zealand's expertise in these areas and India's vast consumer market and agri-tech talent complement and benefit each other?
2: Well, India is an agricultural country, as we know, with 6 lakh villages there, and people are doing, rural population is very strong in India. For us, we have had our own green revolution, white revolution and the yellow revolutions. And India today is not only a fully, I should say, food independent country, but is also supplying to a very large number of countries whenever there is a requirement. But then, as the population grows, you need to acquire new technologies. And so wherever the synergies are possible, newer best practices, if we can get. So in that sense, I think that New Zealand, whether it's the horticulture, forestry, animal husbandry or agriculture per se, or dairying, I mean, they are very strong in dairy practices. And this is not from now. For many, many years, we had this kind of collaboration in the dairy sector with several countries who have really acquired a great heft. So I think in that sense, this will also help in creating, I think, the food security and maintaining the sustainable food supply chains for both benefit of people from both the countries. So I think that this is sustainable agricultural growth is how things are going to go, as India also is committed to have the climate goals by 2070.
1: Ambassador Trigunayath, during this two-day visit, whatever the agreements that were signed or agreed upon, the collaborations that were agreed upon, would you agree that this underscores a relationship that is moving beyond traditional diplomatic engagement into defense cooperation, Indo-Pacific security, digital connectivity and institutional partnerships?
2: Yes, absolutely. I mean, in fact, whenever we say that we are moving into a strategic partnership with any country, various dimensions like defense, security, cyber security, joint ventures, joint technological development, energy, renewable energy, and several other areas. Because security, when we talk of it, is not only this physical security or only defense-related security, but different dimensions of it. Nowadays, we are moving into space, so collaboration in the space sector becomes equally important. So as far as New Zealand is concerned, all these agreements that you mentioned or MOUs that have been signed will definitely strengthen this. And as you know, that in order to monitor the progress of various statements made or promises made or the goals set or the roadmap that has been identified, two foreign ministers from India and New Zealand will be monitoring it on a regular basis until the next meeting at the leadership level takes place. So that shows that the goals that have been set, they are achieved. And if there is some lag in it, how to address that is what we are going to witness going forward in this relationship.
1: Ambassador Trigonayath, thank you so much for joining us in Akashvani's Spotlight program and sharing your views on this issue.
2: Thank you. Thank you so much.
0: You were listening to a discussion on Prime Minister's visit to New Zealand, strengthening bilateral cooperation across key sectors. The participants were Anil Trigonayath, former ambassador, and Anubha Rohatgi, anchor. This program was produced and presented by the News Services Division of Akashvani. You can listen to it on our mobile app, News on AIR. This program is also available on our YouTube channel, News on AIR Official.
3: Spotlight.
4: ನಿಮಿಷವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ
6: ಯುವವಾಣಿ.
5: ಸ್ನೇಹಿತರೆ, ಇಂದು ಸಾಹಿತ್ಯ ಲಹರಿ. ಇದರಲ್ಲಿ ಅತಿಥಿಯಾಗಿ ಆಗಮಿಸಿದ್ದಾರೆ ಕೊಡಗಿನ ಮಡಿಕೇರಿಯ ಗಾಳಿಬೀಡಿನ ನಿವಾಸಿ ಚಂದನ್ ನಂದರಬೆಟ್ಟು. ಬನ್ನಿ ಮಾತನಾಡಿಸೋಣ. ನಮಸ್ಕಾರ.
7: ನಮಸ್ತೆ ಮೇಡಮ್.
5: ನಿಮ್ಮ ಊರು?
7: ಮೇಡಮ್, ನನ್ನ ಸ್ವಂತ ಊರು ಪುತ್ತೂರು ತಾಲೂಕಿನ ವಿಟ್ಲ. ವಿಟ್ಲದಲ್ಲಿ ಕನ್ಯಾನ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಂದರಬೆಟ್ಟು ನನ್ನ ಸ್ವಂತ ಊರು. ಅಲ್ಲಿಂದ ನನ್ನ ಮನೆಯವರು ಈಗ ಕೊಡಗಿನ ಮಡಿಕೇರಿಯ ಗಾಳಿಬೀಡಲ್ಲಿ ನೆಲೆಸಿದ್ದಾರೆ.
5: ಮನೆಯವರು
7: ಅಪ್ಪ ನಿವೃತ್ತ ASI ಅವರು,
5: ಹೆಸರು
7: ಕೃಷ್ಣ ಎನ್ ಎಂ ಅಂತ, ಅಮ್ಮ ಜಯಲಕ್ಷ್ಮಿ ಎನ್ ಕೆ ಅವರು ಗೃಹಿಣಿ, ಅಕ್ಕನವರು ಇಬ್ರು ಇದ್ದಾರೆ, ಅಕ್ಕನವರು ಇಬ್ರು ಮದುವೆ ಆಗಿದೆ.
5: ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ರಿಂದ ನಿಮ್ಮ ತಂದೆ ವರ್ಗಾವಣೆಗೊಂಡು ಇಲ್ಲಿಗೆ ಬಂದಿರಬಹುದು ಅಂತ ಹೇಳಬಹುದಾ?
7: ಇಲ್ಲ ಮೇಡಮ್, ಅವರು ಇಲ್ಲೇ ಡ್ಯೂಟಿ ಜಾಯ್ನ್ ಆಗಿರುವಂತದ್ದು. ಕೊಡಗಿಗೆ ಬಂದ ಮೇಲೆ ಇಲ್ಲೇ
5: ವಾಸ್ತವ್ಯ.
7: ಹೌದು, ವಾಸ್ತವ್ಯ ಎಲ್ಲ ಇಲ್ಲೇ.
5: ನಿಮ್ಮ ವಿದ್ಯಾಭ್ಯಾಸ?
7: ಮೇಡಮ್, ನನ್ನ ಡಿಗ್ರಿ BCOM
5: ಎಲ್ಲಿ?
7: ಮಡಿಕೇರಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್.
5: ವೆರಿ ಗುಡ್, ನಿಮಗೆ ಅಭಿನಂದನೆಗಳು ಮತ್ತೊಮ್ಮೆ. ಯಾಕೆ ಅಂತ ಹೇಳಿದ್ರೆ ಈಗ ಪ್ರಶಸ್ತಿ ಬಂದಿದೆ ಅಂತ ನಾವು ಪತ್ರಿಕೆಯಲ್ಲಿ ಓದಿದ್ವಿ. ಏನು ಪ್ರಶಸ್ತಿ ಅಂತ ನೀವೇ ಹೇಳಬಹುದಲ್ವಾ?
7: ಮೇಡಮ್, ಅದು ಕನ್ನಡ ಪಯಸ್ವಿನಿ ಪ್ರಶಸ್ತಿ ಅಂತ. ಕಾಸರಗೋಡಿನಲ್ಲಿ ಕನ್ನಡ ಭವನ ಅಂತ ಒಂದು ಸಂಘಟನೆ ಇದೆ. ದೇಶಾದ್ಯಂತ ಅವರು ಕನ್ನಡವನ್ನ ಬಹಳಷ್ಟು ಹೊರಗಡೆ ಪ್ರಚಾರಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅಂತ ಅದರ ಅಧ್ಯಕ್ಷರು ಇದ್ದಾರೆ. ಅವರು ಪ್ರತಿ ಜಿಲ್ಲೆಗಳಲ್ಲಿ ಅಥವಾ ಪ್ರತಿ ರಾಜ್ಯಗಳಲ್ಲಿ ಕನ್ನಡವನ್ನ ಪ್ರಚಾರಗೊಳಿಸುವ ನಿಟ್ಟಿನಲ್ಲಿ ಹೊಸದಾಗಿ ಅದರ ಘಟಕಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಡಗಿನಲ್ಲೂ ಅದರ ಒಂದು ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ, ಕೊಡಗು ಕನ್ನಡ ಭವನ ಅಂತ. ಜೊತೆಗೆ ಕೊಡಗು ಚುಟುಕು ಸಾಹಿತ್ಯ ಪರಿಷತ್ ಅಂತ ಎರಡು ಘಟಕಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕೊಡಗು ಕನ್ನಡ ಭವನ, ಅದರದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ಅವರು ಒಂದಷ್ಟು ಜನರನ್ನ ಆಯ್ಕೆ ಮಾಡ್ತಾರೆ ಕೊಡಗಿಂದ, ಇಂತಷ್ಟು ಜನರು ಅಂತ ಪ್ರಶಸ್ತಿಗೆ ಅಂತ. ಕೆಲವೊಂದು ಸಮಾಜ ಸೇವೆ ಇರ್ಬೋದು, ಸಾಹಿತ್ಯದ ನಿಟ್ಟಿನಲ್ಲಿ ಅಥವಾ ಕನ್ನಡಕ್ಕೆ.
5: ಯಾವ ಪ್ರಶಸ್ತಿ ಅಂದ್ರೆ ಕನ್ನಡ ಪಯಸ್ವಿನಿ ಪ್ರಶಸ್ತಿ?
7: ಹೌದು ಹೌದು
5: ಅಲ್ವಾ?
7: ಹೌದು.
5: ಏನು ನಿಮ್ಮ ಬರವಣಿಗೆಯ ಮೊತ್ತ?
7: ಮೇಡಮ್, ಬರವಣಿಗೆ ನಾನು ತುಂಬಾ ಚಿಕ್ಕದ್ರಿಂದ ತುಂಬಾ ಓದ್ತಾ ಇದ್ದೆ. ಅಂದ್ರೆ ಈ ನಾವೆಲ್ಸ್ ಆಗಿರ್ಬೋದು ಅಥವಾ 90s ಕಿಡ್ ಆಗಿರೋದ್ರಿಂದ ಬಾಲಮಂಗಳ, ತುಂತೂರು, ಚಂಪಕ ಈ ರೀತಿ ಪುಸ್ತಕಗಳನ್ನ ತಂದು ಓದುವ.
5: ಪ್ರೇರಣೆ ಚಂದನ್?
7: ಪ್ರೇರಣೆ ಅಂತ ನಮ್ಮ ಸ್ಕೂಲ್ನ ಟೀಚರ್, ಪ್ರೈಮರಿ ಸ್ಕೂಲ್. ಹೌದು, ಸುಕನ್ಯಾ ಅಂತ ಟೀಚರ್ ಇದ್ರು. ಅವರು ನಮಗೆ ಪುಸ್ತಕಗಳನ್ನ ಓದಿ ಓದಿ ಅಂತ ಬಹಳಷ್ಟು ಪ್ರೇರಣೆ ನೀಡುವರು. ಆ ಪುಸ್ತಕಗಳನ್ನ ಓದಿ ಮುಂದೆ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಆ ಸ್ಕೂಲಲ್ಲಿ, ನಮ್ಮ ಗಾಳಿಬೀಡು ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿರುವಂತದ್ದು, ಆ ಶಾಲೆಯಲ್ಲಿ ಒಂದು ಚಿಕ್ಕ ಲೈಬ್ರರಿ ಇತ್ತು. ಆ ಲೈಬ್ರರಿಯಿಂದ ಪ್ರತಿ ಸರ್ತಿ ನಾನು ಪುಸ್ತಕಗಳನ್ನ ತಗೊಂಡು ಹೋಗೋದು, ಓದೋದು ಮಾಡ್ತಾ ಇದ್ದೆ. ಮೊದಲನೇ ಬಾರಿಗೆ ಆ ಸ್ಕೂಲಿಂದ ಆ ಚಿಕ್ಕ ಏಜ್ ಅಲ್ಲೇ ನನಗೆ ಅಂದ್ರೆ ದುರ್ಗಾಸ್ತಮಾನ ಅಂತ ಒಂದು ಪುಸ್ತಕವನ್ನ ಕೊಟ್ಟಿದ್ರು, ತಾರಾ ಸುಬ್ಬರಾವ್ ಸರ್ ಬರೆದಿರುವಂತದ್ದು. ಸೊ ಆ ಪುಸ್ತಕ ನಾನು ಓದಿದ ಬಳಿಕ ಆ ಪುಸ್ತಕ ನನಗೆ ಎಷ್ಟು ಇನ್ಸ್ಪಿರೇಷನ್ ಕೊಡ್ತು ಅಂತ ಹೇಳಿದ್ರೆ, ಒಂದು ನಾವೆಲ್ ಈ ತರ ಇರುತ್ತೆ, ಈ ಬುಕ್ ಗಳನ್ನ ಓದ್ತಾ ಬಂದ್ರೆ ನಮಗೆ ನಾಲೆಡ್ಜ್ ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಗೆ ಬಂದೆ ನಾನು. ಸೊ ಹಾಗಾಗಿ ಪುಸ್ತಕಗಳನ್ನ ಕಂಟಿನ್ಯೂ ಓದ್ಲಿಕ್ಕೆ ಶುರು ಮಾಡಿದೆ ಹೈಸ್ಕೂಲಲ್ಲಿರ್ಬೋದು, ಹಾಗೆ ಕಂಟಿನ್ಯೂ ಓದ್ತಾ ಬಂದೆ. ಹಾಗೆ ಹೈಸ್ಕೂಲಲ್ಲಿ ಕೂಡ ನಮ್ಮ ಶೈಲಾ ಅಂತ HM ಇದ್ರು, ಅವರೀಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ನಮಗೆ ಇನ್ನಷ್ಟು ಪ್ರೇರಣೆ ಕೊಟ್ಟವರು.
5: ಸುಕನ್ಯಾ ಅನ್ನೋರು?
7: ಸುಕನ್ಯಾ ಅವರು ಪ್ರಾಥಮಿಕ ಶಾಲೆಯಲ್ಲಿ ಇದ್ದವರು, ಅಲ್ಲಿ ಟೀಚರ್ ಆಗಿದ್ದವರು. ಅವರು ಇವಾಗ ಪ್ರಸ್ತುತ ಇಲ್ಲ, ಅವರು ತೀರ್ಕೊಂಡಿದ್ದಾರೆ.
5: ಅವರು
7: ಹೌದು ಖಂಡಿತ
5: ಅವರೇ ಕಾರಣ.
7: ಹೌದು
5: ಅಲ್ವಾ?
7: ಹೌದು.
5: ಇನ್ನು ಚಂದನ್, ನೀವು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋದಿಕ್ಕೆ ಕಾರಣ ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ಗುರುಗಳು ನೀಡಿದಂತಹ ಮಾರ್ಗದರ್ಶನದಿಂದ ನೀವು ಮೇಲೆ ಬಂದ್ರಿ, ಬರವಣಿಗೆಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ ಅಂತ ಹೇಳಬಹುದು. ಏನು ಬರವಣಿಗೆಯನ್ನ ಬರ್ತಿದ್ದೀರಿ?
7: ಮೇಡಮ್, ಚಿಕ್ಕದ್ರಿಂದ ಮೊದಲನೇ ಬಾರಿಗೆ ನಾನು ಬರೆದಿರೋದು ಅಂದ್ರೆ ನಮ್ಮ ಇಲ್ಲಿನ ಸ್ಥಳೀಯ ಪತ್ರಿಕೆ ಇದೆ ಶಕ್ತಿ, ಬಹಳ ಫೇಮಸ್ ಕೊಡಗಲ್ಲಿ. ಶಕ್ತಿ ಪತ್ರಿಕೆ ಎಲ್ಲರ ನಾಡಿ ಮಿಡಿತ ಅಂತಾನೆ ಹೇಳ್ಬೋದು ಶಕ್ತಿ ಪತ್ರಿಕೆಯನ್ನ. ಪ್ರತಿ

0: ನಾವು ಬೆಳಿಗ್ಗೆ ಆದ್ರೆ ಶಕ್ತಿ ಪೇಪರ್ ಅಂತ ಒಂದು ಇದ್ರೆ ಅದು ಅವರ ದಿನದ ಆರಂಭ. ಒಂದು ಕಾಫಿ, ಕೊಡಗಿನಲ್ಲಿ ಕಾಫಿ ಫೇಮಸ್ ಇರೋದ್ರಿಂದ ಒಂದು ಕಾಫಿ ಶಕ್ತಿ ಪತ್ರಿಕೆ. ಈ ಶಕ್ತಿ ಪತ್ರಿಕೆ ನನಗೆ ಮೊದಲನೇ ಬಾರಿಗೆ ಅವಕಾಶ ಕೊಟ್ಟಿದ್ದು ನನ್ನ ಬರವಣಿಗೆಗೆ. ಆ ಮಾದಕ ದ್ರವ್ಯದಿಂದ ಯುವಕರ ಬದುಕು ಮೂರ ಬಟ್ಟೆ ಅನ್ನೋ ಒಂದು ಟೈಟಲ್ ಅಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ಅದನ್ನ ನಮ್ಮ ರಾಜೇಂದ್ರ ಸರ್ ಅದರ ಚೀಫ್ ಎಡಿಟರ್ ಪ್ರಕಟಣೆ ಮಾಡಿದ್ರು. ಸೊ ಅಲ್ಲಿಂದ ಶುರು ಆಯ್ತು. ಅಲ್ಲಿಂದ ಬಹಳಷ್ಟು ಪ್ರೋತ್ಸಾಹ ಕೊಟ್ರು ಅದೇ ಶಕ್ತಿ ಪತ್ರಿಕೆಯವರು. ಪ್ರತಿ ಸರ್ತಿ ಲೇಖನಗಳನ್ನ ಕೊಡುವಾಗ್ಲೂ ಕೂಡ ಇನ್ನಷ್ಟು ಬರೀರಿ ಅನ್ನೋ ಪ್ರೋತ್ಸಾಹ ಬಹಳಷ್ಟು ಕೊಟ್ರು. ಅಲ್ಲಿಂದ ಶುರು ಆಗಿದ್ದು ಮತ್ತೆ ಪುಸ್ತಕಗಳ ಓದುವಿಕೆಯ ಜೊತೆಗೆ ಒಂದು ಹೊಸ ಪುಸ್ತಕವನ್ನು ಬರೆಯುವಷ್ಟರವರೆಗೆ.
1: ಹೊಸ ಪುಸ್ತಕವನ್ನ ಕೂಡ ನೀವು ರಚನೆ ಮಾಡಿದ್ರಿ?
0: ಹೌದು.
1: ಯಾವ ಪುಸ್ತಕ?
0: ಪುಸ್ತಕ ನೆತ್ತರು ಅಂತ ಮೇಡಮ್, ಅಂದ್ರೆ ರಕ್ತದ ಬಗ್ಗೆ ವಿಸ್ತೃತವಾಗಿ ವಿವರಣೆಗಳುಳ್ಳ ಅಂತಹ ಒಂದು ಪುಸ್ತಕ.
1: ಯಾಕೆ ನೆತ್ತರು ಅನ್ನೋದ್ರ ಬಗ್ಗೆನೆ ಬರೆದ್ರಿ ನೀವು?
0: ಅಂದ್ರೆ ಮೇಡಮ್, ಇವಾಗಿನ ಜನರೇಷನ್ ಅಲ್ಲಿ ಬಹಳಷ್ಟು ಅಪಘಾತಗಳಾಗಿರ್ಬೋದು ಅಥವಾ ರಕ್ತದ ಅನಿವಾರ್ಯತೆ ಬಹಳಷ್ಟಿದೆ ಜನತೆಗೆ. ರಕ್ತಕ್ಕೆ ಪರ್ಯಾಯವೇ ಇಲ್ಲ. ರಕ್ತಕ್ಕೆ ಅದನ್ನ ಆರ್ಟಿಫಿಷಿಯಲ್ ಆಗಿ ಜನರೇಟ್ ಮಾಡೋದು ಬಹಳಷ್ಟು ಕಷ್ಟ ಇರೋದ್ರಿಂದ ರಕ್ತವನ್ನ ಇನ್ನೊಬ್ರು ದಾನ ಮಾಡಲೇಬೇಕಾಗುತ್ತೆ.
1: ಒಂದು ಮಗು ಜನಿಸಿದಾಗ
0: ಹೌದು
1: ಆಕಸ್ಮಿಕವಾಗಿ ತಾಯಿ ಅಗಲಿದಾಳೆ ಅಂದಾಗ ಪರ್ಯಾಯವಾಗಿ ಹಾಲನ್ನ ಒದಗಿಸ್ತಾರೆ.
0: ಹೌದು.
1: ಆದ್ರೆ ನಿಮ್ಮ ಚಿಂತನೆ ಹೇಗೆ ಅಂದ್ರೆ ಅಪಘಾತವಾಗ್ಲಿ ಇನ್ನೊಂದು ವಿಚಾರದಲ್ಲಾಗ್ಲಿ ರಕ್ತದ ಅಗತ್ಯತೆ ಬಂದಾಗ ನಾವು ರಕ್ತವನ್ನೇ ಕೊಡಬೇಕು ಅಲ್ವಾ? ಹಾಗಾಗಿ ಆ ಸಂಗತಿಯನ್ನ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ. ಇದಕ್ಕೆ ಮೂಲ ಕಾರಣ ಮತ್ತೆ ಸಂದರ್ಭ ಏನು ಅಂತ ನಮ್ಮ ಯುವ ಸ್ನೇಹಿತರಿಗೆ ತಿಳಿಸಬಹುದಾ ಚಂದನ್?
0: ಅಂದ್ರೆ ಮೇಡಮ್, ನಾನು ಪಿ ಯು ಸಿ ಅಲ್ಲಿ ಇದ್ದಾಗ ನನ್ನ ಒಬ್ಬ ಸ್ನೇಹಿತ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾನೆ. ಅವನಿಗೆ ರಕ್ತದ ಅಗತ್ಯ ಬಹಳಷ್ಟಿತ್ತು. ಅಂದ್ರೆ ಆ ಸಮಯಕ್ಕೆ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಪಡೆಯೋದು ಬಹಳ ಕಷ್ಟ ಆಗಿತ್ತು ನಮಗೆ. ಆ ಟೈಮಲ್ಲಿ ಓ ಪಾಸಿಟಿವ್ ಏನೋ ಬ್ಲಡ್ ಗ್ರೂಪ್ ಇತ್ತು.
1: ಅಂದ್ರೆ ರಕ್ತ ಸಿಗದೆ ಮೃತನಾಗಿದ್ದ?
0: ಸಿಗದೆ ಮೃತನಾಗಿದ್ದಲ್ಲ, ಆ ಟೈಮಿಗೆ ನಾವು ರಕ್ತಕ್ಕೆ ಅಷ್ಟು ಪಟ್ಟಂತ ಕಷ್ಟ ಫೀಲ್ ಬಂತು ನನಗೆ. ಸಿಕ್ತು ಮೇಡಮ್, ರಕ್ತ ಸಿಕ್ತು. ಬಟ್ ಅವರು ಅಂದ್ರೆ ಬಹಳ ಸ್ಟೇಟ್ ಆಗಿದ್ದರಿಂದ
1: ಬದುಕಲಿಲ್ಲ.
0: ಇಲ್ಲ, ಹೌದು.
1: ಈಗ ಅಪಘಾತ ಅಂತ ಅಂದಾಗ, ಯುವಕ ಅಂತ ಅಂದಾಗ ಅವನಿಗೆ ಬೈಕ್ ಓಡಿಸ್ಬೇಕು ಅನ್ನೋ ಒಂದು ಮಹದಾಶೆ.
0: ಹೌದು.
1: ಇದರಿಂದ ಏನು ಬೇಕಾದರೂ ಆಗಲಿ,
0: ಹೌದು,
1: ಆದರೆ ನಾನು ರೈಡ್ ಮಾಡಬೇಕು, ಎಲ್ಲರೂ ಕೂಡ ನೋಡಬೇಕು, ಫಾಸ್ಟಾಗಿ ಹೋಗಬೇಕು, ಹೆಲ್ಮೆಟ್ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವನ ಆಸೆ. ನಾಳೆ ದಿನ ಇನ್ನೊಂದು ಕ್ಷಣದಲ್ಲಿ ನಾನಿರೋದಿಲ್ಲ, ಸಂಚಾರಿ ನಿಯಮವನ್ನು ಪಾಲನೆ ಮಾಡ್ತಾ ಇಲ್ಲ, ಹಾಗಾಗಿ ಏನು ಬೇಕಾದರೂ ಆಗ್ಬೋದು ಅನ್ನೋ ಒಂದು ವಿವೇಕ ಇದ್ರೂ ಕೂಡ ಅವನು ಆ ಕ್ರೇಜನ್ನು ಬಿಟ್ಕೊಡಲ್ಲ. ಅಂತಹವರಿಗೆ ನೀವೇನು ಹೇಳ್ತೀರಿ? ಯಾಕೆ ಅಂದರೆ ಹತ್ತಿರದಿಂದ ನಿಮ್ಮ ಸ್ನೇಹಿತನನ್ನ ಕಳ್ಕೊಂಡಿದ್ದೀರಿ ಅಪಘಾತದಲ್ಲಿ, ರಕ್ತಕ್ಕಾಗಿ ಹುಡುಕಾಡಿದ್ದೀರಿ, ಏನು ಹೇಳ್ತೀರಿ ನೀವು ಯುವಕರಿಗೆ?
0: ಅಂದ್ರೆ ಮೇಡಮ್, ಜವಾಬ್ದಾರಿ ಬಂದ್ರೆ ಫ್ಯಾಮಿಲಿಗೆ ಈ ವ್ಯವಸ್ಥೆ ಮಾಡಬೇಕು. ಫ್ಯಾಮಿಲಿಯಲ್ಲಿ ನಾನೊಬ್ಬ ವ್ಯಕ್ತಿ, ಅಂದ್ರೆ ಫ್ಯಾಮಿಲಿನ ನಾನು ನೋಡ್ಕೋಬೇಕು, ಅಪ್ಪ ಅಮ್ಮ ಇದ್ದಾರೆ ಅವ್ರನ್ನ ನೋಡ್ಕೋಬೇಕು, ಇಲ್ಲಿವರೆಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ ಅವರು ಅಂತ ಬಂದಾಗ ಅವರೊಂದು ಜವಾಬ್ದಾರಿಯನ್ನ ಇಟ್ಕೋಬೇಕಾಗುತ್ತೆ. ನನ್ನ ಲಿಮಿಟ್ ಏನಿದೆ ಅದನ್ನ ನಾನು ಕ್ರಾಸ್ ಮಾಡಬಾರ್ದು. ಆ ವಾಹನಗಳಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ ಮೇಡಮ್, ಆಕ್ಸಿಲೇಟರ್ ರೈಸ್ ಮಾಡಿದ್ರೆ ಸ್ಪೀಡೋಮೀಟರ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಹೋಗುತ್ತೆ. ಆದ್ರೆ ಜವಾಬ್ದಾರಿ ಅನ್ನೋದು ನಮ್ಮಲ್ಲಿ ನೆನಪಿರಬೇಕು. ನಾನು ನನ್ನ ಮನೆಯವ್ರನ್ನ ನೋಡ್ಬೇಕು, ಅವರು ಮುಂದೆ ಇನ್ನು ವಯಸ್ಸಾದಂತಹ ಸಂದರ್ಭದಲ್ಲಿ ಅವ್ರನ್ನ ನಾನು ನೋಡ್ಕೋಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ತಾನು ಸೇಫ್ ಆಗಿರೋದನ್ನ ತುಂಬಾ
1: ಸಂಚಾರಿ ನಿಯಮಗಳನ್ನ
0: ಪಾಲಿಸಬೇಕು ಖಂಡಿತ
1: ಅಲ್ವಾ?
0: ಹೌದು ಮೇಡಮ್.
1: ಇನ್ನು ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ ಚಂದನ್, ನೀವು ಬರವಣಿಗೆಯಲ್ಲಿ ನೆತ್ತರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕವನ್ನ ಬರೆದ್ರಿ.
0: ಹೌದು ಮೇಡಮ್.
1: ಯಾವ ವರ್ಷದಲ್ಲಿ ಬರೆದ್ರಿ?
0: 2022-23.
1: ಎಷ್ಟು ಅವಧಿ ತೆಕ್ಕೊಳ್ತು ಬರೀಲಿಕ್ಕೆ?
0: 6 ತಿಂಗಳ ಸಮಯ
1: ತಗೊಳ್ತೀನಿ. ನೀವು ರಿಸೋರ್ಸ್ ಆಗಿ ತೆಕ್ಕೊಂಡ್ರಿ?
0: ರಿಸೋರ್ಸ್ ಅಂದ್ರೆ ಮೇಡಮ್, ಪ್ರತಿ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಇರೋ ಡೀನ್ಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ರಕ್ತನಿಧಿ ಘಟಕಗಳಲ್ಲಿ ಕೆಲಸ ಮಾಡೋರು ಅಂದ್ರೆ ವರ್ಕ್ ಮಾಡ್ತಿರೋರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದಷ್ಟು ಇನ್ಫಾರ್ಮೇಶನ್ ತಗೊಂಡು ಬೇಸಿಕ್ ಇನ್ಫಾರ್ಮೇಶನ್ಗಳೆಲ್ಲ ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ ಇವಾಗ. ಸೊ ಎಲ್ಲವನ್ನು ನೋಡಿ ಆ ಒಂದು ರಾ ಫೈಲ್ ಮಾಡಿಕೊಂಡು ಮತ್ತೆ ಅದನ್ನ ವೈದ್ಯಾಧಿಕಾರಿಗಳ ಜೊತೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಅದನ್ನ ಕ್ರಾಸ್ ಚೆಕ್ ಮಾಡಿ ಪ್ರತಿಯೊಂದು ಹಂತಗಳು ಸರಿ ಇದೆಯಾ ಅಥವಾ ಇನ್ಫಾರ್ಮೇಶನ್ಗಳು ಸರಿಯಾ, ಜನರಿಗೆ ನಾವು ಕರೆಕ್ಟಾಗಿ ತಲುಪಿಸ್ತಾ ಇದೆಯೋ ಇನ್ಫಾರ್ಮೇಶನ್ಗಳನ್ನ ಅಂತ ನೋಡ್ಬಿಟ್ಟು ಈ ನೆತ್ತರು ಪುಸ್ತಕವನ್ನ ರೆಡಿ ಮಾಡಿದ್ವಿ ಮೇಡಮ್.
1: ಆನಂತರ
0: ಮಾಹಿತಿಗಳನ್ನೆಲ್ಲ ಒಟ್ಟು ಮಾಡಿ ಅದೇ ನಮ್ಮ ಮಡಿಕೇರಿಯ ಡಾಕ್ಟರ್ ಕರುಂಬಯ್ಯ ಸರ್ ಇದ್ದಾರೆ, ಅವರು ನಮ್ಮ ವೈದ್ಯಕೀಯ ಕಾಲೇಜ್ ರಕ್ತನಿಧಿ ಘಟಕದ ಮುಖ್ಯಸ್ಥರು, ಅವರ ಬಳಿ ತಗೊಂಡೋಗಿ ಪ್ರತಿಯೊಂದನ್ನ ಕ್ರಾಸ್ ಚೆಕ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ಗಳು ಸರಿ ಇದೆ ಅನ್ನೋ ಕನ್ಫರ್ಮ್ ಆದ್ಮೇಲೆ ನಾನು ಅದನ್ನ ಲಾಂಚ್ ಮಾಡಿದೆ. ಅಂದ್ರೆ ಒಂದು ರಕ್ತದಾನ ಶಿಬಿರದಲ್ಲಿ ಆ ಪುಸ್ತಕನ ರಿಲೀಸ್ ಮಾಡಿದೆ.
1: ಅಂದ್ರೆ ಒಂದು ಚಿಂತನೆಯನ್ನ ಮಾಡಿದ್ರಿ, ಪುಸ್ತಕವನ್ನ ಬರೆದ್ರಿ, ಅದಕ್ಕೆ ಬೇಕಾದಂತಹ ವಾಸ್ತವ

0: ಸಂಗತಿಗಳನ್ನ ಸಂಗ್ರಹಿಸ್ತ್ರಿ, ಪುಸ್ತಕವನ್ನ ಬರೆದ್ರಿ, ಅದು ಸರಿ ಇದೆಯಾ ಅಂತ ನೀವು ಸರ್ಕಾರಿ ವೈದ್ಯಾಧಿಕಾರಿಗಳ ಹತ್ರ ಅದನ್ನ ಪರಿಶೀಲನೆ ಮಾಡಿ ನಂತರ ಬಿಡುಗಡೆ ಮಾಡಿದ್ರಿ. ಬಿಡುಗಡೆಯ ಸಂದರ್ಭ ಹೇಗಿತ್ತು ಅಂತ ಹೇಳ್ಬೋದಾ?
1: ಮಡಿಕೇರಿಯ ಬಾಲಭವನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಮೇಡಮ್, ರಕ್ತದಾನ ಶಿಬಿರ. ಆ ಶಿಬಿರದಲ್ಲಿ ಈ ಪುಸ್ತಕವನ್ನ ಕರುಂಬಯ್ಯ ಸರ್ ರಿಲೀಸ್ ಮಾಡಿದ್ರು.
0: ಹೇಗೆ ಪ್ರತಿಕ್ರಿಯೆ ಬಂತು ಓದುಗರಿಂದ?
1: ಓದುಗರಿಂದ ಅಂದ್ರೆ ಇದು ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಮೇಡಮ್, ಯಾರಿಗೆ ಇನ್ಫಾರ್ಮೇಶನ್ ಬೇಕು ಅಂತವ್ರು ಮಾತ್ರ ಈ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಈಗ ಕಾದಂಬರಿ ಆದ್ರೆ ಕಾದಂಬರಿ ಓದುವ ಹವ್ಯಾಸ ಇದ್ದವರು ಪುಸ್ತಕಗಳನ್ನ ಖರೀದಿ
0: ಮಾಡಿ. ಆದ್ರೆ ಹಿಂದಿನ ಯುವ ಸಮೂಹ ಅಂತಂದ್ರೆ ಯುವ ಸಮೂಹದ ಪ್ರತಿನಿಧಿ ಚಂದನ್, ನೀವು ಜವಾಬ್ದಾರಿಯಿಂದ ರಕ್ತದ ಅಗತ್ಯತೆ ಮನುಷ್ಯನಿಗೆ ಸಹಜವಾಗಿ ರಕ್ತಕ್ಕೆ ಪರ್ಯಾಯವಾಗಿ ಏನನ್ನೂ ಕೊಡಲಾಗದು, ರಕ್ತವನ್ನೇ ಕೊಡಬೇಕು ಅನ್ನುವಂತಹ ಒಂದು ಸತ್ಯಾಂಶ ಇಟ್ಕೊಂಡು ನೀವು ಪುಸ್ತಕವನ್ನ ಬರೆದಿರೋದ್ರಿಂದ ಇದನ್ನ ಪ್ರತಿಯೊಬ್ಬರು ಕೂಡ ಓದಲೇಬೇಕು. ರಕ್ತ ನಿಧಿ ಕೇಂದ್ರಗಳಲ್ಲಿ ರಕ್ತವನ್ನ ನಾವು ಅಗತ್ಯ ಅಂತ ಹೇಳಿದಾಗ ಅವ್ರು ಕೇಳ್ತಾರೆ, ಇದು ತುರ್ತು ಗಾಯಾಳುವಿಗೆ ಕೊಡುವಂತಹದ್ದು, ಒಂದು ಬಾಟ್ಲ್ ರಕ್ತವನ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ನಾವು ಹಣವನ್ನ ಕೊಟ್ಟು ರಕ್ತವನ್ನ ಪಡೀತೀವಿ. ಆದ್ರೆ ನಿಮ್ಮ ಮಾತುಗಳನ್ನ ಕೇಳಿದಾಗ ನಮ್ಮ ಹೃದಯಂಗಳದಲ್ಲಿ ನಿಜಕ್ಕೂ ಕೂಡ ನಾವು ರಕ್ತವನ್ನ ದಾನ ಮಾಡಬೇಕು ಅಂತ ನಮಗೆ ಅನ್ನಿಸದೇ ಇರೋದು. ತುಂಬಾ ಒಳ್ಳೆಯ ವಿಚಾರವನ್ನ ಪ್ರಸ್ತುತ ಪಡಿಸ್ತೀರಿ ಚಂದ, ನಿಮಗೆ ವಿಶೇಷವಾಗಿ ಅಭಿನಂದನೆಗಳು ನಮ್ಮ ಆಕಾಶವಾಣಿಯ ಪರವಾಗಿ. ಇನ್ನು ನಿಮ್ಮ ಹವ್ಯಾಸಗಳು ಏನು? ನೀವು ಸರ್ಕಾರಿ ಹುದ್ದೆಗೆ ಪ್ರಯತ್ನ ಮಾಡಲಿಲ್ವಾ? ತಂದೆ ಪೊಲೀಸ್ ಅಧಿಕಾರಿ, ನಿಮ್ಮ ಗುರಿ ಏನಿತ್ತು ಪದವಿ ಮುಗಿಸಿದ ನಂತರ?
1: ಪದವಿ ಮುಗಿದ ಬಳಿಕ ಮೇಡಮ್, ನಾನು ಕೂರ್ಗ್ ಎಕ್ಸ್ಪ್ರೆಸ್ ಅನ್ನು ವೀಕ್ಲಿ ಪೇಪರ್ ಅಲ್ಲಿ ವರದಿಗಾರನಾಗಿ ಸೇರ್ಕೊಂಡೆ. ಅಲ್ಲಿನ ಶ್ರೀಧರ್ ನೆಲ್ಲಿತಾಯ ಅಂತ ಪತ್ರಿಕೆಯ ಎಡಿಟರ್ ಇದ್ರು. ಚಾನೆಲ್ ಕೂರ್ಗ್ ಹಾಗೂ ಕೂರ್ಗ್ ಎಕ್ಸ್ಪ್ರೆಸ್ ಒಂದೇ ಸಂಸ್ಥೆ. ಆ ಸಂಸ್ಥೆಯಲ್ಲಿ ವರದಿಗಾರನಾಗಿ ನಾನು ಸೇರ್ಕೊಂಡೆ. ವರದಿಗಾರನಾಗಿ ಸೇರ್ಕೊಂಡಾದ್ಮೇಲೆ ಅಲ್ಲೇ 2 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದೆ, ಕೂರ್ಗ್ ಎಕ್ಸ್ಪ್ರೆಸ್ ವೀಕ್ಲಿ ಅನ್ನೋ ಪೇಪರ್ಗೆ. ಅದಾದ ಬಳಿಕ ಅಲ್ಲೇ ಉಪ ಸಂಪಾದಕನಾಗಿ ಪ್ರಮೋಟ್ ಮಾಡಿದ್ರು. ಅದಾದ್ಮೇಲೆ 1 ವರ್ಷ ಮತ್ತೆ ಅಲ್ಲೇ ವರ್ಕ್ ಮಾಡಿದೆ. ಅದಾದ ಬಳಿಕ ಆಂದೋಲನ ಪತ್ರಿಕೆಗೆ ವರ್ಕ್ ಮಾಡಿದೆ. ಹೀಗೆ ಪತ್ರಿಕೆಯಲ್ಲೇ ಹೌದು ವರದಿಗಾರನಾಗಿ ಹೀಗೆ 1-5 ವರ್ಷಗಳ ಕಾಲ ಪತ್ರಿಕೆಯಲ್ಲಿ ಪೂರ್ಣವಾದಿ ಕೆಲಸಗಾರನಾಗಿ ಕೆಲಸ ಮಾಡಿದೆ. ಅದಾದ ಬಳಿಕ ನಾನೇ ಸ್ವಂತವಾಗಿ ಏನಾದ್ರು ಮಾಡಬೇಕು ಸಮಾಜದಲ್ಲಿ, ಅಂದ್ರೆ ಕಷ್ಟದಲ್ಲಿರುವವರಿಗೆ ನೆರವಾಗುವ ಸಲುವಾಗಿ ನನ್ನದೇ ಅಂತ ಏನಾದ್ರೂ ಒಂದು ಹೊಸದಾಗಿ ಮಾಡಿಕೊಂಡು ನಾನು ಅವರಿಗೆ ನೆರವಾಗುವ ರೀತಿಯಾಗಿ ಏನಾದ್ರು ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನ್ನದೇ ಒಂದು ಸಿವಿಲ್ ವರ್ಕ್ ಮಾಡ್ತಾ ಇದ್ದೇನೆ.
0: ಕಾರಣ ಬೇಕಲ್ವಾ ಸಮಾಜ ಸೇವೆ ಅಂತ ಮಾಡಬೇಕಾದ್ರೆ? ಬಹುಶಃ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸಮಾಜಮುಖಿ ಕೆಲಸ. ಯುವಕನಾಗಿ ಉದ್ಯೋಗವನ್ನ ಅರಸುತ್ತಾ ವಿದೇಶಕ್ಕೆ ಹೋಗುವಂತಹ ಸಂದರ್ಭ ಇಂದಿನ ದಿನ. ಇಂತಹ ಪ್ರಸ್ತುತ ದಿನದಲ್ಲಿ ನೀವು ಬೆಳೆದ ಊರಿನಲ್ಲೇ ಇದ್ದು ನಾನು ಕಷ್ಟದಲ್ಲಿರುವವರಿಗೆ ಸಹಾಯವನ್ನ ಮಾಡಿ ಆ ಮೂಲಕ ನನ್ನ ಒಂದು ಜನ್ಮವನ್ನ ಸಾರ್ಥಕಗೊಳಿಸ್ಕೊಳ್ಬೇಕು ಅಂತ ನೀವು ಹೆಜ್ಜೆಯನ್ನ ಇಟ್ರಿ. ಇದಕ್ಕೆ ಒಂದು ಕಾರಣ ಬೇಕಲ್ವಾ? ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಾದ್ರೆ ನಮಗೆ ಕಷ್ಟ ಇರಬೇಕು. ನಿಮ್ಮ ಹಾದಿ ಹೇಗಿತ್ತು?
1: ಮೇಡಮ್, 1, ತಂದೆ ತಾಯಿನ ಬಿಟ್ಟು ಈ ಊರಿಂದ ಇನ್ನೊಂದು ಊರಿಗೆ ಹೋಗೋದು ಸ್ವಲ್ಪ ಕಷ್ಟದ ವಿಚಾರ. ಯಾಕಂದ್ರೆ ಚಿಕ್ಕದ್ರಿಂದ ಇಲ್ಲಿವರೆಗೆ ನಮ್ಮನ್ನ ಅವ್ರು ನೋಡ್ಕೊಂಡಿದ್ದಾರೆ, ಇನ್ ಮುಂದೆ ಅವ್ರನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮದು. ಅದು ಅಲ್ಲದೆ ಇನ್ನೊಂದು, ನಾನು ಕಾಲೇಜ್ ದಿನಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSS ಅಲ್ಲಿ ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದವನು. ಹಾಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋದು ನನಗೆ ಈ ಸಮಾಜ ಸೇವೆ ಅಥವಾ ನಾನು ಇಲ್ಲೇ ಇದ್ದು ನಮ್ಮ ಜನರಿಗಾಗಿ ಕೆಲಸ ಮಾಡ್ಬೇಕನ್ನೋದಕ್ಕೆ ಪ್ರೇರಣೆ. ತುಂಬಾ ದೊಡ್ಡ ಪ್ರೇರಣೆ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ. ಕಾಲೇಜ್ ದಿನಗಳಲ್ಲಿ ನಾನು ಬಹಳಷ್ಟು ಶಿಬಿರಗಳಿಗೆ ಹೋಗಿ ಬರ್ತಾ ಇದ್ದೆ. ಈ ರಾಷ್ಟ್ರೀಯ ಸೇವಾ ಯೋಜನೆಯೇ ಮುಂದೆ ನಾನೀಗ ಆಶ್ರಮಗಳಿಗೆ ವಿಸಿಟ್ ಮಾಡ್ತೀನಿ, ಆಶ್ರಮದಲ್ಲಿದ್ದವರ ಕಷ್ಟ ಅದಿದು ಕೇಳ್ತೀನಿ, ಆಲಿಸ್ತೀನಿ. ಹೌದು, ಅಲ್ಲಿ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ.
0: ಒಂದು ಸಣ್ಣ ಅನುಭವವನ್ನ ವಿವರಿಸಬಹುದಾ ಸಂಕ್ಷಿಪ್ತವಾಗಿ? ಆಶ್ರಮ ಅಂದಾಗ್ಲೇನೆ ಸ್ವಲ್ಪ ಸೀರಿಯಸ್ ಆಗುತ್ತೆ ಮನಸ್ಸು.
1: ಹೌದು,
0: ಹಿರಿಯ ನಾಗರಿಕರು ಇರುವಂತಹ ಅಥವಾ ಪುಟ್ಟ ಮಕ್ಕಳು ಇರುವಂತ ಆಶ್ರಮಗಳು ಕೂಡ ಇದಾವೆ.
1: ಹೌದು,
0: ನೀವು ಹಿರಿಯ ನಾಗರಿಕರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾ?
1: ಹೌದು, ಮಡಿಕೇರಿಯಲ್ಲಿ ಶ್ರೀಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯ ಅಂತ ಒಂದು ಆಶ್ರಮ ಇದೆ ಮೇಡಮ್, ಹಾಗೂ ತನಲ್ ಅಂತ ಇನ್ನೊಂದು ಇದೆ. ಸೊ 2 ಆಶ್ರಮಗಳಿಗೂ ತಿಂಗಳಿಗೆ 2 ಸರ್ತಿ ಅಥವಾ 3 ಸರ್ತಿ ವಿಸಿಟ್ ಮಾಡ್ತೇವೆ. ಈ ಆಶ್ರಮಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾರಿಗೆ ತಮ್ಮ ಹೆತ್ತವ್ರನ್ನ ನೋಡ್ಕೊಳ್ಳಿಕ್ಕೆ ಆಗಲ್ಲ ಅಂತವ್ರು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಈ ಯಾವಾಗ ಹೊರಗಡೆ ಹಾಕ್ತಾರೆ ಅವ್ರಿಗೆ ಡಿಪ್ರೆಸ್ ಆಗ್ಬಿಡ್ತಾರೆ ಅವರು. ಸೊ ನಾನೇ ಹೇಗ್ ಬದುಕಲಿ ಮುಂದೆ ಹೇಗೆ ಅಂತ, ಹಾಗಾಗಿ ಮಾನಸಿಕವಾಗಿ ಒಂದಷ್ಟು ಅವರು ಕುಗ್ಗಿ ಹೋಗ್ತಾರೆ. ಕುಗ್ಗಿ ಹೋದಾಗ ಬೀದಿಗೆ ಬರ್ತಾರೆ. ಬೀದಿಯಲ್ಲಿ ಅವ್ರಿಗೆ ಎಲ್ಲೆಂದ್ರಲ್ಲಿ ಅವರು ಭಿಕ್ಷಾಟನೆ ಮಾಡ್ಲೇಬೇಕಾಗುತ್ತೆ, ಅವರಿಗೆ ಭಿಕ್ಷಾಟನೆ ಅನ್ನೋದು ಅನಿವಾರ್ಯವಾಗಿರುತ್ತೆ. ಸೊ ಹಾಗಾಗಿ ಹೊರಗಡೆ

0: ಬಂದಾಗ ಮಾನಸಿಕವಾಗಿ ನೊಂದಿರೋದ್ರಿಂದ ತಮ್ಮ ಮೇಲಿನ ಕಾಳಜಿ ತಾವು ಕಳ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಜನ ಅವ್ರನ್ನ ಈ ಪದಗಳನ್ನ ಬಳಕೆ ಮಾಡಬಾರ್ದು, ಹೌದು, ಹುಚ್ಚ ಅಂತ ಕನ್ವರ್ಟ್ ಮಾಡ್ತಾರೆ ಜನರು ಅವ್ರು ಮಾನಸಿಕವಾಗಿ, ಹೌದು, ಆ ಪದಗಳಿಂದ ಅವ್ರು ಕರೀತಾರೆ.
1: ಆದ್ರೆ ಅವರು ನಿಜವಾಗಿ ಹುಚ್ಚರಲ್ಲ,
0: ಅಲ್ಲ, ತಮ್ಮ ಮನೆಯ ವಾತಾವರಣದಿಂದ, ಮನೆಯಿಂದ ತಾವು ಹೊರಗೆ ಎಸೆಯಲ್ಪಟ್ಟ ಕಾರಣದಿಂದ ಅವರು ನೊಂದು ಆ ಪರಿಸ್ಥಿತಿಗೆ ತಲುಪಿರ್ತಾರೆ. ಅಂತವ್ರಿಗೆ ಬೇರೆ ಆಪ್ಷನ್ ಇಲ್ಲದಿದ್ದಾಗ ಈ ತರ ಸಮಾಜದಲ್ಲಿ ಯಾರಾದ್ರೂ ಅವ್ರನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ತಾರೆ. ಹಾಗೆ ಬಹಳಷ್ಟು ಸಂಘ ಸಂಸ್ಥೆಗಳ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ.
1: ತಾನು ಬಾಳಿ ಬದುಕಿದ ಮನೆಯಿಂದ,
0: ಹೌದು,
1: ತಾನು ಹೆತ್ತ ಮಕ್ಕಳಿಂದ ಆಚೆ ಬಂದಾಗ, ಅಂದ್ರೆ ಬಲವಂತವಾಗಿ ಹೊರಗೆ ಹಾಕಿದಾಗ ಮಾನಸಿಕವಾಗಿ ಕುಗ್ಗಿ
0: ಹೋಗ್ತಾರೆ
1: ಹಿರಿಯರು.
0: ಹೌದು,
1: ವಯಸ್ಸು ಕೂಡ ಆಗಿರುತ್ತೆ, ಹಿರಿಯ ವಯಸ್ಕರು ಅಂತ ಹೇಳ್ಬೋದು, ಹಿರಿಯ ವಯಸ್ಸಿನವರು. ಅವರು ಅವರ ಮಾನಸಿಕ ವೇದನೆಯ ಜೊತೆಗೆ ಅವರ ಹಸಿವು ಕೂಡ ಕಾಟವನ್ನ ಕೊಡುತ್ತೆ.
0: ಹೌದು ಹೌದು. ಇದರಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ಅವರ ಪ್ರತಿಯೊಂದು ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡು ಬಳಿಕ ಹೊರಗಡೆ
1: ಆಸ್ತಿ ಇರೋ ತನಕ ನೋಡ್ಕೊಳ್ತಾರೆ.
0: ಹೌದು ಹೌದು. ಬಳಿಕ ಇವ್ರನ್ನ ಮನೆಯಿಂದ ಹೊರಗಡೆ
1: ಆ ಸಂಗತಿಯನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ.
0: ಹೌದು ಹೌದು ಹೌದು ಹೌದು, ಖಂಡಿತ.
1: ಯುವಕನಾಗಿ ನಿಮ್ಗೆ ಏನ್ ಅನ್ನಿಸ್ತು ಅವಾಗ? ಯಾಕೆಂದ್ರೆ ನೀವು ವಯಸ್ಸಿನಲ್ಲಿ ತುಂಬಾ ಚಿಕ್ಕವರಿದ್ದೀರಿ, ಅವರ ಮೊಮ್ಮಕ್ಕಳ ವಯಸ್ಸು ನಿಮ್ಗೆ,
0: ಖಂಡಿತ
1: ನಿಮ್ಗೆ ಏನ್ ಅನ್ನಿಸ್ತು ಆ ಸಂದರ್ಭದಲ್ಲಿ?
0: ಇವಾಗ ಕೂಡ ನಾನು ಆಶ್ರಮಕ್ಕೆ ಹೋದಾಗ ಅಮ್ಮ ನಮಸ್ತೆ, ಎಲ್ರಿಗೂ ನಮಸ್ತೆ ಅಂತ ಒಂದು ವಿಶ್ ಮಾಡಿದಾಗ ಮಗನೇ ಅಂತ ಕರೀತಾರೆ ಮೇಡಮ್. ಆ ಫೀಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಪಟ್ಟಿರೋ ಕಷ್ಟನ ಅವ್ರು ಯಾರಿಗೂ ಹಂಚ್ಕೊಳಕ್ ಆಗಲ್ಲ. ಅಲ್ಲಿನ ವ್ಯವಸ್ಥಾಪಕರು ಅವ್ರ ಜೊತೆ
1: ಮಾತಾಡ್ತಾರೆ ಈ ರೀತಿ ಅಂತ ಹೇಳಬಹುದು.
0: ಹೌದು ಹೌದು.
1: ಆದ್ರೆ ಅವರ ಅಂತರಂಗದಲ್ಲಿ ಬೇರೆಯ ಒಂದು ನೋವಿನ ಕೊಠಡಿ ಇದೆ ಅಂತ ಹೇಳ್ಬೋದು.
0: ಖಂಡಿತ ಖಂಡಿತ, ಬಹಳಷ್ಟು ನೋವು ಇರುತ್ತೆ, ಅದನ್ನ ಅವ್ರಿಗೆ ಯಾರ ಜೊತೆನು ಹಂಚ್ಕೊಳಕ್ ಆಗದೇ ಇರುವಂತ ಪರಿಸ್ಥಿತಿ
1: ಕಡೆ ಇಟ್ಟಿರ್ತಾರೆ ಅಂತ ಹೇಳ್ಬೋದು.
0: ಹೌದು, ಈ ರೀತಿ ಅವ್ರನ್ನ ಕ್ಲೋಸ್ ಆಗಿ ಮಾತಾಡಿಸ್ಲಿಕ್ಕೆ ಹೋದಾಗ ಅವ್ರು ಅದನ್ನ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತಾರೆ. ಈ ತರ
1: ಹೆಚ್ಚಾದಾಗ
0: ಹೌದು
1: ಅವರು ವ್ಯಕ್ತಪಡಿಸ್ತಾರೆ.
0: ಖಂಡಿತ.
1: ಹಾಗಾಗಿ ನಿಮಗೆ ಸಮಾಜ ಸೇವೆಯತ್ತ ಮತ್ತಷ್ಟು ಸೇವೆಯನ್ನ ಮಾಡಬೇಕು, ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಪ್ರೇರಣೆ ನೀಡ್ತು ಅಂತ ಹೇಳಬಹುದು. ಇಂದಿನ ಯುವ ಸಮೂಹ ಯಾವ ರೀತಿ ಯೋಚನೆ ಮಾಡುತ್ತೆ ಸಮಾಜದ ಬಗ್ಗೆ ಅಂತ ಗೊತ್ತಾ?
0: ಸಮಾಜದ ಬಗ್ಗೆ ಯಾವ ರೀತಿ ಯೋಚನೆ ಅನ್ನೋದಕ್ಕಿಂತ ತಮ್ಮನ್ನ ತಾವು ಹೇಗೆ, ಇವಾಗ ಪ್ರೆಸೆಂಟ್ ಬಹಳಷ್ಟು ಸ್ಪರ್ಧಾತ್ಮಕ ಜಗತ್ತಾಗಿರೋದ್ರಿಂದ ಅವ್ರಿಗೆ ಅವರನ್ನ ನೋಡ್ಕೊಳ್ಳೋದೇ ಕಷ್ಟ ಆಗಿದೆ ಮೇಡಮ್. ಅಂತ ಸಂದರ್ಭದಲ್ಲಿ ಈ ವಯಸ್ಸಾದವ್ರನ್ನ ಕೇರ್ ಮಾಡೋದು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾಗಿ ತಮ್ಮನ್ನ ಯಾರು ನೋಡ್ಕೊಂಡಿದ್ದಾರೆ,
1: ಪ್ರತಿಯೊಬ್ಬರಿಗೂ ಎದುರಾಗುತ್ತೆ ಅಂತೀರಾ? ತಮ್ಮನ್ನ ತಾವು ನೋಡ್ಕೊಳ್ಳೋದು ಅಸಾಧ್ಯ ಅನ್ನೋ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತ ಹೇಳ್ತೀರಾ ಯುವಕರು?
0: ಅಂದ್ರೆ ಮೇಡಮ್, ಈಗ ಉದ್ಯೋಗ ಬಹಳಷ್ಟು ಕಡಿಮೆ ಆಗಿದೆ, ಎಲ್ಲ ಯಾಂತ್ರೀಕೃತ ವ್ಯವಸ್ಥೆಗಳಾಗಿರೋದ್ರಿಂದ ಉದ್ಯೋಗ ಬಹಳಷ್ಟು ಕಷ್ಟ ಯುವಕರಿಗೆ.
1: ಸಂಪಾದನೆ ಇಲ್ಲ.
0: ಹೌದು, ಪದವಿ ಮಾಡಿ ಅಥವಾ ಉನ್ನತ ವ್ಯಾಸಂಗ ಮಾಡಿ ಹೊರಗೆ ಹೋಗುವವರ ಸಂಖ್ಯೆ ಬಹಳಷ್ಟಿದೆ, ತುಂಬಾ ಜಾಸ್ತಿ ಆಗಿದೆ. ಆದ್ರೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಉದ್ಯೋಗ ಯಾವಾಗ ಸಿಗಲ್ಲ, ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳುವಂತದ್ದೇ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ಸಮಸ್ಯೆಗಳೆಲ್ಲ ಆಗ್ತಾ ಇದೆ ಅಂತ. ಸರ್ಕಾರ ಈ ನಿಟ್ಟಿನಲ್ಲಿ ಯುವಕರಿಗೆ ಉದ್ಯೋಗವನ್ನ ಜಾಸ್ತಿ ಸೃಷ್ಟಿ ಮಾಡುವಲ್ಲಿ,
1: ಅಂದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಇವೆಲ್ಲ ಬೇರೆ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ ಅಂತ ಹೇಳಬಹುದು. ಒಂದು ಸಂಕ್ಷಿಪ್ತವಾಗಿ ನೀವು ಒಂದು ಗಂಭೀರವಾದ ಸಂಗತಿಯನ್ನ ನೀವು ಆಕಾಶವಾಣಿಯ ಮುಖಾಂತರ ಇತರ ಸ್ನೇಹಿತರಿಗೆ, ಸಮಾಜಕ್ಕೆ ನೀವು ಹಂಚಿಕೊಂಡಿದ್ದೀರಿ. ಇನ್ನು ಬರವಣಿಗೆಯನ್ನ ಈಗಲೂ ಕೂಡ ನೀವು ಮುಂದುವರಿಸಿದ್ದೀರಾ?
0: ಹೌದು ಮೇಡಮ್.
1: ಮುಂದಿನ ಬರವಣಿಗೆಯ ಹಾದಿ ಏನು?
0: ಮುಂದಿನ ಬರವಣಿಗೆ ಅಂದ್ರೆ ಒಂದು ಕಾದಂಬರಿಯ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅದರ ಇನ್ನು ಟೈಟಲ್ ಇನ್ನು ಫೈನಲ್ ಆಗಿಲ್ಲ, ಪೂರ್ಣ ಆಗಿಲ್ಲ.
1: ಹೌದು, ಶೀರ್ಷಿಕೆ.
0: ಹೌದು ಹೌದು, ಅದು ಯಾವುದು ಕಂಪ್ಲೀಟ್ ಆಗ್ಲಿಲ್ಲ. ಸೊ ಅದರ ಕೆಲಸಗಳು ನಡೀತಾ ಇದೆ. ಆರ್ ತಿಂಗಳ
1: ಕಥಾವಸ್ತು.
0: ಕಥಾವಸ್ತು ಒಂದು ಫ್ಯಾಮಿಲಿ ಮೇಡಮ್. ಈಗಿನ ಜನರೇಷನ್ ಆ ಫ್ಯಾಮಿಲಿ ಹೇಗೆ ತನ್ನ ಸಂಸಾರವನ್ನ ನಿಭಾಯಿಸಬಹುದು,
1: ಗುಟ್ಟು ಬಿಟ್ಟು ಕೊಡಬಹುದು ಆ ಚಂದನ್ನ,
0: ಹಾಗಂತ ಏನೂ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದುಕು ಕಷ್ಟ ಆಗುತ್ತೆ, ಹಿಂದೆ ಹೇಗಿದೆ, ಈ ಹಿಂದೆ ಹೇಗಿತ್ತು,
1: ಎಚ್ಚರಿಕೆ.
0: ಹೌದು, ಮುಂದೆ ಹೇಗೆ ಆಗಬಹುದು, ಅದಕ್ಕೆ ಇವಾಗಲೇ ಹೇಗೆ ನಾವು
1: ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದೀರಿ, ನಿಮಗೆ ಶುಭವಾಗ್ಲಿ.
0: ಥ್ಯಾಂಕ್ ಯು.
1: ಇನ್ನು ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು?
0: ಮೇಡಮ್, ಪ್ರಶಸ್ತಿ ಬಂದಾಗ ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ಅನ್ನೋ ಕನ್ಫ್ಯೂಷನ್ಸ್ ನನಗಿತ್ತು.
1: ಅವನೇ ಹುಟ್ಟಿತು.
0: ಖಂಡಿತ.
1: ಯಾರು ಹೇಳಿದ್ದು, ಯಾವಾಗ ಹೇಳಿದ್ರು?
0: ಕಾರ್ಯಕ್ರಮಕ್ಕೆ ಒಂದು 15 ದಿನಗಳ ಮುಂಚೆ ವಿಷಯ ಗೊತ್ತಾಯ್ತು, ಈ ರೀತಿ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅಂತ. ಪ್ರಶಸ್ತಿಗೆ ಆಯ್ಕೆ ಆಗಿದ್ದ ವಿಚಾರ ನನಗೆ ಗೊತ್ತಾದ ಮರುದಿನ ನನ್ನ ಸ್ನೇಹಿತರು ಯಾರೋ ಒಬ್ರು ನನ್ನ ಕುರಿತ ಒಂದು ಆರ್ಟಿಕಲ್ ಬರೆದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯ್ತು. ವೈರಲ್ ಆದ ಕೂಡಲೇ ಎಲ್ಲಾ ಕಡೆಯಿಂದ ನನಗೆ ಪ್ರಶಂಸೆಗಳು ಬರ್ಲಿಕ್ಕೆ ಶುರು ಆಯ್ತು. ನಾನು ಅನ್ಕೊಂಡೆ ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಜನ ನನ್ನ ಗುರುತಿಸ್ತಾ ಇದ್ದಾರೆ ಅನ್ನೋದು ಖುಷಿ ಅನ್ನಿಸ್ತು.
1: ಅಂದ್ರೆ ಜನರು ನಿಮ್ಮ ಭಾವನೆಗಳನ್ನ ಸ್ಪಂದಿಸಿ ಗೌರವಿಸಿದ್ದಾರೆ
0: ಖಂಡಿತ.
1: ಆದ್ರೆ ನಿಮಗೆ ಇದೊಂದು ಸಣ್ಣ ಸಾಧನೆ ಅಂತ ಅನ್ನಿಸಿದೆ.

0: ನಾನ್ ಬರದ್ನ ಅಂತ.
1: ಆಕರ್ಷಣೆ ಅನ್ನೋದಕ್ಕಿಂತ ಕೆಲವೊಂದು ವರದಿಗಳು ಬರೆದಾಗ ಮೇಡಮ್, ಅದಕ್ಕೆ ರೆಸ್ಪಾನ್ಸ್ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸಗಳಾಗಿದೆ, ಅದು ನನಗೆ ಖುಷಿ ತರಿಸುತ್ತೆ.
0: ಯಾವ ಸುದ್ದಿ ಅಂತ ಹೇಳ್ಬೋದಾ?
1: ಈಗ ಮಡಿಕೇರಿಯಲ್ಲಿ ಚೌಕಿ ಸರ್ಕಲ್ ಇದೆ ಮೇಡಮ್, ಆ ಚೌಕಿ ಸರ್ಕಲ್ ಅಲ್ಲಿ ಸಂಚಾರಿ ಪೊಲೀಸರಿಗೆ ಒಂದು ನಿಲ್ಲಿಕ್ಕೆ ಅಂತ ಒಂದು ಪ್ಲೇಸ್ ಇರಲಿಲ್ಲ, ಹಾಗಾಗಿ ಅದನ್ನ ವರದಿ ಮಾಡಿದ್ದೆ. ಅದಾದ ಒಂದು 15 ದಿನಗಳಲ್ಲಿ ಸಂಚಾರಿ ಪೊಲೀಸರಿಗೆ ಅಂತ ಒಂದು ಪೋಸ್ಟ್ ಮಾಡಿದ್ರು. ಅದೊಂದು ಖುಷಿ,
0: ತಕ್ಕ ಫಲ
1: ಖಂಡಿತ ಮೇಡಮ್.
0: ಯುವ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಕಾಳಜಿ, ಅದನ್ನ ಗೌರವಿಸಿದಾಗ ನಿಮಗೆ ನಿಜವಾಗಿಯೂ ಕೂಡ ಖುಷಿಯಾಗಿರುತ್ತೆ.
1: ಹೌದು ಹೌದು
0: ಅಲ್ವಾ? ಇಂತಹ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ನೀವು ಮಾಡಿ ಅಂತ ನಮ್ಮ ಶ್ರೋತೃ ಬಳಗ ಖಂಡಿತವಾಗ್ಲೂ ಶುಭವನ್ನ ವ್ಯಕ್ತಪಡಿಸುತ್ತೆ. ಹಿಂದಿನ ದಿನಗಳಲ್ಲಿ ಒಲವು ಅನ್ನೋದು ಒಂದು ರೂಪ ಇತ್ತು.
1: ಹೌದು.
0: ಇತ್ತೀಚೆಗೆ ಈಗ ಮತ್ತೊಂದು ಮಗದೊಂದು ರೂಪಗಳನ್ನ ಪಡ್ಕೊಳ್ತಾ ಇದೆ. ಈ ಒಂದು ಸೂಕ್ಷ್ಮ ಸಂಗತಿಯನ್ನ ಯುವ ಮನಸ್ಸು ಹೇಗೆ ಸ್ಪಂದಿಸುತ್ತೆ, ಹೇಗೆ ಅದನ್ನ ಪರಿಭಾಷಿಸುತ್ತೆ?
1: ಒಲವು ಅಂದಾಗ ಪ್ರಸ್ತುತ ಈ ಇಂದಿನ ಯುವಜನತೆ ಏನ್ ಮಾಡಿದ್ದಾರೆ, ಪ್ರೀತಿ ಪ್ರೇಮ ಅಂದ್ರೆ ತಾನು ತನ್ನ ಗರ್ಲ್ ಫ್ರೆಂಡ್ ಇಷ್ಟಕ್ಕೆ ಸೀಮಿತಗೊಳಿಸಿದ್ದಾರೆ. ಹಳೆ ಕಾಲದಲ್ಲಿ ಅಮ್ಮ ಅಪ್ಪ ಬಂಧು ಬಳಗ ಇವೆಲ್ಲವನ್ನ ಸೇರಿಸಿಬಿಟ್ಟು ಒಲವಿನೊಳಗಡೆ ತರ್ತಾ ಇದ್ರು. ಸೊ ಹಾಗಾಗಿ ಒಲವು ಅನ್ನೋದು ಕೇವಲ ಒಂದು ತನ್ನ ಗರ್ಲ್ ಫ್ರೆಂಡಿಗೆ ಮಾತ್ರ ಪ್ರೀತಿಯನ್ನ ಕೊಡೋದು ಆಗಿರಲ್ಲ, ಅದು ಪೂರ್ತಿ ತನ್ನ ಬಂಧು ಬಳಗ ಯಾರಿದ್ದಾರೆ, ಸ್ನೇಹಿತರ ಯಾರಿದ್ದಾರೆ, ತನ್ನ ಪರಿಚಿತರ ಯಾರಿದ್ದಾರೆ, ಎಲ್ಲರಿಗೂ ಪ್ರೀತಿಯನ್ನ ಹಂಚೋದಿದೆಯಲ್ಲ, ಅದು ಒಲವು.
0: ಮತ್ತೆ ಹೇಗೆ ಹಿಂದಿನ ಕಾಲಕ್ಕೆ ತೆಗೆದುಕೊಂಡು ಹೋಗೋದು, ಇಂದಿನ ಯುವ ಸಮೂಹಕ್ಕೆ ಅಂದಿನ ಒಲವನ್ನ ಪರಿಚಯ ಮಾಡೋದ್ರ ಬಗ್ಗೆ ನಿಮ್ಮ ಒಲವು ಹೇಗೆ?
1: ನಗರೀಕರಣ ಹೆಚ್ಚಾದ ಹಾಗೆ ಯುವಜನತೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಿಂದ ನಗರಕ್ಕೆ ಉದ್ಯೋಗವನ್ನು ಅರಸಿ ಹೋಗುವಂತವರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ನಗರದಲ್ಲಿ ಪ್ರಸ್ತುತ ಲಿವ್ ಇನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಬೆಂಗಳೂರಿನಂತ ದೊಡ್ಡ ನಗರಗಳಲ್ಲಿ ಒಂದಷ್ಟು ಜನ ಸ್ನೇಹಿತರು ಒಟ್ಟುಗೂಡಿ ಒಂದೇ ರೂಮ್ ಅಲ್ಲಿ ಇರುವಂತದ್ದು, ಅವರ ಉದ್ಯೋಗದ ಕಾರಣಕ್ಕಾಗಿ ಅವರಿಗೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಬೆಂಗಳೂರು ಸ್ವಲ್ಪ ಕಾಸ್ಟ್ಲಿ ಸಿಟಿ, ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಅಂತವರು ವಾಪಸ್ ಹಳ್ಳಿಗೆ ಬಂದು ಹಳ್ಳಿಯ ಬದುಕಿಗೆ ಅವ್ರನ್ನ ಅವರು ತೊಡಗಿಸಿಕೊಂಡಾಗ ಮತ್ತೆ ಆ ಒಲವು ಅನ್ನೋದು ಇಂದಿನ ಪರಿಸ್ಥಿತಿಯಿಂದ ಹಿಂದಿನ ಪರಿಸ್ಥಿತಿಗೆ ಹೋಗ್ಬೋದು ಅಂತ ಮೇಡಮ್.
0: ನಿಮ್ಮ ಅಭಿಪ್ರಾಯದಲ್ಲಿ ಮರಳಿ ಹಳ್ಳಿಗೆ
1: ಹೌದು
0: ಹೇಳಬಹುದು.
1: ಹೌದು,
0: ಅದು ಕ್ರಮೇಣ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಯವನ್ನ ವ್ಯಕ್ತಪಡಿಸೋಣ. ಈಗ ಯುವಕರ ಸಮಸ್ಯೆಗಳಲ್ಲಿ ಈ ಒಂದು ಮುಂಜಾಗ್ರತೆ ಇಲ್ಲದೆ ಯೋಚನೆ ಮಾಡದೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ಸಮಾಜಕ್ಕೆ ಏನು ದುಷ್ಪರಿಣಾಮ ಬೀರುತ್ತೆ
1: ಅಂದ್ರೆ ಮೇಡಮ್, ಯುವ ಜನತೆ ಹೇಗಿದ್ದಾರೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಅವರ ಜೀವನವನ್ನ ಅವರು ನೋಡ್ಕೋಬೇಕು ಅನ್ನುವಾಗ ಅವರಿಗೆ ಉದ್ಯೋಗ ಬಹಳಷ್ಟು ಇಂಪಾರ್ಟೆಂಟ್. ಹಾಗಾಗಿ ಅವರು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಾಗ ಅಲ್ಲಿ ಅವರ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡು ಒಂದಷ್ಟು
0: ಅಂದ್ರೆ ಹಿರಿಯರ ಮಾರ್ಗದರ್ಶನವಿಲ್ಲದೆ
1: ಹೌದು
0: ಅವರು ನಡೆದುಕೊಳ್ತಾರೆ.
1: ಹೌದು ಹೌದು ಹೌದು.
0: ಇದರಿಂದ ದುಷ್ಪರಿಣಾಮಗಳು ಎದುರಾಗುವಂತದ್ದು ಏನಿರಬಹುದು, ನಿಮ್ಮ ಆಲೋಚನೆಯಲ್ಲಿ ಏನಿದೆ ಚಂದನ್?
1: ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಮೇಡಮ್ ಬದುಕಿಗೆ, ಅವರ ಜೀವನವನ್ನ ಅವರೇ ನಾಶ ಮಾಡಿಕೊಳ್ಳುವಂತ ಪರಿಸ್ಥಿತಿ.
0: ಹಾಗಾದ್ರೆ ಬದುಕು ಅಂದ್ರೆ ಏನು ನಿಮ್ಮ ಪ್ರಕಾರ?
1: ಎಲ್ಲರ ಜೊತೆ ಒಟ್ಟಾಗಿ ಇದ್ದು ಒಗ್ಗಟ್ಟಿನಲ್ಲಿ, ಅಂದ್ರೆ ಈ ಹಿಂದೆ ಇದ್ದಾಗೆ ಕೂಡು ಕುಟುಂಬ ವ್ಯವಸ್ಥೆ, ಅದು ಬದುಕು.
0: ಈಗೆಲ್ಲ ಪ್ರತ್ಯೇಕ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪ್ರಚಾರಕ್ಕೆ ಬಂದಿದೆ.
1: ಯಾಂತ್ರೀಕೃತ ಜೀವನ ಇವಾಗ, ಕೂಡು ಕುಟುಂಬ ಇದ್ದಾಗ ಅಲ್ಲಿ ಒಂದು ಪ್ರೀತಿ ಮಮತೆ ಅದೊಂದು
0: ಮನಸ್ಸಿನಲ್ಲಿ ಮೂಡಬೇಕಲ್ವಾ ಪ್ರೀತಿ? ಈಗ ಸಾಹಿತಿಗಳು ಬರೀತಾರೆ,
1: ಹೌದು,
0: ಹೂವು ತಾನಾಗೆ ಅರಳಬೇಕು,
1: ಹೌದು,
0: ಬಲವಂತವಾಗಿ ಅರಳಿಸೋದಿಕ್ಕೆ ಸಾಧ್ಯ ಇಲ್ಲ.
1: ಹೌದು,
0: ಪ್ರೀತಿನೂ ಕೂಡ ಹಾಗೆ ಅಂತ ಹಿರಿಯರು ಹೇಳಿದ್ದಾರೆ. ಸಾಹಿತ್ಯದಲ್ಲಿ ನಾವು ಓದಿದ್ದೇವೆ, ಗೀತೆಗಳಲ್ಲಿ ಕೇಳಿದ್ದೇವೆ, ಆನಂದಿಸಿದ್ದೇವೆ. ಆದ್ರೆ ನೈಜ ಬದುಕಿನಲ್ಲಿ ಆ ಒಂದು ವಾಸ್ತವ ಬರುತ್ತಾ, ಬರಬಹುದಾ?
1: ಪ್ರಯತ್ನ ಪಡಬೇಕು ಹಿರಿಯರು.
0: ಅಂದ್ರೆ ಕಳೆದು ಹೋದ ಕಾಲದಲ್ಲಿ ಏನು ಮಾಡಕ್ಕಾಗಲ್ಲ ಅಲ್ವಾ, ನಮ್ಮ ಕೈಯಲ್ಲಿಲ್ಲ. ಆದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಕಿರಿಯರಿಗೆ ಕಲಿಸಬೇಕು ಅನ್ನೋದು ನಿಮ್ಮ
1: ಖಂಡಿತ. ಹೌದು ಮೇಡಮ್, ಹೌದು,
0: ಕಿವಿ ಮಾತು.
1: ಹೌದು
0: ಅಲ್ವಾ,
1: ಹೌದು.
0: ಕಳೆದೋಗಿದ್ದು ಏನು ಮಾಡಕ್ಕಾಗಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಲಿಲ್ಲ. ಗಾದೆಗಳು ಕೂಡ ನಮಗೆ ಸಹಾಯವನ್ನ ಮಾಡುತ್ತವೆ ಅನ್ನೋದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಚಂದನ್, ನೀವು ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಹೇಳ್ತಾ ಹೋದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲೋದಿಲ್ಲ. ನಿಮ್ಮ ಕನಸು ಏನು?
1: ನನ್ನಿಂದ ಸಮಾಜಕ್ಕೆ ಏನು ಸಹಾಯ ಆಗುತ್ತೆ ಅದನ್ನು ಮಾಡಿಕೊಂಡು ಹೋಗುವಂತದ್ದು ಮೇಡಮ್.
0: ಪ್ರತಿಯೊಬ್ಬರು ಚಿಂತನೆ ಮಾಡ್ಬೇಕಿದನ್ನು.
1: ಹೌದು
0: ಅಲ್ವಾ?
1: ಹೌದು.
0: ಅದರಲ್ಲಿ ನಿಮ್ಮ ಅಗಾಧವಾದಂತಹ ಆಸೆ, ಹೊಂದಿರುತ್ತೆ.
1: ನಿರಾಶ್ರಿತರಿಗೆ

0: ಆಶ್ರಯ ಕಲ್ಪಿಸುವಂತದ್ದು. ಇದು ನನ್ನ ಬಹಳಷ್ಟು
1: ನಿರಾಶ್ರಿತ ಮಟ್ಟಕ್ಕೆ ತಂದಂತಹ ವ್ಯಕ್ತಿಗಳನ್ನ ಬದಲಾವಣೆ ಮಾಡುವ ಯತ್ನ ಯಾಕೆ ಇಲ್ಲ ನಿಮ್ಮಲ್ಲಿ?
0: ಜಾಗೃತಿ ಕಾರ್ಯಕ್ರಮಗಳನ್ನ ಸರ್ಕಾರದ ಮಟ್ಟದಲ್ಲಿ ಹಮ್ಮಿಕೊಳ್ಬೇಕು ಮೇಡಮ್. ಈಗ ನಾನೊಬ್ಬ ಹೋಗಿ ನಿಮ್ಮ ಮನೆಯವ್ರನ್ನ ಹೊರಗಡೆ ಹಾಕ್ಬೇಡಿ, ಅವ್ರು ಹಿರಿಯರು ಅಂತ ಹೇಳಿದ್ರೆ ಕೇಳೋರು ಕಡಿಮೆ. ಸರ್ಕಾರದ ಮಟ್ಟದಲ್ಲಿ ಈಗ ಹೊರಗಡೆ ಆಗ್ತಾರೆ ಅಂದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂತದ್ದಾಗ್ಲಿ, ಎಕ್ಸಾಂಪಲ್ ನನ್ನನ್ನೇ ತಗೊಳ್ತೀನಿ, ಇತರರನ್ನ ತಡ್ಕೊಳ್ಳೋ ಬದಲು ನನ್ನ ತಂದೆಯನ್ನ ನಾನು ಹೊರಗಡೆ ಹಾಕಿದ್ರೆ ಸರ್ಕಾರದ ಮಟ್ಟದಲ್ಲಿ ನನಗೆ ಶಿಕ್ಷೆ ಆಗ್ಬೇಕು.
1: ಈಗಾಗಲೇ ಇದೆ ಕಾನೂನಿನಲ್ಲಿ ಆ ರೀತಿಯ ಶಿಕ್ಷೆಯ ಅವಕಾಶ ಇದೆ.
0: ಹೌದು,
1: ಆದರೂ ಕೂಡ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಒಂದು ಕುಟುಂಬದಲ್ಲಿ ಆ ರೀತಿಯ ಒಂದು ಬೆಳಕನ್ನ ಯಾಕೆ ಚೆಲ್ಲಬಾರದು ಅಂತ ನಿಮ್ಗೆ ಅನಿಸಿದೆಯಾ? ಯುವ ಸಮೂಹ
0: ತುಂಬಾ ಸರ್ತಿ ಅನ್ಸುತ್ತೆ ಮೇಡಮ್,
1: ಕೊಡಗಿನಲ್ಲಿ ಅಂತಹ ಯುವಕರು ಇದ್ದೇ ಇದ್ದೀರಿ,
0: ಬಹಳಷ್ಟಿದ್ದಾರೆ. ಹೌದು,
1: ಎಲ್ಲರನ್ನೂ ಕೂಡಿಸಿ ಚಂದದ ಒಂದು ಕಾರ್ಯಕ್ರಮವನ್ನ ಯಾಕೆ ಮಾಡಬಾರದು ಹಾಗನ್ಸಿಲ್ವಾ ನಿಮಗೆ?
0: ಈ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಮೇಡಮ್. ನಾವು ಮಾತ್ರ ಅಲ್ಲ, ಒಂದಷ್ಟು ಸಂಘಟನೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೂ ನಮ್ಮ ಇಲ್ಲಿನ ಸ್ಥಳೀಯ ನ್ಯಾಯಾಧೀಶರು ಆಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿಗೆ ಸಾರ್ವಜನಿಕರನ್ನ ಆಹ್ವಾನಿಸಿ ಅವ್ರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಚಿಕ್ಕ ಮಟ್ಟದಲ್ಲಿ ನಡೀತಾ ಇದೆ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ನಡಿಬೇಕು.
1: ಸ್ವಾಮಿ ವಿವೇಕಾನಂದರು ಹೇಳಿರುವಂತಹದ್ದು ಯುವ ಶಕ್ತಿ ಅಂತ ಅಂದ್ರೇನೆ ಗಟ್ಟಿಯಾದಂತಹ ಒಂದು ಶಕ್ತಿ.
0: ಹೌದು,
1: ಆ ಒಂದು ಶಕ್ತಿಯನ್ನ ಬಳಸಿ ನಮ್ಮ ಸಮಾಜವನ್ನ ಒಂದು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಬಹುದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಅವರು ತಮ್ಮ ವಾಕ್ಯಗಳಲ್ಲಿ ನಿರಂತರವಾಗಿ ಯುವ ಶಕ್ತಿಯನ್ನ ಕೊಂಡಾಡಿದ್ದಾರೆ, ಶ್ಲಾಘಿಸಿದ್ದಾರೆ. ಇಂದಿಗೂ ಕೂಡ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಸ್ವಾಮಿ ವಿವೇಕಾನಂದರ ಯುವ ಶಕ್ತಿಯ ಕುರಿತಾಗಿ ಒಂದು ಸಣ್ಣ ವಾಕ್ಯವೂ ಕೂಡ ಬಳಕೆಯಲ್ಲಿ ಇರುತ್ತೆ ಅಂತ
0: ಖಂಡಿತ.
1: ಇಷ್ಟೆಲ್ಲ ಸಮಾಜ ಸೇವೆಯ ಒಂದು ಕನಸನ್ನು ಇಟ್ಕೊಂಡಿದ್ದೀರಿ, ಮತ್ತೆ ನೀವು ಸಮಾಜ ಮುಖಿಯಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸರ್ಕಾರಿ ಉದ್ಯೋಗ ಅಥವಾ ಉದ್ಯೋಗ ಅನ್ನೋದು ನನಗೆ ಬೇಡ, ನಾನು ಹೊಂದಿರುವ ಶಕ್ತಿಯಲ್ಲಿ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಅಂತ ಕೂಡ ಹೇಳಬಹುದು.
0: ಖಂಡಿತ,
1: ನಮ್ಮಲ್ಲಿನ ಕೌಶಲ್ಯವನ್ನ ಬಳಸಿಕೊಂಡು ನಾವು ಸದೃಢ ಸಮಾಜವನ್ನ ಕಟ್ಟೋದಿಕ್ಕೆ ಅಂತ ನಾನು ನಿಂತಿದ್ದೀನಿ ಅಂತ ನೀವು ಹೇಳಿದ್ರಿ ಅಲ್ವಾ? ಗುರುತಿಸುವುದು ಕೂಡ ಸಮಾಜದ ಜವಾಬ್ದಾರಿ ಆಗ್ಬೇಕು ಅನ್ನೋದು ನಿಮ್ಮ ನಿಲುವು.
0: ಹೌದು, ಯಾವಾಗ ಅವ್ರನ್ನ ಗುರುತಿಸ್ತಾರೆ ಅವ್ರು ಇನ್ನಷ್ಟು ಕೆಲಸಗಳನ್ನ ಮಾಡಕ್ ಶುರು ಮಾಡ್ತಾರೆ, ಹಾಗೂ ಅದು ಅವರ ಕೆಲಸಗಳು ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗುತ್ತೆ, ಅವರು ಕೂಡ ಮತ್ತೆ ಅದನ್ನ ಶುರು ಮಾಡುವಂತ.
1: ಒಳ್ಳೇದು ಚಂದನ್, ಇಷ್ಟು ಹೊತ್ತು ನಮ್ಮ ಯುವವಾಣಿ ಸಾಹಿತ್ಯ ಲಹರಿಯಲ್ಲಿ ಬಂದು ವಾಸ್ತವ ಸಂಗತಿಗಳ ಬಗ್ಗೆ ನಿಮ್ಮ ನಿಲುವು ಏನು, ನಿಮ್ಮ ಕನಸು ಏನು, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಭವಿಷ್ಯದ ಕನಸು ಏನು ಎಲ್ಲವನ್ನ ಹೇಳ್ಕೊಂಡಿದ್ದೀರಿ. ಧನ್ಯವಾದಗಳು.
0: ಧನ್ಯವಾದಗಳು.
2: ಸ್ನೇಹಿತರೆ, ಇದುವರೆಗೆ ಮಡಿಕೇರಿ ಗಾಳಿಬೀಡಿನ ಯುವ ಪ್ರತಿಭೆ ಚಂದನ್ ನಂದರಬೆಟ್ಟು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
1: ಯುವವಾಣಿ ಪ್ರಸಾರವಾಯಿತು.
2: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ನಾಳೆ ಬೆಳಗ್ಗೆ 6:35 ಕೇಳಿ ಕಸ್ತೂರಿ ಮಾತ್ರೆ ವಾರಕ್ಕೊಂದು. ರಚನೆ B.S. ರಾಜಾರಾಮ್, ಪ್ರಸ್ತುತಿ ಉಮೇಶ್ SS. ಸಮಯ 10:00 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್. ಮಾಧುರಿ ದೇವಿ ಅವರ ವೀಣಾವಾದನ ಕೇಳಲಿದ್ದೀರಿ.
1: ಆಕಾಶವಾಣಿ ಹೇ ನಮಸ್ಕಾರ. ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಪ್ಕಾ ಸ್ವಾಗತ ಹೇ. ಆಜ್ ಕೆ ಕಾರ್ಯಕ್ರಮ ಮೇ ಪ್ರಸ್ತುತ ಹೇ ಡಾಕ್ಟರ್ ರಾಮವರ್ಪು ಮಾಧುರಿ ದೇವಿ ಕಾ ಕರ್ನಾಟಕ ಶೈಲಿ ಮೇ ವೀಣಾ ವಾದನ್.
2: ದಿಸ್ ಇಸ್ ಆಕಾಶವಾಣಿ. ಗುಡ್ ಈವ್ನಿಂಗ್ ಲಿಸನರ್ಸ್, ವೆಲ್ಕಮ್ ಟು ದ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್. ಟುನೈಟ್ ವಿ ಪ್ರೆಸೆಂಟ್ ಅ ವೀಣಾ ರಿಸೈಟಲ್ ಇನ್ ಕರ್ನಾಟಕ ಸ್ಟೈಲ್ ಬೈ ಡಾಕ್ಟರ್ ರಾಮವರ್ಪು ಮಾಧುರಿ ದೇವಿ.
1: ಡಾಕ್ಟರ್ ರಾಮವರ್ಪು ಶರತ್ ಬಾಬು ಔರ್ ಶ್ರೀಮತಿ ವಿಜಯಲಕ್ಷ್ಮಿ ಕಿ ಬೇಟಿ ಡಾಕ್ಟರ್ ಆರ್. ಮಾಧುರಿ ದೇವಿ ನೇ ವೀಣಾ ವಾದನ್ ಕಿ ಶಿಕ್ಷಾ ಅಪನಿ ಮಾತಾಜಿ ವೀಣಾ ಗುರು ಶ್ರೀಮತಿ ರಾಮವರ್ಪು ವಿಜಯಲಕ್ಷ್ಮಿ ಕೆ ಪಾಸ್ ಪ್ರಾಪ್ತ ಕಿ. ಆಪ್ನೆ ಸಂಗೀತ ಕಿ ಬಾರಿಕಿಯಾ ಸುಪ್ರಸಿದ್ಧ ವೀಣಾ ವಿದ್ವಾನ್ ಡಾಕ್ಟರ್ ಇ. ಮನಿ ಶಂಕರ್ ಶಾಸ್ತ್ರಿ ಸೆ ಸಿಖಿ. ಮನೋಧರ್ಮ ಕಾ ಪಾಲನ್ ಕರ್ತೆ ಹುವೆ ವೀಣಾ ಪರ್ ಲಯಬದ್ಧ ತರೀಕೆ ಸೆ ರಸ್ ಔರ್ ಭಾವ ಕಾ ಪ್ರದರ್ಶನ್ ಡಾಕ್ಟರ್ ರಾಮವರ್ಪು ಮಾಧುರಿ ದೇವಿ ಕಿ ವಿಶಿಷ್ಟತಾ ರಹಿ ಹೈ. ವೀಣಾ ವಾದನ್ ಮೇ ಆಕಾಶವಾಣಿ ದ್ವಾರಾ ಎ ಗ್ರೇಡ್ ಪ್ರಾಪ್ತ ಡಾಕ್ಟರ್ ಆರ್. ಮಾಧುರಿ ದೇವಿ ನೇ ಕೈ ಭಾರತೀಯ ಔರ್ ಅಂತಾರಾಷ್ಟ್ರೀಯ ಮಂಚೋ ಪರ್ ಅಪ್ನಿ ಕಲಾ ಕಾ ಪ್ರದರ್ಶನ್ ಕಿಯಾ ಹೈ. ಆಪ್ಕೋ ವಿಭಿನ್ನ ಪುರಸ್ಕಾರೋ ಸೆ ಸಮ್ಮಾನಿತ ಭಿ ಕಿಯಾ ಜಾ ಚುಕಾ ಹೈ.
2: ಬಾರ್ನ್ ಟು ಡಾಕ್ಟರ್ ರಾಮವರಪು ಶರತ್ ಬಾಬು ಅಂಡ್ ಲೇಟ್ ಶ್ರೀಮತಿ ರಾಮವರಪು ವಿಜಯಲಕ್ಷ್ಮಿ, ಡಾಕ್ಟರ್ ಮಾಧುರಿ ದೇವಿ ಇಸ್ ಅನ್ ಎ ಗ್ರೇಡ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ಶಿ ಬಿಗ್ಯಾನ್ ಹರ್ ಟ್ರೈನಿಂಗ್ ಇನ್ ವೀಣಾ ಅಟ್ ಅನ್ ಅರ್ಲಿ ಏಜ್ ಅಂಡರ್ ದ ಗೈಡೆನ್ಸ್ ಆಫ್ ಅ ಮದರ್, a well-known Veena Guru, and even gave her first presentation at the age of 8. She later honed her skills under the tutelage of the renowned Veena artist, late Dr. Imani Shankar Shastri. Dr. Madhuri Devi has earned her PhD degree for her thesis on the rasa elements in Telugu musical compositions of the prominent composers since Annamacharya up to 19th century. As an artist, she has performed extensively in respected platforms all over the globe and is the recipient of a number of awards, titles and felicitations. Her music has been appreciated for expounding the rasa and bhava aspects of melody, manodharma and her command over laya. She also has a number of compositions to her credit.
1: Aaj ke karyakram mein Dr. Ramavarpu Madhuri Devi ki sangat kar rahe hain mridangam par ಶ್ರೀ ಮಹದಾಸು ಏಡುಕೊಂಡಲು ಔರ್ ಘಟಂ ಪರ್ ಶ್ರೀ ಮಾವುಡೂರು ಸೂರ್ಯಪ್ರಸಾದ್.
2: ಇನ್ ಟುನೈಟ್ಸ್ ಕಾನ್ಸರ್ಟ್ ಡಾಕ್ಟರ್ ರಾಮವರಪು ಮಾಧುರಿ ದೇವಿ ಇಸ್ ಅಕಂಪನಿಡ್ ಬೈ ಶ್ರೀ ಮಹದಾಸು ಏಡುಕೊಂಡಲು ಆನ್ ದ ಮೃದಂಗಂ ಅಂಡ್ ಶ್ರೀ ಮಾವುಡೂರು ಸೂರ್ಯಪ್ರಸಾದ್ ಆನ್ ದ ಘಟಂ.
1: ಡಾಕ್ಟರ್ ಆರ್. ಮಾಧುರಿ ದೇವಿ, ಆಜ್ ಕೆ ಕಾರ್ಯಕ್ರಮ ಕಾ ಆರಂಭ ನಾಟರಾಗಮೇ ಮುತ್ತಯ್ಯ ಭಾಗವತಾರ್ ಕಿ ರಚನಾ ಶಕ್ತಿ ಗಣಪತಿಂ ಸೆ ಕರ್ ರಹಿ ಹೈ ಜೋ ಕಿ ರೂಪಕ್ ತಾಲ್ಮೇ ನಿಬದ್ಧ ಹೈ.
2: Dr. Ramavarapu Madhuri Devi begins her concert with Shakti Ganapati, a composition of Muthaiya Bhagavatar in Nataragam Rupak Talam.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ದಿವಾಕರ ಡೋಂಗ್ರೆ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿಎಸ್ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. ರೈತರಿಗೆ ಸಲಹೆ 6:50, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾ ವಾಹಿನಿ, ಬೆಳಿಗ್ಗೆ 7:45, 8:30, 10:15 ಹಾಗೂ ಸಂಜೆ 4:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ

0: ಹಾಗೂ ಕುತ್ತಿಗೆಯ ಭಾಗದ ಕ್ಯಾನ್ಸರ್ ಕಾರಣಗಳು ಮತ್ತು ಪರಿಹಾರ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾ ಜಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. 10 ಗಂಟೆಗೆ ಕೇಳಿ ಗಿಳಿಗಳೆ ಕಥೆ ಕೇಳು ಪುಟ, ಪ್ರಸ್ತುತಿ ಬಿಜಿ ಕವಿತಾ. 10:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಸ್ಕೌಟ್ಸ್ ಹಾಗೂ ಗೈಡ್ಸ್ ಕುರಿತು ಮಾಹಿತಿ ಮೈಸೂರಿನ ಆರ್ಕಿಡ್ಸ್ ಪಬ್ಲಿಕ್ ಶಾಲೆಯ ಶಿಕ್ಷಕಿ ಶಿಲ್ಪಶ್ರೀ ಉಮೇಶ್ ಅವರಿಂದ. ಇವರೊಂದಿಗೆ ಭಾಗವಹಿಸುತ್ತಾರೆ ಬಿಜಿ ಕವಿತಾ. 11 ಗಂಟೆಗೆ ಕನ್ನಡ ನುಡಿ ಪಯಣ, ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆ ಕುರಿತು ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ, ಪ್ರಸ್ತುತಿ ಎಎಸ್ ಗೋವಿಂದೇಗೌಡ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಕಾಡು ಕ್ಯಾಮರಾ ಹಾಗೂ ಕಾಳಜಿ, ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವ, ಪ್ರಸ್ತುತಿ ಆಶಾ. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು ಲತಾ ಜಹಗೀರ್ದಾರ್ ಅವರಿಂದ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲದ ಜೈ ಭೀಮ್ ನಗರದ ಕೆ ಗೌರಮ್ಮ ಮತ್ತು ಸಂಗಡಿಗರಿಂದ ಸರಸ್ವತಿ ಹಾಡು. 1 ಗಂಟೆಗೆ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಅಂಬಿಕಾ ಕೆ ರಾಮ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 12:30 ಹಾಗೂ ಸಂಜೆ 5:05 ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿಯಲ್ಲಿ ಕೇಳಿ ಚಿತ್ರ ಈ ಜೀವ ನಿನಗಾಗಿ. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಷಣ್ಮುಖ ಪ್ರಿಯ ಹಾಗೂ ವಿ ಹರಿಪ್ರಿಯ ಅವರ ಯುಗಳ ಹಾಡುಗಾರಿಕೆ ಪ್ರಸಾರವಾಗಲಿದೆ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ, ಮಾವು ಬೇಸಾಯ ಹಾಗೂ ಮಾರಾಟ ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ, ರವಿ ಎನ್ ಸಿ ಅವರಿಂದ. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. 8:00 ಫಸ್ಟ್ ಫಿಲ್ಮ್, ಪ್ರಸ್ತುತಿ ಎಸ್ ಶ್ರೀಮಾನ್. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ. 10:00 ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿರುವ ರವಿವಾಸರೀಯ ಅಖಿಲ ಭಾರತೀಯ ಸಂಗೀತ ಸಹ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡೂರ್ ಅವರ ಗಾಯನ ಆಲಿಸಲಿದ್ದೀರಿ. ಈ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇದುವರೆಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅಮೃತ್ ಭೂಷಣ್. Prime Minister Narendra Modi has concluded his historic 2-day visit to New Zealand and departed for India. The visit, the first by an Indian Prime Minister to New Zealand in over 4 decades, gave a major boost to bilateral ties. During the visit, Mr. Modi held talks with his New Zealand counterpart, Christopher Luxon. The two leaders witnessed the exchange of 5 memoranda of understanding in areas including defence, tourism, sports, disaster management and dairy and animal husbandry. A major highlight of the visit was the community event at Auckland's Spark Arena, attended by over 10,000 members of the Indian diaspora. Prime Minister Modi thanked Prime Minister Luxon for his warm hospitality and said the visit had opened a new chapter in India-New Zealand relations. Referring to the 40-year gap since the last visit by an Indian Prime Minister, he said the next visit would not take so long.